ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಆರೋಗ್ಯವೇ ದೊಡ್ಡ ಉಡುಗೊರೆ, ಜ್ಞಾನವೇ ಮಹಾ ಸಂಪತ್ತು, ಇರುವುದರಲ್ಲಿಯೇ ತೃಪ್ತಿಯಿಂದ ಬದುಕುವುದೇ ಜೀವನದ ಸಾರ ಎಂಬ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರವನ್ನ ತಿಳಿಯೋಣ. ಇವತ್ತು 13 ಅಕ್ಟೋಬರ್ 2023 ಮಂಗಳವಾರ, ಪರಾಭವ ಸಂವತ್ಸರ, ಆಶ್ವಿಜ ಮಾಸ, ಶುಕ್ಲ ಪಕ್ಷ, ವಿಶಾಖ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ನವ ದುರ್ಗೆಯರ ಸ್ವರೂಪವಾದ ಚಂದ್ರಘಾಟ ದೇವಿಯ ಕಥೆಯ ಕುರಿತು ಆರ್ಜೆ ಶ್ವೇತ ಅವರು ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನೆಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೌರಿ ಪ್ರಸನ್ನ ಇವರು ವಚನಗಳಲ್ಲಿ ವಿಶ್ವ ಬಂಧುತ್ವದ ಕುರಿತು ಹೇಳಿರುವ ವಿಚಾರಧಾರೆಯನ್ನು ತಿಳಿಸಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ.
0: ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮಶ್ರೂಮ್ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಅರ್ಪಿತ್ ಅವರು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ.
0: ಕನಕದುರ್ಗ ದೇವಸ್ಥಾನದ ಕುರಿತು ಮಾಹಿತಿಯನ್ನ ಆರ್ಜೆ ರಕ್ಷಿತಾ ವಳ್ಳ ತಿಳಿಸಿಕೊಡಲಿದ್ದಾರೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಾಟ ಅಮ್ಮನವರ ಬಗ್ಗೆ ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ಸಂದೇಶ್ ಉಪಾಧ್ಯಾಯ ಇವರು ಮಾಹಿತಿಯನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ.
2: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ

0: ನೀಡುವ ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 11:30
0: ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 12:00 ಇದು ಊಟದ ಸಮಯ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿ ಪೊಂಗಲ್ ರೆಸಿಪಿಯ ಕುರಿತು ಅರ್ಚನಾ ಮಂಜುನಾಥ್ ಮಾಹಿತಿ ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ.
0: 12:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 12:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ರಂಗ ಶಿಕ್ಷಣದ ಕುರಿತು ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ ಪಾಪು ಶ್ರೀನಿವಾಸ್ ಮೈಸೂರು ಅವರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ.
0: 12:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ

0: ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತು ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ.
1: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರ್ ಅವರು.
0: ರಾತ್ರಿ 8:20ಕ್ಕೆ
1: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
0: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ಗಂಟೆಯವರೆಗೆ
1: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ತಿಳಿಸಬಹುದು.
0: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನವರಾತ್ರಿಯ ಸಂಭ್ರಮ ನಾಡಿನಾದ್ಯಂತ ಕಳೆ ಏರುತ್ತಿದೆ. ತಪಸ್ಸಿನ ಶಕ್ತಿಯಿಂದ ಸಾಗಿದ ನಿನ್ನೆಯ 2ನೇ ದಿನದ ನಂತರ ಇವತ್ತು ನವರಾತ್ರಿಯ 3ನೇ ದಿನ. ಇವತ್ತಿನ ದಿನ ನಾವು ಪೂಜಿಸುವುದು ನವ ದುರ್ಗೆಯರ 3ನೇ ಸ್ವರೂಪವಾದ ಶ್ರೀ ಚಂದ್ರಘಾಂಟಾ ದೇವಿಯನ್ನು. ಮುಖದಲ್ಲಿ ಅಪಾರ ಶಾಂತಿ, ಕಣ್ಣುಗಳಲ್ಲಿ ಧೈರ್ಯ ಮತ್ತು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಚಂದ್ರಘಾಂಟಾದೇವಿಯ ದಿವ್ಯ ರೂಪ ಮತ್ತು ಆಕೆಯ ಹಿನ್ನೆಲೆಯಲ್ಲಿರೋ ಅಪೂರ್ವ ಕಥೆಯನ್ನು ಇವತ್ತಿನ ಈ ಶುಭೋದಯದ ವೇಳೆಯಲ್ಲಿ ತಿಳಿಯೋಣ. ಎಸ್ ಸ್ನೇಹಿತರೆ, ದೇವಿಯ ಹೆಸರಲ್ಲೇ ಒಂದು ವಿಶಿಷ್ಟವಾದ ಅರ್ಥವಿದೆ. ದೇವಿಯ ಹಣೆ ಮೇಲೆ ಅರ್ಧ ಚಂದ್ರಾಕೃತಿಯ ತಿಲಕವಿದ್ದು ಅದು ದೇವಸ್ಥಾನದ ಘಂಟೆಯ ಆಕಾರದಲ್ಲಿದೆ. ಹಾಗಾಗಿಯೇ ಈಕೆಗೆ ಚಂದ್ರಘಾಂಟ ಎಂಬ ಹೆಸರು ಬಂದಿದೆ. ಸ್ನೇಹಿತರೆ, ನೀವು ದೇವಿಯ ಸ್ವರೂಪವನ್ನ ಗಮನಿಸಿದಿರಾ? ಚಿನ್ನದ ಕಾಂತಿಯಿಂದ ಹೊಳಿತಾ ಇರ್ತಾಳೆ. ದೇವಿಯ ಶರೀರ ಬಂಗಾರದಂತೆ ಹೊಳೆಯುತ್ತೆ. ಆಕೆಗೆ 10 ಕೈಗಳಿದ್ದು ತ್ರಿಶೂಲ, ಗದೆ, ಖಡ್ಗ, ಕಮಂಡಲ, ಧನಸ್ಸು, ಬಾಣ, ಪದ್ಮ, ಜಪಮಾಲೆಗಳನ್ನು ಹಿಡಿದು ಅಭಯ ಮತ್ತು ವರದ ಮುದ್ರೆಯಲ್ಲಿದ್ದಾಳೆ. ದೇವಿಯು ಧೈರ್ಯದ ಸಂಕೇತವಾದ ಸಿಂಹದ ಮೇಲೆ ವಿರಾಜಮಾನಳಾಗಿದ್ದಾಳೆ. ದೇವಿ ಶಾಂತಿ ಮತ್ತು ಕಲ್ಯಾಣದ ಮೂರ್ತಿಯಾಗಿದ್ದರೂ ದುಷ್ಟರ ಸಂಹಾರಕ್ಕೆ ಹಾಗೂ ತನ್ನ ಭಕ್ತರನ್ನು ಕಾಯಲು ಸದಾ ಯುದ್ಧಕ್ಕೆ ಸಿದ್ಧಳಾಗಿರುವ ಭಂಗಿಯಲ್ಲಿದ್ದಾಳೆ. ಹಾಗಾದ್ರೆ ಸ್ನೇಹಿತರೆ, ಶಿವ ಪಾರ್ವತಿಯರ ಕಲ್ಯಾಣದ ಸಮಯದ ಪವಾಡವೊಂದು ನಡೆಯುತ್ತೆ. ಆ ಪೌರಾಣಿಕ ಕಥೆಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶಿವ ಪಾರ್ವತಿಯರ ಕಲ್ಯಾಣದ ಸಮಯದ ಪವಾಡ ನಡೆಯುತ್ತೆ. ಆ ಒಂದು ಪವಾಡ ಪೌರಾಣಿಕ ಕಥೆಯಾದ ಶಿವ ಪಾರ್ವತಿಯರ ಕಲ್ಯಾಣದ ಸಮಯದ ಪವಾಡದ ಕಥೆಯನ್ನ ನಾವೀಗ ತಿಳಿಯೋಣ. ಈ ದೇವಿಯ ಜನ್ಮ ವೃತ್ತಾಂತದ ಹಿಂದೆ ಅತ್ಯಂತ ಸ್ವಾರಸ್ಯಕರವಾದ ಪೌರಾಣಿಕ ಕಥೆ ಇದೆ. ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನು ಮುಗಿಸಿದ ನಂತರ ಪರಶಿವನು ಆಕೆಯ ಪ್ರೀತಿಗೆ ಒಲಿದು ಪಾರ್ವತಿಯನ್ನು ವಿವಾಹವಾಗಲು ಸಮ್ಮತಿಸುತ್ತಾನೆ. ಮದುವೆಯ ದಿನ ಶಿವನು ತನ್ನ ಗಣಗಳಾದ ಭೂತ, ಪ್ರೇತ, ಪಿಶಾಚಿಗಳೊಂದಿಗೆ ಮೈಗೆಲ್ಲ ವಿಭೂತಿ ಬಳಿದುಕೊಂಡು ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿಕೊಂಡು ಅತ್ಯಂತ ಭಯಾನಕ ಅಘೋರಿ ರೂಪದಲ್ಲಿ ಹಿಮವಂತನ ಅರಮನೆಗೆ ಮೆರವಣಿಗೆಯಲ್ಲಿ ಆಗಮಿಸುತ್ತಾನೆ. ಶಿವನ ಈ ಉಗ್ರ ರೂಪವನ್ನು ಹಾಗೂ ಆತನ ಜೊತೆ ಬಂದ ಭೂತಗಣಗಳನ್ನು ನೋಡಿ ಪಾರ್ವತಿಯ ತಾಯಿ ಮೇನಾದೇವಿ ಮತ್ತು ಅರಮನೆಯ ಜನ ಅತ್ಯಂತ ಹೆದರಿ ಮೂರ್ಛೆ ಹೋಗುತ್ತಾರೆ. ವಾತಾವರಣದಲ್ಲಿ ಭಯ ಆವರಿಸುತ್ತದೆ. ಚಂದ್ರಗಂಠಾರೂಪ ತಾಳಿದ ಪಾರ್ವತಿ ಆಗ ವಾತಾವರಣವನ್ನು ತಿಳಿಗೊಳಿಸಲು ಮತ್ತು ತನ್ನ ತಾಯಿಯ ಭಯವನ್ನು ಹೋಗಲಾಡಿಸಲು ಪಾರ್ವತಿ ದೇವಿಯು ತಕ್ಷಣವೇ ಚಂದ್ರಘಂಠಾರೂಪಕ್ಕೆ ರೂಪಾಂತರಗೊಳ್ಳುತ್ತಾಳೆ. 10 ಕೈಗಳಲ್ಲಿ ಆಯುಧಗಳನ್ನು ಹಿಡಿದು ಭವ್ಯವಾದ ಬಂಗಾರದ ಕಾಂತಿಯೊಂದಿಗೆ ಪ್ರತ್ಯಕ್ಷಳಾಗುವ ದೇವಿ ಶಿವನ ಬಳಿ ತೆರಳಿ, ಸ್ವಾಮಿ, ಬ್ರಹ್ಮಾಂಡದ ಒಡೆಯನಾದ ನೀವು ಈ ಮದುವೆಯ ಪ್ರಸಂಗಕ್ಕೆ ತಕ್ಕಂತೆ ಸುಂದರವಾದ ರೂಪದಲ್ಲಿ ಬರಬೇಕು ಎಂದು ವಿನಂತಿಸುತ್ತಾಳೆ. ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ತಕ್ಷಣವೇ ಅತ್ಯಂತ ಸುಂದರ, ತೇಜಸ್ವಿ ಚಂದ್ರಶೇಖರ ರೂಪವನ್ನು ತಾಳುತ್ತಾನೆ. ತಾಯಿ ಮೇನಾದೇವಿ ಪ್ರಜ್ಞೆ ಪಡೆದು ಶಿವನ ದಿವ್ಯ ಸುಂದರ ರೂಪವನ್ನು ಕಂಡು ಆನಂದಿಸುತ್ತಾಳೆ.

ಮಾಡುತ್ತಾಳೆ. ತದನಂತರ ಶಿವ ಪಾರ್ವತಿಯರ ವಿವಾಹ ವೈಭವದಿಂದ ನೆರವೇರುತ್ತೆ. ಅಷ್ಟೇ ಅಲ್ಲದೆ ಮಹಾಸುರರ ವಿರುದ್ಧದ ಯುದ್ಧದಲ್ಲಿ ಚಂದ್ರಘಂಟಾದೇವಿಯು ತನ್ನ ಹಣೆಯ ಮೇಲಿದ್ದ ಘಂಟೆಯನ್ನು ಬಾರಿಸಿದಾಗ ಹೊರಹೊಮ್ಮಿದ ಭಯಾನಕ ಘಂಟನಾದ ರಾಕ್ಷಸರ ಎದೆಯನ್ನು ಸೀಳಿ ಅವರ ನಾಶಕ್ಕೆ ಕಾರಣವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಸೊ ಸ್ನೇಹಿತರೆ, ಚಂದ್ರಘಂಟಾದೇವಿಯ ಸ್ವರೂಪ ನಮಗೆ ಕಲಿಸುವ ದೊಡ್ಡ ಪಾಠ ಏನು ಗೊತ್ತಾ? ಶಾಂತಿ ಮತ್ತು ಶೌರ್ಯದ ಸಮತೋಲನ. ನಮ್ಮವರೊಂದಿಗೆ, ಒಳ್ಳೆಯವರೊಂದಿಗೆ ನಾವು ಚಂದ್ರನಂತೆ ತಂಪಾಗಿ ಶಾಂತವಾಗಿ ಇರಬೇಕು. ಆದರೆ ಅಧರ್ಮ, ಕಷ್ಟ ಅಥವಾ ಅನ್ಯಾಯ ಎದುರಾದಾಗ ನಮ್ಮಲ್ಲಿರುವ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಸಿಂಹದಂತೆ ಧೈರ್ಯವಾಗಿ ನಿಲ್ಲಬೇಕು. ಸೊ ಇವತ್ತಿನ ದಿನ ಚಂದ್ರಘಂಟಾದೇವಿಯು ನಿಮಗೂ ನಿಮ್ಮ ಕುಟುಂಬಕ್ಕೂ ಧೈರ್ಯ, ಶಾಂತಿ ಮತ್ತು ಸಕಲ ಜಯವನ್ನು ನೀಡಲಿ. ಬನ್ನಿ, ಈ ದೇವಿಗೆ ಅರ್ಪಿತವಾದ ಒಂದು ಸುಂದರವಾದ ಭಕ್ತಿ ಗೀತೆಯನ್ನ ಆಲಿಸೋಣ. ಇದು ಅರುಣೋದಯ ಕಾರ್ಯಕ್ರಮ, ನಡೆಸ್ಕೊಡ್ತಾ ಇರೋದು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಿಮ್ಮ ಬೆಳಗಿನ ಚಹಾ ಜೊತೆಗೆ ಮನಸ್ಸಿಗೆ ಎನರ್ಜಿ ತುಂಬೋದಕ್ಕೆ ಮತ್ತೊಮ್ಮೆ ನಾನು ನಿಮ್ ಮುಂದೆ ಬಂದಿದ್ದಾಯ್ತು. ಸ್ನೇಹಿತರೆ, ಇವತ್ತು ಕ್ಯಾಲೆಂಡರ್ ನೋಡಿದ್ರೆ ಒಂದು ಸ್ಪೆಷಲ್ ದಿನ ಕಾಣಿಸುತ್ತೆ, ಅದೇ ನ್ಯಾಷನಲ್ ಟ್ರೈನ್ ಯುವರ್ ಬ್ರೈನ್ ಡೇ ಅಂತ. ಓ, ಏನಿದು ಶ್ವೇತಾ, ಬ್ರೇನಿಗೂ ಒಂದು ದಿನನ ಅಂತ ನೀವು ಕೇಳ್ತೀರಾ? ಎಸ್, ಹೌದು. ಪ್ರತಿದಿನ ಜಿಮ್ಗೆ ಹೋಗಿ ಬೈಸೆಪ್ಸು ಟ್ರೈಸೆಪ್ಸು ಬೆಳ್ಸೋಕೆ ಕಷ್ಟ ಪಡ್ತೀವಿ, ಆದ್ರೆ ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲ್ಗೋವರೆಗೂ ನಮಗೂ ಗೊತ್ತಿಲ್ಲದೆ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡೋ ನಮ್ಮ ಸೂಪರ್ ಕಂಪ್ಯೂಟರ್ ಅಂತಂದ್ರೆ ನಮ್ಮ ಬ್ರೈನ್. ಇದ್ರ ಬಗ್ಗೆ ಎಷ್ಟು ಕೇರ್ ತಗೊಳ್ತೀವಿ ಹೇಳಿ. ಸೊ ದೇಹದ ಕಟ್ಟುಮಸ್ತಿಗೆ ಜಿಮ್ ಇರುವಂತೆ ನಮ್ಮ ಮೆದುಳಿಗೂ ಕೂಡ ಒಂದು ಸಣ್ಣ ವರ್ಕೌಟ್ ಬೇಕೇ ಬೇಕು ಅಲ್ವಾ? ಅದಕ್ಕಾಗಿ ಈ ಟ್ರೈನ್ ಯುವರ್ ಬ್ರೈನ್ ಡೇ ಅಂತ ಆಚರಿಸಲಾಗುತ್ತೆ. ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಮಂಜಾಗಬಾರ್ದು, ಸದಾ ಕ್ರಿಯೇಟಿವ್ ಆಗಿರ್ಬೇಕು ಅಂತಂದ್ರೆ ಇವತ್ತಿನಿಂದಲೇ ನಿಮ್ಮ ಬ್ರೈನ್ಗೆ ಜಿಮ್ ಶುರು ಮಾಡಿ ಸ್ನೇಹಿತರೆ. ಹಾಗಾದ್ರೆ ಇವತ್ತು ನಿಮ್ಮ ಮೆದುಳಿಗೆ ಚುರುಕು ಮುಟ್ಟಿಸೋಕೆ ಎನರ್ಜಿ ಏನೇನ್ ಮಾಡಬಹುದು ಅಂತ ಸಿಂಪಲ್ ಅಂಡ್ ಸೂಪರ್ ಟಿಪ್ಸ್ ಹೇಳ್ತೀನಿ ಕೇಳಿ. ಎಸ್, ಮೊದಲನೇದಾಗಿ ಪಜಲ್ಸ್ ಅಂಡ್ ಮೆಮೊರಿ ಗೇಮ್ಸ್. ಫೋನಲ್ಲಿ ಸುಮ್ನೆ ರೀಲ್ಸ್ ಸ್ಕ್ರಾಲ್ ಮಾಡೋ ಬದಲು ಇವತ್ತು ಒಂದು ಸುಡೋಕೋನೋ, ಕ್ರಾಸ್ ವರ್ಡ್ಸೋ ಅಥವಾ ಚೆಸ್ ಆಟ ಆಡಿ. ಮೆದುಳಿನ ಜೀವಕೋಶಗಳು ಆಕ್ಟಿವ್ ಆಗಿರುತ್ತೆ. ಇನ್ನು ಎರಡನೇದಾಗಿ ಆಪೋಸಿಟ್ ಹ್ಯಾಂಡ್ ಚಾಲೆಂಜ್. ನೀವು ರೈಟ್ ಹ್ಯಾಂಡರ್ ಆಗಿದ್ರೆ ಇವತ್ತು ಬ್ರಷ್ ಮಾಡೋದಕ್ಕೆ ಅಥವಾ ಚಹಾ ಕುಡಿಯೋದಕ್ಕೆ ಎಡಗೈ ಬಳಸಿ ನೋಡಿ. ಇದು ನಿಮ್ಮ ಮೆದುಳಿನಲ್ಲಿ ಹೊಸ ನ್ಯೂರಲ್ ಪಾತ್ವೇಸ್ ಸೃಷ್ಟಿ ಮಾಡುತ್ತೆ. ಇನ್ನು ಮೂರನೇದಾಗಿ ಹೊಸದೇನನ್ನಾದರೂ ಕಲಿಯಿರಿ. ಪ್ರತಿದಿನ ಒಂದೇ ರೂಟೀನ್ ಇದ್ರೆ ಮೆದುಳು ಬೋರ್ ಆಗುತ್ತೆ. ಇವತ್ತು ಹೊಸ ಭಾಷೆಯ 5 ಪದಗಳು, ಒಂದು ಹೊಸ ಪದ್ಯ ಅಥವಾ ಒಂದು ಗಿಟಾರ್ ಕೋರ್ಡ್ ಕಲಿಯೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಇನ್ನು ನಾಲ್ಕನೇದಾಗಿ ಬ್ರೈನ್ ಫುಡ್ ಅಂಡ್ ನಿದ್ದೆ. ವಾಲ್ನಟ್ಸು, ಬಾದಾಮಿ, ಹಸಿರು ತರಕಾರಿಗಳು ಮೆದುಳಿಗೆ ಫ್ಯೂಯಲ್ ಇದ್ದಂತೆ. ಜೊತೆಗೆ ಕನಿಷ್ಠ 7-8 ಗಂಟೆಗಳ ಕಾಲ ನಿದ್ದೆ ತುಂಬಾನೇ ಮುಖ್ಯ. ಸೊ ಈ ಸಿಂಪಲ್ ಅಂಡ್ ಸೂಪರ್ ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವೆಲ್ಲರೂ ಲೈಫ್ನಲ್ಲಿ ಗೆಲುವನ್ನ ಸಂಭ್ರಮಿಸೋದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ವಿನ್ನರ್ಸ್ ಡೇ, ಸಕ್ಸಸ್ ಪಾರ್ಟಿ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ. ಆದ್ರೆ ಸೋಲನ್ನ ಸಂಭ್ರಮಿಸೋದಕ್ಕೆ ಅಂತಾನೆ ಒಂದು ದಿನ ಇದೆ. ಅದು ನಿಮಗೆ ಗೊತ್ತಾ? ಪ್ರತಿ ವರ್ಷ ಅಕ್ಟೋಬರ್ 13ರಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಸೋಲಿನ ದಿನ ಅಂತ ಆಚರಿಸಲಾಗುತ್ತೆ. ಏನು ಸೋಲನ್ನ ಆಚರಿಸೋದ? ಅಯ್ಯೋ, ಸೋತ್ರೆ ಸಮಾಜದಲ್ಲಿ ಮುಖ ಎಲ್ಲೋ ಇಟ್ಕೊಳ್ಬೇಕು, ಅಂಥದ್ರಲ್ಲಿ ಈ ಸೋಲಿನ ದಿನ ಬೇರೆ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇಲ್ಲೇ ಇರೋದು ನೋಡಿ ಸ್ನೇಹಿತರೆ ಅಸಲಿ ಮ್ಯಾಜಿಕ್. ಈ ದಿನ ಆಚರಿಸೋದು ಸೋಲನ್ನ ಕೊಂಡಾಡೋಕೆ ಅಲ್ಲ, ಸೋಲಿನ ಹಿಂದಿರೋ ಭಯವನ್ನು ಹೊಡೆದೋಡಿಸೋಕೆ. ಹೌದಾ? ಯಾವಾಗಿಂದ ಮತ್ತು ಯಾಕೆ ಶುರುವಾಯಿತು ಶ್ವೇತಾ ಅಂತ ನೀವು ಕೇಳ್ಬೋದು. ಎಸ್, ಈ ವಿಶಿಷ್ಟ ದಿನ ಶುರುವಾಗಿದ್ದು 2010ರಲ್ಲಿ ಫಿನ್ಲ್ಯಾಂಡ್ ದೇಶದ ಆಲ್ಟೋ ಯೂನಿವರ್ಸಿಟಿಯ ಕೆಲವರು ಉತ್ಸಾಹಿ ಯುವ ಉದ್ಯಮಿಗಳು ಮತ್ತು ವಿದ್ಯಾರ್ಥಿಗಳಿಂದ. ಫಿನ್ಲ್ಯಾಂಡ್ನಲ್ಲಿ ಹೊಸ ಬಿಸ್ನೆಸ್ ಅಥವಾ ಐಡಿಯಾಗಳನ್ನ ಟ್ರೈ ಮಾಡೋದಕ್ಕೆ ಜನರು ಹಿಂಜರಿತಾ ಇದ್ರು. ಒಂದ್ಸರಿ ಫೇಲ್ ಆದ್ರೆ ಜನ ಏನ್ ಅನ್ಕೊಳ್ತಾರೋ ಅನ್ನೋ ಭಯವೇ ಅವರ ಹೊಸ ಆಲೋಚನೆಗಳಿಗೆ ತಡೆಯಾಗಿತ್ತು ಸ್ನೇಹಿತರೆ. ಆ ಭಯದ ಗೋಡೆಯನ್ನು ಒಡೆದು ಹಾಕಲು ಸೋಲು ಅಂತಂದ್ರೆ ಅಂತ್ಯವಲ್ಲ, ಅದು ಕಲಿಕೆಯ ಆರಂಭ ಅಂತ ಜಗತ್ತಿಗೆ ಸಾರಲು ಈ ವಿದ್ಯಾರ್ಥಿಗಳು ಡೇ ಫಾರ್ ಫೇಲ್ಯೂರ್ ಅಂತ ಆಚರಿಸಲು ಶುರು ಮಾಡಿದ್ರು. ನಂತರ ಇದು ಜಾಗತಿಕವಾಗಿ ಫೇಮಸ್ ಆಯ್ತು. ಆದ್ರೆ ಈ ದಿನದ ನಿಜವಾದ ಮಹತ್ವ ಏನು ಗೊತ್ತಾ? ಮೊದಲನೇದಾಗಿ ಭಯದಿಂದ ಮುಕ್ತಿ. ಎಸ್,

ಸೋಲಿಗೆ ಹೆದರಿ ಯಾವ ಪ್ರಯತ್ನವನ್ನೂ ಮಾಡದೆ ಕೂರೋದ್ಕಿಂತ ಪ್ರಯತ್ನಿಸಿ ಸೋಲುವುದು ಎಷ್ಟೋ ಮೇಲು ಅಲ್ವಾ. ಇನ್ನ ಎರಡನೇದಾಗಿ, ಸೋಲು ಅಂತಿಮವಲ್ಲ. ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿಯೋದಕ್ಕೆ ಸಾವಿರ ಬಾರಿ ಸೋತ್ರು. ಆದ್ರೆ ಅವರು ನಾನು ಸೋಲಲಿಲ್ಲ, ಬಲ್ಬ್ ಮಾಡೋದಕ್ಕೆ ಸಾಧ್ಯವಿಲ್ಲದ ಸಾವಿರ ದಾರಿಗಳನ್ನು ಕಂಡುಕೊಂಡೆ ಅಂತಂದರು ಅಲ್ವಾ. ಸೊ ಇನ್ನು ಮೂರನೇದಾಗಿ, ಹೊಸ ಪ್ರಯೋಗಕ್ಕೆ ಧೈರ್ಯ ಬೇಕು. ಎಸ್, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ಹತ್ತಾರು ಸೋಲುಗಳಿರುತ್ತವೆ ಸ್ನೇಹಿತರೆ. ಸೋಲನ್ನು ಒಪ್ಪಿಕೊಂಡು ಅದರಿಂದ ಪಾಠ ಕಲಿಯುವುದೇ ನಿಜವಾದ ಗೆಲುವು. ಸೊ ಡಿಯರ್ ಲಿಸ್ನರ್ಸ್, ಇವತ್ತು ನೀವು ಮಾಡಬೇಕಾಗಿರೋದು ಒಂದೇ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಯಾವುದಾದರೂ ಒಂದು ಸೋಲು, ಅದರಿಂದ ನೀವು ಕಲಿತಂತಹ ದೊಡ್ಡ ಪಾಠವನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಆ ಸೋಲೆ ಇವತ್ತು ನಿಮ್ಮನ್ನು ಬಲಶಾಲಿಯಾಗಿ ಮಾಡಿದೆ ಅಲ್ವಾ. ನೆನ್ಪಿಡಿ, ಸೋಲು ಅಂತಂದ್ರೆ ಫೇಲ್ಯೂರ್ ಅಲ್ಲ, ಅದು ಗೆಲುವಿನ ಹಾದಿಯ ಫಸ್ಟ್ ಸ್ಟೆಪ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯು, ಮೇರು ಪರ್ವತವೇ ನೀ ಹಿಡಿದ ಗಧೆಯು, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯು, ಅಂಜನಾತನಯ ವೀರಾಂಜನೇಯ ಮಾರುತಿರಾಯ.

ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 2 ಅಧ್ಯಾಯ 19 ಮುಂದುವರಿದ ಭಾಗ. ಓದುತ್ತಿರುವವರು ಪದ್ಮಶ್ರೀಧರ್. ಹೀಗೆ ಕೈಕೊಂಡ ಸಂಚಾರದಲ್ಲಿ ಒಂದೆಡೆ ಪರಿಸ್ಥಿತಿ ಸ್ವಲ್ಪ ಕಷ್ಟಕರವಾಯಿತು. ನಾವು ಹೋಗಿ ಇಳಿದುಕೊಂಡಿದ್ದ ವರ್ತಕ 6 ಪೌಂಡ್ ಕೊಡಬೇಕೆಂದು ನಮ್ಮ ನಿರೀಕ್ಷಣೆಯಾಗಿತ್ತು. ಆದರೆ ಆತ 3 ಪೌಂಡ್ಗಿಂತ 1 ಕಾಸನ್ನೂ ಹೆಚ್ಚಾಗಿ ಕೊಡಲು ಒಪ್ಪಲಿಲ್ಲ. ನಾವು ಆತನಿಂದ 3 ಪೌಂಡನ್ನು ಸ್ವೀಕರಿಸಲು ಒಪ್ಪಿದರೆ ಇತರರು ಅಷ್ಟನ್ನೇ ಕೊಟ್ಟು ಬಿಡುತ್ತಿದ್ದರು. ಹಣ ಕೂಡಿಸುವ ಕೆಲಸ ಕೆಟ್ಟು ಹೋಗುತ್ತಿತ್ತು. ರಾತ್ರಿ ಹೊತ್ತಾಗಿತ್ತು. ನಮಗೆಲ್ಲ ಹಸಿವಾಗಿತ್ತು. ಆದರೆ ನಾವು ಪಡೆಯಬೇಕೆಂದು ನಿರ್ಣಯಿಸಿದ್ದ ಹಣವನ್ನು ಪಡೆಯದೆ ಊಟ ಮಾಡುವುದೆಂತು? ಆತನನ್ನು ಒಪ್ಪಿಸಲು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಆತ ವಜ್ರದಂತೆ ಕಠಿಣವಾಗಿದ್ದ. ಊರಿನ ಇತರ ವರ್ತಕರೆಲ್ಲ ಆತನಿಗೆ ಹೇಳಿದರು. ನಾವೂ ಸಹ ಅವನಂತೆಯೇ ಸ್ವಲ್ಪವೂ ಸೋಲದೆ ಎಲ್ಲರೂ ರಾತ್ರಿಯೆಲ್ಲ ಕುಳಿತೇ ಬಿಟ್ಟೆವು. ನನ್ನ ಅನೇಕ ಸಹೋದ್ಯೋಗಿಗಳು ಕೋಪೋದ್ರಿಕ್ತರಾಗಿದ್ದರು. ಆದರೆ ಯಾರೂ ತಾಳ್ಮೆಗೆಡಲಿಲ್ಲ. ಕಡೆಗೆ ಇನ್ನೇನು ಬೆಳಗಾಯಿತು ಎನ್ನುವಾಗ ಆತ ಸೋತು 6 ಪೌಂಡುಗಳನ್ನು ಕೊಟ್ಟು ನಮಗೆ ಔತಣವನ್ನೂ ಮಾಡಿಸಿದ. ಇದು ನಡೆದುದು ಟಾಂಗಾಟಿನಲ್ಲಿ. ಆದರೆ ಅದರ ಪರಿಣಾಮ ಉತ್ತರ ತೀರದ ಸ್ಟ್ಯಾಂಗರ್ ಮತ್ತು ಒಳನಾಡಿನ ಚಾರ್ಲ್ಸ್ ಟೌನ್ವರೆಗೆ ಹಬ್ಬಿತು. ಇದರಿಂದ ನಮ್ಮ ನಿಧಿ ವಸೂಲಿ ಕೆಲಸ ಜಾಗ್ರತೆಯಾಯಿತು. ಆದರೆ ಹಣ ವಸೂಲಿ ಒಂದೇ ನಾವು ಮಾಡಬೇಕಾಗಿದ್ದ ಕಾರ್ಯವಾಗಿರಲಿಲ್ಲ. ವಾಸ್ತವವಾಗಿ ಅವಶ್ಯಕವೆಷ್ಟೋ ಅದಕ್ಕಿಂತ ಹೆಚ್ಚು ಹಣವನ್ನು ಹತ್ತಿರ ಇಟ್ಟುಕೊಳ್ಳಬಾರದೆಂಬ ತತ್ವವನ್ನು ನಾನು ಹಿಂದೆಯೇ ಕಲಿತುಕೊಂಡಿದ್ದೆನು. ತಿಂಗಳಿಗೆ 1 ಸಲ, ಅವಶ್ಯಕವಾದರೆ ವಾರಕ್ಕೆ 1 ಸಲ ಸಭೆ ಸೇರುತ್ತಿದ್ದೆವು. ಹಿಂದಿನ ಸಭೆಯ ನಡವಳಿಕೆಗಳು ಓದಲ್ಪಡುತ್ತಿದ್ದವು. ಎಲ್ಲ ಪ್ರಶ್ನೆಗಳ ಚರ್ಚೆಯೂ ನಡೆಯುತ್ತಿತ್ತು. ಸಾರ್ವಜನಿಕ ಚರ್ಚೆಯಲ್ಲಿ ಭಾಗವಹಿಸುವುದು, ವಿಷಯಗಳನ್ನು ಕುರಿತು ಸಂಕ್ಷೇಪವಾಗಿ ಮಾತನಾಡುವುದೂ ಜನರಿಗೆ ಅಭ್ಯಾಸವಾಗಿರಲಿಲ್ಲ. ಎದ್ದು ನಿಂತು ಮಾತನಾಡಲು ಪ್ರತಿಯೊಬ್ಬನೂ ಹಿಂದೆಗೆಯುತ್ತಿದ್ದನು. ಸಭೆಯಲ್ಲಿ ನಡೆಸಬೇಕಾದ ಕ್ರಮವನ್ನು ನಾನು ಅವರಿಗೆ ವಿವರಿಸಿ ಹೇಳುತ್ತಿದ್ದೆ. ಅವರು ಅವುಗಳಂತೆ ನಡೆಯುತ್ತಿದ್ದರು. ಇದೇ ಒಂದು ಶಿಕ್ಷಣವೆಂದು ಅವರಿಗೆ ತೋರಿತು. 10 ಜನರ ಎದುರಿಗೆ ಅದುವರೆಗೆ ಎಂದೂ ಮಾತುಗಳನ್ನೇ ಆಡುತ್ತಿದ್ದ ಅನೇಕರು ಸಾರ್ವಜನಿಕ ವಿಷಯಗಳನ್ನು ಕುರಿತು ಯೋಚಿಸುವ ಮತ್ತು ಬಹಿರಂಗವಾಗಿ ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಂಡರು. ಸಾರ್ವಜನಿಕ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಖರ್ಚುಗಳೇ ಬಹಳ ಹಣವನ್ನು ನುಂಗಿಬಿಡುವುದೆಂಬುದು ನನಗೆ ತಿಳಿದುದರಿಂದ ಪ್ರಾರಂಭದಲ್ಲಿ ಪಾವತಿ ಪುಸ್ತಕಗಳನ್ನು ಸಹ ಅಚ್ಚು ಮಾಡಿಸಬಾರದೆಂದು ನಾನು ನಿರ್ಧರಿಸಿದ್ದೆ. ನನ್ನ ಆಫೀಸಿನಲ್ಲಿ ಒಂದು ಚಕ್ರಲೇಖಕ ಸೈಕ್ಲೋಸ್ಟೈಲ್ ಯಂತ್ರವಿತ್ತು. ಅದರಲ್ಲಿ ನಾನು ಪಾವತಿ ಪುಸ್ತಕಗಳ ಮತ್ತು ವರದಿಗಳ ನಕಲನ್ನು ಮಾಡುತ್ತಿದ್ದೆ. ಕಾಂಗ್ರೆಸ್ ಖಾತೆಯಲ್ಲಿ ಹಣ ಭರ್ತಿಯಾಗಿ

0: ಸದಸ್ಯರ ಸಂಖ್ಯೆಯೂ ಕೆಲಸವೂ ಹೆಚ್ಚಾಗಿ ಬೆಳೆದ ನಂತರವೇ ಅಂತಹವುಗಳನ್ನೆಲ್ಲ ನಾನು ಅಚ್ಚು ಮಾಡಿಸಲು ಮೊದಲು ಮಾಡಿದ್ದು. ಪ್ರತಿಯೊಂದು ಸಂಸ್ಥೆಗೂ ಇಂತಹ ಮಿತವ್ಯಯ ಅವಶ್ಯಕ. ಆದರೆ ಇಂತಹ ಹಿಡಿತವನ್ನು ಅವುಗಳಲ್ಲಿ ಅನುಸರಿಸುತ್ತಿಲ್ಲವೆಂಬುದು ನನಗೆ ಗೊತ್ತು. ಆದುದರಿಂದ ಸಣ್ಣದಾಗಿ ಹುಟ್ಟಿ ಮುಂದೆ ದೊಡ್ಡದಾಗಿ ಬೆಳೆದ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಈ ಸಣ್ಣ ವಿಷಯಗಳನ್ನು ಕುರಿತು ಬರೆಯುವುದು ಸೂಕ್ತವೆಂದು ಅನ್ನಿಸಿತು. ತಾವು ಕೊಟ್ಟ ಹಣಕ್ಕೆ ರಸೀದಿಯನ್ನು ಪಡೆಯುವುದು ಜನರ ಲಕ್ಷ್ಯದಲ್ಲಿ ಬರುತ್ತಲೇ ಇರಲಿಲ್ಲ. ಆದರೂ ರಸೀದಿಗಳನ್ನು ಕೊಡಲೇಬೇಕೆಂದು ನಾವು ಕಟ್ಟು ಮಾಡಿದೆವು. ಪ್ರತಿಯೊಂದು ಕಾಸಿಗೂ ಸರಿಯಾದ ಲೆಕ್ಕವಿತ್ತು. ಇಂದು ಕೂಡ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ಸಿನ 1894 ಇಸವಿಯ ಲೆಕ್ಕಪತ್ರ ಪುಸ್ತಕಗಳು ಅಚ್ಚಳಿಯದೆ ಪೂರ್ಣವಾಗಿ ಸಿಕ್ಕುತ್ತವೆಂದು ಹೇಳಬಲ್ಲೆ. ಸರಿಯಾದ ಲೆಕ್ಕಪತ್ರಗಳೇ ಯೋಗ್ಯವಾದ ಸಂಸ್ಥೆಯ ಲಕ್ಷಣ. ಅವು ಇಲ್ಲದಿದ್ದರೆ ಅಪಕೀರ್ತಿಗೆ ಈಡಾಗುತ್ತದೆ. ಲೆಕ್ಕಪತ್ರಗಳನ್ನು ಸರಿಯಾಗಿ ಇಡದಿದ್ದರೆ ಸತ್ಯವನ್ನು ಅದರ ಪರಿಶುದ್ಧ ರೂಪದಲ್ಲಿ ಅನುಸರಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಕೈಗೊಂಡ ಮತ್ತೊಂದು ಕಾರ್ಯ ಆಫ್ರಿಕಾದಲ್ಲಿಯೇ ಹುಟ್ಟಿ ಬೆಳೆದ ವಿದ್ಯಾವಂತ ಭಾರತೀಯರ ಸೇವೆ. ವಸಾಹತಿನಲ್ಲಿ ಜನಿಸಿದ ಭಾರತೀಯರ ವಿದ್ಯಾಸಂಸ್ಥೆ ಎಂಬುದು ಕಾಂಗ್ರೆಸ್ಸಿನ ಪೋಷಣೆಯಲ್ಲಿ ಸ್ಥಾಪಿತವಾಯಿತು. ಅದರ ಸದಸ್ಯರಲ್ಲಿ ಬಹುಪಾಲು ಅವಿದ್ಯಾವಂತ ತರುಣರೇ ಆಗಿದ್ದರು. ಅವರು ಒಂದು ನಾಮಪತ್ರದ ಚಂದಾ ಹಣವನ್ನು ಕೊಡಬೇಕಾಗಿತ್ತು. ಅವರ ಅವಶ್ಯಕತೆಗಳನ್ನು ಕೊರತೆಗಳನ್ನು ವ್ಯಕ್ತಪಡಿಸುವುದಕ್ಕೂ ಅವರಲ್ಲಿ ಆಲೋಚನಾ ಶಕ್ತಿಯನ್ನು ಚೇತನಗೊಳಿಸುವುದಕ್ಕೂ ಭಾರತೀಯ ವ್ಯಾಪಾರಿಗಳೊಂದಿಗೆ ಅವರಿಗೆ ಸಂಪರ್ಕವನ್ನು ಉಂಟು ಮಾಡುವುದಕ್ಕೂ ಅವರಿಗೆ ಜನಸೇವೆಯ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕೂ ಈ ಸಂಸ್ಥೆ ಸಹಾಯಕವಾಗಿತ್ತು. ಅದೊಂದು ಬಗೆಯ ಚರ್ಚಾಕೂಟವಾಗಿತ್ತು. ಸದಸ್ಯರು ಕ್ಲುಪ್ತ ಕಾಲದಲ್ಲಿ ಸೇರಿ ವಿವಿಧ ವಿಷಯಗಳನ್ನು ಕುರಿತು ಚರ್ಚಿಸುತ್ತಿದ್ದರು ಅಥವಾ ಪ್ರಬಂಧಗಳನ್ನು ಓದುತ್ತಿದ್ದರು. ಸಂಘದ ಉಪಯೋಗಕ್ಕಾಗಿ ಒಂದು ಸಣ್ಣ ಪುಸ್ತಕ ಭಂಡಾರವೂ ಸ್ಥಾಪನೆಯಾಯಿತು. ಕಾಂಗ್ರೆಸ್ಸಿನ ಮೂರನೆಯ ಕಾರ್ಯ ಪ್ರಚಾರ ಕಾರ್ಯ. ದಕ್ಷಿಣ ಆಫ್ರಿಕಾದಲ್ಲಿಯೂ ಇಂಗ್ಲೆಂಡಿನಲ್ಲಿಯೂ ಇರುವ ಇಂಗ್ಲಿಷರಿಗೂ ಭಾರತದಲ್ಲಿರುವ ಜನತೆಗೂ ನೆಟಾಲಿನ ನಿಜ ಸ್ಥಿತಿಯನ್ನು ತಿಳಿಸುವುದೇ ಈ ಪ್ರಚಾರದ ಗುರಿಯಾಗಿದ್ದಿತು. ಆ ಉದ್ದೇಶದಿಂದ ನಾನು ಎರಡು ಕಿರು ಪುಸ್ತಕಗಳನ್ನು ಬರೆದೆ. ಮೊದಲನೆಯದು ದಕ್ಷಿಣ ಆಫ್ರಿಕಾದಲ್ಲಿರುವ ಪ್ರತಿಯೊಬ್ಬ ಆಂಗ್ಲೇಯನಿಗೂ ಮನವಿ. ಅದರಲ್ಲಿ ನೆಟಾಲಿನಲ್ಲಿರುವ ಭಾರತೀಯರ ಸಾಮಾನ್ಯ ಪರಿಸ್ಥಿತಿಯನ್ನು ಸಾಕ್ಷ್ಯಗಳೊಂದಿಗೆ ನಿರೂಪಿಸಲಾಗಿತ್ತು. ಎರಡನೆಯ ಪುಸ್ತಕದ ಹೆಸರು ಭಾರತೀಯ ಮತಾಧಿಕಾರ ಒಂದು ಭಿನ್ನಹ. ಅದರಲ್ಲಿ ನೆಟಾಲಿನ ಭಾರತೀಯರ ಮತಾಧಿಕಾರವನ್ನು ಕುರಿತು ಸಂಕ್ಷೇಪ ಇತಿಹಾಸ ಅಂಕಿ ಅಂಶಗಳೊಂದಿಗೆ ವಿವರಿಸಲ್ಪಟ್ಟಿದ್ದಿತು. ಈ ಪುಸ್ತಕಗಳ ಸ್ಥಿತತೆಗಾಗಿ ನಾನು ಬಹಳ ವ್ಯಾಸಂಗ ಮಾಡಿ ಶ್ರಮಪಟ್ಟಿದ್ದೆ. ದೊರೆತ ಫಲ ಶ್ರಮಕ್ಕೆ ಅರ್ಹವಾದುದಾಗಿತ್ತು. ಅವು ಎಲ್ಲೆಲ್ಲಿಯೂ ಪ್ರಚಾರವಾದವು. ಈ ಎಲ್ಲ ಕಾರ್ಯದ ಫಲವಾಗಿ ಭಾರತೀಯರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ಮಿತ್ರರಾದರು. ಭಾರತದ ಎಲ್ಲ ಪಕ್ಷಗಳ ಸಹಾನುಭೂತಿಯೂ ಅವರಿಗೆ ದೊರಕಿತು. ಅದು ದಕ್ಷಿಣ ಆಫ್ರಿಕಾದ ಭಾರತೀಯರ ದಾರಿಯನ್ನು ತೆರವು ಮಾಡಿ ಅವರ ಎದುರಿಗೆ ಅವರು ಸಾಧಿಸಬೇಕಾದ ಸ್ಪಷ್ಟವಾದ ಕಾರ್ಯವನ್ನು ರೂಪಿಸಿ ಮಂಡಿಸಿತು. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಶರಣರ ವಚನಗಳು, ಎಲ್ಲರೂ ಸಮಾನರು, ಸಾಮಾಜಿಕ ಅಸಮಾನತೆಯನ್ನ ತೊಡೆದಾಗಿ ಎಲ್ಲರೂ ಕೂಡ ಸಮಾನರು ಎಂಬ ಉದಾತ್ತವಾದಂತಹ ವಿಚಾರವನ್ನ ಅತಿ ಸ್ಪಷ್ಟವಾಗಿ ಹೇಳ್ತಾ ಬಂದವರು. ಜಾತಿ, ವರ್ಗ, ಲಿಂಗ ಭೇದವಿಲ್ಲದೆ ಸಮಾನ ಸಮಾಜವನ್ನ ನಿರ್ಮಿಸಬೇಕು ಎಂಬ ಕನಸನ್ನ ಹೊತ್ತವರು ಎಲ್ಲ ಶಿವಶರಣರು. ಜನ್ಮದ ಆಧಾರದ ಮೇಲೆ ಮೇಲು ಕೀಳು ಎಂಬ ಭೇದ ಮಾಡುವುದನ್ನ ಶರಣರು ಕಠಿಣವಾಗಿ ವಿರೋಧಿಸಿದ್ರು. ಮತ್ತೆ ಭಕ್ತಿ ಮತ್ತು ಶ್ರೇಷ್ಠತೆಗೆ, ಕಾಯಕ ನಿಷ್ಠೆಗೆ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ನಮ್ಮ ಶಿವಶರಣರು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತರೀಕೆರೆಯವರೇ ಆದಂತಹ ಹಾಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದುವ ಮೂಲಕ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಮಾಡ್ತಾ ಇರುವಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಗೌರಿ ಪ್ರಸನ್ನ ಅವರು ನಮ್ಮ ಶಿವಶರಣರ ವಿಶ್ವ ಬಂಧುತ್ವದ ಕುರಿತಾಗಿ ಮಾತಾಡ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಪವಿತ್ರ ಮೇಡಮ್, ತಮಗೂ ಕೂಡ ಶರಣವು, ಶರಣಾರ್ಥಿಗಳು.
8: ಮೇಡಮ್, ನಮ್ಮ ಶಿವಶರಣರು, ಪ್ರತಿಯೊಬ್ಬ ಶಿವಶರಣರು ಕೂಡ ಉದಾತ್ತವಾದಂತಹ ಚಿಂತನೆಯನ್ನ ಇಟ್ಕೊಂಡಿದ್ರು. ಅವರ ಒಂದು ವಿಶ್ವ ಬಂಧುತ್ವದ ಪರಿಕಲ್ಪನೆ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂತಹ ವಿಶ್ವ ಬಂಧುತ್ವದ ಪರಿಕಲ್ಪನೆಯ ಕುರಿತು ಮಾತಾಡ್ಬೋದಾ?
9: ಈ ದಿನ ಶರಣರ ವಿಶ್ವ ಬಂಧುತ್ವವನ್ನ ನೋಡೋಣ.
8: ಓಕೆ ಮೇಡಮ್.
9: ಶರಣರು ಹೊರ ಜಗತ್ತನ್ನ ಬೇರ್ಪಡಿಸಿಕೊಂಡು ನೋಡಿದವರೇ ಅಲ್ಲ, ಎಲ್ಲರನ್ನು ಸೇರ್ಪಡಿಸಿಕೊಂಡಂಥವರು. ಯಾಕಂದ್ರೆ ನನ್ನ ಮುಂದಿರುವವನು ನಾನೇ ಅಂತ ತಿಳ್ಕೊಳ್ಳುವುದಿದೆಯಲ್ಲ, ಅದು ಶರಣರ ತತ್ವ ಆಗಿತ್ತು. ಕಾಸಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದ ವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗ ಸ್ಥಳವನರಿದವನೇ ಕುಲಜನು ಅಂತ ಹೇಳಿದರು. ಈ ಜಾತಿ ಕಲ್ಪನೆ ಬೆಳೆದು ಬಂದಿರುವುದನ್ನ ಹೇಳ್ತದೆ ಈ ವಚನ. ಕಬ್ಬಿಣವನ್ನ ಯಾರು ಕಾಸಿ ಬಡದವನೋ ಅವನನ್ನ ಕಮ್ಮಾರ ಅಂತ ಕರೆದ್ರು, ಬಟ್ಟೆಯನ್ನ ಬೀಸಿ ಒಗೆದವನು ಮಡಿವಾಳನಾಗ್ತಾನೆ, ಮಗ್ಗವನ್ನ ಹಸಿನೈದಂಥವನ್ನ ನೇಕಾರ ಅಂತ ಕರೆದ್ರು, ಬಂಗಾರ ಒಡವೆ ಮಾಡುವವನ ಅಕ್ಕ ಸಾಲಿಗ ಅಂತ ಕರೆದ್ರು. ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ನಾವೆಲ್ಲ ಒಂದೇ ಅಂತ ಹೇಳಿದ್ರು. ಯಾವುದನ್ನ ಅಪಶಕುನವಾಗಿ ನೋಡ್ತಿದ್ರೋ, ಆದರೆ ಶರಣರು ಅವರಲ್ಲೇ ಶ್ರೇಷ್ಠತೆಯನ್ನ ಕಂಡಂಥವರು. ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವನು, ಕೋಳಿಯೊಂದು ಗುಟಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ

0: ದೇವ ಅಂತ ಹೇಳಿದರು. ಅಂದರೆ ಕಾಗೆ ಮತ್ತೊಂದು ಕಾಗೆಯನ್ನು ಕಾಗೆಯಾಗಿಯೇ ನೋಡ್ತದೆ, ಕೋಳಿ ಮತ್ತೊಂದು ಕೋಳಿಯನ್ನು ಕೋಳಿಯಾಗಿಯೇ ನೋಡ್ತದೆ, ಮನುಷ್ಯ ಯಾಕೆ ಮತ್ತೊಬ್ಬ ಮನುಷ್ಯನನ್ನು ಮನುಷ್ಯನಾಗಿ ನೋಡುವುದಿಲ್ಲ, ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಹೀಗೆ ಯಾಕೆ ನೋಡ್ತಾರೆ ಅನ್ನುವಂಥದ್ದು ಶರಣರ ಪ್ರಶ್ನೆ ಆಗಿತ್ತು. ಅಂದರೆ ತಮ್ಮ ಸಹಜೀವಿಗಳನ್ನು ಕಂಡರೆ ಅಷ್ಟೊಂದು ಪ್ರೇಮ ವಾತ್ಸಲ್ಯ ಸೌಹಾರ್ದಗಳನ್ನು ಆ ಕಾಗೆ ಕೋಳಿಗಳು ತೋರಿಸ್ತವೆ, ಮನುಷ್ಯ ಯಾಕೆ ಭಿನ್ನ ಭೇದವನ್ನು ಮಾಡ್ತಾನೆ? ಒಂದು ಕಾಗೆಗೆ ಒಂದು ಅನ್ನದ ಅಗಳು ಅಥವಾ ಅನ್ನದ ತುಂಡು ಏನಾದರೂ ಕಂಡರೆ ಇಡೀ ತನ್ನ ಬಳಗವನ್ನೆಲ್ಲ ಕಾ ಕಾ ಕಾ ಅಂತ ಕರೆದು ಸೇರಿಸಿ ಹಂಚಿ ತಿನ್ನುವ ಗುಣ ಆ ಕಾಗೆಗಿದೆ. ಮನುಷ್ಯ ಯಾಕೆ ಭಿನ್ನವನ್ನು ಮಾಡ್ತಾನೆ, ಬಚ್ಚಿಟ್ಟುಕೊಳ್ಳುವುದು ಸಂಗ್ರಹಿಸುವುದು ಆ ಸಣ್ಣತನವನ್ನು ಮಾಡ್ತಾನೆ ಅನ್ನುವಂಥದ್ದು ಶರಣರ ಪ್ರಶ್ನೆಯಾಗಿತ್ತು. ನಾವಿನ್ನು ಅಕ್ಕಮಹಾದೇವಿಯ ಒಂದು ಸಾಲಿನಲ್ಲಿ ನಾವು ವಿಶ್ವ ಬಂಧುತ್ವ ಹೇಗಿತ್ತು ಅಂತ ನೋಡಬಹುದು. ಅಕ್ಕ ಹೇಳ್ತಾಳೆ, ತಾನೇ ಲೋಕಾಂತವಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಅಂತ ಹೇಳ್ತಾಳೆ. ಅಂದರೆ ಲೋಕಾಂತವೇ ತಾನಾಗುವುದು, ಇಡೀ ಲೋಕವನ್ನೇ ತನ್ನೊಳಗೊಳ್ಳುವುದು ಇದೆಯಲ್ಲ ಅದು ವಿಶ್ವ ಬಂಧುತ್ವ ಅಂತ ಹೇಳಿದರೆ. ಈಗ ನಾವೆಲ್ಲ ಕಡೆ ನೋಡ್ತೀವಿ, ತುಂಬ ಸಂಘ ಸಂಸ್ಥೆಗಳು ಉಟ್ಕೊಂಡಿದ್ದಾವೆ, ಅಲ್ಲೆಲ್ಲ ಗ್ರೂಪಿಸಮು, ಜಾತಿಯ ಗುಂಪು, ವರ್ಣದ ಗುಂಪು, ಸಂಬಂಧಗಳ ಗುಂಪು, ಹೀಗೆ ಆ ದ್ವೀಪವಾಗಬಾರದು, ನಾವು ದೀಪವಾಗಬೇಕು ಅಂತ ಶರಣರು ಹೇಳಿಕೊಟ್ರು. ಹಾಗೆ ನಡೆದರೂ ಕೂಡ ಬಸವಣ್ಣನವರು ತಾನು ತುಂಬ ಶ್ರೇಷ್ಠ ಉತ್ತಮ ಕುಲದಲ್ಲಿ ಹುಟ್ಟಿರುವುದೇ ನನಗೊಂದು ಭಾರ ಆಗಿಬಿಟ್ಟಿದೆ, ಆ ಭಾರವನ್ನು ಇಳಿಸಿಕೊಳ್ಳುವಂಥ ಅವಕಾಶವನ್ನು ಕೊಡ್ರಪ್ಪ ಅಂತ ಅವರು ಬೇಡಿಕೊಂಡ್ರು. ಅವರು ಹೇಳ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕುವ ಇಕ್ಕ ನೋಡಯ್ಯ ಅಂತ ಹೇಳಿದರು. ಬಸವಣ್ಣನವರು ಎಷ್ಟು ಶ್ರೇಷ್ಠ ಕುಲದಿಂದಲೇ ಬಂದಂಥವರೇ ಆದರೂ ಕೂಡ ಅವರು ಆನುಹಾರವನೆಂದರೆ ನಗುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು. ತನ್ನ ಹುಟ್ಟಿನ ಮೂಲವನ್ನು ಕುರಿತು ಅವರು ಹೇಳ್ತಾರೆ, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು, ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಹೀಗೆ ಅವರು ಹೇಳುವ ಮೂಲಕ ಇಡೀ ವಿಶ್ವ ಬಂಧುತ್ವವನ್ನು ಕಂಡಂಥವರು ಶರಣರು. ಎಲ್ಲರನ್ನು ಪ್ರೀತಿಸುವ, ಅಪ್ಪಿಕೊಳ್ಳುವ ಆ ವೈಶಾಲ್ಯತೆಯನ್ನು ಮೈಗೂಡಿಸಿಕೊಳ್ಳುವಂಥ ಭಾವನೆ ಇದ್ದಿದ್ದು ಆ ಶಿವಶರಣರಿಗೆ ಮಾತ್ರ ಅಂತ ಹೇಳ್ಬೋದು. ಅವರು ಎಷ್ಟು ನಿಕೃಷ್ಟವಾಗಿ ತಮ್ಮ ಜನ್ಮವನ್ನು ಕಲ್ಪಿಸ್ಕೊಂಡು ಹೇಳಿದ್ದಾರೆ ಅಂತ ಹೇಳಿದರೆ, ನಾನು ಬ್ರಾಹ್ಮಣನೇ ಅಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳಿ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ ಅಂತ ಹೇಳ್ತಾರೆ. ಅಂದರೆ ಈ ಭೂಮಿ ಮೇಲೆ ಭೂಮಿ ಒಂದೇ ಆಗಿದೆ, ಅಲ್ಲಿ ಶೌಚಾಲಯನೂ ಇದೆ, ದೇವಾಲಯನೂ ಇದೆ, ನೀರು ಒಂದೇ ಆಗಿದೆ, ಆ ನೀರನ್ನು ಶೌಚಾಲಯಕ್ಕೆ ತೆಗೆದುಕೊಂಡೋದ್ರೆ ಹೊಲಸುಕೊಳ್ಳೋಕ್ಕಾಗ್ತದೆ, ಅದನ್ನೇ ದೇವಾಲಯ ಪೂಜೆ ಕೋಣೆಗೆ ತಗೊಂಡೋದ್ರೆ ಅಲ್ಲಿ ತೀರ್ಥ ಪ್ರಸಾದವಾಗ್ತದೆ, ಆದರೆ ಅದರ ಜಲದ ಮೂಲ ಇದೆಯಲ್ಲ ಅದು ಒಂದೇ ಆಗಿದೆ, ಈ ನೆಲಕ್ಕೆ ಜಲಕ್ಕೆ ಜಾತಿ ಭೇದ ಇದೆಯೇ ಅಂತ ಹೇಳಿದರು ಶರಣರು. ಆ ದೇವರಲ್ಲಿ ನೆಲೆ ನಿಲ್ಲುವ ತತ್ವಗಳು ಕೂಡ ಒಂದೇ ಆಗಿದೆ ಎನ್ನುವ ವಿಶ್ವ ಮಾನವ ಸಂದೇಶವನ್ನು ಸಾರ್ಥ ಹೋದರು ಶರಣರು. ಇದು ಅಲ್ವಾ ವಿಶ್ವ ಬಂಧುತ್ವ ಅಂತ ಹೇಳಿದರೆ ಅವರು ಏನನ್ನು ನುಡಿತಾ ಇದ್ರೋ ಹಾಗೆ ನಡ್ಕೊಂಡ್ರು ಬಸವಾದಿ ಶಿವಶರಣರು. ಅವರು ನೀನಾರು, ಅವನಾರು, ಅವಳ್ಯಾರು, ಈಕೆ ಯಾರು, ನೀ ಯಾವ ಜಾತಿ ಏನನ್ನೂ ಕೇಳಲಿಲ್ಲ. ಅವ್ರು ಹೇಳಿದರು, ಇವನಾರವ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂದು ಎಲ್ಲರನ್ನು ಅಪ್ಪಿಕೊಳ್ಳುವ ಎತ್ತಿಕೊಳ್ಳುವ ಕೆಲಸವನ್ನ ಶರಣರು ಮಾಡ್ತಾರೆ. ಅಸ್ಪೃಶ್ಯ ಅಂತ ಹೇಳಿದರೆ ಸಾಮಾನ್ಯ ತಿಳುವಳಿಕೆ ಏನು ಅಂದರೆ, ನಾವು ಅವರನ್ನು ಅವರಿಂದ ಮುಟ್ಟಿಸಿಕೊಳ್ಳಬಾರ್ದು, ಅವರು ಮುಟ್ಟಿರುವುದನ್ನು ನಾವು ಮುಟ್ಟಬಾರ್ದು, ತುಂಬ ಕೀಳು ಜಾತಿಯವನು ಅನ್ನುವ ಸಾಮಾನ್ಯ ತಿಳುವಳಿಕೆ. ಆದರೆ ಬಸವಣ್ಣನವರ ದೃಷ್ಟಿಯಲ್ಲಿ ಮುಟ್ಟಿಸಿಕೊಳ್ಳದೇ ಇರುವ ಮೇಲ್ಜಾತಿಯವನು ಕೂಡ ಅಸ್ಪೃಶ್ಯನೇ. ಆದ ಕಾರಣ ಆ ಮೇಲಿನಿಪ ಮಲಿನವನ್ನ ಕಳೆದುಕೊಳ್ಳುವ ಸಲುವಾಗಿ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ರೋ ಶರಣರು ತಮ್ಮನ್ನ ತಾವು ಅವರ ಜೊತೆ ಸಮೀಕರಿಸಿಕೊಳ್ಳಲು ಬಯಸಿದ್ದಾರೆ ಅಂತ ನಾವು ವಚನಗಳನ್ನ ಓದಿದಾಗ ಗೊತ್ತಾಗ್ತದೆ.
1: ನೀವು ಹೇಳಿದ್ದು ಸರಿ ಮೇಡಮ್. ಪ್ರತಿಯೊಬ್ಬರು ಕೂಡ ಜನ್ಮದ ಆಧಾರದ ಮೇಲೆ ಮೇಲು ಕೀಳು ಎಂಬ ಭೇದ ಮಾಡುವುದನ್ನ ಶರಣರು ವಿರೋಧಿಸಿದವರು. ಯಾರನ್ನು ಅನ್ಯರು ಅಥವಾ ಬೇರೆ ಜಾತಿಯವರು ಅಂತ ತಳ್ಳದೆ ಎಲ್ಲರೂ ನಮ್ಮವರು ಎಂದು ಪ್ರೀತಿಯಿಂದ ಅಪ್ಪಿಕೊಂಡವರು ನಮ್ಮ ಶಿವಶರಣರು. ಅಂತಹ ಶಿವಶರಣರ ವಿಚಾರಧಾರೆಯ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಶ್ರೀಮತಿ ಗೌರಿ ಪ್ರಸನ್ನ ಅವರು ಇನ್ನಷ್ಟು ಶಿವಶರಣರ ವಿಶ್ವ ಬಂಧುತ್ವದ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 8618386806. ಸಂಖ್ಯೆ ಮತ್ತೊಮ್ಮೆ 8618386806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೌರಿ ಪ್ರಸನ್ನ ಅವರು ನಮ್ಮ ಶಿವಶರಣರ ವಿಶ್ವ ಬಂಧುತ್ವದ ಪರಿಕಲ್ಪನೆಯ ಕುರಿತು ಮಾತಾಡ್ತಾ ಇದ್ರು. ಎಲ್ಲ ಶಿವಶರಣರು ಕೂಡ ಸಮಾನತೆಗೆ ಹೆಚ್ಚು ಮಹತ್ವವನ್ನ ನೀಡಿದ್ರು. ಎಲ್ಲರೂ ಕೂಡ ಸಮಾನರು, ಭೇದವನ್ನ ಮಾಡಬಾರ್ದು, ಹಾಗೆ ಮೇಲು ಕೀಳು ಎಂಬ ಭೇದ ಮಾಡಬಾರ್ದು ಎಂಬುದನ್ನ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ತಾ ಇದ್ರು. ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
6: ಅನೇಕ ವಚನಗಳಲ್ಲಿ ತುಂಬಾ ಭಾವುಕತೆಯಿಂದ ಹೇಳ್ಕೊಂಡಿದ್ದಾರೆ. ಚೆನ್ನಯ್ಯನ ಎಮ್ಮಯ್ಯನು, ಚೆನ್ನಯ್ಯನ ಮಗ ನಾನು, ಮಾದಾರನ ಮಗ ನಾನಯ್ಯ, ಚೆನ್ನಯ್ಯ ನಿನ್ನ ಮುತ್ತಯ್ಯನ ಜಪ್ಪನಯ್ಯ, ನಿಮ್ಮ ಶರಣರ ಮನೆಯ ಮಗ ನಾನಯ್ಯ ಎಂದು ಬಹಳ ವಿನಯಪೂರ್ವಕವಾಗಿ ಹೇಳ್ಕೊಂಡಿರುವುದನ್ನು ನಾವು ವಚನಗಳನ್ನು ಓದಿದಾಗ ನಾವು ನೋಡಬಹುದು. ಇನ್ನು 12ನೇ ಶತಮಾನದಲ್ಲಿ ಹಡಪದ ಅಪ್ಪಣ್ಣ ಅಂದರೆ ಕ್ಷೌರಿಕ ಕೆಲಸವನ್ನು ಮಾಡ್ತಿದ್ದಂಥ ಒಬ್ಬ ಅಪ್ಪಣ್ಣ ಅನ್ನುವಂಥ ಶರಣ ಇರ್ತಾರೆ. ಅವರನ್ನು ಯಾರು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಅವ್ರನ್ನ ಬೆಳಿಗ್ಗೆ ನೋಡಿದ್ರೆ ಕೆಲಸಗಳಾಗಲ್ಲ, ಅವ್ರ ಎದುರಿಗೆ ಬರಬಾರ್ದು, ಬಂದರೆ ಅಪಶಕುನ ಅಂತ ಹೇಳ್ತಿದ್ರು. ಅಂತಹ ಅಡಪದ ಕೆಲಸವನ್ನು ಮಾಡ್ತಿದ್ದ, ಕಾಯಕವನ್ನು ಮಾಡ್ತಿದ್ದ ಅಪ್ಪಣ್ಣನನ್ನೇ ತನ್ನ ಆಪ್ತ ಕಾರ್ಯದರ್ಶಿಯಾಗಿ ಕಲ್ಯಾಣದಲ್ಲಿ ಬಸವಣ್ಣನವರು ತನಗೆ ಇದ್ದ ಸ್ಥಾನಮಾನವನ್ನು ಕೊಟ್ಟು ಜೊತೆಯಲ್ಲಿಯೇ ಇಟ್ಕೊಂಡಿದ್ರು ಅನ್ನುವಂಥದ್ದನ್ನು ನಾವು ವಚನಗಳನ್ನು ಓದ್ತಾ ಹೋದಾಗ ನಮಗೆ ಗೊತ್ತಾಗ್ತದೆ. ಇನ್ನು ಯಾರೇ ಅಲ್ಲಿ ಬಂದರೂ ಕೂಡ ಕಲ್ಯಾಣಕ್ಕೆ ಅಥವಾ ಅನುಭವ ಮಂಟಪಕ್ಕೆ, ಮೊದಲು ಬಸವಣ್ಣನವರನ್ನ ಮಾತನಾಡಿಸಕ್ಕೆ ಬರಬೇಕು ಅಂತ ಬಂದವರು ಮೊದಲು ಅಪ್ಪಣ್ಣನನ್ನ ಮಾತನಾಡಿಸಿ ನಂತರ ಅಲ್ಲಿರುವ ಶರಣರನ್ನ ಬಸವಣ್ಣನವರನ್ನ ಮಾತನಾಡಿಸುವಂತ ವ್ಯವಸ್ಥೆಯನ್ನ ಮಾಡಿ ಆತನಿಗೆ ತನಗಿದ್ದ ಸ್ಥಾನಮಾನ ಗೌರವವನ್ನ ಕೊಟ್ಟು ತನ್ನ ಜೊತೆಯಲ್ಲೇ ಇಟ್ಟುಕೊಂಡಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಆತನ ಪುಣ್ಯಸ್ತ್ರೀ ಲಿಂಗಮ್ಮ ಹೇಳ್ತಾಳೆ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಗುರುವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿದು, ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾಬೆಳಗಿನೊಳಗೆ ಹೋಲಾಡಿ ಸುಖಿಯಾದನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಚನ್ನಬಸವಣ್ಣ ಅಂತ ಹೇಳ್ತಾಳೆ. ಅಂದರೆ ನಾನು ಬಸವಣ್ಣ ಬರೋದಕ್ಕೆ ಮುಂಚೆ ಹೇಗಿದ್ದೆ, ಬಸವಣ್ಣ ಅನ್ನುವಂಥ ಮಹಾಬೆಳಗು ಬಂದ ನಂತರ ಹೇಗಾಯಿತು ನನ್ನ ಬದುಕು ಅಂತ ಆಕೆ ಹೇಳ್ಕೊತಾಳೆ. ಏನಂದರೆ ನಾನು ವೇಶ್ಯಾವಾಟಿಕೆ ಮನೆತನದಲ್ಲಿ ಹುಟ್ಟಿದ್ದೆ, ಅಂದರೆ ಕನಿಷ್ಠದಲ್ಲಿ ಹುಟ್ಟಿದ್ದೆ, ಇಂತಹ ಉತ್ತಮರ ಸಹವಾಸದಲ್ಲಿ ನಾನು ಬೆಳೆದೆ, ಹಾಗೆ ನಾನು ಇಂಥವರನ್ನು ಕಂಡದ್ದರಿಂದ ನನ್ನ ಜೀವನ ಪರಿವರ್ತನೆ ಆಯಿತು ಅಂಥೇಳಿ ಅತ್ಯಂತ ಗೌರವದಿಂದ ಆಕೆ ಸ್ಮರಿಸಿಕೊಳ್ತಾಳೆ. ಇದು ಅಲ್ವಾ ವಿಶ್ವ ಬಂಧುತ್ವ ಅಂತ ಹೇಳಿದರೆ ಆಕೆಯೂ ಕೂಡ ಅನುಭವ ಮಂಟಪದಲ್ಲಿ ಸ್ಥಾನವನ್ನು ಪಡಿತಾಳೆ, ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾಳೆ. ಮತ್ತು ನಾವು ನೋಡ್ಬೋದು

0: ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೊಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನನ್ನ ಕಿನ್ನರಿ ಬೊಮ್ಮಯ್ಯ, ನೀವೆನ್ನೇತ ಕರೀರಿ ಕೂಡಲ ಸಂಗಯ್ಯ ಅಂತ ಹೇಳ್ತಾರೆ. ಅಂದರೆ ಅತ್ಯಂತ ನಿಕೃಷ್ಟ ಜಾತಿಯ ಜನರ ಗರ್ಭದಲ್ಲಿ ನಾನು ಬಂದೆ ಎಂದು ತಮ್ಮ ಮಾನಸಿಕ ಹುಟ್ಟನ್ನು ಕಲ್ಪಿಸಿಕೊಂಡು ಹೇಳುವ ಮೂಲಕ ಎಲ್ಲರೊಳಗೆ ಒಂದಾಗುವ ಆ ಸಮಾಜವನ್ನು ಕಟ್ಟುವ ದೊಡ್ಡತನವನ್ನು ಮೆರೆದಿದ್ದಾರೆ. ನಾನು ಬ್ರಾಹ್ಮಣ ಎಂದು ಹೇಳಿಕೊಂಡ್ರೆ ನನ್ನ ಜೊತೆ ಇರುವಂಥ ಕಕ್ಕಯ್ಯ, ಚೌಡಯ್ಯ, ಚನ್ನಯ್ಯ ಇಂಥವರೆಲ್ಲ ನನ್ನಿಂದ ದೂರ ಸರಿದು ಹೋಗಿಬಿಡ್ತಾರೆ ಅನ್ನುವ ಕಾರಣಕ್ಕಾಗಿ ಚಪ್ಪಲಿಯನ್ನು ಹದ ಮಾಡುವವನು ನನ್ನ ದೊಡ್ಡಪ್ಪ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಪ್ಪಲಿಯನ್ನು ಒಲಿಯುವನು ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ಉಳಿದವರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಎಲ್ಲರೂ ನನ್ನ ಬಂಧುಗಳು ಅಂತ ಅವರು ಎಲ್ಲರನ್ನು ಅಪ್ಪಿಕೊಳ್ಳುವ, ಒಪ್ಪಿಕೊಳ್ಳುವ, ಎತ್ತಿಕೊಳ್ಳುವ ಕೆಲಸವನ್ನು ಬಸವಣ್ಣನವರು ಮಾಡಿದರು. 12,000 ವೇಶ್ಯರನ್ನು ಶರಣೀಯರನ್ನಾಗಿ ಮಾಡಿದ ಕಾಲ 12ನೇ ಶತಮಾನ. ಸೂಳೆ ಸಂಕವೇ ವ್ಯಭಿಚಾರಿ ವೃತ್ತಿಗೆ ಅಂಟಿಕೊಂಡಿದ್ದಂಥವಳು ಅಂತಹ ವೇಶ್ಯ ಕೂಡ ಶರಣೆಯಾಗ್ತಾಳೆ ಅಂತ ಹೇಳಿದರೆ, ಕಳ್ಳನಾಗಿದ್ದಂಥ ಊರಿಲಿಂಗ ಪೆದ್ದಿ ಕೂಡ ಶರಣನಾಗ್ತಾನೆ, ಮುಂದೆ ಆತ ಒಂದು ಮಠದ ಗುರುವಾಗ್ತಾನೆ ಅಂತ ಹೇಳಿದರೆ, ಆತನ ಹೆಂಡತಿ ಕಾಳವೆ ಕೂಡ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾಳೆ. ಇವರೆಲ್ಲರೂ ಕೂಡ ತುಳಿತಕ್ಕೆ ಒಳಗಾದ ಅಂಥ ಶರಣರೇ. ಹಾಗಾಗಿ ಶರಣರ ವಿಶ್ವ ಬಂಧುತ್ವ ಹೇಗಿತ್ತು ಅಂತ ಹೇಳಿದ್ರೆ, ಆಫ್ಘಾನಿಸ್ತಾನದಿಂದ ಸೂಫಿ ಸಂತ ಬರ್ತಾನೆ, ಮರುಳ ಶಂಕರ ದೇವನಾಗ್ತಾನೆ, ಕಾಶ್ಮೀರದ ಮಹಾರಾಜನಾಗಿದ್ದಂಥ ಮಹಾದೇವ ಭೂಪಾಳ ಕಲ್ಯಾಣಕ್ಕೆ ಬರ್ತಾನೆ. ಆತನ ಒಂದು ವಚನ ಹೀಗಿದೆ, ಆತ ಹೇಳ್ತಾನೆ, ಆನೆ ಕುದುರೆ ಬಂಡಿ ಭಂಡಾರವಿರ್ತಡೇನು, ತಾನೊಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದರ್ಧ ಮಂಜ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡ ಆರು ಇಲ್ಲ, ನಿಕ್ಕಳಂಕ ಮಲ್ಲಿಕಾರ್ಜುನ, ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದರೆ ಕಾಶ್ಮೀರದಲ್ಲಿ ಮಹಾರಾಜನಾಗಿದ್ದಂಥವನು ಕರ್ನಾಟಕಕ್ಕೆ ಬಂದು ಶರಣನಾಗಿ ಮಹಾದೇವ ಭೂಪಾಲನಾಗಿದ್ದಂಥವನು ಕಟ್ಟಿಗೆ ಕಾಯಕವನ್ನು ಮಾಡಿ ಮೋಳಿಗೆ ಮಾರಯ್ಯನಾಗ್ತಾನೆ ಅಂತ ಹೇಳಿದರೆ, ಇದು ಅಲ್ವಾ ವಿಶ್ವ ಬಂಧುತ್ವ ಅನ್ನುವಂಥದ್ದು. ಸತಿಪತಿಗಳಿಗೊಂದಾದ ಭಕ್ತಿ ಇತ ಒಪ್ಪುದು ಶಿವಂಗೆ ಅನ್ನೋ ಹಾಗೆ, ಅವರಿಬ್ಬರು ಸ್ತ್ರೀ ಪುರುಷರು ಸಮಾನರು ಎಂದು ಸಾರಿ ಹೇಗೆ ಶರಣರು ಹೇಳಿದರು ಹಾಗೆ ಆತನ ಹೆಂಡತಿ ಮಹಾದೇವಿ ಮಹಾದೇವ ಭೂಪಾಳ, ಮೋಳಿಗೆ ಮಹಾದೇವಿ ಮೋಳಿಗೆ ಮಾರಯ್ಯರಾಗ್ತಾರೆ. ಮಹಾದೇವ ಭೂಪಾಳನಾಗಿದ್ದಂಥನು ಮೋಳಿಗೆ ಮಾರಯ್ಯನಾಗ್ತಾನೆ, ಮಹಾದೇವಿ ಇಬ್ಬರೂ ಕೂಡ ಕಟ್ಟಿಗೆ ಕಾಯಕವನ್ನು ಮಾಡಿ ಅದನ್ನು ಭಕ್ತರ ಮನೆಗೆ ಕೊಟ್ಟು ಶರಣರ ಮನೆಗಳಿಗೆ ಕೊಟ್ಟು ನ್ಯಾಯ ಬೆಲೆಯನ್ನು ತಗೊಂಡು ಅದರಿಂದ ಅಂಬಲಿಯನ್ನು ತಯಾರು ಮಾಡಿ ಹಸಿದವರಿಗೆ ಪ್ರಸಾದವನ್ನು ನೀಡಿ ನಂತರ ತಾವು ಪ್ರಸಾದವನ್ನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬ ಕೂಲಿ ಕಾರ್ಮಿಕ ಮಾಡುವಂಥ ಕೆಲಸವನ್ನು ಮಹಾರಾಜನಾಗಿದ್ದಂಥವನು ಮಾಡ್ತಾನೆ ಅಂತ ಹೇಳಿದರೆ ಇದು ನಮ್ಮ ಕಲ್ಪನೆಗೆ ನಾವು ಬರುವುದೇ ಕಷ್ಟ ಆಗ್ತದೆ. ಹಾಗಾಗಿ ಅವರು ಆತ ಹೇಳ್ತಾನೆ, ನಾನು ರಾಜನಾಗಿದ್ದೆ ಕಾಶ್ಮೀರದಲ್ಲಿ, ಆಗ ಕೂಡ ನಾನು ಒಂದಿಡಿ ಅಕ್ಕಿಯನ್ನು, ಆನೆ ಇತ್ತು, ಕುದುರೆ ಇತ್ತು, ಭಂಡಾರ, ಇಡೀ ಮನೆ ಅರಮನೆ ತುಂಬ ಭಂಡಾರ ತುಂಬಿದ್ರು ನಾನು ತಿನ್ನಲಿಕ್ಕೆ ಆಗ್ತಿದ್ದು ಒಂದಿಡಿ ಅಕ್ಕಿಯನ್ನು, ಒಂದು ಹಸುವಿನ ಒಂದು ಕಪ್ಪು ಹಾಲು ಮಾತ್ರ ಕುಡಿಲಿಕ್ಕೆ ಸಾಧ್ಯ. ಈಗ ನಾನು ಕಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀನಿ, ಈಗಲಾದರೂ ಕೂಡ ನಾನು ಊಟ ಮಾಡ್ತಿರೋದು ಒಂದಿಡಿ ಅಕ್ಕಿ ಅನ್ನ, ಒಂದು ಕಪ್ಪು ಹಾಲು ಮಾತ್ರ ಕುಡಿಲಿಕ್ಕೆ ಸಾಧ್ಯ ಅಂಥೇಳಿ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದು ಅಂತ ಹೇಳ್ತಾರೆ. ಬಸವಣ್ಣನವರ ವ್ಯಕ್ತಿತ್ವದ ಹಿರಿಮೆ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತ ಹೇಳಿದರೆ, ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಭಕ್ತರು ಕಲ್ಯಾಣದತ್ತ ಧಾವಿಸಿ ಧಾವಿಸಿ ಬಂದರು. ಕಿನ್ನರಿ ಬೊಮ್ಮಯ್ಯ ಬಂದ, ಮೋಳಿಗೆ ಮಾರಯ್ಯ ಬಂದರು. ಅವರಲ್ಲಿ ಬಹಳ ಮುಖ್ಯರು ಅಂದರೆ ಕಿನ್ನರಿ ಬೊಮ್ಮಯ್ಯ ಮೋಳಿಗೆ ಮಾರಯ್ಯ ಬಹಳ ಮುಖ್ಯರಾಗ್ತಾರೆ. ಅಸಂಖ್ಯಾತ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಸಮಾಜೋಧಾರ್ಮಿಕ ಪರಿವರ್ತನೆಯ ಮಹತ್ವ ಕಾರ್ಯದಲ್ಲಿ ಅವರು ಕೈಜೋಡಿಸಿದಂಥವರು. ಕನ್ನಡ ಸಾಹಿತ್ಯಕ್ಕೆ ವಚನ ಎಂಬ ಅಪೂರ್ವ ಸಾಹಿತ್ಯ ಪ್ರಕಾರವನ್ನು ನೀಡಿದಂಥವರು ಶರಣರು. ಅದರಲ್ಲಿ ಅಜಗಣ್ಣ, ಅಮುಗೆ ದೇವಯ್ಯ, ಅರಿವಿನ ಮಾರಿತಂದೆ, ಆದಯ್ಯ, ಏಕಾಂತದ ರಾಮಯ್ಯ, ಉರಿಲಿಂಗ ದೇವ, ಉರಿಲಿಂಗ ಪೆದ್ದಿ, ಆಯ್ದಕ್ಕಿ ಮಾರಯ್ಯ, ತುರುಗಾಯಿ ರಾಮಣ್ಣ, ಮರುಳಶಂಕರ ದೇವ, ಮೇದಾರ ಕೇತಯ್ಯ, ನುಲಿಯ ಚಂದಯ್ಯ, ನೂರಾರು ಶರಣರು ವಚನಗಳನ್ನ ಇವರೆಲ್ಲರೂ ಕೂಡ ಶಾಲಾ ಕಾಲೇಜಿಗೆ ಹೋಗಿ ಪಿ ಎಚ್ ಡಿ ಮಾಡಿದವ್ರು ಯಾರೂ ಕೂಡ ಇಲ್ಲ. ಅವರೆಲ್ಲರೂ ಕೂಡ ವಚನ ಸಾಹಿತ್ಯವನ್ನ ರಚನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರೆಲ್ಲರಿಗೂ ಎಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅನುಭವ ಮಂಟಪ ಕೊಟ್ಟಿತ್ತು ಶರಣರು. ಎಷ್ಟು ಸಮಾಜದ ಕಲ್ಪನೆಯನ್ನ ಕೊಟ್ಟು ಅವರನ್ನ ಮೆರೆಸಿದ್ರು ಅಂತ ಹೇಳ್ಬೋದು. ನಾನು ಇಂತಹ ಮಗ ಅಂದರೆ ಕೂಡಲ ಸಂಗಮದೇವನ ಸಾಕ್ಷಿಯಾಗಿ ಅಂತ ಹೇಳ್ತಾರಲ್ಲ, ನಾನು ಎಂಥ ಮಗ ಅಂದರೆ ಕಕ್ಕಯ್ಯನ ಮನೆಯ ದಾಸನ ಮಗನು, ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಅಂತ ಹೇಳ್ತಾರಲ್ಲ. ಅಂದರೆ ಈ ಕೀಳು ಜನರ ಜೊತೆ ತಾನೂ ಕೂಡ ಕೀಳನಾಗಿ ಗುರುತಿಸಿಕೊಳ್ಳುವುದು ಇದೆಯಲ್ಲ, ಇಟ್ ಈಸ್ ಅನ್ಬಿಲಿವೇಬಲ್. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಹೂಯಿಗೆ ನಿಲುಕದ್ದು. ದಲಿತೋದ್ಧಾರಕ ಅಂತೇಳಿ ನಾವು ಸುಮ್ಮನೆ ಬಸವಣ್ಣನವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತನ್ನನ್ನ ತಾನು ಕಡೆಯಾಗಿ ಗುರುತಿಸಿಕೊಂಡು ಎಲ್ಲರನ್ನು ಒತ್ತುಕೊಳ್ಳುವುದು ಇದೆಯಲ್ಲ, ಆ ಮನೋಭಾವ ಇದೆಯಲ್ಲ, ಅದಕ್ಕೆ ನಾವು ಬಸವಣ್ಣನವರ ಅವರನ್ನ ಯುಗ ಪುರುಷ ಅಂತ ಕರೆದಿದ್ದು. ಹಾಗಾಗಿ ಮಾನವನ ಧರ್ಮದ ಮೂಲ ದಯೆ ಅಂತೇಳಿ, ಎಲ್ಲರಲ್ಲೂ ದಯೆ, ಕರುಣೆ, ಪ್ರೀತಿ, ವಿಶ್ವಾಸ ಇವೆಲ್ಲವನ್ನ ಶರಣರು ಕೊಟ್ಟು, ಸರಿ ಸಮಾನತೆಯನ್ನು ಕೊಟ್ಟು, ತನಗಿದ್ದ ಸ್ಥಾನಮಾನ ಗೌರವವನ್ನು ಕೊಟ್ಟು, ತಮ್ಮ ಜೊತೆ ಎಲ್ಲರನ್ನು ಸಕಲ ಜೀವಾತ್ಮರಿಗೆ ಒಳಿತನ್ನ ಬಯಸಬೇಕು ಅಂತ ಹೇಳಿಕೊಟ್ರು. ಹಾಗೆ ಅದರಂತೆ ನಡೆದು ತೋರಿಸಿದಂಥವರು ಬಸವಾದಿ ಶಿವಶರಣರು. ಎಲ್ಲರಿಗೂ ಕೂಡ ಗೌರವದ ಶರಣು, ಶರಣಾರ್ಥಿಗಳು.
1: ನಿಮಗೂ ಸಹ ಶರಣು, ಶರಣಾರ್ಥಿಗಳು ಮೇಡಮ್. ಇಂತಹ ಒಂದು ಒಳ್ಳೆಯ ಅರ್ಥಪೂರ್ಣವಾದಂತಹ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಶಿವಶರಣರ ವಿಶ್ವ ಬಂಧುತ್ವದ ಪರಿಕಲ್ಪನೆ, ಹಾಗೆ ಆ ಎಲ್ಲ ಶಿವಶರಣರ ಚಿಂತನೆಯನ್ನ ನಾವು ಒಮ್ಮೆ ನೋಡಿದಾಗ ಅವ್ರು ಬರೆದಂತಹ ಪ್ರತಿಯೊಂದು ವಚನವೂ ಕೂಡ ನಮ್ ಇಂದಿನ ಪ್ರಸ್ತುತ ಸ್ಥಿತಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ದಾರಿದೀಪ ಅಂತಾನೆ ಹೇಳ್ಬೋದು. ಅಷ್ಟೊಂದು ಮೌಲ್ಯಯುತವಾದಂತಹ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಅತ್ಯುತ್ತಮವಾದಂತಹ ವಿಚಾರಗಳು 12ನೇ ಶತಮಾನದಲ್ಲಿಯೇ ಎಲ್ಲ ಶಿವಶರಣರು ಬರೆದಿರುವಂತಹ ವಚನಗಳನ್ನ ಪರಿಚಯಿಸಿಕೊಟ್ಟಂತಹ, ಹಾಗೆ ಅದರ ಮೌಲ್ಯಗಳನ್ನ ತಿಳಿಸ್ಕೊಟ್ಟಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಪ್ರಸ್ತುತ ಸ್ಥಿತಿಯಲ್ಲಿ ವಚನ ಸಾಹಿತ್ಯದ ಅಗತ್ಯತೆ ಎಷ್ಟಿದೆ ಅನ್ನೋದನ್ನ ನಾವು ಒಮ್ಮೆ ಅವಲೋಕಿಸಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಶಿವಶರಣರು 12ನೇ ಶತಮಾನದಲ್ಲಿ ಹೇಳಿರುವಂತಹ ವಿಶ್ವ ಬಂಧುತ್ವದ ಪರಿಕಲ್ಪನೆ ಈಗ ತುಂಬಾ ಅಗತ್ಯ ಇದೆ, ಜೊತೆಗೆ ಅನಿವಾರ್ಯ ಕೂಡ ಅಂತ ಹೇಳ್ಬೋದು. ಇಂತಹ ವಚನ ಸಾಹಿತ್ಯವನ್ನ ಉಳಿಸೋಣ, ಇಂದಿನ ಮಕ್ಕಳಿಗೆ ಕೂಡ ಈ ರೀತಿಯ ವಚನ ಸಾಹಿತ್ಯದ ಒಂದು ತಿರುಳನ್ನ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಭಾನುಲಿ ಕೇಳುಗರಿಗೂ ಧನ್ಯವಾದಗಳು. ನೀವು ಕೇಳ್ತಾ ಇರೋದು ರೇಡಿಯೋ ಶುಂ. ನಾಳೆ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
3: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
2: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
3: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
4: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ

0: ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ನರ ಮಿತ ಶಕ್ತ ಪುರುಷಂ ಸ್ವತಂತ್ರನೋ ದೈವ ವಿಧಿ ಪರವಶನೋ ಎರಡು ಮನಿ ನಿತುಳ್ಳ ತೋಳಿನಂತಿಹನು ತಿರುಗುವುದು ಮಡಿಸುವುದು ತೋಳ್ಮೈಯ ಕಟ್ಟಿನಲ್ಲಿ ನರನಂತು ಮಿತ ಶಕ್ತ ಮಂಕುತಿಮ್ಮ. ಪುರುಷಂ ಪುರುಷನು ಮನುಷ್ಯನು ಸ್ವತಂತ್ರನು ಸ್ವತಂತ್ರವಾಗಿದ್ದಾನ. ದೈವ ವಿಧಿ ಪರವಶನು ದೈವ ವಿಧಿ ಅಂದರೆ ಆ ದೇವರಿನ ಪರವಶನಾಗಿದ್ದಾನ. ಎರಡು ಮನಿತಿ ನುಳ್ಳ ಅಂದರೆ ಎರಡೂ ಇನಿತು ಇನಿತು ಉಳ್ಳ ಎರಡುದೇ ಅಂದರೆ ಪರವಶನು ಸ್ವತಂತ್ರನು ಎರಡೂ ಸ್ವಲ್ಪ ಸ್ವಲ್ಪ ಇನಿತಿನಿತು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಉಳ್ಳ ಇರುವಂತಹ ತೋಳಿನಂತಿಹನು ತೋಳು ನಮ್ಮ ಕೈ ಹೇಗಿದೆ ಅಲ್ಲ ಅದರ ಹಾಗಿದಾನ. ತಿರುಗಿಸುವುದು ಮಡಿಸುವುದು ತೋಳ್ ಮೈ ಕಟ್ಟಿನಲ್ಲಿ ಮೈ ಕಟ್ಟಿನಲ್ಲಿ ಈ ತೋಳ್ ಇದೆಯಲ್ಲ ಕೈ ಅನ್ನೋದು ತಿರುಗಿಸತ್ತೆ ಮಡಿಸತ್ತೆ. ನರನಂತೂ ಮಿತಶಕ್ತ ಅದೇ ರೀತಿ ನರನು ಅಂತೂ ಮನುಷ್ಯನು ಅದೇ ರೀತಿ ಮಿತಶಕ್ತ ಮಿತವಾದ ಶಕ್ತಿ ಉಳ್ಳವನು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪುರುಷಂ ಸ್ವತಂತ್ರನು ದೈವ ವಿಧಿ ಪರವಶನು ಎರಡೂ ಇನಿತು ಇನಿತು ಉಳ್ಳ ತೋಳಿನಂತೆ ಇಹನು ತಿರುಗಿಸುವುದು ಮಡಿಸುವುದು ತೋಳ್ ಮೈಯ ಕಟ್ಟಿನಲ್ಲಿ ನರನಂತೂ ಮಿತಶಕ್ತ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮನುಷ್ಯ ಸ್ವತಂತ್ರನೋ ಅಥವಾ ದೈವದ ವಿಧಿಯ ಅಧೀನನೋ ಅಥವಾ ಎರಡೂ ಅಷ್ಟಿಷ್ಟು ಹೊಂದಿದ ತೋಳುಗಳ ಹಾಗೆ ಇರುವವನೋ. ಯಾಕಂದ್ರೆ ತೋಳು ತಿರುಗತ್ತೆ ಮಡಿಸತ್ತೆ ಆದರೆ ಅದು ದೇಹಕ್ಕೆ ಅಂಟಿಕೊಂಡಿದೆ ಪೂರ್ತಿ ಸ್ವತಂತ್ರವಾಗಿಲ್ಲ. ಮನುಷ್ಯನು ಅದೇ ರೀತಿ ಮಿತವಾದ ಶಕ್ತಿ ಇರುವಂತಹವನು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗಕ್ಕೆ ಹೊಂದಿಕೊಳ್ಳೋ ಹಾಗೆ ನಾನೊಂದು ಉದಾಹರಣೆ ಕೊಡ್ತೀನಿ. ಒಂದು ಪೊಲೀಸ್ ಇಲಾಖೆ ಅಂತಾನೆ ತಗೊಳ್ಳೋಣ. ಅಲ್ಲಿ ಹತ್ತಿರದ ಪೊಲೀಸ್ ಠಾಣೆ, ಅಲ್ಲೊಬ್ಬರು ಇನ್ಸ್ಪೆಕ್ಟರ್ ಇದ್ದೇ ಇರ್ತಾರಲ್ವಾ. ಅವ್ರು ಹೇಗಿರ್ತಾರೆ ಹೇಳಿ, ನಮಗೆಲ್ಲ ಅನ್ಸೋದು ಬಹಳ ಜೋರಿನವರು, ಆ ಕಳ್ಳರು ಮೋಸಗಾರರೆಲ್ಲ ಅವರಿಗೆ ಗಡಗಡ ನಡಗ್ತಿರ್ತಾರೆ. ಯಾವಾಗಲೂ ಅವರು ಪೊಲೀಸರು ಶಕ್ತಿಶಾಲಿ.

0: ಖಾಲಿಗಳಾಗಿರ್ತಾರೆ, ಚಟುವಟಿಕೆ ಎಂದಿರ್ತಾರೆ, ಅವ್ರಿಗೆ ಆಗದೆ ಇರೋ ಕೆಲಸನೇ ಇಲ್ಲ, ಅವ್ರು ಯಾರಿಗೂ ಹೆದರಲ್ಲ, ಈ ರೀತಿ ಅಲ್ವಾ? ಆದರೆ ಆ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ಗಿಂತ ಹೆಚ್ಚಿನ ಕೆಲಸ ಮಾಡುವಂತಹ ಡೈರೆಕ್ಟರ್ ಜನರಲ್ ಬಂದರು ಅಂತ ಅಂದ್ಕೊಳ್ಳಿ. ಅವ್ರ ಮುಂದೆ ಈ ಸಬ್ ಇನ್ಸ್ಪೆಕ್ಟರ್ಗೆ ಧ್ವನಿ ಇರುತ್ತಾ? ಏನೋ ಮುದುಡಿ ಕೂತಾ ಕೂತಿರ್ತಾರೆ. ಆಗ ಅಲ್ಲಿ ಆ ಡೈರೆಕ್ಟರ್ ಜನರಲ್ ಅವರು ಗಡಸು ಧ್ವನಿಯಲ್ಲಿ ಆಜ್ಞೆನ ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟ್ರು ಅವಾಗ ಮೆಲೂ ಧ್ವನಿಯಲ್ಲಿ ಹೌದು ಸರ್, ಹೌದು ಅಂತ ಗೋಣ ಹಾಕ್ಕೊಂಡಿರ್ತಾರೆ. ಆವಾಗ ನಮಗೆಲ್ಲ ಅನ್ಸೋದು ಏನು ಹೇಳಿ, ಡೈರೆಕ್ಟರ್ ಜನರಲ್ಗೆ ಇರುವಂಥ ಸ್ವಾತಂತ್ರ್ಯ ಸಬ್ ಇನ್ಸ್ಪೆಕ್ಟ್ರಿಗೆ ಇಲ್ಲ. ಇನ್ನು ಗೃಹ ಮಂತ್ರಿಗಳು ಡೈರೆಕ್ಟರ್ ಜನರಲ್ಗಿಂತ ದೊಡ್ಡವರಲ್ವಾ? ಅವ್ರ ಮುಂದೆ ಈ ಡೈರೆಕ್ಟರ್ ಜನರಲ್ ಅವ್ರದ್ದು ಮೃದು ಮಾತು, ಹೆದರಿಕೆ ನಡೆ ಇರುತ್ತೆ. ಗೃಹ ಮಂತ್ರಿಗಳು ಸರ್ವತಂತ್ರ ಸ್ವತಂತ್ರರ ಹಾಗೆ ನಮಗೆ ಕಾಣ್ತಾರೆ. ಅದೇ ಮುಖ್ಯಮಂತ್ರಿಗಳ ಮುಂದೆ ಗೃಹ ಮಂತ್ರಿಗಳು ಪುನಃ ಸಣ್ಣ ವ್ಯಕ್ತಿಗಳ ಹಾಗೆ ಕಾಣ್ತಾರೆ ಅಲ್ವಾ? ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅಬ್ಬರಿಸಿ ಗೃಹ ಮಂತ್ರಿಗಳಿಂದ ಸಮಜಾಯಿಷಿ ಕೇಳ್ತಾರೆ. ಆ ಗೃಹ ಮಂತ್ರಿಗಳು ಅವರ ಎದುರು ಅಧೀನರಾಗೆ ವರ್ತಿಸ್ತಾರೆ. ಮುಖ್ಯಮಂತ್ರಿಗಳು ಸಂಪೂರ್ಣ ಸ್ವತಂತ್ರರ ಹಾಗೆ ಕಾಣ್ತಾರೆ. ಹಾಗೆ ನೋಡಕ್ಕೆ ಹೋದ್ರೆ ಎಲ್ಲರೂ ಅಧೀನರೇ ಅಲ್ವಾ? ಅವರಿಗೆ ಯಾವ ಸ್ವಾತಂತ್ರ್ಯ ಕೂಡ ಇಲ್ಲ ಅಂತನೂ ಅಲ್ಲ. ಪ್ರತಿಯೊಬ್ಬರಿಗೂ ಕಾರ್ಯ ಸ್ವಾತಂತ್ರ್ಯ ಇದೆ, ಆದರೆ ಅದು ಮಿತವಾದದ್ದು. ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದಿಲ್ಲ, ಕರ್ತವ್ಯ ಮಾಡಲೇಬೇಕು, ಆದರೆ ಮಿತಿ ಇದೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಇನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೀನು ಎದ್ದು ಹಗೆಗಳನ್ನು ಗೆದ್ದು ಹೆಸರು ಪಡೆ, ಅರಸೊತ್ತಿಗೆಯನ್ನು ಪಡೆ, ಸಿರಿಯನ್ನು ಉಣ್ಣು, ನಾನು ಇವರನ್ನು ಈಗಾಗಲೇ ಕೊಂದಾಗಿದೆ, ನೀನು ಬರೀ ನೆಪ ಮಾತ್ರವಾಗು ಅಂತ ಈ ಕೃಷ್ಣ ಅರ್ಜುನನಿಗೆ ಹೋರಾಡೋದಕ್ಕೆ ಹೇಳ್ತಾನೆ. ಆದರೆ ನೀನೊಂದು ನೆಪ ಮಾತ್ರ ಅನ್ನೋದನ್ನು ಕೂಡ ತಿಳಿಸ್ತಾನೆ. ಇಲ್ಲಿ ಕಗ್ಗ ತೋಳಿನ ಉದಾಹರಣೆ ಕೊಡುತ್ತೆ. ಅದಕ್ಕೆ ಬೆರಳುಗಳನ್ನು, ಮೊಣಕೈಯನ್ನು ಮಡಚೋದಕ್ಕೆ, ಕೈ ತಿರುಗಿಸೋದಕ್ಕೆ, ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ಆದರೆ ಅದು ದೇಹದ ಮಿತಿಯನ್ನು ದಾಟಿ ಹೋಗೋದಿಲ್ಲ. ಅದಕ್ಕೆ ಒಂದು ಕಡೆಗೆ ಸ್ವಾತಂತ್ರ್ಯ, ಮತ್ತೊಂದು ಕಡೆಗೆ ಬಂಧ. ಅದೇ ರೀತಿ ಮನುಷ್ಯ ಕಾರ್ಯ ಮಾಡೋದಕ್ಕೆ ಸ್ವತಂತ್ರನಾಗಿದ್ದಾನೆ, ಆದರೆ ಅದಕ್ಕೆ ದೈವದ ಮಿತಿ ಇದೆ ಅಂತ ನಾವು ತಿಳಿದಿರ್ಬೇಕು. ಮನುಷ್ಯ ಆಗ ಮಿತಶಕ್ತನೇ ಅಂತ ಆಯ್ತಲ್ವಾ? ಹಾಗಂತ ವಿಧಿ ಎಲ್ಲನೂ ನಿರ್ಧರಿಸತ್ತೆ ಅಂದ ಮಾತ್ರಕ್ಕೆ ಮನುಷ್ಯ ಕೈ ಕಟ್ಟಿ ಕುತ್ಕೋಬಾರ್ದು. ಕಗ್ಗ ಪುರುಷ ಪ್ರಯತ್ನ ಅಥವಾ ಕರ್ತವ್ಯಕ್ಕೆ ಅತಿ ಹೆಚ್ಚು ಒತ್ತು ನೀಡುತ್ತೆ. ನಮಗೆ ಸಿಗೋ ಫಲಿತಾಂಶ ವಿಧಿಯ ಕೈಯಲ್ಲಿದ್ದರೂ ಕರ್ತವ್ಯನ ಮಾಡೋ ಸ್ವತಂತ್ರ ನಮ್ಮ ಕೈಯಲ್ಲಿದೆ. ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರಬಹುದು, ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಆಂತರಿಕ ಸ್ವಾತಂತ್ರ್ಯಕ್ಕೆ ಸೇರಿದ್ದು. ಮನುಷ್ಯ ಬಾಹ್ಯವಾಗಿ ದೈವ ವಿಧಿ ಪರವಶನೆ ಆಗಿದ್ರೂ ಆಂತರಿಕವಾಗಿ ಮತ್ತೆ ಕರ್ತವ್ಯದ ದೃಷ್ಟಿಯಿಂದ ಸ್ವತಂತ್ರನಾಗಿದ್ದಾನೆ. ವಿಧಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯವಾಗದಿದ್ದಾಗ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡೋದೇ ಮನುಷ್ಯನ ನಿಜವಾದ ಸ್ವಾತಂತ್ರ್ಯ. ಅದನ್ನ ನಾವು ಅರಿತು ಬಾಳ್ಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಎಲ್ಲ ಬಂದಿದ್ದೀರಿ ಅಲ್ವಾ ಮಕ್ಕಳೇ? ಇವತ್ತು ನೀವೆಲ್ಲ ಸಂಗೀತ ತರಗತಿಯಲ್ಲಿ ತ್ಯಾಗರಾಜರ ಕೀರ್ತನೆಯನ್ನು ಕಲಿತು ಬಂದಿದ್ದೀರಿ ಅಲ್ವಾ? ಇಂಥ ಮಹಾನ್ ಸಂಗೀತ ವಿದ್ವಾಂಸರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಹಾಗಾಗಿ ನಾನಿವತ್ತು ತ್ಯಾಗರಾಜರ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೇನೆ. ನಮ್ಮ ದೇಶದ ಸಂತರಲ್ಲಿ ತ್ಯಾಗರಾಜರು ಒಬ್ಬರು, ದೊಡ್ಡ ಸಂಗೀತ ವಿದ್ವಾಂಸರು ಅವರಾಗಿದ್ದರು. ವೀಣೆ ನುಡಿಸೋದ್ರಲ್ಲಿ, ಹಾಡುಗಾರಿಕೆಯಲ್ಲಿ ಅವರು ತುಂಬ ಪರಿಣಿತರಾಗಿದ್ದರು. ತಾವೇ ಹಾಡನ್ನು ರಚಿಸಿ ಶಾಸ್ತ್ರಬದ್ಧವಾಗಿ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದರು. ಅವರದ್ದು ಮೆಲುವಾದ ಮಾತು, ಆಳವಾದ ಅನುಭವ, ದೈವೀ ಭಕ್ತಿ ಇದೆಲ್ಲ ಸೇರಿ ಅವರನ್ನು ಒಬ್ಬ ಮಹಾನ್ ಸಂತನನ್ನಾಗಿಸಿತ್ತು. ದಕ್ಷಿಣಾದಿ ಸಂಗೀತಕ್ಕೆ ಹೆಚ್ಚಿನ ಪ್ರಸಿದ್ಧಿ ಸಿಕ್ಕಿದ್ದು

ತ್ಯಾಗರಾಜರ ಈ ಕೀರ್ತನೆಗಳಿಂದಲೇ ಆಗಿದೆ. ಹಾಗಾಗಿ ಇವತ್ತಿಗೂ ಸಂಗೀತ ಕಲಾವಿದರು ತ್ಯಾಗರಾಜೋತ್ಸವ ನಡೆಸಿ ಅವರಿಗೆ ತಮ್ಮ ಗೌರವವನ್ನು ಸಲ್ಲಿಸ್ತಾರೆ ಮಕ್ಕಳೇ. ನಾನಿವತ್ತು ತ್ಯಾಗರಾಜರು ಎಷ್ಟು ಸ್ವಾಭಿಮಾನಿಗಳಾಗಿದ್ದರು ಅನ್ನೋದರ ಬಗ್ಗೆ ಹೇಳ್ತೀನಿ. ತಂಜಾವೂರು ಮರಾಠ ಸಂಸ್ಥಾನದ ದೊರೆ ಶರ್ವೋಜಿ ಮಹಾರಾಜರು ಆಗಿದ್ದರು. ಅವರು ಕಲಾಭಿಮಾನಿಗಳು, ಸಾಹಿತ್ಯ, ಸಂಗೀತ, ಚಿತ್ರಕಲೆಯ ಬಗ್ಗೆ ತುಂಬ ಅಭಿರುಚಿ ಉಳ್ಳವರಾಗಿದ್ದರು. ದೇಶದ ಹೆಸರುವಾಸಿಯಾದ ವಿದ್ವಾಂಸರಿಗೆ ಆಶ್ರಯ ಕೊಡೋದೆಂದರೆ ಅವರಿಗೆ ಭಾಳ ಪ್ರೀತಿ ಕೆಲಸ ಆಗಿತ್ತು. ಅವರು ತಿರುವಾಯೂರಿನ ತ್ಯಾಗರಾಜರು ಮಹಾನ್ ಸಂಗೀತಗಾರರು ಅಂತ ತಿಳಿದು ಅವರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯ ಕೊಡಬೇಕು ಅಂತ ಬಯಸ್ತಾರೆ. ಅವರು ಒಬ್ಬ ರಾಜಾಧಿಕಾರಿಯನ್ನು ಕರೆದು ಅವರಿಗೆ ಚಿನ್ನದ ಹರಿವಾಣದಲ್ಲಿ ಹಣ, ಜರಿತಾರೆ, ಶಾಲು, ಫಲ, ತಾಂಬೂಲವನ್ನು ಕೊಟ್ಟು ತ್ಯಾಗರಾಜರನ್ನು ಆಸ್ಥಾನ ಸಂಗೀತಜ್ಞರಾಗಿ ನಿಯೋಜಿಸೋಕೆ ನಾವು ಬಯಸ್ತಾ ಇದ್ದೀವಿ. ನಮ್ಮ ಉಡುಗೊರೆ ಸ್ವೀಕರಿಸಿ, ನಮ್ಮ ಆಹ್ವಾನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿ, ನಂತರ ಮೇನೆಯಲ್ಲಿ ಅವರನ್ನು ಕೂರಿಸ್ಕೊಂಡು ಇಲ್ಲಿಗೆ ಕರೆತನಿ ಅಂತ ಆಜ್ಞಾಪಿಸ್ತಾರೆ. ಆ ರಾಜಾಧಿಕಾರಿ ತ್ಯಾಗರಾಜರನ್ನು ಹುಡುಕ್ತಾ ಅವರ ಮನೆಯ ಬಾಗಿಲಿಗೆ ಬಂದೇ ಬಿಟ್ಟರು. ಮತ್ತು ತಮ್ಮ ಮಹಾರಾಜರ ಭೀಕ್ಷೆಯನ್ನು ತ್ಯಾಗರಾಜರಿಗೆ ತಿಳಿಯಪಡಿಸ್ತಾರೆ. ಸ್ವಾಮಿ, ತಾವು ಸಂಗೀತ ಬ್ರಹ್ಮರು, ಸ್ವತಃ ಕವಿಗಳು, ಮತ್ತು ನೀವೇ ರಚಿಸಿದ ಕವಿತೆಗಳಿಗೆ ತಕ್ಕ ರಾಗವನ್ನು ಸಂಯೋಜಿಸಿ ಹಾಡ್ತೀರಿ ಬೇರೆ, ಹಾಗಾಗಿ ತಮ್ಮನ್ನು ಆಸ್ಥಾನದ ಸಂಗೀತಜ್ಞರಾಗಿ ಇರಿಸ್ಕೊಳ್ಳೋಕ್ಕೆ ಶರ್ಭೋಜಿ ಮಹಾರಾಜರು ಅಪೇಕ್ಷೆ ಪಡ್ತಾ ಇದ್ದಾರೆ. ತಾವು ಮಹಾರಾಜರ ಉಡುಗೊರೆಯನ್ನು ಸ್ವೀಕರಿಸಿ ಅವರ ಅಪೇಕ್ಷೆಯನ್ನು ಮನ್ನಿಸಬೇಕಾಗಿ ವಿನಂತಿಯನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ತ್ಯಾಗರಾಜರು, ನನಗೆ ಇಷ್ಟೊಂದು ಮನ್ನಣೆ ನೀಡಿದ್ದಕ್ಕೆ ಆಭಾರಿಯಾಗಿದ್ದೇನೆ, ಆದರೆ ನನಗೆ ರಾಜಾಶ್ರಯದ ಬಂಧನ ಬೇಕಿಲ್ಲ ಅಂತ ಹೇಳಿಬಿಟ್ರು. ಅವ್ರ ಮಾತು ಕೇಳಿ ರಾಜಾಧಿಕಾರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರು, ಸ್ವಾಮಿ, ಯಾರೂ ಮಹಾರಾಜರ ಆಹ್ವಾನವನ್ನು ತಿರಸ್ಕರಿಸುವುದಿಲ್ಲ, ಅರಸರ ಆಶ್ರಯ ಅಪಾರವಾದ ನಿಧಿ ಇದ್ದ ಹಾಗೆ, ಸಂಪತ್ತು, ಸೌಕರ್ಯ, ಗೌರವ ಎಲ್ಲ ಸಿಗುತ್ತೆ, ನಿಮ್ಮ ಬಡತನವೂ ನೀಗುತ್ತೆ ಅಂತ ಹೇಳಿದಾಗ ತ್ಯಾಗರಾಜರು, ನಿಧಿ ಇದ್ದರೆ ಸುಖವೇ, ರಾಮನ ಸನ್ನಿಧಿ ಸೇವೆ ಸುಖವೇ ಅಂತ ಹಾಡನ್ನೇ ಶುರು ಮಾಡ್ಕೊಂಡ್ಬಿಟ್ರು. ಅಲ್ಲಿ ಬಂದರೆ ನಾನು ಅರಸನ ಸೇವೆ ಮಾಡ್ತಾ ಅವರನ್ನು ಹೊಗಳಬೇಕು, ಆದರೆ ನನ್ನ ಸೇವೆ ದೇವರಿಗೆ ಮಾತ್ರ ಮೀಸಲು, ನನ್ನ ಸ್ವಾತಂತ್ರ್ಯ ಭಕ್ತಿಯನ್ನು ಮಾರಿ ನಾನು ಅಲ್ಲಿಗೆ ಬರಲಾರೆ ಅಂತ ಕಳಾ ಖಂಡಿತವಾಗಿ ಅರಸನ ಆಹ್ವಾನವನ್ನು ತಿರಸ್ಕರಿಸ್ತಾರೆ. ಆ ರಾಜಾಧಿಕಾರಿ ತ್ಯಾಗರಾಜರನ್ನು ಒಪ್ಪಿಸೋಕೆ ಶತ ಪ್ರಯತ್ನ ಮಾಡಿ ಸೋತು ಕೊನೆಗೆ ಶರ್ಭೋಜಿ ಮಹಾರಾಜರ ಹತ್ರ ಬಂದು ವಿಷಯವನ್ನೆಲ್ಲ ತಿಳಿಸ್ತಾರೆ. ಇದರಿಂದ ಶರ್ಭೋಜಿ ಮಹಾರಾಜರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರು ರಾಜಾಶ್ರಯಕ್ಕಾಗಿ ಎಲ್ಲರೂ ಎಷ್ಟೊಂದು ಹಾತೊರಿತಾರೆ, ಆದರೆ ಈತ ಮಾತ್ರ ಇದನ್ನು ತಿರಸ್ಕರಿಸಿಬಿಟ್ನಲ್ಲ, ಇಂತಹ ಧೀರೋದಾತ್ತ ಸ್ವಾಭಿಮಾನಿ ವ್ಯಕ್ತಿ ಇರೋಕ್ಕೆ ಸಾಧ್ಯನೇ, ಇಂಥವರನ್ನು ನಾನು ಕಾಣಲೇಬೇಕು ಅಂತ ಅರಸರು ಮಂತ್ರಿ ಜೊತೆ ಮಾಡಿಕೊಂಡು ಸಾಮಾನ್ಯ ಪ್ರಜೆ ಥರ ವೇಷ ಧರಿಸ್ಕೊಂಡು ಹೊರಡ್ತಾರೆ. ಅವರು ತಲುಪಿದಾಗ ತ್ಯಾಗರಾಜರು ತಂಬೂರಿ ಮೀಟ್ತಾ ಅದ್ಭುತವಾಗಿ ಹಾಡ್ತಾ ಮನೆ ಮನೆಯ ಭಿಕ್ಷಾಟನೆಯಲ್ಲಿ ತೊಡಗಿದರು. ಮಹಾರಾಜರಿಗೆ ತುಂಬ ಖೇದವಾಗುತ್ತೆ ಇದನ್ನು ನೋಡಿ. ದಿನವೂ ಮನೆ ಮನೆ ಹೋಗಿ ಉಪಾದಾನ ಬೇಡಿ ತಂದ ಅಕ್ಕಿಯಲ್ಲಿ ಸಂಸಾರದ ಮತ್ತು ಶಿಷ್ಯರ ಉದರ ಪೋಷಣೆ ನಡಿಬೇಕಲ್ಲ, ಯಾಕಿಷ್ಟು ಹಠ ಇವರಿಗೆ, ಎಂಥ ಮನಮೋಹಕ ಕಂಠ ಇವರದ್ದು, ಇವರ ಮಂತ್ರಮುಗ್ಧ ಗಾನ, ಧೀರೋದಾತ್ತ ವ್ಯಕ್ತಿತ್ವ ನಮ್ಮನ್ನು ಮೂಕ್ನನ್ನಾಗಿ ಮಾಡಿದೆ, ಇವರ ಬಡತನ ನೀಗಿಸೋಕೆ ಏನಾದರೂ ಮಾಡಲೇಬೇಕು ಅಂತ ಅವರು ನಿರ್ಧಾರ ಮಾಡಿಕೊಂಡು ತಮ್ಮ ಕೈಚೀಲದಲ್ಲಿ ಇದ್ದ ಕೆಲವು ಚಿನ್ನದ ನಾಣ್ಯಗಳನ್ನು ತೆಗೆದು, ತಗೊಳ್ಳಿ ಈ ಚಿನ್ನದ ನಾಣ್ಯಗಳನ್ನು ತಗೊಂಡು ಹೋಗಿ ಅವರು ಜೋಳಿಗೆಗೆ ಹಾಕ್ಬಿಡಿ, ಭಿಕ್ಷೆಯಾಗಿ ನೀಡಿದ್ದನ್ನು ಅವರು ತಿರಸ್ಕರಿಸಲಾರರು ಅಂತ ಹೇಳಿ ಚಿನ್ನದ ನಾಣ್ಯಗಳನ್ನು ಮಂತ್ರಿಗೆ ಕೊಡ್ತಾರೆ. ಮಂತ್ರಿ ಹೋಗಿ ತ್ಯಾಗರಾಜರ ಜೋಳಿಗೆಗೆ ಅದನ್ನು ಸುರಿತಾನೆ. ತ್ಯಾಗರಾಜರು ಚೇಳು ಕುಟುಕದ ಹಾಗೆ ಇದೇನು ಮಾಡಿದೆ ಅಂತ ಕಿರಿಚ್ತಾರೆ. ಮಂತ್ರಿ, ಮಹಾರಾಜರು ಭಿಕ್ಷೆಯಾಗಿ ಚಿನ್ನದ ನಾಣ್ಯಗಳನ್ನು ತಮಗೆ ನೀಡಿದ್ದಾರೆ, ಇದನ್ನು ಸ್ವೀಕರಿಸಿ ಅಂತ ಹೇಳಿದಾಗ

0: ಚಿನ್ನದ ನಾಣ್ಯಗಳು ಭೋಗದ ವಸ್ತು, ಉಪಾದಾನದ ಅಕ್ಕಿ ಜೊತೆ ಸೇರಿ ಅಪವಿತ್ರ ಆಯಿತು. ಇದನ್ನು ನಾನು ಮುಟ್ಲಾರೆ. ಇಂದು ಭಿಕ್ಷೆಯ ಅಕ್ಕಿ ಇಲ್ಲದೆ ಎಲ್ಲರಿಗೂ ಉಪವಾಸನೇ ಸರಿ ಅಂತ ಹೇಳಿ ಅಕ್ಕಿನ ನೆಲದ ಮೇಲೆ ಸುರಿದು ಮುಂದೆ ಹೋಗ್ತಾರೆ. ಮಂತ್ರಿ ಸಪ್ಪೆ ಮುಖ ಮಾಡಿಕೊಂಡು ರಾಜನ ಹತ್ರ ಬಂದು, ನೋಡಿ ಮಹಾರಾಜರೇ, ದನ ಕನಕದ ಮೇಲೆ ಕಿಂಚಿತ್ತೂ ಆಸೆ ಇಲ್ಲ ಈ ಮಹಾನುಭಾವರಿಗೆ ಅಂತ ಹೇಳ್ದ. ಅರಸರು, ಪ್ರಪಂಚದಲ್ಲಿ ಇಂಥವರು ಇದ್ದಾರಲ್ಲ, ಇವರ ದರ್ಶನ ಭಾಗ್ಯದಿಂದ ನಾವು ಧನ್ಯರಾದವು ಅಂತ ಹೇಳ್ತಾ ತಮ್ಮ ರಾಜ್ಯಕ್ಕೆ ಮರಳುತ್ತಾರೆ. ಈ ರೀತಿಯಾಗಿ ತ್ಯಾಗರಾಜರು ಬಲು ಸ್ವಾಭಿಮಾನಿಗಳಾಗಿದ್ದು ದನ ಕನಕ ಅಧಿಕಾರಕ್ಕಾಗಿ ಎಂದೂ ಆಸೆಯನ್ನು ಪಡಲೇ ಇಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ, ಭಗವಂತನಲ್ಲಿ ನಿಷ್ಠೆ ಇಟ್ಟವರು ಇತರ ಭೋಗ ವಸ್ತುಗಳತ್ತ ಆಕರ್ಷಿತರಾಗೋದಿಲ್ಲ. ಅವರು ಸ್ವಾಭಿಮಾನಿಗಳಾಗಿರ್ತಾರೆ, ಯಾಕೆಂದರೆ ಅವರು ಕೇವಲ ಭಗವಂತನಲ್ಲಿ ಶರಣು ಹೋಗಿರ್ತಾರೆ. ಮಕ್ಕಳೇ,
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ, ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ರೆಂಬೆ ಬಲು ಬೆಂಡು ಒಡ್ಡೆಲ್ಲ ಒಣಗ್ಯಾವೆ, ನೀರಿರದೆ ತಳವ ಕಂಡು ಹಾದ್ಯೆಲ್ಲ ಸುಡುತ್ತಾವೆ, ಹಾದ್ಯೆಲ್ಲ ಸುಡುತ್ತ

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
4: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
6: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
7: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ವತಿಯಿಂದ ನವೆಂಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ವಿವಿಧ ಕಲಾ ಪ್ರಕಾರಗಳ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಾಲ ಪ್ರತಿಭೆ 8-13 ವರ್ಷ, ಕಿಶೋರ ಪ್ರತಿಭೆ 14-18 ವರ್ಷ, ಯುವ ಪ್ರತಿಭೆ 19-30 ವರ್ಷ. ಈ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಬಾಲ ಪ್ರತಿಭೆ ಮತ್ತು ಕಿಶೋರ ಪ್ರತಿಭೆ ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜನಪದ ಗೀತೆ, ಹಿಂದೂಸ್ತಾನಿ ವಾದ್ಯ ಸಂಗೀತ ಸ್ಪರ್ಧೆಗಳು ನಡೆಯಲಿವೆ. ಯುವ ಪ್ರತಿಭೆ ಏಕವ್ಯಕ್ತಿ ಸ್ಪರ್ಧೆಗಳು, ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಚಿತ್ರಕಲೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಜನಪದ ಗೀತೆ, ಸಮೂಹ ಸ್ಪರ್ಧೆಗಳು, ಜನಪದ ನೃತ್ಯ ಹಾಗೂ ನಾಟಕ ಸ್ಪರ್ಧೆಗಳು ನಡೆಯಲಿವೆ. ನಿಬಂಧನೆಗಳು ಹಾಗೂ ಅರ್ಹತೆಗಳು: ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲೆ ಅಥವಾ ಕಾಲೇಜಿನ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲದಿದ್ದಲ್ಲಿ ನಗರಸಭೆ ಅಥವಾ ಪಂಚಾಯಿತಿಯಿಂದ ಪಡೆಯಲಾದ ದೃಢೀಕರಣ ಪತ್ರವನ್ನು ಲಗತ್ತಿಸಬೇಕು. ಒಬ್ಬ ಅಭ್ಯರ್ಥಿಯು ಕೇವಲ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಳೆದ ಬಾರಿ ರಾಜ್ಯಮಟ್ಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಈ ಬಾರಿ ಭಾಗವಹಿಸುವಂತಿಲ್ಲ. ಜನಪದ ನೃತ್ಯ ವಿಭಾಗದಲ್ಲಿ ಸಿದ್ದಿ ಡಮಾಯಿ, ಡೊಳ್ಳು, ಗೊರವರ, ಗೊರುಕಾನ, ಜಗ್ಗಲಿಗೆ, ಕಂಗೀಲು, ಸೋಮನ ಕುಣಿತ, ಪಟಕುಣಿತ, ಕಂಸಾಳೆ, ಪೂಜಾ ಕುಣಿತ, ಜಡೆ ಕೋಲಾಟ, ಲಂಬಾಣಿ, ಕರಡಿ ಮಜಲು, ಕೊಡವ ನೃತ್ಯ ಮುಂತಾದ ಸಾಂಪ್ರದಾಯಿಕ ಕುಣಿತಗಳಿಗೆ ಮಾತ್ರ ಅವಕಾಶವಿದ್ದು ಮುದ್ರಿತ ಜನಪದ ಗೀತೆಗಳ ಹಾಡುಗಳಿಗೆ ನೃತ್ಯ ಮಾಡುವುದನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಗಳನ್ನು ಅಕ್ಟೋಬರ್ 31ರ ಸಂಜೆ 5:30 ಒಳಗಾಗಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ರಂಗಮಂದಿರ ಶಿವಮೊಗ್ಗ ಈ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಎಚ್ ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗದ ಶರಾವತಿ ನಗರದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಿಕಾಂಬಾ ದೇವಿ ಅಮ್ಮನವರ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಮಹೋತ್ಸವವು 21ರವರೆಗೆ ನಡೆಯಲಿದೆ. ಶ್ರೀದೇವಿಗೆ ವಿವಿಧ ಅಲಂಕಾರಗಳಿಂದ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಸಂಜೆ ದುರ್ಗಾ ಹೋಮ ನಡೆಸಲಾಗುವುದು. ಪ್ರತಿದಿನ ಸಂಜೆ 6:15 7:20 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದು. ಶ್ರೀ ನಾದಮಯಾನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಅಕ್ಟೋಬರ್ 17ರಂದು ಬೆಳಗ್ಗೆ 7 ಚಂಡಿಕಾ ಹೋಮ, ಮಹಾಮಂಗಳಾರತಿ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ. ಅಕ್ಟೋಬರ್ 21ರಂದು ಸಂಜೆ 5 ಪಲ್ಲಕ್ಕಿ ಉತ್ಸವ ಹಾಗೂ ಬನ್ನಿ ಮುಡಿಯುವ ಕಾರ್ಯಕ್ರಮವಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗದ ಶ್ರೀ ಮೈಲಾರೇಶ್ವರ ಸನ್ನಿಧಿಯಲ್ಲಿ ದಸರಾ ಮಹೋತ್ಸವ ಅಂಗವಾಗಿ ಪ್ರತಿದಿನವೂ ವಿಶೇಷ ಅಲಂಕಾರ, ಅರ್ಚನೆ, ವಿವಿಧ ಅಭಿಷೇಕ, ಪೂಜೆ, ಪುನಸ್ಕಾರಗಳು ನಡೆಯುತ್ತವೆ. ಅಕ್ಟೋಬರ್ 16ರಂದು ದೇವರನ್ನು ಪಟ್ಟಕ್ಕೆ ಕೂರಿಸಲಾಗುತ್ತದೆ. ಅಕ್ಟೋಬರ್ 21ರಂದು ಸಂಜೆ 5 ಬನ್ನಿ ಮುಡಿಯುವ ಉತ್ಸವ, 22ರಂದು ಮುಂಜಾನೆ 5 ಏಕಾದಶ ರುದ್ರಾಭಿಷೇಕ ಬಳಿಕ ಶ್ರೀ ಮೈಲಾರೇಶ್ವರ ದೇವರ ರಾಜಬೀದಿ ಉತ್ಸವ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು 13ನೇ ಅಕ್ಟೋಬರ್ ಬೆಳಗ್ಗೆ 10:30 ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಚಲನಚಿತ್ರ ನಟಿ ಶ್ರೀಮತಿ ಅಭಿನಯ ಮತ್ತು ಸಾರಿಗಾಮಪ ಖ್ಯಾತಿಯ ಕುಮಾರಿ ಸುರಕ್ಷಾ ದಾಸ್ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ವಿವಿಧ ಮಹಿಳಾ ಸಂಘಗಳು ಮತ್ತು ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಮಹಿಳಾ ದಸರಾ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಹಿಳಾ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ SPM ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ನಗರದ ಕೋಟೆ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ 11ನೇ ಅಕ್ಟೋಬರ್ 2021 ಶರನ್ನವರಾತ್ರಿ ಉತ್ಸವ ಆಯೋಜಿಸಲಾಗಿದೆ. ಉತ್ಸವದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ 8:30 ಅಮ್ಮನವರಿಗೆ ಅಭಿಷೇಕ, ಅರ್ಚನೆ, ಪಾರಾಯಣ ಹಾಗೂ ಹೋಮ ನಡೆಯಲಿದ್ದು, ಬೆಳಗ್ಗೆ 11:30 ಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಇರಲಿದೆ. ಸಂಜೆ 6:00 ರಾತ್ರಿ 8:30 ವಿವಿಧ ಮಹಿಳಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುವುದು. 11ನೇ ಅಕ್ಟೋಬರ್ ಶೈಲಪುತ್ರಿ, 12ನೇ ಬ್ರಹ್ಮಚಾರಿಣಿ, 13ನೇ ಚಂದ್ರಘಂಟ, 14ನೇ ಕೂಷ್ಮಾಂಡ, 15ನೇ ಸ್ಕಂದಮಾತ, 16ನೇ ಸರಸ್ವತಿ, 17ನೇ ಕಾತ್ಯಾಯಿನಿ, 18ನೇ ದುರ್ಗಾದೇವಿ, 19ನೇ ಅನ್ನಪೂರ್ಣೇಶ್ವರಿ, 20ನೇ ಮಹಿಷಾಸುರ ಮರ್ದಿನಿ ಹಾಗೂ 21ನೇ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಲಂಕಾರ ನೆರವೇರಲಿದೆ. 18ನೇ ಅಕ್ಟೋಬರ್ ದುರ್ಗಾಷ್ಟಮಿ ಪ್ರಯುಕ್ತ ಸಾಮೂಹಿಕ ಶ್ರೀ ಚಂಡಿಕಾ ಹೋಮ ಆಯೋಜಿಸಲಾಗಿದೆ. ಭಾಗವಹಿಸುವವರು 101 ರೂಪಾಯಿ ನೀಡಿ ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಒಂದು ದಿನದ ಸರ್ವಸೇವೆಗೆ 1201 ರೂಪಾಯಿ, ಹೂವಿನ ಅಲಂಕಾರ ಸೇವೆಗೆ 1001 ರೂಪಾಯಿ ಹಾಗೂ ಪ್ರಸಾದ ಸೇವೆಗೆ 3000 ರು ನಿಗದಿಪಡಿಸಲಾಗಿದೆ. ತುಲಾಭಾರ, ಉಯ್ಯಾಲೆ ಸೇವೆ ಹಾಗೂ ಪ್ರಕಾರೋತ್ಸವ ಮಾಡಿಸುವವರು ಮುಂಚಿತವಾಗಿ ಹೆಸರು ನೋಂದಾಯಿಸಿ ಸೇವಾ ರಶೀದಿ ಪಡೆಯಬೇಕು ಎಂದು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ರಂಗದಸರಾ ಸಮಿತಿ ಆಯೋಜಿಸಿರುವ ಶಿವಮೊಗ್ಗ ದಸರಾ ಅಂಗವಾಗಿ 13ನೇ ಅಕ್ಟೋಬರ್ ಗ್ರಾಮ ರಂಗದಡಿ 2 ನಾಟಕಗಳು ಪ್ರದರ್ಶನಗೊಳ್ಳಲಿವೆ. 14:00 ಸವಳಂಗ ರಸ್ತೆಯ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿ ಮನೋಜ್ ಎಂ ಮೇಲುಕೋಟೆ ರಚನೆಯ ಸತ್ತಂತಿಹರನು ಬಡಿದೆಚ್ಚರಿಸು ಈ ನಾಟಕ ಪ್ರದರ್ಶನಗೊಳ್ಳಲಿದೆ. ದಿನೇಶ್ ರಂಗುಣಿ ವಿನ್ಯಾಸ ಮತ್ತು ನಿರ್ದೇಶನದಲ್ಲಿ ರಂಗುಟಿ ಟ್ರಸ್ಟ್ ಅಬ್ಬಲಗೆರೆ ತಂಡ ನಾಟಕವನ್ನು ಪ್ರಸ್ತುತಪಡಿಸಲಿದೆ. ಅಬ್ಬಲಗೆರೆ ಗ್ರಾಮದಲ್ಲಿಯೂ ಇದೇ ನಾಟಕ ಪ್ರದರ್ಶನಗೊಳ್ಳಲಿದೆ. ಅದೇ ದಿನ ಮಂಜು ರಂಗಾಯಣ ವಿನ್ಯಾಸ ಮತ್ತು ನಿರ್ದೇಶನದ ಮರ ಮಾತಾಡಿದರೆ ನಾಟಕವು ಕರ್ನಾಟಕ ಸಂಘದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರದರ್ಶನಗೊಳ್ಳಲಿದೆ. ಮುಖಾಮುಖಿ ಎಸ್ಟಿ ರಂಗತಂಡವು ಈ ನಾಟಕವನ್ನು ಪ್ರಸ್ತುತಪಡಿಸಲಿದೆ. ಹೊಸಳ್ಳಿ ತಾಂಡದಲ್ಲಿಯೂ ನಾಟಕ ಪ್ರದರ್ಶನ ನಡೆಯಲಿದೆ. ಮುಂದಿನ ವಿವರ. ಮಹಾತ್ಮ ಗಾಂಧೀಜಿಯವರ ತತ್ವಚಿಂತನೆ ಹಾಗೂ ಆದರ್ಶಗಳನ್ನು ಯುವಜನರಲ್ಲಿ ಬಿತ್ತುವ ಉದ್ದೇಶದಿಂದ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಹಾಗೂ ಆನಂದಪುರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ 13ನೇ ಅಕ್ಟೋಬರ್ 2021 3 ದಿನಗಳ ರಾಜ್ಯಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಜ್ಞಾನ ಸಹ್ಯಾದ್ರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 13ನೇ ಅಕ್ಟೋಬರ್ ಬೆಳಗ್ಗೆ 10:30 ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ನಾಡೋಜ ಹೂಡೆ ಪಿ ಕೃಷ್ಣ ವಿಚಾರ ಸಂಕಿರಣ ಉದ್ಘಾಟಿಸಲಿದ್ದಾರೆ. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಗಣೇಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜ್ಞಾನ ಸಹ್ಯಾದ್ರಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸುರೇಶ್ ಆರ್, ಮೈ ಭಾರತ್ನ ಜಿಲ್ಲಾ ಯುವ ಅಧಿಕಾರಿ

ಸದಸ್ಯರು ಸಮಾರೋಪ ಭಾಷಣ ಮಾಡಲಿದ್ದಾರೆ. ಡಾಕ್ಟರ್ ಆರ್ ಗಣೇಶ್ ಅಧ್ಯಕ್ಷತೆ ವಹಿಸಲಿದ್ದು, ಜ್ಞಾನ ಸಹ್ಯಾದ್ರಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸುರೇಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಅಣ್ಣಪ್ಪ ಎನ್ ಮಳಿಮಠ, ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ರೇವಪ್ಪ ಎನ್ಎಂ, ಸಾಹಿತಿ ಹಾರ್ನಳ್ಳಿ ಕರಿಬಸಯ್ಯ ಹಾಗೂ ಚಿಂತಕ ರಾಬರ್ಟ್ ಡಿ ಕಾಸ್ಟ ಭಾಗವಹಿಸಲಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಗಣೇಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾಡಳಿತದಿಂದ ಅಕ್ಟೋಬರ್ 26 ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ SSLC, PUC ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ಸಭೆಯಲ್ಲಿ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ CEO ರಿಷಿ ಆನಂದ್, SP ಬಿ ನಿಖಿಲ್, AC ಡಾಕ್ಟರ್ ಮೈತ್ರಿ, ಜಿಲ್ಲಾ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ವನ್ಯಜೀವಿ ವಿಭಾಗದ ವ್ಯಾಪ್ತಿಯ ಸಕ್ಕರೆಬೈಲು ಬಿಡಾರದ ಆನೆಗಳ ಆರೈಕೆ, ಚಿಕಿತ್ಸೆ ಹಾಗೂ ವನ್ಯಜೀವಿ ರಕ್ಷಣಾ ಕಾರ್ಯಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಒಂದು ಪಶುವೈದ್ಯರ ಹುದ್ದೆ ನೇಮಕಕ್ಕೆ ಆಹ್ವಾನಿಸಿದ ಅರ್ಜಿ ಸಲ್ಲಿಕೆಯ ಕೊನೆ ದಿನಾಂಕವನ್ನು ಅಕ್ಟೋಬರ್ 16 ವಿಸ್ತರಿಸಲಾಗಿದೆ. ಆಸಕ್ತರು ತಮ್ಮ ಸ್ವಯಂ ವಿವರಗಳ ಜೊತೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ಅಕ್ಟೋಬರ್ 17 ಬೆಳಗ್ಗೆ 10 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ವನ್ಯಜೀವಿ ವಿಭಾಗ ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಅರ್ಜಿ ನಮೂನೆಯನ್ನು ಶಿವಮೊಗ್ಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಅಥವಾ https://sakrebailuelephantcamp.org ವೆಬ್ಸೈಟ್ನ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 08182222289 ಅಥವಾ ಮೊಬೈಲ್ ಸಂಖ್ಯೆ 9632848453 ಸಂಪರ್ಕಿಸಬಹುದು ಎಂದು ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 08182222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14 October ಬೆಳಗ್ಗೆ 10:00 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
9: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
8: ನಿನ್ ಮಾತಿನರ್ಥ,
9: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
10: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಈ ಎಲ್ಲ ವಿಷಯಗಳು ಒಳಗೊಂಡಿರುತ್ತೆ ಆಯ್ತಾ. ಇದರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಅಂದ್ರೆ ಪರಿಸರ ಕಾಳಜಿ ಪರಿಸರ ಸಂರಕ್ಷಣೆ, ಇದು ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಈ ಜವಾಬ್ದಾರಿಯನ್ನ ನಾವು ಮರೆಯುವಂತಿಲ್ಲ, ಏನಂತೀರಾ? ಸೊ ಈಗ ನಿಮ್ಮ ನೆಚ್ಚಿನ ಆರ್ಜಿ ಅರ್ಪಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಕೂಡ ಹೇಳೋಣ ಅಂತ ತಂದಿದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಜೀವಿಯ ಬಗ್ಗೆ ಮಾತನಾಡೋಣ ಅಂತ. ಏನಪ್ಪಾ ಅಂದ್ರೆ ಈ ಮಶ್ರೂಮ್ ಅಂತ ನಾವು ಕೇಳಿದಾಗ ಮಶ್ರೂಮ್ ಮಂಚೂರಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕರಿ ಅದಷ್ಟೇ ನೆನಪಾಗ್ಬೋದೇನೋ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಶ್ರೂಮ್ ವಿಶೇಷತೆ ಬಗ್ಗೆ ನಿಮಗೆ ಮಾಹಿತಿನ ಹಂಚ್ಕೊಳ್ಳೋಣ ಅಂತ ಕೇಳುಗರೆ. ಈ ಮಶ್ರೂಮ್ ಸಸ್ಯನ ಅಥವಾ ಪ್ರಾಣಿನ ಅಥವಾ ಗಿಡನ ಅಥವಾ ಎಲೆನಾ ಅಂತ ಕನ್ಫ್ಯೂಷನ್ ಆಗತ್ತೆ. ಗಿಡಗಳ ತರ ಇದೆ ಆದ್ರೆ ಅದರಲ್ಲಿ ಎಲೆ ಹೂಗಳಿಲ್ಲ, ಆದ್ರೆ ಮಣ್ಣಲ್ಲಿ ಬೆಳೆಯುತ್ತೆ, ಮೇಲಿಂದ ಛತ್ರಿ ತರ ಕಾಣುತ್ತೆ, ಏನಿದು ಈ ರೀತಿ ಜೀವಿ ಇದೆಯಲ್ಲ ಅಂತ ಎಲ್ರಿಗೂ ಕನ್ಫ್ಯೂಷನ್ ಆಗೋದು ಸಹಜ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಅದೇನಿ, ಮಶ್ರೂಮ್ ಬಗ್ಗೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಶ್ರೂಮ್ ಹಿಸ್ಟರಿ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಒಂದಿಷ್ಟು ಮಾತುಕತೆನ ನಡೆಸೋಣ ಅಂತ. ಅಣಬೆ ಅನ್ನೋದು ಗಿಡನೇ ಅಲ್ಲ, ಇದು ಒಂದು ಫಂಗಸ್ ಕುಟುಂಬಕ್ಕೆ ಸೇರಿದ ಜೀವಜಾಲ. ದ್ಯುತಿ ಸಂಶ್ಲೇಷಣ ಅಂದ್ರೆ ಫೋಟೋಸಿಂಥೆಸಿಸ್ ಮಾಡೋಕೆ ಇದಕ್ಕೆ ಬರೋದಿಲ್ಲ, ಆದ್ರೂ ಎಂತ ವಂಡರ್ಫುಲ್ ಟೇಸ್ಟ್ ಅಲ್ವಾ ಇರೋದು. ಹೌದು, ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಅಣಬೆ ಒಂಥರ ನ್ಯಾಚುರಲ್ ಮಲ್ಟಿ ವಿಟಮಿನ್ ಇದ್ದ ಹಾಗೆ. ಇದರಲ್ಲಿ ಪ್ರೋಟೀನ್, ಫೈಬರ್ ಸಖತ್ತಾಗಿರುತ್ತೆ, ಜೊತೆಗೆ ಸೂರ್ಯನ ಬೆಳಕನ್ನ ಹೀರ್ಕೊಂಡು ವಿಟಮಿನ್ ಡಿ ಕೊಡುವ ಏಕೈಕ ನಾನ್ ಅನಿಮಲ್ ಫುಡ್ ಇದಾಗಿದೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು, ಶುಗರ್ ಕಂಟ್ರೋಲ್ ಅಲ್ಲಿ ಇಡಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಡಯಟ್. ಆದ್ರೆ ಒಂದಿಷ್ಟು ಕಡೆ ಇದು ಸಿಗುತ್ತೆ, ಇನ್ನೊಂದಿಷ್ಟು ಕಡೆ ಇದು ಸಿಗೋದಿಲ್ಲ. ಕಾಡಲ್ಲಿ ಅಥವಾ ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಸಿಗೋ ಅಣಬೆಗಳನ್ನ ತಿಂದ್ರೆ ಕತೆ ಗೋವಿಂದ. ಕೆಲವು ಅಣಬೆಗಳು ಎಷ್ಟು ವಿಷಕಾರಿ ಅಂದ್ರೆ ಪ್ರಾಣಕ್ಕೆ ಕಂಟಕ ಆಗ್ಬಹುದು. ಆದ್ರೆ ಮಾರ್ಕೆಟ್ನಲ್ಲಿ ಸಿಗುವ ಬಟನ್ ಮಶ್ರೂಮ್ ಅಥವಾ ಆಯಿಸ್ಟರ್ ಮಶ್ರೂಮ್ ಇದನ್ನಷ್ಟೇ ತಿನ್ನಿ. ಇನ್ನು ಮನುಷ್ಯರಿಗೆ ಸಾಕಷ್ಟು ಬೆನಿಫಿಟ್ ಕೊಡುವಂತ ಈ ಒಂದು ಅಣಬೆ ಅಥವಾ ಮಶ್ರೂಮ್ ಇಂದ ಪರಿಸರಕ್ಕೆ ಏನೆಲ್ಲ ಬೆನಿಫಿಟ್ ಇದೆ, ಈ ಒಂದು ಮಶ್ರೂಮ್ ಬೆಳಿಬೇಕಾ ಬೇಡವಾ, ಈ ಮಶ್ರೂಮ್ ಇಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿವರಣೆಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಅಥವಾ ಮಶ್ರೂಮ್ಗಳ ಬಗ್ಗೆ ಮಾತಾಡ್ತಿದ್ದೆ. ಪರಿಸರವನ್ನ ಕಾಪಾಡೋಕೆ ಮಶ್ರೂಮ್ ಬೆನಿಫಿಟ್ ಆಗಿದೆಯಾ, ಹೇಗೆ ಪರಿಸರ ಕಾಪಾಡುತ್ತೆ ಅಂತ ನಿಮ್ಮಲ್ಲೆಲ್ಲ ಪ್ರಶ್ನೆ ಕಾಡ್ತಾ ಇರ್ಬೋದು. ಆ ಪ್ರಶ್ನೆಗೆ ಉತ್ತರ ನನ್ನಲ್ಲಿದೆ. ಹೌದು, ಅಣಬೆಗಳು ಪರಿಸರವನ್ನ ಕಾಪಾಡುವಲ್ಲಿ ಹಾಗೆ ಸಮತೋಲನದಲ್ಲಿ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಪರಿಸರದ ವಿಜ್ಞಾನದಲ್ಲಿ ಶಿಲೀಂಧ್ರಗಳು ಪರಿಸರದ ನೈಸರ್ಗಿಕ ಶುಚಿಗಾರರು ಅಂತ ಕರೆಯಲಾಗುತ್ತೆ. ಅಣಬೆಗಳು ಪರಿಸರಕ್ಕೆ ಹೇಗೆ ನೆರವಾಗುತ್ತೆ ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ನೈಸರ್ಗಿಕ ತ್ಯಾಜ್ಯ ಸಂಸ್ಕರಣೆ ಅಂದ್ರೆ ಸತ್ತ ಮರಗಳಾಗಿರ್ಬೋದು, ಒಣಗಿದ ಎಲೆಗಳು, ಹಾಗೆ ಜೈವಿಕ ತ್ಯಾಜ್ಯಗಳನ್ನ ಕೊಳೆಸಿ ಮಣ್ಣಿನಲ್ಲಿ ಕರಗುವಂತೆ ಮಾಡುತ್ತೆ ಈ ಒಂದು ಅಣಬೆಗಳು. ಇವು ಇಲ್ಲದಿದ್ರೆ ಕಾಡುಗಳಲ್ಲಿ ಸತ್ತ ಸಸ್ಯ ರಾಶಿಗಳು ಕೊಳೆಯದೆ ಹಾಗೆ ಉಳಿದ್ಬಿಡ್ತಾ ಇತ್ತು. ಇನ್ನು ಜೈವಿಕ ವಸ್ತುಗಳನ್ನ ವಿಘಟಿಸುವ ಮೂಲಕ ಸಾರಜನಕ ಅಂದ್ರೆ ನೈಟ್ರೋಜನ್, ರಂಜಕ ಅಂದ್ರೆ ಫಾಸ್ಫರಸ್, ಹಾಗೆ ಕಾರ್ಬನ್ ಅನ್ನ ಮಣ್ಣಿನ ಮರಳಿಗೆ ಸೇರಿಸುತ್ತೆ. ಇನ್ನು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತೆ. ಕೆಲವು ವಿಶೇಷ ಅಣಬೆಗಳು ಅಂದ್ರೆ ಅದರಲ್ಲಿ ಮೈಸಿಲಿಯಂ ಜಾಲವು ವಿಷಕಾರಿ ಪ್ಲಾಸ್ಟಿಕ್, ಕಚ್ಚಾ ತೈಲ, ಬಾರ ಲೋಹಗಳು ಹಾಗೆ ಕ್ರಿಮಿನಾಶಕಗಳನ್ನ ವಿಘಟಿಸಿ ಪರಿಸರವನ್ನ ಮಾಲಿನ್ಯ ಮುಕ್ತಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ವಿಶೇಷವಾಗಿದೆ ಅಲ್ಲ, ಕೆಲವೊಮ್ಮೆ ಮನುಷ್ಯರಿಗೂ ಕಷ್ಟ ಆಗತ್ತೆ ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು ಅಂದ್ರೆ, ಆದ್ರೆ ಈ ಮಶ್ರೂಮ್ಗಳು ಇದನ್ನ ಮಾಡುತ್ತೆ. ಅದರಲ್ಲೂ ಕೆಲವೊಂದು ವಿಶೇಷವಾದಂತ ಮಶ್ರೂಮ್ಗಳು ಈ ಒಂದು ಕೆಲಸವನ್ನ ಮಾಡುತ್ತೆ. ವಿಷಕಾರಿ ಪ್ಲಾಸ್ಟಿಕ್ ಆಗಿರ್ಬೋದು, ಕಚ್ಚಾ ತೈಲಗಳನ್ನ, ಭಾರವಾಗಿರುವಂತಹ ಲೋಹ ಅಂದ್ರೆ ಹೆವಿ ಮೆಟಲ್ಸ್ಗಳನ್ನ ಕೂಡ ವಿಘಟಿಸಿ ಪರಿಸರವನ್ನ ಮಾಲಿನ್ಯ ಮುಕ್ತಗೊಳಿಸುತ್ತೆ. ಕೆಲವು ಅಣಬೆಗಳನ್ನ ನೀವು ನೋಡಿರ್ಬೋದು, ಮರದ ಮೇಲೆ ಬೆಳೆದಿರುತ್ತೆ, ಇಲ್ಲ ಕೆಲವೊಂದು ಬೇರ ಮೇಲೆ ಬೆಳೆದಿರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಅಣಬೆಯ ಬೇರುಗಳಂತೆ ಇರುವಂತ ಮೈಸಿಲಿಯಂ ಮಣ್ಣಿನ ಅಡಿಯಲ್ಲಿ ದೊಡ್ಡ ಜಾಲವನ್ನ ನಿರ್ಮಿಸಿ ಗಿಡಗಳು ಬೇರುಗಳಿಗೆ ನೀರು ಹಾಗೆ ಪೋಷಕಾಂಶಗಳನ್ನ ಪೂರೈಸುತ್ತೆ. ಪ್ರತಿಯಾಗಿ ಗಿಡಗಳಿಂದ ಸಕ್ಕರೆ ಅಂಶವನ್ನ ಪಡೆದುಕೊಳ್ಳುತ್ತೆ. ನಾವು ಈ ಅಣಬೆಯನ್ನ ನೋಡುವಾಗ ಅರೆ ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಈ ಛತ್ರಿ, ಯಾರು ಛತ್ರಿ ಅನ್ನೋದು ಪುಟ್ಟದಾಗಿರುವಂತ ಛತ್ರಿನ ಇಲ್ಲಿ ಇಟ್ಟು ಹೋಗಿರೋರು ಅಂತ ಚಿಕ್ಕ ವಯಸ್ಸಲ್ಲಿ ಮಾತಾಡ್ಕೊಳ್ತಾ ಇದ್ವಿ. ಆದ್ರೆ ಈ ಅಣಬೆಯಿಂದ ಎಷ್ಟೊಂದು ಅಡ್ವಾಂಟೇಜ್ ಇದೆ ಅಲ್ವಾ. ಖಂಡಿತವಾಗ್ಲೂ ಇತ್ತೀಚಿನ ವಿಜ್ಞಾನದಲ್ಲಿ ಅಣಬೆಯ ಮೈಸಿಲಿಯಂ ಬಳಸಿ ಕರಗಿಸುವಂತಹ ಪರಿಸರ ಸ್ನೇಹಿ ಪ್ಯಾಕಿಂಗ್ ವಸ್ತುಗಳು ಜೊತೆಗೆ ಚರ್ಮದ ಪರ್ಯಾಯ ಪದಾರ್ಥಗಳನ್ನ ತಯಾರಿಸಲಾಗ್ತಿದೆ. ಈ ಅಣಬೆಗಳಲ್ಲಿ ಪ್ರಮುಖ ವಿಧಗಳಿದೆ. ಇನ್ನು ಅದರಲ್ಲಿ ತಿನ್ನಬಹುದಾದಂತ ಅಣಬೆಗಳನ್ನ ಬೇರೆಯಾಗಿ ವಿಘಟಿಸಿದ್ರೆ, ತಿನ್ನುವಂತಹ ಅಣಬೆಗಳನ್ನ ಬೇರೆ ರೀತಿ ವಿಂಗಡಿಸಿದ್ರೆ, ಇನ್ನು ವಿಷಕಾರಿ ಅಣಬೆಗಳನ್ನ ಬೇರೆ ರೀತಿ ವಿಂಗಡಿಸ್ತಾ ಹೋಗ್ತಾರೆ. ಅದರಲ್ಲಿ ತಿನ್ನಬಹುದಾದಂತಹ ಅಣಬೆಗಳು ಯಾವ್ದಪ್ಪ ಅಂದ್ರೆ ಮೊಗ್ಗು ಅಣಬೆ, ಅಂದ್ರೆ ನಾವು ಬಟನ್ ಮಶ್ರೂಮ್ ಅಂತ ಏನ್ ಕರಿತೀವಿ, ಇದನ್ನ ತಿನ್ನಬಹುದು. ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಸಿಗುವಂತ ಹಾಗೆ ನಾವೆಲ್ಲರೂ ಸೇವಿಸುವಂತಹ ಅಣಬೆ ಇದಾಗಿದೆ. ಇನ್ನು ಚಿಪ್ಪು ಅಣಬೆ ಅಥವಾ ಓಯಿಸ್ಟರ್ ಮಶ್ರೂಮ್ ಅಂತ ಕರೀತಾರೆ. ಸುಲಭವಾಗಿ ಕೃಷಿ ಮಾಡಬಹುದು, ಹಾಗೆ ಹೆಚ್ಚು ಪೋಷಕಾಂಶಗಳಿರುವಂತ ವಿಧ ಇದಾಗಿದೆ. ಇನ್ನು ಮಿಲ್ಕಿ ಮಶ್ರೂಮ್, ಹಾಲಿನ ಅಣಬೆ ಅಂತ ಕರೀತಾರೆ. ಬಿಸಿ ವಾತಾವರಣಗಳಲ್ಲಿ ಚೆನ್ನಾಗಿ ಬೆಳೆಯುವ ಬಿಳಿ ಬಣ್ಣದ ಅಣಬೆ ಇದಾಗಿದೆ. ಹಾಗಿದ್ರೆ ಇದೆಲ್ಲ ನಾವು ತಿನ್ನುವಂತ ಅಣಬೆ. ಇನ್ನು ವಿಷಕಾರಿ ಅಣಬೆ ಯಾವುದು ಅರ್ಪಿತ, ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಪ್ಪ ಅಂದ್ರೆ ಅಕಸ್ಮಾತ್ ನಾವೆಲ್ಲೋ ಕಾಡಲ್ಲೋ ಅಥವಾ ಎಲ್ಲ ಕಡೆ ನಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಅಣಬೆಗಳು ಸಿಕ್ಕಿದ್ರೆ ಅದನ್ನ ತಂದು ಅಡುಗೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಈ ವಿಷಕಾರಿ ಅಣಬೆಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ಹಂಚ್ಕೊಳ್ಳಿ ಅಂದ್ರೆ ಖಂಡಿತವಾಗ್ಲೂ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಂತರದಲ್ಲಿ ಮಾತುಕತೆಯನ್ನ ಮುಂದುವರಿಸ್ತೀನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮಶ್ರೂಮ್ ಅಥವಾ ಅಣಬೆಗಳ ಬಗ್ಗೆ ಮಾತಾಡ್ತಿದ್ದೆ. ಅಣಬೆಗಳಿಗೂ ಪರಿಸರಕ್ಕೂ ಇರುವಂತಹ ನಂಟಿನ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೆ. ಇನ್ನು ಕೆಲವು ಅಣಬೆಗಳನ್ನ ನಾವು ಹೆಚ್ಚಾಗಿ ಸೇವಿಸ್ತೀವಿ. ಅದರಲ್ಲಿ ಮೊಗ್ಗು ಅಣಬೆ ಅಂದ್ರೆ ಬಟನ್ ಮಶ್ರೂಮ್ ಆಗಿರ್ಬೋದು, ಓಯಿಸ್ಟರ್ ಮಶ್ರೂಮ್, ಇನ್ನು ಮಿಲ್ಕಿ ಮಶ್ರೂಮ್ ನಾವು ಹೆಚ್ಚಾಗಿ ಸೇವಿಸುವಂಥದ್ದು. ಆದ್ರೆ ಇಲ್ಲಿ ಕೆಲವೊಂದು ವಿಷಕಾರಿ ಅಣಬೆಗಳಿದೆ, ಅಂದ್ರೆ ಪಾಯ್ಸನಸ್ ಮಶ್ರೂಮ್ ಅಂತ ನಾವೇನು ಕರಿತೀವಿ. ಅದ್ರ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕು. ಕಾಡುಗಳಲ್ಲಿ ಅಥವಾ ಮಳೆಗಾಲದಲ್ಲಿ ತಾನಾಗಿನೇ ಬೆಳೆಯುವಂತಹ ಎಲ್ಲಾ ಅಣಬೆಗಳು ಸೇವನೆಗೆ ಯೋಗ್ಯವಾಗಿರೋದಿಲ್ಲ. ಕೆಲವಂತೂ ತೀವ್ರನೇ ವಿಷಕಾರಿಯಾಗಿರುತ್ತೆ, ಪ್ರಾಣಾಪಾಯ ಕೂಡ ಉಂಟು ಮಾಡಬಹುದಾದಂತಹ ಅಣಬೆಗಳು ಇದೆ. ಈ ಒಂದು ಪಾಯ್ಸನಸ್ ಅಣಬೆ ಬಗ್ಗೆ ನಾವು ಮಾತನಾಡೋದಾದ್ರೆ ಅದರಲ್ಲಿ ಮೊದಲನೇದು ಡೆತ್ ಕ್ಯಾಪ್. ವೈಜ್ಞಾನಿಕ ಹೆಸರು ಅಮೆಂಟಿಯಾ ಫಾಲೋಡೀಸ್ ಅಂತ. ಇದು ಪ್ರಪಂಚದಲ್ಲೇ ಅತ್ಯಂತ ವಿಷಕಾರಿ ಅಣಬೆಯಾಗಿದೆ. ನೋಡೋಕೆ ಸಾಮಾನ್ಯ ತಿನ್ನುವ ಅಣಬೆಯಂತೆ ಕಾಣುತ್ತೆ, ಆದರೆ ಇದನ್ನ ತಿಂದ್ರೆ ಯಕೃತ್ ಅಂದ್ರೆ ಲಿವರ್ ಹಾಗೆ ಕಿಡ್ನಿ ಸಂಪೂರ್ಣವಾಗಿ ಹಾನಿಗೊಳಗಾಗುತ್ತೆ. ನೆಕ್ಸ್ಟ್ ಒನ್ ಡೆಸ್ಟ್ರಾಯಿಂಗ್ ಏಂಜಲ್ ಅಂತ.

ನ ಕನ್ನಡದಲ್ಲಿ ನಾಶಕಾರಿ ದೇವದೂತ ಅಂತ ಕೂಡ ಕರೀತಾರೆ. ಸಂಪೂರ್ಣ ಬಿಳಿ ಬಣ್ಣದಲ್ಲಿ ಆಕರ್ಷಕವಾಗಿ ಕಾಣುವ ಈ ಅಣಬೆಯು ಅತ್ಯಂತ ಮಾರಕವಾದ ಅಮಟಾಕ್ಸಿನ್ ಅನ್ನೋ ಒಂದು ವಿಷವನ್ನ ಹೊಂದಿರುತ್ತೆ. ನಂತರದಲ್ಲಿ ಫ್ಲೈ ಅಗಾರಿಕ್, ಇದು ಕೂಡ ಪಾಯ್ಸನಸ್. ಇದು ಕೆಂಪು ಬಣ್ಣದ ಮೇಲೆ ಬಿಳಿ ಚುಕ್ಕಿಗಳಿರುತ್ತೆ. ಈ ಅಣಬೆ ನೋಡೋಕೆ ಕಾರ್ಟೂನ್ಗಳಿರುವಂತೆ ತುಂಬಾ ಸುಂದರವಾಗಿರುತ್ತೆ, ಆದ್ರೆ ಇದನ್ನ ತಿಂದ್ರೆ ವಾಂತಿ, ತಲೆ ಸುತ್ತು, ನರಮಂಡಲದ ಮೇಲೆ ತೀವ್ರ ಪರಿಣಾಮ ಕೂಡ ಬೀರುತ್ತೆ. ಇನ್ನೊಂದು ಫಾಲ್ಸ್ ಮೋರಲ್, ಇದು ನೈಜ ಮೋರಲ್ ಅಣಬೆಯಂತೆ ಕಂಡ್ರು ನೋಡೋಕೆ ಮಾನವನ ಮಿದುಳಿನಂತೆ ಮಡಚಿಕೊಂಡಿರುತ್ತೆ. ಇದರಲ್ಲಿ ನರಮಂಡಲಕ್ಕೆ ಹಾನಿ ಮಾಡುವ ವಿಷವಿರುತ್ತೆ. ಇನ್ನು ಗ್ರಾಮೀಣ ಭಾಷೆಗಳಲ್ಲಿ ಈ ವಿಷಕಾರಿ ಅಣಬೆಗಳನ್ನ ನಂಜು ಅಣಬೆ ಅಂತ ಕೂಡ ಕರೀತಾರೆ, ಅಥವಾ ನಾಯಿ ಅಣಬೆ ಅಂತ ಕೂಡ ಕರೀತಾರೆ. ಇದನ್ನ ಸೇವಿಸುವುದು ಬೇಡ. ಕಾಡಿನಲ್ಲಿ ಅಥವಾ ಜಮೀನುಗಳಲ್ಲಿ ತಾನಾಗಿಯೇ ಬೆಳೆಯುವ ಯಾವುದೇ ಅಣಬೆಯನ್ನು ಪರೀಕ್ಷಿಸದೆ ಅಥವಾ ಅನುಭವ ಇಲ್ಲದೆ ಯಾವತ್ತೂ ಕೂಡ ಸೇವಿಸಬೇಡಿ ಕೇಳುಗರೆ. ಇನ್ನು ಇತ್ತೀಚೆಗೆ ಅಣಬೆ ಕೃಷಿ ಮಾಡೋದು ಕೂಡ ಹೆಚ್ಚಾಗಿದೆ. ಅಣಬೆಯಿಂದ ಸಾಕಷ್ಟು ಲಾಭ ಕೂಡ ಗಳಿಸಬಹುದು. ಇನ್ನು ಅಣಬೆಯನ್ನ ಬೆಳೆಸೋದಕ್ಕೆ ಮುಖ್ಯವಾಗಿ ತಾಳ್ಮೆ ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಅದು ಅಷ್ಟು ಸುಲಭವಾಗಿ ಬೆಳೆಯುವಂಥದ್ದಲ್ಲ, ಅದಕ್ಕೆ ಪೋಷಣೆ ಕೂಡ ಅಷ್ಟೇ ಚೆನ್ನಾಗಿ ಬೇಕಾಗತ್ತೆ. ಈ ಮೈಸಲಿನ್ ಅನ್ನೋ ಒಂದು ಅಣಬೆ ಏನಿದೆ, ಇದು ಪರಿಸರ ಸ್ನೇಹಿ ಪ್ಯಾಕಿಂಗ್ ಹಾಗೆ ಬೋರ್ಡ್ಗಳ ತಯಾರಿಕೆಗೆ ತುಂಬಾನೇ ಉಪಯೋಗಕಾರಿಯಾಗಿದೆ. ಪ್ಲಾಸ್ಟಿಕ್ ಅಥವಾ ಥರ್ಮಕೋಲ್ಗೆ ಪರ್ಯಾಯವಾಗಿ ಅಂದರೆ ಆಲ್ಟರ್ನೇಟಿವ್ ಆಗಿ ಜೈವಿಕವಾಗಿ 100% ಕರಗುವ ಪ್ಯಾಕಿಂಗ್ ಸಾಮಗ್ರಿಗಳು, ಥರ್ಮಕೋಲ್ ಶೀಟ್ಗಳನ್ನ ಕಟ್ಟಡ ನಿರ್ಮಾಣಕ್ಕೆ ಬಳಸುವ ಬೋರ್ಡ್ಗಳನ್ನ ಮೈಸಿಲಿಯಂ ಬಳಸಿ ತಯಾರಿಸಲಾಗ್ತಿದೆ. ಇದರಲ್ಲಿ ಕೆಲವೊಂದು ಹಂತಗಳಿದೆ. ಕೃಷಿ ತ್ಯಾಜ್ಯದ ಆಯ್ಕೆ ಹಾಗೆ ಸಂಸ್ಕರಣೆ ಮಾಡೋದಿರ್ಬೋದು, ಇನ್ನು ಮೈಸಿಲಿಯಂ ಬೆರೆಸೋದಿರ್ಬೋದು, ಅಥವಾ ಆಹಾರದ ಮೋಲ್ಡಿಂಗ್ ಮಾಡೋದಿರ್ಬೋದು, ಅಥವಾ ಗ್ರೋತ್ ಫೇಸ್ ಇರ್ಬೋದು, ನಂತರದಲ್ಲಿ ಒಣಗಿಸೋದು ಹಾಗೆ ಡಿಆಕ್ಟಿವೇಷನ್ ಮಾಡೋದು, ಈ ಎಲ್ಲಾ ಹಂತಗಳು ತುಂಬಾನೇ ಮುಖ್ಯವಾಗಿರುತ್ತೆ. ಈ ಮೈಸಿಲಿಯಂ ಅಣಬೆ ಉತ್ಪನ್ನಗಳು ಪ್ರಮುಖ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ 100% ನೈಸರ್ಗಿಕ ಹಾಗೆ ಜೈವಿಕವಾಗಿ ಕರಗುವಂಥದ್ದು. ಬಳಸಿ ಬಿಸಾಡಿದ 45-90 ದಿನಗಳಲ್ಲಿ ಇದು ಸಂಪೂರ್ಣವಾಗಿ ಮಣ್ಣಿನಲ್ಲಿ ಗೊಬ್ಬರವಾಗುತ್ತೆ. ಬೆಂಕಿ ಹಾಗೆ ನೀರು ನಿರೋಧಕ ಹೌದು, ಥರ್ಮಾಕೋಲ್ಗಿಂತ ಹೆಚ್ಚು ಸುರಕ್ಷಿತವಾಗಿದ್ದು ಬೆಂಕಿಯನ್ನ ಬೇಗನೆ ಹತ್ತಿಕೊಳ್ಳುವುದಿಲ್ಲ, ಸಾಕಷ್ಟು ಗಟ್ಟಿ ಹಾಗೆ ಹಗುರವಾಗಿರುತ್ತೆ. ಕಂಪ್ಯೂಟರ್, ಟಿವಿ, ಗ್ಲಾಸ್ ವಸ್ತುಗಳ ಸಾಗಾಣಿಕೆಗೆ ಅತ್ಯುತ್ತಮ ರಕ್ಷಣೆ ನೀಡುತ್ತೆ. ನೋಡಿ, ಈ ಒಂದು ಮೈಸಿಲಿಯಂ ಅಣಬೆಯಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂತ ಖಂಡಿತವಾಗ್ಲೂ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಈ ಪರಿಸರದಲ್ಲಿ ಸಿಗುವಂತಹ ಪ್ರತಿಯೊಂದು ಜೀವಿಯಿಂದ ಒಂದಲ್ಲ ಒಂದು ಅನುಕೂಲತೆ ಇದ್ದೇ ಇದೆ ಅಂತ ನಾವು ಯಾವಾಗ್ಲೂ ಅನ್ಕೊಳ್ತಿರ್ತೀವಿ. ಎಲ್ಲೋ ಅಣಬೆ ನಮ್ಗೆ ತಿನ್ನೋಕಷ್ಟೇ ಉಪಯೋಗಕಾರಿ ಅಂತ, ಆದ್ರೆ ಆ ಅಣಬೆ ಪರಿಸರ ಸಮತೋಲನದಲ್ಲಿರೋಕೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆಯ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಅಡೆತಡೆ ಇರದ ದಾರಿ ಇರುವುದೇ ಭೂಮಿಲಿ, ಜೊತೆಗಿರುವ ಒಡನಾಡಿನಿ ಗರಿಗೆ ಬರುತ್ತ ಹಾರಿ ಹೋಗುವ.
4: ಹೇ ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
5: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
4: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
5: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
6: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ
7: ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮ್ಗೆ ಬರುತ್ತೆ ಅಂತಾನೆ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ಹಾಗೇನೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಜಾಗ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ, ಹಾಗೆ ನಾನಿವತ್ತು ಒಂದು ಅದ್ಭುತವಾಗಿರುವಂತಹ ದೇವಾಲಯದ ಪರಿಚಯವನ್ನ ಮಾಡಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಕನಕದುರ್ಗ ದೇವಸ್ಥಾನ. ಹೌದು, ಈ ಕನಕದುರ್ಗ ದೇವಸ್ಥಾನ ಇರುವುದು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಇದೆ. ಹಾಗೆ ಇದು ಇಂದ್ರಕೀಲಾದ್ರಿ ಅನ್ನುವಂತಹ ಬೆಟ್ಟದ ಮೇಲೆ ಇದೆ. ಕನಕದುರ್ಗಾ ದೇವಿ ಅಥವಾ ದುರ್ಗಾದೇವಿಯ ದೇವಾಲಯ ಇದಾಗಿದೆ. ಹಾಗೆ ಇದು ಆಂಧ್ರ ಪ್ರದೇಶದ ಎರಡನೇ ದೊಡ್ಡ ದೇವಾಲಯ ಮತ್ತೆ ಪ್ರಮುಖ ಶಕ್ತಿ ಪೀಠದಲ್ಲಿ ಈ ಒಂದು ಕನಕದುರ್ಗಾ ದೇವಸ್ಥಾನ ಕೂಡ ಒಂದಾಗಿದೆ. ಹಾಗೆ ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳ ಕಾಲ ವಿಜಯೋತ್ಸವ ಮತ್ತೆ ವಿಶೇಷ ಅಲಂಕಾರ ಇಲ್ಲಿ ನಡೆಯುತ್ತೆ. ಲಕ್ಷಾಂತರ ಭಕ್ತರು ನವರಾತ್ರಿಯ ಸಮಯದಲ್ಲಿ ಈ ದೇವಾಲಯಕ್ಕೆ ಆಗಮಿಸ್ತಾರೆ. ಹಾಗಾದ್ರೆ ವಿಜಯವಾಡದ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನದ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ವಿಶೇಷವಾಗಿರುವ ಸ್ಥಳದ ಬಗ್ಗೆ ತಿಳಿಸ್ತಾ ಇದ್ದೆ. ಅದೇ ಆಂಧ್ರ ಪ್ರದೇಶದ ಶ್ರೀ ಕನಕ ದುರ್ಗಮ್ಮ ದೇವಾಲಯದ ಬಗ್ಗೆ. ಆಂಧ್ರಪ್ರದೇಶದ ಪ್ರಸಿದ್ಧ ದೇವಿ ದೇವಸ್ಥಾನದಲ್ಲಿ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನ ಕೂಡ ಸುಪ್ರಸಿದ್ಧವಾಗಿದೆ. ದುರ್ಗಾದೇವಿಯ ಸ್ವರೂಪವಾದ ಕನಕ ದುರ್ಗಮ್ಮ ಶಕ್ತಿ, ಸಂಪತ್ತು ಮತ್ತು ದಯೆಯ ದೇವಿ ಅಂತಲೇ ಕರೆಯಲಾಗುತ್ತೆ. ಈಕೆ ವಿಜಯವಾಡದ ಪ್ರಧಾನ ದೇವತೆ ಕೂಡ ಹೌದು. ಇನ್ನು ಭಕ್ತರು ಬಂದು ಇಲ್ಲಿ ಯಾವುದೇ ರೀತಿಯ ಬೇಡಿಕೆಯನ್ನ ಇಟ್ಟರೂ ಕೂಡ ಅದನ್ನ ತಾಯಿ ಈಡೇರಿಸ್ತಾಳೆ ಅನ್ನುವಂತಹ ಮಾತು ಕೂಡ ಇದೆ. ಕನಕ ದುರ್ಗಮ್ಮಳನ್ನ ಶ್ರೀ ಸರಸ್ವತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಬಾಲ ತ್ರಿಪುರ ಸುಂದರಿ, ಶ್ರೀ ರಾಜರಾಜೇಶ್ವರಿ, ಶ್ರೀ ಮಹಿಷಾಸುರ ಮರ್ದಿನಿ, ಶ್ರೀ ದುರ್ಗಾದೇವಿ, ಶ್ರೀ ಅನ್ನಪೂರ್ಣಾದೇವಿ, ಶ್ರೀ ಗಾಯತ್ರಿ, ಶ್ರೀ ಲಲಿತಾ ತ್ರಿಪುರ ಸುಂದರಿ ರೂಪಗಳಲ್ಲಿ ಅಲಂಕರಿಸಿರುವ ವಿಶ್ವದ ಏಕೈಕ ದೇವಾಲಯ ಇದಾಗಿದೆ. ಯಾಕಂದ್ರೆ ಮೂಲ ವಿಗ್ರಹಕ್ಕೆ ಇತರೆ ದೇವಿಯ ರೂಪದಲ್ಲಿ ಶೃಂಗರಿಸೋದು ಬಹಳ ಕಡಿಮೆ. ಆದ್ರೆ ಕನಕ ದುರ್ಗಮ್ಮ ಗರ್ಭಗುಡಿಯ ದೇವಿಗೆ ಈ ಎಲ್ಲಾ ದೇವತೆಗಳ ರೂಪದಿಂದ ಅಲಂಕರಿಸಲಾಗುತ್ತೆ. ಹಾಗೆ ಒಂದು ಯುಗದಲ್ಲಿ ಕೀಲ ಎಂಬ ಯಕ್ಷನು ದುರ್ಗಾದೇವಿಯ ಮೇಲೆ ಕಠಿಣ ತಪಸ್ಸನ್ನ ಮಾಡ್ತಿದ್ದನು. ಅವನ ತಪಸ್ಸಿಗೆ ಮೆಚ್ಚಿದ ದುರ್ಗಾದೇವಿಯು ಕೀಲನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಕೀಲಳ್ ದುರ್ಗಾದೇವಿಯನ್ನ ಹೀಗೆ ಕೇಳ್ಕೊಂಡನು: ಓ ಪವಿತ್ರ ಮಾತಿಗೆ, ನೀನು ಯಾವಾಗಲೂ ನನ್ನ ಹೃದಯದಲ್ಲಿರಬೇಕು. ಇದು ನನ್ನ ಏಕೈಕ ಬಯಕೆ ಅಂತ ಹೇಳಿ ದುರ್ಗಾದೇವಿಯು ನಗುತ್ತಾ ವರವನ್ನ ನೀಡಿ, ನನ್ನ ಮಗನೇ, ನೀನು ಇಲ್ಲಿ ಪರ್ವತದ ರೂಪದಲ್ಲಿ ಕೃಷ್ಣಾ ನದಿಯ ಈ ಪವಿತ್ರ ಬಯಲಿನಲ್ಲಿ ನೆಲೆಸು ಎಂದು ಸೂಚಿಸ್ತಾಳೆ. ಕೃತಯುಗದಲ್ಲಿ ರಾಕ್ಷಸರ ವಧೆಯ ನಂತರ ನಾನು ನಿನ್ನ ಹೃದಯದಲ್ಲೇ ಇರುತ್ತೇನೆ ಎಂದು ಅಭಯವನ್ನ ನೀಡ್ತಾಳೆ. ಹಾಗೆ ಕೀಲಳು ಪರ್ವತದ ರೂಪದಲ್ಲಿ ದುರ್ಗಾದೇವಿಗಾಗಿ ಕಾಯ್ತಾ ಇರ್ತಾನೆ. ದುರ್ಗಾದೇವಿಯು ಮಹಿಷಾಸುರನನ್ನ ಕೊಂದು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಇಲ್ಲಿ ನೆಲೆಸಿದ್ಲು. ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ದೇವಾನುದೇವತೆಗಳು ಕೂಡ ಪರ್ವತಕ್ಕೆ ಭೇಟಿಯನ್ನ ನೀಡ್ತಾರೆ. ಇಂದ್ರ ಸಮೇತ ದೇವತೆಗಳು ಈ ಪರ್ವತಕ್ಕೆ ಭೇಟಿ ನೀಡಿದ ಸಲುವಾಗಿ ಅಂದಿನಿಂದ ಈ ಪರ್ವತವು ಇಂದ್ರ ಕೀಲಾದ್ರಿ ಅನ್ನುವಂತಹ ಹೆಸರನ್ನ ಪಡೆದುಕೊಳ್ಳುತ್ತೆ. ಇನ್ನು ಬ್ರಹ್ಮದೇವರು ಮಲ್ಲಿಗೆ ಹೂಗಳಿಂದ ಇಲ್ಲಿ ಶಿವನನ್ನ ಪೂಜಿಸ್ತಾ ಇದ್ದಿದ್ರಿಂದ ಶಿವನನ್ನ ಮಲ್ಲಿಕೇಶ ಎಂಬ ಹೆಸರಿನಿಂದ ಕರೆಯಲಾಯಿತು. ಈ ಪರ್ವತದ ಮೇಲೆ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವನು ನೆಲೆಸಿದ್ದಾನೆ. ಹಾಗೆ ಇಲ್ಲಿಗೆ ಆದಿಶಂಕರಾಚಾರ್ಯರು ಭೇಟಿಯನ್ನ ನೀಡಿ ಶ್ರೀಚಕ್ರವನ್ನ ಪ್ರತಿಷ್ಠಾಪಿಸಿ ವೈದಿಕ ರೀತಿಯಲ್ಲಿ ಕನಕ ದುರ್ಗೆಯ ಪೂಜೆಯನ್ನ ಪ್ರಾರಂಭಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಅಲ್ಲಿಯವರೆಗೆ, ಇಲ್ಲಿ ಆದಿಶಂಕರಾಚಾರ್ಯರು ದೇವಾಲಯಕ್ಕೆ ಬರುವವರೆಗೆ ಕೂಡ ಇಲ್ಲಿ ಪ್ರಾಣಿ ಬಲಿ ನಡೀತಾ ಇತ್ತು. ನಂತರ ಆದಿಶಂಕರಾಚಾರ್ಯರು ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಅವರು ಪ್ರಾಣಿ ಬಲಿಯನ್ನ ತಪ್ಪಿಸಿದ್ರು, ಪ್ರಾಣಿ ಬಲಿಯನ್ನ ನಿಲ್ಲಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಹಾಗಾದ್ರೆ ಈ ದೇವಾಲಯದ ಬಗ್ಗೆ, ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಇಲ್ಲಿನ ಸಮಯ, ದೇವಾಲಯಕ್ಕೆ ಭೇಟಿ ನೀಡೋದಕ್ಕೆ ಉತ್ತಮವಾಗಿರುವ ಸಮಯ ಯಾವುದು, ಯಾವ ಸಮಯದಲ್ಲಿ ಹೋದ್ರೆ ದೇವರ ದರ್ಶನ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿರುವಂತಹ ಕನಕದುರ್ಗ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ನಾನಾಗಲೇ ತಿಳಿಸ್ಕೊಡ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಇಲ್ಲಿಗೆ ಇನ್ನೊಂದು ಕಥೆ ಕೂಡ ಇದೆ. ಮಹಾಭಾರತದ ಮಹಾನ್ ಯೋಧ ಅರ್ಜುನ ಪಾಶುಪತಾಸ್ತ್ರವನ್ನ ಪಡೆದ ನಂತರ ಈ ಸ್ಥಳದಲ್ಲಿ ಕನಕದುರ್ಗ ದೇವಸ್ಥಾನವನ್ನ ನಿರ್ಮಿಸಿದ್ನು ಅಂತ ಹೇಳಲಾಗುತ್ತೆ. ಅಂದ್ರೆ ಅರ್ಜುನ ಈ ದೇವಾಲಯವನ್ನ ನಿರ್ಮಿಸಿದ್ದಾನೆ ಅಂತ ಹೇಳಿ ಕೂಡ ಒಂದು ಮಾತಿದೆ. ಕನಕದುರ್ಗೆಯ ಒಂದು ವಿಗ್ರಹವನ್ನ ನೋಡೋದಾದ್ರೆ 8 ತೋಳುಗಳನ್ನ ಹೊಂದಿರುವ ಕನಕದುರ್ಗೆಯು 4 ಅಡಿ ಎತ್ತರದ ವಿಗ್ರಹವಿದ್ದು ಪ್ರತಿಯೊಂದು ಕೈಯಲ್ಲೂ ಒಂದೊಂದು ಆಯುಧವನ್ನ ಹಿಡಿದು ರಾಕ್ಷಸ ರಾಜ ಮಹಿಷಾಸುರನ ಮೇಲೆ ನಿಂತು ತನ್ನ ತ್ರಿಶೂಲದಿಂದ ಅವನನ್ನ ಚುಚ್ಚುತ್ತಾ ಇರುವಂತಹ ರೀತಿ ಇದೆ. ಹಾಗೆ ಈ ವಿಗ್ರಹವು ಧೈರ್ಯ ಮತ್ತೆ ಸೌಂದರ್ಯದ ಸಂಕೇತವೆಂಬಂತೆ ಇದೆ. ಹಾಗೆ ಕನಕದುರ್ಗ ದೇವಾಲಯದಲ್ಲಿ ವಿವಿಧ ರಾಜವಂಶರುಗಳ ಶಾಸನವನ್ನ ನೋಡಬಹುದು. ದಸರಾ ಹಬ್ಬವನ್ನ ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮತ್ತೆ 10 ದಿನಗಳಲ್ಲಿ ವಿಗ್ರಹವನ್ನ ಸುಂದರವಾಗಿ ಆಗ್ಲೇ ಹೇಳಿದ ಹಾಗೆ 10 ದೇವತೆಗಳ ರೂಪದಲ್ಲಿ ಪೂಜಿಸಲಾಗುತ್ತೆ. ಹಾಗೆ ಈ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರತಿದಿನ ಕೂಡ ಉಚಿತ ಅನ್ನದಾನ ವ್ಯವಸ್ಥೆ ಇರುತ್ತೆ. ಹಾಗೆ ಇಲ್ಲಿಗೆ ಬರ್ಲಿಕ್ಕೆ ಡ್ರೆಸ್ ಕೋಡ್ ಕೂಡ ಇದೆ. ಮಹಿಳೆಯರು ಸೀರೆ, ಲಂಗ ದಾವಣಿ ಅಥವಾ ಚೂಡಿದಾರ್, ಸಲ್ವಾರ್, ಕಮೀಸ್ ನ ಧರಿಸಿರುವವರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗೆ ಪುರುಷರು ಧೋತಿ, ಪಂಚೆ, ಕುರ್ತಾ ಅಥವಾ ಫಾರ್ಮಲ್ ಪ್ಯಾಂಟ್ ಮತ್ತೆ ಶರ್ಟ್ ಧರಿಸಿದವರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗೆ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಶಾರ್ಟ್ಸ್ ಈ ರೀತಿ ಹಾಕಿದವರಿಗೆ ಇಲ್ಲಿ ದೇವಾಲಯಕ್ಕೆ ಪ್ರವೇಶ ಇರುವುದಿಲ್ಲ. ಹಾಗೆ ದೇವಸ್ಥಾನದ ಒಳಗೆ ಮೊಬೈಲ್ ಫೋನ್ ಮತ್ತೆ ಕ್ಯಾಮರಾವನ್ನ ಕೊಂಡೊಯ್ಯೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ದೇವಾಲಯದ ಕೆಳಗಡೆ ಕೌಂಟರ್ನಲ್ಲಿ ಫೋನ್ಗಳನ್ನ ಇಟ್ಟು ನೀವು ಹೋಗಬಹುದು. ಹಾಗೆ ನೀವೇನಾದ್ರೂ ಅಲ್ಲಿ ಸ್ಟೇ ಆಗ್ತೀರಾ ಅಂತ ಹೇಳಿದ್ರೆ ನಿಮಗೆ ವಸತಿ ಸೌಲಭ್ಯ ಕೂಡ ಇದೆ, ಅಕಮಿಡೇಷನ್ ಕೂಡ ಇದೆ. ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇಂದ್ರ ಕೀಲಾದ್ರಿ ಬೆಟ್ಟದ ಕೆಳಗಡೆ ರೂಮ್ಗಳು ನಿಮಗೆ ಸಿಗುತ್ತೆ. ನೀವು ವೆಬ್ಸೈಟ್ ಮೂಲಕ ಅಥವಾ ದೇವಸ್ಥಾನದ ಕೌಂಟರ್ನಲ್ಲಿ ನೀವು ಹೋಗಿ ಕೇಳಿ ಪಡೆಯಬಹುದಾಗಿದೆ. ಹಾಗೆ ಸುತ್ತಮುತ್ತಲು ಕೂಡ ಹಲವಾರು ಖಾಸಗಿ ಹೋಟೆಲ್ಗಳು ಕೂಡ ಅವೈಲೇಬಲ್ ಇದೆ. ಹಾಗೆ ರಜಾ ದಿನಗಳಲ್ಲಿ ತುಂಬಾನೇ ರಶ್ ಇರುತ್ತೆ, ಬೇರೆ ದಿನಗಳಲ್ಲಿ ಹೋದ್ರೆ ಇಲ್ಲಿ ಅಷ್ಟೊಂದು ದೇವಾಲಯದಲ್ಲಿ ಅಷ್ಟೊಂದು ರಶ್ ಇರುವುದಿಲ್ಲ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ವಿಜಯವಾಡದ ಕನಕದುರ್ಗ ದೇವಾಲಯದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682968609620969 ಈ ಸಂಖ್ಯೆಗೆ ತಿಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
0: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ.

0: ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮಸ್ತಸ್ಯೋ ನಮಃ.
1: ನವರಾತ್ರಿ. ನವರಾತ್ರಿಯು
0: ಪವಿತ್ರ ಆಚರಣೆಗಳಲ್ಲಿ ಒಂದು. ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ಕಾಪಾಡುವಂಥದ್ದು ಈ ಹಬ್ಬದ ಆಚರಣೆಯ ಸಂಕೇತ. ಪವಿತ್ರ 9 ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಈ 9 ದಿನಗಳಲ್ಲಿ 9 ಬಣ್ಣಗಳನ್ನು ಧರಿಸಲಾಗುತ್ತೆ. ಏನಪ್ಪ ಅದ್ರ ವಿಶೇಷ, ಯಾಕೆ ಅಂತ ಕೇಳ್ತೀರಾ? ಈ ಹಬ್ಬವು ದುರ್ಗಾದೇವಿಯ 9 ದಿನಗಳನ್ನು ಪ್ರತಿನಿಧಿಸುತ್ತದೆ. ಪ್ರತಿ ದಿನವೂ ಕೂಡ ಒಂದೊಂದು ಮಹತ್ವವನ್ನು ಹೊಂದಿದೆ. ಇದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ. ಹಬ್ಬದ ಪ್ರತಿದಿನವೂ ಕೂಡ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತೆ. ಇವುಗಳನ್ನು ದೇವಿಯ 9 ಅವತಾರಗಳಿಗೆ ಸಮರ್ಪಿಸಲಾಗಿದೆ. ದೇವಿಗೆ ಅನುಗುಣವಾಗಿ ಧರಿಸುವ ಮೂಲಕ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತೆ. ಸೊ ಹಾಗಾದರೆ ಈ 9 ದಿನಗಳ ವಿಶೇಷತೆ ಏನು? ಈ 9 ದಿನಗಳಲ್ಲಿ ಯಾವೆಲ್ಲ ಬಣ್ಣಗಳಿಂದ ಅಮ್ಮನವರನ್ನು ವಿಶೇಷವಾಗಿ ಪೂಜೆ ಮಾಡಲಾಗತ್ತೆ? ಅಮ್ಮ ಒಂದೊಂದು ದಿನವೂ ಕೂಡ ಒಂದೊಂದು ಹೆಸರಿನಲ್ಲಿ ರೂಪ ತಾಳ್ತಾಳೆ. ಇದನ್ನು ನವರಾತ್ರಿಯ 9 ಅವತಾರಗಳು ಅಂತಲೇ ಹೇಳ್ಬೋದು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ ಈ ರೀತಿಯಲ್ಲಿ 9 ಅವತಾರಗಳಲ್ಲಿ ನಮಗೆ ದರ್ಶನವನ್ನು ಕೊಡ್ತಾಳೆ ತಾಯಿ. ಸೊ ಪ್ರತಿದಿನವೂ ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಒಂದೊಂದು ಅಮ್ಮನವರ ಅವತಾರದ ವಿಶೇಷತೆ ಬಗ್ಗೆ ತಿಳಿತಾ ಹೋಗೋಣ. ಆ ಎಲ್ಲ ವಿಶೇಷತೆ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಈ ದಿನ ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯಾಯ ಅವರಿದ್ದಾರೆ.
1: ಈ ದಿನ ಸ್ನೇಹಿತರೆ, ಸಂದೇಶ್ ಉಪಾಧ್ಯಾಯ ಅವರಿಂದ ನವರಾತ್ರಿಯ ವಿಶೇಷತೆ ಬಗ್ಗೆ, ಜೊತೆಗೆ ಅಮ್ಮನವರ ಮೊದಲನೆಯ ದಿನವಾದಂತಹ ಶೈಲಪುತ್ರಿ ದೇವಿಯ ಬಗ್ಗೆ, ಜೊತೆಗೆ ಎರಡನೆಯ ದಿನವಾದ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಂದೇಶ್ ಉಪಾಧ್ಯಾಯ ಅವರಿಂದ ತಿಳಿತಾ ಹೋಗೋಣ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ.
2: ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮತಃವಾಗಿ ಶರನ್ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. 90.8 FM ವಾರಸುದಾರರಿಗೂ ಮತ್ತು ಸುದ್ದಿ ವರ್ತಕರಿಗೂ, ಸುದ್ದಿ ವಾಚಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಶರನ್ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಜಗತ್ತಿನಲ್ಲಿ ಕಷ್ಟಗಳು ಒದಗಿದಾಗ ನಾವು ಮೊರೆ ಹೋಗುವ ಹಲವಾರು ದೇವರುಗಳಲ್ಲಿ ಆದಿಶಕ್ತಿಯೇ ಪ್ರಥಮ. ನಾವು ಹಲವಾರು ಕಷ್ಟಗಳನ್ನು ಒದಗಿದಾಗ ದೈತ್ಯರೆಲ್ಲ ಬ್ರಹ್ಮನಲ್ಲಿ ಮೊರೆ ಹೋಗುತ್ತಾರೆ ಎಂಬುದು ಇತಿಹಾಸದಲ್ಲಿ ಪ್ರತೀತಿಯಾಗಿರತಕ್ಕಂಥದ್ದು. ಆದರೆ ಮನುಷ್ಯರಿಗೆ ಕಷ್ಟ ಒದಗಿದಾಗ ಭಗವಂತನಲ್ಲಿ ಮೊರೆ ಹೋಗುತ್ತಾರೆ. ಆದರೆ ಅದರಲ್ಲಿ ಹೆಚ್ಚಿನ ರೀತಿಯಾಗಿ ತಾಯಿಯ ಹತ್ತಿರ ಕಷ್ಟಗಳನ್ನು ತೋಡಿಕೊಂಡಾಗ ಅದು ಕಷ್ಟಗಳು ಕರಗಿ ಸುಖದ ದಾರಿಯನ್ನು ತೋರಿಸುತ್ತದೆ ಎಂಬುದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಮಾತು. ಅಂತೆಯೇ ಮನುಷ್ಯನಿಗೆ ಹೇಗೆ ಕಷ್ಟ ಒದಗಿಸುತ್ತದೆಯೋ ದೇವತೆಗಳಿಗೂ ಕೂಡ ಅದೇ ರೀತಿಯಾಗಿ ಕಷ್ಟಗಳು ಒದಗಿಸುತ್ತದೆ. ಅಂತಹ ಕಷ್ಟಗಳನ್ನು ಪರಿಹರಿಸುವುದಕ್ಕೋಸ್ಕರವೇ ಹಾಗೂ ದೇವತೆಗಳೆಲ್ಲರೂ ಆನಂದ ಪರವಶರಾಗಿ ಇರಬೇಕು ಎಂಬುದನ್ನು ಯೋಚಿಸಿಯೇ ಎಲ್ಲರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಆ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸುವ ಉದ್ದೇಶದಿಂದ ಹುಟ್ಟಿರುವಂತಹ ಹಬ್ಬವೇ ನವರಾತ್ರಿ. ಈ ನವರಾತ್ರಿಯ ವೈಶಿಷ್ಟ್ಯಗಳನ್ನು ತಮ್ಮ ಮುಂದೆ ಉಲ್ಲೇಖ ಮಾಡಲು ಅತ್ಯಂತ ಆಸಕ್ತಿದಾಯಕವೂ ಅತ್ಯಂತ ಹೆಮ್ಮೆಯೂ ಆಗುತ್ತದೆ. ತಾಯಿಯ ಬಗ್ಗೆ ಹೇಳಲು ಹಲವಾರು ಪದಗಳೇ ಸಾಲದು. ಆದರೆ ಕಷ್ಟಗಳನ್ನೇ ನುಂಗಿ ಕಷ್ಟಗಳನ್ನು ಪರಿಹರಿಸುವಂತಹ ತಾಯಿಯ ಬಗ್ಗೆ ಹೇಳಲು ಅತ್ಯಂತ ಹೆಮ್ಮೆಯನ್ನು ಪಡಬಹುದಾಗುತ್ತದೆ. ನವರಾತ್ರಿ ಹೇಳುವ ಹಾಗೆ 9 ರಾತ್ರಿಗಳನ್ನು ಕಳೆದಂತಹ ರಾತ್ರಿಗಳೇ ನವರಾತ್ರಿ. ತದನಂತರ ಬರುವಂತಹ ದಶಮಿಯೇ ವಿಜಯದಶಮಿ. ಜಗತ್ತಿನಲ್ಲಿ ಇರತಕ್ಕಂತಹ ಕಷ್ಟಗಳನ್ನು 9 ರಾತ್ರಿಗಳ ಕಾಲದಲ್ಲಿ ಬಗೆಹರಿಸಿ 10ನೆಯ ದಿನದಲ್ಲಿ ವಿಜಯವನ್ನು ತಂದುಕೊಟ್ಟಂತಹ ಆ ದುರ್ಗೆಯ ಅವತಾರಗಳಲ್ಲಿ ಹಲವಾರು ರೀತಿಯ ಅವತಾರಗಳು ಮೂಲವಾಗಿ ಬರತಕ್ಕಂತಹ 9 ಅವತಾರಗಳಲ್ಲಿ ದಿನಕ್ಕೊಂದರಂತಹ ಅವತಾರಗಳ ಕಥೆಗಳನ್ನು ಇಲ್ಲಿ ಉಲ್ಲೇಖಿಸಲು ಇಷ್ಟಪಡುತ್ತಿದ್ದೇನೆ. 9 ಅವತಾರಗಳು ಈ ರೀತಿಯಾಗಿರ್ತಕ್ಕಂತಹದ್ದು. ಪ್ರಥಮಂ ಶೈಲಪುತ್ರೇ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯಿನೀತಿತ ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿರಾತ್ರಿಚ ನವದುರ್ಗಾಹ ಪ್ರಕೀರ್ತಿತಾಹ ಎಂಬ ಶ್ಲೋಕದ ವಾಕ್ಯದಂತೆ ಈ ಒಂಬತ್ತು ದೇವತೆಗಳು ಈ ನವರಾತ್ರಿಯಲ್ಲಿ ಬಂದು ಹೋಗುತ್ತಾರೆ. ಇದಲ್ಲದೆ ನಾವು ಒಂಬತ್ತು ರಾತ್ರಿಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯ ಮೂರು ರಾತ್ರಿಗಳನ್ನು ಮಹಾಕಾಳಿಯ ರೂಪದಲ್ಲಿ, ತದನಂತರ ಬರುವಂತಹ ಮೂರು ರಾತ್ರಿಯನ್ನು ಮಹಾಲಕ್ಷ್ಮಿಯ ರೂಪದಲ್ಲಿ, ತದನಂತರ ಬರುವಂತಹ ಮೂರು ರೂಪವನ್ನು ಮಹಾ ಸರಸ್ವತಿಯ ರೂಪದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥದ್ದು. ನಾವು ಕಾಳಿಯ ರೂಪದಲ್ಲೂ ಹಾಗೂ ಲಕ್ಷ್ಮಿಯ ರೂಪದಲ್ಲೂ ಹಾಗೂ ಸರಸ್ವತಿಯ ರೂಪದಲ್ಲೂ ಕೂಡ ಭಗವತಿಯನ್ನು ಆರಾಧಿಸುತ್ತೇವೆ. ಕಾಳಿಯ ರೂಪವು ಶಿವನ ಅವತಾರವಾದರೆ ಲಕ್ಷ್ಮಿ ಅವತಾರವು ವಿಷ್ಣುವಿನ ಅವತಾರ, ಹಾಗೆಯೇ ಸರಸ್ವತಿಯ ರೂಪವು ಬ್ರಹ್ಮನ ಅವತಾರವಾಗಿರುತ್ತಕ್ಕಂಥದ್ದು. ದೇವತೆಗಳಿಗೆಲ್ಲ ಕಷ್ಟ ಒದಗಿದಾಗ ಅಂತಹ ಕಷ್ಟಗಳನ್ನು ದೂರೀಕರಿಸುವಂತಹ ಉದ್ದೇಶದಿಂದ ದೇವತೆಗಳು ಬ್ರಹ್ಮನಲ್ಲಿ ಮೊರೆ ಹೋಗುತ್ತಾರೆ. ಆದರೆ ಬ್ರಹ್ಮನೇ, ಶಿವನೇ, ಹಾಗೆ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲ ಸೇರಿಕೊಂಡು ತಮ್ಮ ಕಷ್ಟಗಳನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಸೃಷ್ಟಿ ಮಾಡಿಸಿದಂತಹ ದೇವತೆಯೇ ಶಕ್ತಿ ದೇವತೆ. ಆ ದೇವತೆಯನ್ನೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಎಂಬುದಾಗಿ ಕರೆಯುತ್ತಾರೆ. ಇಂತಹ ತ್ರಿಗುಣಾತ್ಮಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ದುರ್ಗಾ ಪರಮೇಶ್ವರಿಯು ಈ ನವರಾತ್ರಿಯಲ್ಲಿ ಶರತ್ ಋತುವಿನಲ್ಲಿ ಬಂದು ಹೋಗುತ್ತಾಳೆ. ಅದಕ್ಕೋಸ್ಕರ ತಾಯಿ ಹೇಳುತ್ತಾಳೆ, ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ, ವರ್ಷದಲ್ಲಿ ಬರುವಂತಹ ಶರತ್ಕಾಲದಲ್ಲಿ ನನ್ನನ್ನು ಯಾರು ಆರಾಧಿಸುತ್ತಾರೋ ಅವರಿಗೆ ಒಳ್ಳೆಯದನ್ನು ಮಾಡುತ್ತೇನೆ. ಅಂತಹ ಶರತ್ ಋತುವಿನಲ್ಲಿ ಬರುವಂತಹ ನವರಾತ್ರಿಯಲ್ಲಿ ಒಂಬತ್ತು ರೀತಿಗಳಲ್ಲಿ ಭಗವತಿಯನ್ನು ಆರಾಧಿಸುತ್ತೇವೆ ಎಂಬುದನ್ನು ಹಿಂದೆಯೇ ಹೇಳಿದ್ದೆ. ಆ ರೀತಿಯಾಗಿ ಒಂಬತ್ತು ಅವತಾರಗಳಲ್ಲಿ ಆರಾಧಿಸುವಂತಹ ಪ್ರಥಮ ಅವತಾರ ಶೈಲಪುತ್ರಿ. ಶೈಲಪುತ್ರಿಯ ಅವತಾರದ ಬಗ್ಗೆ ಉಲ್ಲೇಖವನ್ನು ಮಾಡುತ್ತೇನೆ.
0: ಅಮ್ಮನ ಅವತಾರಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಶರತ್ಕಾಲ ನವರಾತ್ರಿಯನ್ನ ಯಾಕೆ ಆಚರಣೆ ಮಾಡ್ತೀವಿ, ಶರದ್ ಋತುವಿನಲ್ಲಿ ಯಾಕೆ ಈ ಅಮ್ಮನವರ ಆಚರಣೆ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಸಂದೇಶ್ ಉಪಾಧ್ಯ ಅರ್ಚಕರು. ಈ ನವರಾತ್ರಿಯ ಮೊದಲನೆಯ ದಿನವನ್ನ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಶೈಲಪುತ್ರಿ ಅಮ್ಮನವರ ವಿಶೇಷತೆ ಬಗ್ಗೆ ಸಂದೇಶ್ ಉಪಾಧ್ಯಾಯ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶರನ್ನವರಾತ್ರಿಯನ್ನ ಯಾಕೆ ಆಚರಣೆ ಮಾಡ್ತೀವಿ, ಅದರ ವಿಶೇಷತೆ ಏನು, ಇದರಲ್ಲಿ ಅಮ್ಮನವರನ್ನ ಹೇಗೆಲ್ಲ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು ಶಿವಮೊಗ್ಗದ ಸಂದೇಶ್ ಉಪಾಧ್ಯ ಅರ್ಚಕರು. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವತೆಯನ್ನ ಪೂಜೆ ಮಾಡುವಂತಹ ದಿನವಾಗಿದೆ. ಶೈಲಪುತ್ರಿ ಅಂತ ಹೆಸರು ಬರಲಿಕ್ಕೆ ಕಾರಣವೇನು, ಶೈಲಪುತ್ರಿ ಅಮ್ಮನವರನ್ನ ಯಾವೆಲ್ಲ ರೀತಿಯಲ್ಲಿ ಪೂಜೆ ಮಾಡಲಾಗತ್ತೆ, ಶೈಲ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂದೇಶ್ ಉಪಾಧ್ಯ ಅರ್ಚಕರಿಂದ ತಿಳಿತಾ ಹೋಗೋಣ.
2: ಶೈಲಪುತ್ರಿ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರ. ಶರನ್ನವರಾತ್ರಿಯು ದೇವಿಯ ಹಬ್ಬ, ಅಂದರೆ ಮಹಿಳೆಯರ ಹಬ್ಬ. ಹಾಗಾಗಿ ಈ ಒಂಬತ್ತು ದಿನಗಳು ಕೂಡ ತಾಯಂದರು ವಿವಿಧ ಬಣ್ಣಗಳ ಸೀರೆಗಳಿಂದ ಕಂಗೊಳಿಸುತ್ತಾರೆ. ಅಂತೆಯೇ ಭಗವತಿಯನ್ನು ಕೂಡ ಒಂಬತ್ತು ಅವತಾರಗಳಲ್ಲಿ ನೋಡುತ್ತೇವೆ ಎಂಬುದನ್ನು ಈಗಾಗಲೇ ಉಲ್ಲೇಖಿಸಿದ್ದೇನೆ. ಅಂತೆಯೇ ಮೊದಲಿಗೆ ಬರುವಂತಹ ಅವತಾರವೇ ಶೈಲಪುತ್ರಿ. ಶೈಲಪುತ್ರಿಯ ಅವತಾರದಲ್ಲಿ ಭಗವತಿಯು ಹೆಸರು ಹೇಳುವಂತೆ ಶೈಲ ಎಂದರೆ ಹಿಮಾಲಯ, ಪುತ್ರಿ ಎಂದರೆ ಮಗಳು. ಇವಳು ಹಿಮಾಲಯ ರಾಜನ ಮಗಳು, ಹಾಗಾಗಿ ಇವಳಿಗೆ ಶೈಲಪುತ್ರಿ ಎಂಬ ಹೆಸರನ್ನು ಬಂದಿದೆ. ಇವಳು ಪಾರ್ವತಿಯ ಅಂಶವೂ ಹೌದು, ಹಾಗಾಗಿ ಇವಳು ಶಿವನ ಹೆಂಡತಿಯೇ ಹೌದು. ಅಂತೆಯೇ ಶೈಲಪುತ್ರಿಯು ಅತ್ಯಂತ ಕ್ರೋಧಳಾಗಿಯೂ ಅತ್ಯಂತ ಶಾಂತಚಿತ್ತದಲ್ಲಿಯೂ ಕೂಡ ಇರುವಂತಹ ಸ್ವಭಾವವನ್ನು ಹೊಂದಿದ್ದಾಳೆ. ತನ್ನ ಕೈಯಿನಲ್ಲಿ ತ್ರಿಶೂಲವನ್ನ ಹಾಗೆಯೇ ಕಮಲವನ್ನ ಹಿಡಿದು ವೃಷಭಾರೂಢಳಾಗಿಯೂ ಕೂಡ ಆಸೀನರಾಗಿದ್ದಾಳೆ. ತನ್ನ ಗಂಡನ ವಾಹನವಾಗಿರತಕ್ಕಂತಹ ವೃಷಭವನ್ನು ಏರಿ ತನ್ನ ಗಂಡನ ಆಯುಧವೇ ಆಗಿರುವಂತಹ ತ್ರಿಶೂಲವನ್ನು ಧರಿಸಿ ಕಮಲವನ್ನು ಹಿಡಿದು ಸಂಚರಿಸುತ್ತಾಳೆ ಎಂಬ ಪ್ರತೀತಿ ಇದೆ. ನಮ್ಮ ಈ ನವರಾತ್ರಿಗಳಲ್ಲಿ ಮೊದಲನೇ ದಿನದಲ್ಲಿ ಬರುವಂತಹ ದಿನ ಆರಂಭದ ಹೇಗೆ ಎಂಬುದನ್ನು ನಾವು ಈ ರೀತಿಯಾಗಿ ಉಲ್ಲೇಖಿಸಬಹುದು. ನವರಾತ್ರಿಯ ಮೊದಲನೇ ದಿನ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಿಸುತ್ತಾಗಲಾಗುತ್ತದೆ. ಮೈಸೂರು ಪ್ರಾಂತ್ಯಗಳಲ್ಲಿ ಬೊಂಬೆಗಳನ್ನು ಇಟ್ಟು ನವರಾತ್ರಿಯ ಆಚರಿಸಿದರೆ, ಮಲೆನಾಡು ಪ್ರಾಂತ್ಯಗಳಲ್ಲಿ ಭಗವತಿಯ ಮೂರ್ತಿಯನ್ನು ಇಟ್ಟು ಆರಾಧಿಸುವಂತಹ ಪದ್ಧತಿ ಇದೆ. ಇದಲ್ಲದೆ ಉತ್ತರ ಕನ್ನಡದ ಪದ್ಧತಿಯಲ್ಲಿ ಘಟಸ್ಥಾಪನೆಗಳನ್ನು ಮಾಡಿ ದೀಪವನ್ನು ಹಚ್ಚಿ ಒಂಬತ್ತು ದಿನವೂ ಕೂಡ ದೀಪವನ್ನು ಇಟ್ಟು ಆ ದೀಪದ ಆರಾಧನೆಯೇ ದೇವಿಯ ಆರಾಧನೆ. ಇದಕ್ಕೂ ಸಾಕ್ಷೀಕರಿಸುವಂತಹ ಶ್ಲೋಕವೂ ಕೂಡ ಇದೆ. ಭೋದೀಪ ದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿಕ್ಯ ವಿಘ್ನಕೃತು ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋಭವ ಎಂಬುದಾಗಿ ಶ್ಲೋಕದಲ್ಲಿ ಈ ಮಾತು ಕೂಡ ಉಲ್ಲೇಖವಾಗಿರುವಂತಹದ್ದು ಇಲ್ಲಿ ಸರ್ವವೇದ್ಯವೇ ಆಗಿರುವಂತಹದ್ದು. ಹೇ ದೀಪವೇ, ನೀನು ದೇವಿಯ ಸ್ವರೂಪಳಾಗಿದ್ದೀಯ, ನನ್ನ ಕರ್ಮವು ಸಮಾಪ್ತಿಯಾಗುವವರೆಗೂ ಕೂಡ ನಂದದೆ ಪ್ರಜ್ವಲಿಸುತ್ತಿರು ಎಂಬುದು ಈ ಶ್ಲೋಕದ ತಾತ್ಪರ್ಯ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ದೀಪದ ರೂಪದಲ್ಲಿ ಇಟ್ಟು ದೀಪವನ್ನೇ ದೇವಿಯ ರೂಪದಲ್ಲಿ ಆಚರಿಸುತ್ತಾರೆ. ಮೈಸೂರು ಪ್ರಾಂತದಲ್ಲಿ ಆಚರಿಸುವಂತಹ ಭಗವತಿಯ ಆರಾಧನೆ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹದ್ದು. ಭಗವತಿಯ ನಾನಾ ರೀತಿಯಾಗಿರತಕ್ಕಂತಹ ಸಣ್ಣ ಸಣ್ಣ ಬೊಂಬೆಗಳನ್ನು ಇಟ್ಟುಕೊಂಡು ಮನೆಯಲ್ಲಿಯೇ ಒಂಬತ್ತು ದಿನ ಬೊಂಬೆಯನ್ನು ಕುರಿಸುವಂತಹ ಪದ್ಧತಿ, ಹಾಗೆಯೇ ದೇವಿಯನ್ನು ಕುರಿಸು ಆರಾಧಿಸುತ್ತಾರೆ. ಹಾಗೆಯೇ ನಮ್ಮ ಮಲೆನಾಡು ಪ್ರಾಂತದಲ್ಲಿ ಭಗವತಿಯ ವಿವಿಧ ಅವತಾರಗಳಲ್ಲಿ ವರ್ಷಕ್ಕೊಂದು ಅವತಾರಗಳನ್ನು ಸ್ಥಾಪಿಸಿ ಆರಾಧಿಸುವಂತಹ ಪದ್ಧತಿಯು ಈಗಲೂ ಕೂಡ ಇರುವತಕ್ಕಂತಹದ್ದು. ಯಾಕೆಂದರೆ ಭಗವತಿ ಅವತಾರಗಳು ನಾನಾ ವಿಧವಾಗಿರತಕ್ಕಂಥದ್ದು. ಕೆಲವೊಂದು ಶ್ಲೋಕದಲ್ಲಿ ಏಳು ಅವತಾರ, ಕೆಲವೊಂದು ಶ್ಲೋಕದಲ್ಲಿ ಒಂಬತ್ತು ಅವತಾರ, ಕೆಲವೊಂದು ಶ್ಲೋಕದಲ್ಲಿ ಹನ್ನೊಂದು ಅವತಾರವೂ ಕೂಡ ಉಲ್ಲೇಖಿಸಿದ್ದಾರೆ. ಏಳು ಅವತಾರದಲ್ಲಾದರೆ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚತುರೇಂದ್ರಾಣಿ ಚಾಮುಂಡ ಸಪ್ತಮಾತರಃ ಈ ರೀತಿಯಾಗಿ ಸಪ್ತಮಾತೃಕೆ ರೂಪದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ, ನವಮಾತೃಕೆ ರೂಪದಲ್ಲಿ ಮಲೆನಾಡು ಪ್ರಾಂತ್ಯದಲ್ಲಿ ಆಚರಿಸುವಂತಹ ಪದ್ಧತಿ ಹಿಂದಿನಿಂದ ಬಂದಿರತಕ್ಕಂಥದ್ದು. ಅಂತೆಯೇ ಶೈಲಪುತ್ರಿಯು ನವ ಅವತಾರಗಳಲ್ಲಿ ಬಂದಿರುವಂತಹ ದೇವಿಯಾಗಿದ್ದಾಳೆ. ಶೈಲಪುತ್ರಿಯನ್ನ ಆರಾಧಿಸುವುದರಿಂದ ನಮ್ಮೆಲ್ಲ ಇಷ್ಟ ಕಾಮ್ಯಾರ್ಥಗಳು ಸಿದ್ಧಿಸುತ್ತದೆ, ಕ್ರೋಧತ್ವಗಳು ದೂರವಾಗಿ ಹೋಗುತ್ತದೆ, ಹಾಗೆಯೇ ನಮ್ಮಲ್ಲಿರ್ತಕ್ಕಂತಹ ಜಡತ್ವವೂ ಕೂಡ ನಾಶನವಾಗುತ್ತದೆ. ಹಾಗೆಯೇ ನಾವು ನಮ್ಮ ವಿದ್ಯೆಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಶೈಲಪುತ್ರಿಯನ್ನು ಆರಾಧಿಸುವುದು ಅತ್ಯಂತ ಪ್ರಶಸ್ತವಾಗಿರುವಂತಹ ದೇವಿಯೇ ಆಗಿದ್ದಾಳೆ. ಯಾಕೆಂದರೆ ಶಿವನನ್ನು ಆರಾಧನೆ ಶಿವನನ್ನು ಒಲಿಸಿಕೊಳ್ಳಲು ಆ ಭವಾನೀ ದೇವಿ ಅಥವಾ ಪಾರ್ವತೀ ದೇವಿಯು ತಪಸ್ಸನ್ನು ಆಚರಿಸಿದ್ದಾಳೆ. ತನ್ನ ತಪಸ್ಸಿನ ಆಚರಣೆಯ ಫಲವಾಗಿ ಅವಳು ಶಿವನನ್ನು ಒಲಿಸಿಕೊಂಡಿದ್ದಾಳೆ. ಅಂತಹ ಶಿವನ ಅಂಶವೇ ಆಗಿರುವಂತಹ ಶೈಲಪುತ್ರಿಯು ನವದಿನದ ಅವತಾರಗಳಲ್ಲಿ ಮೊದಲನೇ ದಿನದಲ್ಲಿ ಆರಾಧಿಸುವಂತಹ ಯೋಗ್ಯ ಸ್ಥಾನವನ್ನು ಪಡೆದಿದ್ದಾಳೆ. ಈ ರೀತಿಯಾಗಿ ಶೈಲಪುತ್ರಿಯನ್ನು ಆರಾಧಿಸುವುದರಿಂದ ನಮ್ಮೆಲ್ಲರ ಮನಸ್ಸು ತಣ್ಣಗಾಗುತ್ತದೆ, ನಮ್ಮೆಲ್ಲರ ಮನಸ್ಸು ಶಾಂತವಾಗುತ್ತದೆ, ನಮ್ಮೆಲ್ಲರ ಮನಸ್ಸು ಸುಪ್ತವಾಗುತ್ತದೆ, ನಮ್ಮೆಲ್ಲರ ಮನಸ್ಸು ಧಾರ್ಮಿಕತೆಯೊಂದಿಗೆ ಬೆಳೆಯುತ್ತದೆ, ನಮ್ಮೆಲ್ಲರ ಮನಸ್ಸು ಪ್ರಭಾವಶಾಲಿಯಾಗುತ್ತದೆ, ನಮ್ಮ ತೇಜಸ್ಸು ಹೊರಹೊಮ್ಮುತ್ತದೆ ಎಂಬುದನ್ನು ಹೇಳುವುದಕ್ಕೆ ಇಲ್ಲಿ ಇಷ್ಟಪಡುತ್ತಿದ್ದೇನೆ. ಶೈಲಪುತ್ರಿಯ ಆರಾಧನೆಯನ್ನು ನಾವೆಲ್ಲ ಈ ದಿನ ಆಚರಿಸೋಣ. ಆ ಭಗವತಿಯ ಅನುಗ್ರಹದಿಂದ ನಾವೆಲ್ಲ ಜೀವನವನ್ನು ನೆಮ್ಮದಿಗೊಳಿಸಿಕೊಳ್ಳೋಣ ಎಂಬುದನ್ನು ಹೇಳುತ್ತಾ ಈ ಶೈಲಪುತ್ರಿಯ ಅವತಾರದ ಮಾತನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಅಮ್ಮನವರನ್ನ ಯಾವೆಲ್ಲ ರೀತಿಯಲ್ಲಿ ಪೂಜೆ ಮಾಡ್ತಾರೆ, ಯಾವ ಭಾಗದಲ್ಲಿ ಯಾವ ಒಂದು ವಿಶೇಷತೆಯಿಂದ ಅಮ್ಮನವರನ್ನ ಆರಾಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು ಸಂದೇಶ್ ಉಪಾಧ್ಯಾಯರವರು. ಶೈಲ ಅಂದ್ರೆ ಪರ್ವತ ಅಂತ ಆಗತ್ತೆ. ಶೈಲಪುತ್ರಿ ದೇವಿಯು ಪರ್ವತ ದೇವನ ಮಗಳು. ನವರಾತ್ರಿಯ ಮೊದಲನೆಯ ದಿನವನ್ನ ಶೈಲಪುತ್ರಿ ದೇವಿಗೆ ಅರ್ಪಣೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಬ್ರಹ್ಮಚಾರಿಣಿಯನ್ನ ಯಾಕೆ ಪೂಜಿಸಲಾಗುತ್ತೆ, ಈ ಬ್ರಹ್ಮಚಾರಿಣಿ ಅಮ್ಮನವರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಸಂದೇಶ್ ಉಪಾಧ್ಯಾಯ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಯಾವ್ದೋ ಮೆಸೇಜ್ ಬಂತು.
6: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
6: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ, ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯ ಗುರುಗಳು ಶರನ್ನವರಾತ್ರಿಯ ವಿಶೇಷತೆ ಬಗ್ಗೆ, ಜೊತೆಗೆ ನವರಾತ್ರಿಯಂದು ಮೊದಲನೆಯ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನ ಯಾಕೆ ಪೂಜೆ ಮಾಡಲಾಗತ್ತೆ, ಅಮ್ಮನವರ ವಿಶೇಷತೆ ಏನು ಅನ್ನುವಂತಹ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಸ್ನೇಹಿತರೆ, ನವರಾತ್ರಿಯ ಎರಡನೆಯ ದಿನವನ್ನ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಅರ್ಪಣೆ ಮಾಡಲಾಗತ್ತೆ. ಬ್ರಹ್ಮಚಾರಿಣಿ ದೇವಿ ಎರಡನೆಯ ಅವತಾರವಾಗಿದ್ದಾಳೆ. ಶರನ್ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯ ಎರಡನೇ ದಿನದಂದು ಈಕೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಲಾಗತ್ತೆ. ಬ್ರಹ್ಮ ಅಂದ್ರೆ ತಪಸ್ಸು ಮತ್ತು ಚಾರಿಣಿ ಅಂದ್ರೆ ಆಚರಿಸುವವಳು ಅಂತ ಅರ್ಥ ಆಗತ್ತೆ. ಕಠಿಣ ತಪಸ್ಸನ್ನು ಆಚರಿಸುವವಳು ಎಂಬುದು ಈಕೆಯ ಹೆಸರಿನ ಅರ್ಥವಾಗಿದೆ. ಹಾಗಾದ್ರೆ ಈ ಬ್ರಹ್ಮಚಾರಿಣಿಯ ವಿಶೇಷತೆ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು, ಆಸಕ್ತಿಕರ ವಿಷಯಗಳನ್ನು ಸಂದೇಶ್ ಉಪಾಧ್ಯ ಅವರಿಂದ ಕೇಳೋಣ.
2: ಬ್ರಹ್ಮಚಾರಿಣಿ, ಭಗವತಿಯ ಎರಡನೇ ಅವತಾರ ಬ್ರಹ್ಮಚಾರಿಣಿ. ನವರಾತ್ರಿಯು ಕರ್ನಾಟಕದ ಹಲವಾರು ವೈವಿಧ್ಯ ಪ್ರಾಂತ್ಯಗಳಲ್ಲಿ ನವರಾತ್ರಿಯನ್ನು ಆಚರಿಸುತ್ತಿರುತ್ತಾರೆ. ಶೃಂಗೇರಿಯ ಶಾರದಾಪೀಠದಲ್ಲಿ, ಕೊಲ್ಲೂರಿನ ಮೂಕಾಂಬಿಕೆ ಸನ್ನಿಧಾನದಲ್ಲಿ, ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಹಲವಾರು ಬಗೆಯ ದೇವಿಗಳ ಅವತಾರಗಳನ್ನು ಸ್ಥಾಪಿಸಿ ಆರಾಧಿಸುವಂತಹ ಪದ್ಧತಿ ನಮ್ಮ ಭರತಖಂಡದಲ್ಲಿದೆ. ಭಗವತಿಯನ್ನ ನಾನಾ ರೂಪವನ್ನ ತಾಳಿ ಭಗವತಿಯು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿದ್ದಾಳೆ ಎಂಬ ಪ್ರತೀತಿಯು ಕೂಡ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಮಾತುಗಳು ಕೇಳಿಬಂದಿವೆ. ಅಂತೆಯೇ ನಾವು ನವರಾತ್ರಿಗಳಲ್ಲಿ ಆಚರಿಸುವಂತಹ ಹಲವಾರು ವಿವಿಧ ಹೋಮಗಳಲ್ಲಿ ಚಂಡಿಕಾ ಹೋಮವು ಕೂಡ ಒಂದು. ಚಂಡಿಕಾ ಹೋಮಗಳಲ್ಲಿ ನಾವು ಭಗವತಿಯನ್ನ ವಿವಿಧ ರೂಪಗಳಲ್ಲಿ ಆರಾಧಿಸುತ್ತೇವೆ. ಭಗವತಿಗೆ ಇಷ್ಟವಾಗಿರತಕ್ಕಂತಹ ಪಾಯಸವನ್ನ ಅಗ್ನಿಗೆ ಸಮರ್ಪಿಸಿ ಆ ಭಗವತಿಯ ಅನುಗ್ರಹವನ್ನ ಪಡೆಯುವಂತಹ ಪದ್ಧತಿ ಲಲಿತ ಸಹಸ್ರನಾಮದಲ್ಲಿ ಈ ರೀತಿಯಾಗಿ ಉಲ್ಲೇಖವಾಗಿದೆ. ಪಾಯಸನ್ನ ಪ್ರಿಯಾಯೈ ನಮಃ, ನನಗೆ ಪಾಯಸವೆಂದರೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಹಾಗಾಗಿ ನಾವುಗಳು ಕನ್ನಡದಲ್ಲೂ ಕೂಡ ಹೇಳುತ್ತೇವೆ, ಭಗವತಿಯ ಪ್ರಾರ್ಥನೆಯನ್ನ ಅಥವಾ ಭಗವತಿಯ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ನೈವೇದ್ಯಕ್ಕೆ ಪಾಯಸವನ್ನು ಇಡುತ್ತೇವೆ. ಆ ಪಾಯಸವನ್ನು ಭಗವತಿಗೆ ಸಮರ್ಪಿಸಿ ನಾವು ಪ್ರಸಾದ ರೂಪದಲ್ಲಿ ಭಕ್ಷಿಸುತ್ತೇವೆ. ಆಗ ಭಗವತಿಯ ಅನುಗ್ರಹವು, ಭಗವತಿಯ ಕೃಪೆಯು ನಮ್ಮ ಮೇಲೆ ಬರುತ್ತದೆ ಎಂಬುದನ್ನು ನಾವು ಮನಗಾಣಗೊಡುತ್ತೇವೆ. ಈ ರೀತಿಯಾಗಿರ್ತಕ್ಕಂತಹ ಭಗವತಿಯ ನಾನಾ ರೀತಿಯ ಅವತಾರಗಳಲ್ಲಿ ಬ್ರಹ್ಮಚಾರಿಣಿ ಅವತಾರವು ಎರಡನೇ ಅವತಾರ. ಬ್ರಹ್ಮಚಾರಿಣಿ ಹೇಳುವ ಹಾಗೆ ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಆಚರಿಸುವವಳು. ಇದು ಹಿಂದೆಯ ಅವತಾರದಲ್ಲಿ ಹೇಳಿದಂತೆಯೇ ಪಾರ್ವತೀ ದೇವಿಯೇ ತಪಸ್ಸನ್ನು ಆಚರಿಸಿ ಶಿವನನ್ನು ಹೇಗೆ ಒಲಿಸಿಕೊಂಡಳೋ ಅಂತೆಯೇ ಬ್ರಹ್ಮಚಾರಿಣಿಯು ತಪಸ್ಸನ್ನು ಆಚರಿಸಿಯೇ ಶಿವನನ್ನು ಒಲಿಸಿಕೊಂಡಂತಹ ಕಥೆಯು ಇಂದು ಬರುವಂಥದ್ದು. ಹಾಗಾಗಿ ಇವಳಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಬಂದಿದೆ. ಇವಳು ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ತಪಸ್ಸಿನಿಂದ, ಕಠೋರವಾಗಿರುವಂತಹ ಆಚರಣೆಯನ್ನು ಮಾಡಿ ಇವಳು ಶಿವನನ್ನು ಒಲಿಸಿಕೊಂಡಳು. ಮುಂದೆ ತಾರಕಾಸುರನ ಸಂಹಾರಕ್ಕೋಸ್ಕರವೇ ಶಿವನಿಂದ ಹುಟ್ಟಿದಂತಹ ಸ್ಕಂದನನ್ನ ಮುಖಾಂತರವಾಗಿ ಆ ತಾರಕಾಸುರನ ಸಂಹಾರವಾಯಿತು ಎಂಬುದು ಕೂಡ ದಂತಕಥೆಯಲ್ಲಿ ಬರುವಂತಹದ್ದು. ಆ ರೀತಿಯಾದಂತಹ ಬ್ರಹ್ಮಚಾರಿಣಿ ಇದು ವಿದ್ಯಾರ್ಥಿಗಳಿಗೆ ಯೋಗ್ಯವಾಗಿರುವಂತಹ ದೇವಿ. ತಾವುಗಳು ಆಶ್ರಯಿಸುವಂತಹ ವಿದ್ಯೆಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅದನ್ನು ಆಶ್ರಯಿಸಿದರೆ ಅವರ ಏಳಿಗೆ ಚೆನ್ನಾಗಿ ಆಗುತ್ತದೆ ಎಂಬುದು ಬ್ರಹ್ಮಚಾರಿಣಿಯಿಂದ ನಾವು ಆಚರಿಸಬಹುದು. ಕಠಿಣವಾಗಿರುವಂತಹ

0: ಕೋರ್ಸನ್ನು ಆಚರಿಸಿದರೆ ಎಂತಹ ವಿದ್ಯಾರ್ಥಿಗಳು ಕೂಡ ಮೇಲೆ ಎರಗುತ್ತಾರೆ ಅಥವಾ ಮೇಲೆ ಬರುತ್ತಾರೆ ಎಂಬುದು ಬ್ರಹ್ಮಚಾರಣಿಯ ರೂಪದಲ್ಲಿ ತಿಳಿ ಹೇಳಬಹುದು. ಹಾಗಾಗಿ ಮೊದಲನೇ ದಿನ ಬರುವಂತಹ ಮೂರು ಅವತಾರಗಳು, ಅಂದರೆ ಮೊದಲನೆಯಿಂದ ಬರುವಂತಹ ಮೂರು ದಿನಗಳ ಅವತಾರಗಳು ಶಿವನ ಅವತಾರವೇ ಆಗಿದೆ ಎಂಬುದನ್ನು ಹಿಂದೆ ಹೇಳಿದ್ದೇನೆ. ಅಂತೆಯೇ ಬ್ರಹ್ಮಚಾರಣಿಯು ಕೂಡ ಶಿವನ ಅವತಾರವೇ ಆಗಿರುವಂತಹಳು. ಆದ್ದರಿಂದ ಬ್ರಹ್ಮಚಾರಣಿಯ ಆರಾಧನೆಯಿಂದ ನಮ್ಮೆಲ್ಲರ ಯಾವುದೇ ರೀತಿಯಾಗಿರತಕ್ಕಂತಹ ಸೋಮಾರಿತನವು ಕೂಡ ದೂರವಾಗಬಹುದು. ಕಠಿಣವಾಗಿರುವಂತಹ ಕೆಲಸಗಳನ್ನು ಆಚರಿಸಲು ಮಾರ್ಗದರ್ಶಕಳಾಗುತ್ತಾಳೆ. ಆದ್ದರಿಂದ ಇದು ಹೇಗೆ ಎಂದರೆ, ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕೆ ದೇವತೆಗಳೆಲ್ಲ ಆರಾಧಿಸಿಕೊಂಡು ಆಹ್ವಾನಿಸಿಕೊಂಡಂತಹ ಯೋಗದಲ್ಲಿ ಹುಟ್ಟಿರುವಂತಹ ದೇವಿಯ ಎರಡನೇ ಅವತಾರ ಬ್ರಹ್ಮಚಾರಿಣಿ. ಆ ಬ್ರಹ್ಮಚಾರಿಣಿಯು ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕೋಸ್ಕರವೇ ಕಠಿಣ ತಪಸ್ಸನ್ನು ಆಚರಿಸಿದ್ದಾಳೆ. ಹಾಗಾಗಿ ಎಂತಹ ಅತಿರಥ ಮಹಾರಥರೇ ಆಗಿರುವಂತಹ ರಾಕ್ಷಸರನ್ನ ಸಂಹಾರ ಮಾಡುವಂತಹ ಶಕ್ತಿಯು ಆ ಭಗವತಿಯೇ ಸೃಷ್ಟಿಸಿಕೊಳ್ಳುತ್ತಾಳೆ ಎಂಬುದನ್ನ ಇಲ್ಲಿ ನಾವು ಮನಗಾಣಬಹುದು. ಆದ್ದರಿಂದ ಬ್ರಹ್ಮಚಾರಿಣಿ ಅವತಾರದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಅವಳ ಅನುಗ್ರಹವನ್ನು ಪಡೆದು ನಮ್ಮ ಕಠಿಣವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಅತ್ಯಂತ ಮೃದುವಾಗಿ ಅದನ್ನು ಮುಗಿಸಿಕೊಳ್ಳೋಣ ಎಂಬುದನ್ನು ಹೇಳುತ್ತಾ ಬ್ರಹ್ಮಚಾರಿಣಿಯ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ.
1: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಮೊದಲನೆಯ ದಿನ ಪೂಜೆ ಮಾಡುವಂತಹ ಶೈಲಪುತ್ರಿ ಅಮ್ಮನವರ ಬಗ್ಗೆ, ಹಾಗೆ ಎರಡನೆಯ ದಿನ ಪೂಜೆ ಮಾಡುವಂತಹ ಬ್ರಹ್ಮಚಾರಿಣಿ ಅಮ್ಮನವರ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು ಸಂದೇಶ್ ಉಪಾಧ್ಯಾಯರವರು. ಹಾಗೆ ಸ್ನೇಹಿತರೆ, ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲ್ಪಡುವ ದುರ್ಗಾದೇವಿಯ ಮೂರನೇ ಸ್ವರೂಪವೇ ಚಂದ್ರಗಂಟ ಸ್ವರೂಪ. ಚಂದ್ರಗಂಟ ಅಂತ ಅಮ್ಮನವರಿಗೆ ಯಾಕೆ ಹೆಸರು ಬಂತು, ಈ ರೂಪದಲ್ಲಿ ಅಮ್ಮ ಯಾಕೆ ಕಾಣಿಸ್ಕೊಳ್ತಾಳೆ, ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ಸಂದೇಶ್ ಉಪಾಧ್ಯಾಯ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು,
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ, ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
6: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನವರಾತ್ರಿಯ ಮೂರನೇ ದಿನದಂದು ಆರಾಧಿಸುವ ದುರ್ಗಾದೇವಿಯ ಮೂರನೇ ರೂಪವೇ ಚಂದ್ರಾಗಂಟಾ ದೇವಿ ಅನ್ನುವಂತಹ ವಿಷಯವನ್ನು ತಿಳಿಸ್ಕೊಟ್ಟೆ. ಈ ದೇವಿಯ ಬಗ್ಗೆ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಸ್ಲಿಕ್ಕೆ ಶಿವಮೊಗ್ಗದ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯಾಯ ಅರ್ಚಕರಿದ್ದಾರೆ. ಅವರಿಂದ ಚಂದ್ರಗಂಟ ದೇವಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಕೇಳೋಣ.
0: ಮೂರನೇ ದಿನದ ಅವತಾರವಾಗಿರುವಂತಹ ಚಂದ್ರಘಂಟ ದೇವಿಯ ಬಗ್ಗೆ ಹೇಳಲು ಇಚ್ಛೆಯನ್ನು ಪಡುತ್ತೇನೆ. ಹೆಸರು ಹೇಳಿದಂತೆ ಚಂದ್ರಘಂಟ, ತಲೆಯಲ್ಲಿ ಚಂದ್ರ ಹಾಗೂ ಕೈಯಲ್ಲಿ ಗಂಟೆಯನ್ನು ಹಿಡಿದಿದ್ದಾಳೆ. ಆದ್ದರಿಂದಲೇ ಚಂದ್ರಘಂಟ ಎಂಬ ಹೆಸರು ಬಂದಿತು. ಭಗವತಿಯನ್ನು ಆರಾಧಿಸುವುದು ಈಗಾಗಲೇ ಹಲವಾರು ರೀತಿಯ ಅವತಾರಗಳಲ್ಲಿ ಎಂಬುದನ್ನು ಹೇಳಿದ್ದೇನೆ. ಅಂತೆಯೇ ಮೂರನೇ ಅವತಾರವು ಚಂದ್ರಘಂಟ. ಭಗವತಿಯು ಇದು ಕೂಡ ಪಾರ್ವತಿಯ ಅವತಾರವೇ ಹೌದು. ಭಗವಂತನನ್ನ ಶಿವನನ್ನ ವಿವಾಹವಾಗಿದ್ದ ನಂತರದಲ್ಲಿ ಶಿವನ ಅಂಶವನ್ನು ಧರಿಸಿದಳು. ಆದ್ದರಿಂದಲೇ ಇವಳು ಶಿವ ತಲೆಯಲ್ಲಿ ಇದ್ದಂತಹ ಚಂದ್ರಿಕೆಯನ್ನು ಪಾರ್ವತಿಗೆ ಅನುಗ್ರಹಿಸಿದ್ದು ಎಂಬುದನ್ನು ಉಲ್ಲೇಖಿಸಲಾಗಿದೆ. ಇದಲ್ಲದೆ ತನ್ನ ಶಕ್ತಿಯಿಂದ ಎಲ್ಲ ದುಷ್ಟಜನರ ಸಂಹಾರವನ್ನು ಮಾಡಿದ್ದರಿಂದಲೇ ಅವಳು ತನ್ನ ಸಾಹಸಗಳನ್ನು ಘಂಟೆಯ ರೂಪದಲ್ಲಿ ಪ್ರದರ್ಶಿಸಿದ್ದಾಳೆ. ಆದ್ದರಿಂದ ಇವಳಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿತು. ಇದಲ್ಲದೆ ತಾರಕಾಸುರ ಸಂಹಾರ ಶಿವ ಮತ್ತು ಪಾರ್ವತಿಯ ಅಂಶದಿಂದಲೇ ಆಗಬೇಕು ಎಂಬುದನ್ನು

0: ಬ್ರಹ್ಮನಿಂದ ವರನನ್ನು ಪಡೆದಂತಹ ತಾರಕಾಸುರನನ್ನು ಸಂಹಾರ ಮಾಡುವ ಉದ್ದೇಶವೂ ಇದರಲ್ಲಿ ಅಡಗಿದೆ. ಈ ಶಿವ ಮತ್ತು ಪಾರ್ವತಿಯ ಜೀವನದಲ್ಲಿ ಜತಕಾಸುರನ ಆಗಮನವಾಗುತ್ತದೆ. ಪಾರ್ವತಿಯನ್ನು ಹಲವಾರು ರೀತಿಯಲ್ಲಿ ತೊಂದರೆಯನ್ನು ನೀಡಲಾಗುತ್ತದೆ. ಆದರೆ ಇದು ಯಾವುದನ್ನೂ ಲೆಕ್ಕಿಸದೆ ಇರುವ ಪಾರ್ವತಿಯು ಅತ್ಯಂತ ಕಷ್ಟವನ್ನು ಅನುಭವಿಸುತ್ತಾಳೆ. ಇಂತಹ ಸಮಯದಲ್ಲಿ ಶಿವನಾಗಲಿ ಅಥವಾ ಬೇರೆ ಯಾವ ದೇವತೆಗಳು ಪಾರ್ವತಿಯ ಸಹಾಯಕ್ಕೆ ಬಾರದೇ ಇರುವಂತಹ ಸಂದರ್ಭದಲ್ಲಿ ಜತಕಾಸುರನ ರಾಕ್ಷಸಗಳಾಗಿರತಕ್ಕಂತಹ ಬಾಹುಲಿಯು ರಾತ್ರಿಯ ಹೊತ್ತಿನಲ್ಲಿ ಈ ಪಾರ್ವತಿಯನ್ನು ಹಿಂಸಿಸಲು ಶುರು ಮಾಡುತ್ತವೆ. ಇದನ್ನು ಮನಗೊಂಡಂತಹ ಪಾರ್ವತಿಯು ಚಂದ್ರನನ್ನು ಸ್ಮರಣೆ ಮಾಡುತ್ತದೆ. ಆಗ ಚಂದ್ರನ ಉದಯವಾಗುತ್ತದೆ. ಆ ಬೆಳಕಿನೆಡೆಗೆ ಬಾಹುಲಿಗಳು ಕೆಲಸವನ್ನು ಮಾಡುವುದಿಲ್ಲ. ತದನಂತರದಲ್ಲಿ ಪಾರ್ವತಿಯು ಆ ಜತಕಾಸುರನ ಬಾಹುಲಿಗಳನ್ನೆಲ್ಲ ಸಂಹಾರ ಮಾಡುವ ದೈವೀ ಶಕ್ತಿಯನ್ನು ಪಡೆಯುತ್ತಾಳೆ. ತನ್ನ ಧೈರ್ಯ ಮತ್ತು ಸಾಹಸದಿಂದ ಬ್ರಹ್ಮ ಅವಳಿಗೆ ಆ ಚಂದ್ರನನ್ನೇ ತಲೆಯ ಮೇಲೆ ಇಟ್ಟು ತನ್ನ ಆಯುಧವಾಗಿ ಗಂಟೆ, ಕಮಲ, ಬಾಣ, ಮಾಲೆ ಇತ್ಯಾದಿಗಳನ್ನು ಕೊಟ್ಟು ಅಲಂಕರಿಸಿ ಅವಳಿಗೆ ಚಂದ್ರಘಂಟ ಎಂಬ ಹೆಸರನ್ನು ಕೂಡ ಇಡುತ್ತಾನೆ. ಇದು ಕೂಡ ಒಂದು ಉಲ್ಲೇಖವಾಗಿರುವಂತಹ ವಿಚಾರ. ಹಾಗಾಗಿ ನವರಾತ್ರಿಯ 9 ದಿನಗಳ ಅವತಾರದಲ್ಲಿ ಭಗವತಿಯ 3 ದಿನದ ಅವತಾರಗಳಲ್ಲಿ ಅವಳು 3ನೇ ದಿನದ ಅವತಾರವಾಗಿ ಚಂದ್ರಘಂಟ ಎಂಬ ಹೆಸರಿನಿಂದ ಕಂಗೊಳಿಸುತ್ತಾಳೆ. ಈ 3 ದಿನವೂ ಕೂಡ ಪಾರ್ವತಿಯ ಅವತಾರವೇ ಆಗಿರುವಂತಹದ್ದು. ನಾವೆಲ್ಲರೂ ಕೂಡ ಆ 3 ದಿನದ ಅವತಾರವನ್ನು ಆ ಶಿವೆಯ ಅವತಾರದಲ್ಲಿ ಹಾಗೂ ಶಿವಾನಿಯ ಅವತಾರದಲ್ಲಿ ಅದಲ್ಲದೆ ಭವಾನಿಯ ಅವತಾರಗಳಲ್ಲಿ ಆ ಭಗವತಿಯನ್ನು ಕೊಂಡಾಡಿ ನಾವೆಲ್ಲ ಆರಾಧಿಸಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸುವಂತಹ ಅತ್ಯಂತ ಸುಂದರ ಮಾರ್ಗ ಈ ನವರಾತ್ರಿ. ನವರಾತ್ರಿಯ 3ನೇ ದಿನದ ಅವತಾರವನ್ನೆಲ್ಲ ತಾವೆಲ್ಲರ ಕೇಳಿದ್ದೀರಾ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಅಮ್ಮ ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಚಂದ್ರಗಂಟಳಾಗಿ, ಕೂಷ್ಮಾಂಡಳಾಗಿ, ಸ್ಕಂದ ಮಾತಳಾಗಿ, ಕಾತ್ಯಾಯಿನಿಯಾಗಿ, ಕಾಳರಾತ್ರಿಯಾಗಿ, ಮಹಾಗೌರಿ, ಸಿದ್ಧಿದಾತ್ರಿಯಾಗಿ ನಮ್ಮನ್ನೆಲ್ಲ ಕಾಪಾಡ್ತಾಳೆ ಸ್ನೇಹಿತರೆ. ಆ ಜಗನ್ಮಾತೆ ನಿಮ್ಮೆಲ್ರಿಗೂ ಕೂಡ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ದಿನದ ಈ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಭಾಗದಲ್ಲಿ ನವರಾತ್ರಿಯ ವಿಶೇಷತೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಸಂದೇಶ್ ಉಪಾಧ್ಯಾಯ ಅವರಿಂದ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9533.

0: 8976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಇರೋ ಒಂದು ಜೀವನವನ್ನ ಖುಷಿಯಿಂದ ಕಳಿಯೋಣ, ಖುಷಿಯಿಂದ ಜೀವಿಸೋಣ, ಏನಂತೀರಾ? ಹಾಗೆ ಇವತ್ತು October 13 ಮಂಗಳವಾರ, ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮಗಾಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ನಡೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು ಅವ್ರಿಗೆಲ್ರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯೆಸ್ಟ್ ಬರ್ತ್ಡೇ ತಿಳಿಸ್ತಾ, ಇನ್ನು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇನ್ನು ಯಾರೆಲ್ಲ ಶುಭ ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹಾರೈಸ್ತಾ, ಸೊ ನವರಾತ್ರಿ ಕೂಡ ಪ್ರಾರಂಭವಾಗಿದೆ. ಇವತ್ತು ನವರಾತ್ರಿಯ 3ನೇ ದಿನಕ್ಕೆ ಬಂದಿದ್ದೀವಿ. ಇನ್ನು ವಿಶೇಷವಾಗಿ ಇವತ್ತು ಚಂದ್ರಗಂಟ ದೇವಿಯನ್ನ ಪೂಜಿಸುವಂತಹ ದಿನ. ಚಂದ್ರಗಂಟ ಅಂದ್ರೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ತನ್ನ ತಲೆಯ ಮೇಲೆ ಅಂದ್ರೆ ಮಸ್ತಕದಲ್ಲಿ ಧರಿಸಿರುವವಳು ಅಂತ ಅರ್ಥ. ಈ ದೇವಿಯು ತಾಯಿ ಪಾರ್ವತಿಯ ವಿವಾಹಿತ ಸ್ವರೂಪ ಅಂತ ಹೇಳಿ ನಂಬಲಾಗಿದೆ. ಇನ್ನು ತಾಯಿಯ ಮೈಬಣ್ಣ ಚಿನ್ನದಂತೆ ಹೊಳೆಯುತ್ತೆ. ಈ ದೇವಿಗೆ 10 ಕೈಗಳಿದ್ದು ಪ್ರತಿಯೊಂದು ಕೈಯಲ್ಲೂ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಕಮಂಡಲ, ಜಪಮಾಲೆ ಹೀಗೆ ಆಯುಧಗಳನ್ನ ಇಟ್ಕೊಂಡಿರ್ತಾಳೆ. ಹಾಗೆ ಅಭಯ ಮುದ್ರೆ ಇರುತ್ತೆ. ಇನ್ನು ಸಿಂಹ ಅಥವಾ ಹುಲಿಯ ಮೇಲೆ ಸವಾರಿಯನ್ನ ಮಾಡ್ತಾಳೆ ಚಂದ್ರಗಂಟ ದೇವಿ. ವಿಶೇಷವಾಗಿ ಈ ಒಂದು ಚಂದ್ರಗಂಟ ದೇವಿಯ ಹಿಂದೆ ಒಂದು ಪೌರಾಣಿಕ ಕತೆ ಇದೆ. ಅದೇನ್ ಗೊತ್ತಾ? ಶಿವ ಹಾಗೆ ಪಾರ್ವತಿಯು ವಿವಾಹದ ಸಂದರ್ಭದಲ್ಲಿ ಶಿವನು ತನ್ನ ಗಣಗಳೊಂದಿಗೆ ಅಂದ್ರೆ ಪ್ರೇತ, ಭೂತ, ಅಗೋರಿಗಳ ಜೊತೆ ಅತ್ಯಂತ ಭಯಾನಕ ರೂಪದಲ್ಲಿ ಮದುವೆಗೆ ಬಂದಾಗ ಪಾರ್ವತಿ ದೇವಿಯ ತಾಯಿಗೆ ಮತ್ತೆ ಅಲ್ಲಿರುವವರಿಗೆ ಆಘಾತವಾಗಬಾರ್ದು ಅಂತ ಹೇಳಿ, ಆಗ ಪಾರ್ವತಿ ದೇವಿ ಶಿವನಿಗೆ ಮುಜುಗರವಾಗಬಾರ್ದು ಅಂತ ಹೇಳಿ ಎಲ್ಲರ ಭಯವನ್ನ ಹೋಗಲಾಡಿಸೋಕೆ ಈ ಚಂದ್ರಗಂಟ ರೂಪವನ್ನ ತಾಳ್ತಾಳೆ. ನಂತರದಲ್ಲಿ ಶಿವನಲ್ಲಿ ಸೌಮ್ಯವಾದ ರಾಜಕುಮಾರನ ರೂಪ ತಾಳೋಕೆ ವಿನಂತಿಸ್ತಾಳೆ. ನಂತರ ಶಿವನು ಕೂಡ ಸುಂದರ ರೂಪ ತಾಳ್ತಾರೆ. ಅದಾದ ನಂತರ ವಿವಾಹ ಕೂಡ ನೆರವೇರುತ್ತೆ. ಇನ್ನು ಈ ದೇವಿಯನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲ ಈಡೇರಿಕೆಗಳನ್ನ ಈಡೇರಿಸ್ತಾರೆ. ಈಕೆ ಅತ್ಯಂತ ಕರುಣಾಮಯಿ ತಾಯಿ. ಭಕ್ತರಿಗೆ ಇವಳನ್ನ ಒಲಿಸ್ಕೊಳ್ಳೋದು ಕೂಡ ತುಂಬಾ ಸುಲಭ. ಇವಳು ಪೂಜಿಸೋದ್ರಿಂದ ಭಕ್ತರಲ್ಲಿ ಧೈರ್ಯ, ನಿರ್ಭಯತೆ ಹಾಗೆ ಶಾಂತಿ ಸಮೃದ್ಧಿ ಕೂಡ ನೆಲೆಸುತ್ತೆ. ಹಾಗಿದ್ರೆ ನವರಾತ್ರಿಯ 3ನೇ ದಿನದ ಶುಭಾಶಯನ ಕೋರ್ತಾ ಇನ್ನು ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ವಿಷಯವನ್ನ ಕೂಡ ತೆಗೆದುಕೊಂಡು ಬಂದಿದ್ದೀನಿ, ಅದೇನೆ ಅಂತ್ಯಾಕ್ಷರಿ. ಸೊ ಇವತ್ತು ಇನ್ನೊಂದು ವಿಶೇಷವಾದ ಸಂಗತಿ ಕೂಡ ಇದೆ. ಏನಪ್ಪಾ ಅಂದ್ರೆ ವೀರ ಮದಕರಿ ಅವರ ಜನ್ಮದಿನ ಕೂಡ ಹೌದು. ಚಿತ್ರದುರ್ಗದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದ ಪಾಳೆಗಾರರಲ್ಲಿ ಒಬ್ಬರು ಇವರು. ಇವರ ಹೆಸರಲ್ಲೇ ಧೈರ್ಯ, ಸಾಹಸ ಹಾಗೆ ಚಿತ್ರದುರ್ಗದ ವೀರ ಪರಂಪರೆಯೊಂದಿಗೆ ನೆನಪಾಗುತ್ತೆ. ಇನ್ನು ವೀರ ಮದಕರಿ ಅವರ ನಾಯಕತ್ವದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು ನಾವೆಲ್ಲ ತಿಳ್ಕೊಬೋದು. ಸೊ ಇವ್ರ ಬಗ್ಗೆ ಸಾಕಷ್ಟು ವಿವರಣವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕಾರ್ಯಕ್ರಮದ ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಇವತ್ತಿನ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೋದು. ಕಹಾನಿ ಮೇ ಟ್ವಿಸ್ಟ್ ಹೇ ಇದೆ ಅನ್ನೋ ಹಾಗೆ ಒಂದೊಂದರಲ್ಲೂ ಕೂಡ ಒಂದೊಂದು ಟ್ವಿಸ್ಟ್ ಇರುತ್ತೆ. ಏನಪ್ಪಾ ಅಂದರೆ ಈಗ ಅಂತ್ಯಾಕ್ಷರಿ ಹಾಡ್ಬೋದು, ನಾನು ಒಂದು

ಸಾಂಗ್ ನ ಪ್ಲೇ ಮಾಡ್ತೀನಿ, ಆ ಸಾಂಗ್ ಎಲ್ಲಿ ಸ್ಟಾಪ್ ಆಗುತ್ತೋ ಆ ಅಕ್ಷರದಿಂದ ನೀವು ಗೀತೆಯನ್ನ ಹಾಡಬಹುದು. ಹಾಗೆ ನಂತರದಲ್ಲಿ ಯಾರು ಫಸ್ಟ್ ಕಾಲರ್ ಆಗಿರ್ತಿರೋ ಅವರು ಮೊದಲು ಆ ಗೀತೆಯನ್ನ ಹಾಡಬೇಕು, ನಂತರದಲ್ಲಿ ಒಂದು ಸಿನಿಮಾ ಹೆಸರು ಹೇಳಬೇಕು, ಮತ್ತೆ ಇನ್ನೊಂದು ಗೀತೆಯನ್ನ ಹೇಳಿ ಕೊನೆಗೊಳಿಸಬೇಕು. ಆ ಕೊನೆಗೊಳಿಸಿದ್ದು ನೆಕ್ಸ್ಟ್ ಕಾಲರ್ಗೆ ಸೇರುತ್ತೆ, ಓಕೆನಾ? ಸೊ ಇವತ್ತಿನ ಫಸ್ಟ್ ಸೂಪರ್ ಸಾಂಗ್ನ ಕೇಳ್ಕೊಂಡು ಬನ್ನಿ, ನಂತರದಲ್ಲಿ ಕಾರ್ಯಕ್ರಮನ ಮುಂದುವರಿಸ್ತೀನಿ.

0: ಓಕೆ, ಇನ್ನೆಂದು ನಿನ್ನನ್ನು ಚೆಲುವೆ ಬಿಡಲಾರೇನು ಅಂತ ಒಂದು ಸಾಂಗ್ ಎಂಡ್ ಆಯ್ತು. ಸೊ ನಾ ಅಕ್ಷರ ಸಿಕ್ಕಿದೆ. ನೆಕ್ಸ್ಟ್ ಐ ಮೀನ್ ಇವತ್ತಿನ ಕಾರ್ಯಕ್ರಮದ ಫಸ್ಟ್ ಕಾಲರ್ ಯಾರಿದ್ರೆ ಅವ್ರಿಗೆ ನಾ ಅಕ್ಷರ ಸಿಕ್ಕಿದೆ. ಹಾಗಿದ್ಮೇಲೆ ಅಂತ್ಯಾಕ್ಷರಿ ಪ್ರಾರಂಭ ಮಾಡೋಣ. ಇವತ್ತಿನ ಫಸ್ಟ್ ಕಾಲರ್ನ ಕೂಡ ಮಾತಾಡ್ಸೋಣ. ಓಕೆ, ಫಸ್ಟ್ ಕಾಲರ್ ಕೇಳುವ. ಹಲೋ ಹಲೋ
1: ಹಲೋ,
0: ನಮಸ್ತೆ, ಗುಡ್ ಮಾರ್ನಿಂಗ್.
1: ನಮಸ್ತೆ ಮೇಡಮ್, ಶುಭೋದಯ.
0: ಶುಭೋದಯ, ಹೇಗಿದ್ದೀರಾ ಮೇಡಮ್?
1: ಆರಾಮಿದೀವಪ್ಪ, ನೀವು?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
1: ಇಲ್ಲಪ್ಪ, ಶಾವ್ಗೆ ಬತ್ ಆಗ್ಬೇಕಿನ್ನು. ನಿಮ್ದಮ್ಮ?
0: ನಮ್ದು ಆಯ್ತು, ಇವತ್ತು ಇಡ್ಲಿ ಸಾಂಬಾರ್.
1: ಓಕೆಮ್ಮ, ಓಕೆಮ್ಮ.
0: ಓಕೆ,
1: ಯಾವ್ದು ಬಂತಮ್ಮ ಅಕ್ಷರ?
0: ಫಸ್ಟ್ ಅಕ್ಷರ ನಿಮ್ಗೆ ನಾ ಅಕ್ಷರ ಸಿಕ್ಕಿದೆ.
1: ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹೆಣ್ಣಿಂದ ಸೋಲು.
0: ಮೇಡಮ್ ಏನ್ ಗೊತ್ತಾ,
1: ನಿನಗೆ
0: ಇಲ್ಲ ಇಲ್ಲ, ನಾನ್ ಸ್ಟಾಪ್ ಬಂದಿದ್ ಕಡೆ ನೀವು ಸ್ಟಾಪ್ ಮಾಡ್ಬೇಕು. ಮನೆಗೆ ಹೋಗುವೆ ಅಂತ ವಾ ಬಂತು, ವಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ ಈಗ.
1: ವಸಂತ ಗೀತ.
0: ವಸಂತ ಗೀತ, ಮತ್ತೆ ತಾಯಿಂದ ಹಾಡು ಹೇಳಿ. ನಾನ್ ಸ್ಟಾಪ್ ಅಂದ ತಕ್ಷಣ ಸ್ಟಾಪ್ ಅನ್ಬೇಕು, ಓಕೆನಾ? ತಾಯಿಂದ ಹಾಡೇಳಿ.
1: ತೈ ತೈ ತೈ ತೈ ಬಂಗಾರಿ, ತೈ ತೈ ತೈ ತೈ ಏನು ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೂಡಿ ಬಂದಂತ ಕಾವೇರಿ, ಹಾಡಿನಲ್ಲಿಯುದ ಮಯೂರಿ.
0: ಸ್ಟಾಪ್ ಮಯೂರಿ. ಸೊ ನೆಕ್ಸ್ಟ್ ಕಾಲರ್ಗೆ ಅಕ್ಷರ ಕೊಡುವ. ಕರೆ ಮಾಡಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ವಾ. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ
2: ಹಲೋ, ವೆರಿ ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್, ಯಾರಿತು?
2: ಶಿವಮೊಗ್ಗದಲ್ಲಿ ವಿನೋಬ ನಗರದಿಂದ ಶೋಭಾ ಅಂತ.
0: ವಿನೋಬ ನಗರದಿಂದ ಶೋಭಾ ಅವರು. ಶೋಭಾ ಮೇಡಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೆಂಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ. ಆಯ್ತಾ ಟಿಫನ್?
2: ಟಿಫನ್ ಆಗ್ಬೇಕು, ನೀವು ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಬಂದೆ.
0: ಓಕೆ ಓಕೆ, ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಆಟವನ್ನ ಆಡಿಸ್ತಾ ಇದ್ವಿ.
2: ಓಕೆ,
0: ಸೊ ನಾನು ಸ್ಟಾಪ್ ಅಂದಾಗ ಸ್ಟಾಪ್ ನಿಲ್ಲಿಸ್ಬೇಕು, ಓಕೆನಾ?
2: ಓಕೆ ಓಕೆ, ಆಯ್ತು.
0: ಓಕೆ, ನಿಮಗೆ ಈಗ ಸಿಕ್ಕಿರೋದು ರಾ ಅಕ್ಷರ.

0: ಆ ಅಕ್ಷರದಿಂದ ಹಾಡನ್ನ ಹಾಡಿ.
1: ಅಕ್ಷರದಿಂದ ಬಂದಿದ್ಯಾ?
0: ಹೌದು.
1: ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳಮ್ಮ.

0: ಗೊಂಬೆಗೆ ರಾಮಾಚಾರ್ಯ ಹಾಡುವ
1: ಸ್ಟಾಪ್ ಸ್ಟಾಪ್ ಸ್ಟಾಪ್ ಹಾಡು ವಾ ಆಯ್ತಲ್ಲ, ವಾ ಇಂದ ಒಂದು ಸಿನಿಮಾ ಹೆಸರು ಹೇಳಿ.
0: ವಾ ವಸಂತ ಗೀತೆ.
1: ವಸಂತ ಗೀತೆ ಆಲ್ರೆಡಿ ಹೇಳಾಯ್ತು, ಬೇರೆದ್ ಹೇಳ್ಬೇಕು. ತುಂಬಾ ಸಿನಿಮಾ ಹೆಸರಿದೆ. ವಾ ವಾ ವಾ ಬೇಗ ಹೇಳ್ಬೇಕು. ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಸಿನಿಮಾ ಇದೆ, ಸುದೀಪ್ ಅವ್ರದ್ದು ಇದೆ. ಇವತ್ತು ಒಬ್ರು ಜನ್ಮದಿನ ಇದೆ, ಅವರು ಕೂಡ ಸಿನಿಮಾ ಕೂಡ ಇದೆ ಅವ್ರ ಹೆಸರಲ್ಲಿ. ಸೊ ನಾ ಹೆಲ್ಪ್ ಮಾಡ್ಲಾ?
0: ಹೆಲ್ಪ್ ಮಾಡಿ.
1: ಇವತ್ತು ವೀರ ಮದಕರಿ ಅವರ ಜಯಂತಿ ಕೂಡ ಇದೆ, ವೀರ ಮದಕರಿ ಅಂತ ಸಿನಿಮಾ ಕೂಡ ಇದೆ. ವೀರ ಮದಕರಿ ರಾ ಇಂದ ಮತ್ತೊಂದು ಹಾಡು ಹೇಳಿ.
0: ರಾ ಇಂದ ರಂಬ ಬೇಡ ಜಂಬ, ರಂಬ ಗಿಂಬ ಬೇಡ ಜಂಬ.
1: ಸ್ಟಾಪ್. ಸೊ ನೆಕ್ಸ್ಟ್ ಕಾಲರ್ ಗೆ ಬಾ ಅಕ್ಷರ ಕೊಡೋಣ, ಓಕೆನಾ?
0: ಓಕೆ ಮೇಡಮ್.
1: ಥ್ಯಾಂಕ್ ಯು ಕಾಲ್ ಮಾಡಿದ್ಕೆ.
0: ಥ್ಯಾಂಕ್ ಯು.
1: ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ್.
2: ಆರಾಮದಿರಿ ಮೇಡಮ್?
1: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಾ?
2: ನಾವು ಆರಾಮ ಇದೀವಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತ, ಕಾರ್ಯಕ್ರಮ ಕೇಳಕತ್ತೀರಿ ಮೇಡಮ್. ಕರೆ ಮಾಡಿದ್ರೆ ಕನೆಕ್ಟ್ ಆಯ್ತು ನೋಡ್ರಿ ಮೇಡಮ್.
1: ಖುಷಿ ಆಯ್ತೇನ್ರಿ?
2: ಹಾ, ಖುಷಿ ಆಯ್ತ್ರಿ.
1: ಓಕೆ, ಅದೇ ಖುಷಿಗೆ ಈಗ ಬಾ ಅಕ್ಷರದಿಂದ ಒಂದು ಗೀತೆ ಹಾಡ್ರಿ.
2: ಬಾರಿ ಮೇಡಮ್.
1: ಹೌದ್ರಿ,
2: ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡ್ರಿ ಸರ.
2: ಬಾ

0: ಸ್ಟಾಪ್ ಸ್ಟಾಪ್, ಈಗ ಮತ್ತೆ ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
1: ನಮ್ಮೂರ ಮಂದಾರ ಹೂವೆ.
0: ವಾವ್, ಸೂಪರ್. ವಾ ಇಂದ ಈಗ ಇನ್ನೊಂದು ಗೀತೆ ಬರ್ಲಿ.
1: ವಾದ್ರಿ?
0: ಹೌದ್ರಿ.
1: ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನಿಯಮ್ಮ ಗುರು ರಾಯರ ನೆನಿಯಮ್ಮ, ಕೋಪಾರಿಯ ನಮ್ಮ ಯಾರನ್ನು ದೂರ ತಳ್ಳ ನಮ್ಮ,
0: ಹೋಗುವಂತೆ
1: ಕಾಣಿರಮ್ಮ.
0: ಎಲ್ಲೇ ಹೋದ್ರು ಕೊನೆಗೂ ಮಾನೆ ಬರದು ಸರ್ ಅಲ್ಲಿ. ನೆಕ್ಸ್ಟ್ ಕಾಲರ್ಗೆ ಮಾ ಅಕ್ಷರ ಕೊಡೋಣ. ಓಕೆನಾ?
1: ಓಕೆ ಓಕೆ ರೀ ಮೇಡಮ್.
0: ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
1: ಧನ್ಯವಾದ. ನಮಸ್ತೆ ರೀ ಮೇಡಮ್. ನಮಸ್ತೆ
0: ರೀ. ನಮಸ್ತೆ. ಓಕೆ, ನಮ ಸರ್ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ಗೆ ಮಾ ಅಕ್ಷರವನ್ನ ನೀಡಿದ್ದಾರೆ. ಯಾರು ನೆಕ್ಸ್ಟ್ ಕಾಲರ್ ಆಗಿರ್ತೀರೋ ಅವರು ಮಾ ಅಕ್ಷರದಿಂದ ಗೀತೆಯನ್ನ ಹಾಡ್ಬೇಕು. ಓಕೆನಾ? ಸೊ ಕಾಲರ್ ಯಾರು ಕೇಳುವಾ? ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೇಡಮ್.
0: ಹೇಗಿದ್ದೀರಾ ಮೇಡಮ್?
2: ಆರಾಮಿದ್ದೀವ್ರಿ. ನಾಷ್ಟ ಆಯ್ತ್ರಿ?
0: ನಾಷ್ಟ ಆಗೈತ್ರಿ. ನಿಮ್ದು?
2: ಉಪ್ಪಿಟ್ಟು.
0: ನಮ್ದು ಇಡ್ಲಿ.
2: ಓಕೆ ಮೇಡಮ್.
0: ಈಗ ಅದೇ ಖುಷಿಗೆ ಮಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ.
2: ಮಾ ಅಕ್ಷರದಿಂದ?
0: ಹೌದ್ರಿ. ನಾನ್ ಸ್ಟಾಪ್ ಅಂದಾಗ ಸ್ಟಾಪ್ ಮಾಡ್ಬೇಕ್ರಿ.
2: ಓಕೆ ರೀ.
0: ಓಕೆ.
2: ಮುತ್ತ ಮುತ್ತ ಶಹಿ ಮುತ್ತ ಮುತ್ತ ಮುತ್ತ ಮುತ್ತ ಶಹಿ ಮುತ್ತ ಮುತ್ತ ತುಂಟ ನೀನು ಆಸೆ ಮತ್ತೇರಿ ಬಂದಂತೆ ಬಾಬಾ ಬಾನು ರಂಗೇರಿ ನಿಂತಂತೆ.
0: ಸ್ಟಾಪ್ ಸ್ಟಾಪ್. ನಿಂತಂತೆ ತಾಯಿಂದ ಈಗ ಒಂದು ಸಿನಿಮಾ ಹೆಸರು ಹೇಳಿ.
2: ತವರು ಮನೆ.
0: ತವರು ಮನೆ. ಮತ್ತೆ ನಾಯಿಂದ ಇನ್ನೊಂದು ಗೀತೆ ಬರ್ಲಿ.
2: ನಾನಂದು ತೀರಾ ನೀನಂದು ತೀರಾ, ನಾನಂದು ತೀರಾ ನೀನಂದು ತೀರಾ, ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ, ಹೂ ಚೆಲುವಾಗಿ ಅರಳಿ ದುಂಬಿಸೆಯಾದು ಸಗ, ಹೆಣ್ಣು ಸೊಗಸಾಗಿ ಬೆಳೆದು.
0: ಸ್ಟಾಪ್. ಹೆಣ್ಣು ಸೊಗಸಾಗಿ ಬೆಳೆದು ದ ಅಕ್ಷರ ಕೊಡುವ ನೆಕ್ಸ್ಟ್ ಕಾಲರ್ಗೆ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
2: ನಮಸ್ಕಾರ ರೀ.
0: ನಮಸ್ಕಾರ ರೀ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದಾರ್ರಿ. ಯಾರು ಕೇಳುವ? ಹಲೋ.

0: ಸ್ಟಾಪ್ ಸ್ಟಾಪ್ ಕೊಡು ವಾ ಇದೆಯಲ್ಲ, ಈಗ ವಾ ಅಕ್ಷುದಿಂದ ಒಂದು ಸಿನಿಮಾ ಹೆಸರು ಹೇಳಿ.
1: ವಸಂತ ಗೀತ.
0: ವಸಂತ ಗೀತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಬೇರೆದ್ ಹೇಳ್ಬೇಕು?
1: ವರದಾ ನಾಯಕ.
0: ವರದಾ ನಾಯಕ ಇದೆ. ಕ ಅಕ್ಷುದಿಂದ ಹಾಡನ್ನ ಹಾಡಿ.
1: ಕಣ್ಣು ಕಣ್ಣು ಕಲಿತಾಗ ಮನವು ಯಾಲಿಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಕಣ್ಣು ಕಣ್ಣು ಕಲಿತಾಗ.
0: ಯಸ್, ಸ್ಟಾಪ್ ಸ್ಟಾಪ್ ಕಲಿತಾಗ. ನೆಕ್ಸ್ಟ್ ಕಾಲರ್ಗೆ ಗ ಅಕ್ಷರ ಕೊಡೋಣ, ಓಕೆನಾ? ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ.
1: ನಿಮಗೂ ಕೂಡ ಧನ್ಯವಾದಗಳು.
0: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ,
2: ಆರಾಮಿದ್ದೀರಿ ಮೇಡಮ್?
0: ನಾನ್ ಚಲೋ ಇದ್ದೀನಿ ಸರ್, ನೀವ್ ಹೇಗಿದ್ದೀರಿ?
2: ನಾವು ಆರಾಮದೀವಿ ನೋಡ್ರಿ ಮೇಡಮ್.
0: ಆಯ್ತೇನ್ರಿ ತಿಂಡಿ ನಾಷ್ಟ?
2: ನ್ಯಾರಿ ಆಯ್ತು ಮೇಡಮ್, ಇವಾಗ
0: ನ್ಯಾರಿ ನ್ಯಾರಿ ಆಗೈತೆ. ಈಗ ಅದೇ ಖುಷಿ, ಗಾ ಅಕ್ಷರದಿಂದ ಒಂದ್ ಸಾಂಗ್ ಹಾಡ್ರಿ.
2: ಗಾರಿ?
0: ಹೌದ್ರಿ,
2: ಬರುವಟ್ಟ ಆಗ್ತಿದ್ರಿ ನೀವು ಸ್ಟಾಪ್ ಅನ್ನೋದ್ರೆ ನಮ್ಗೆ ನಿಗಾಗಿಲ್ರಿ.
0: ಆಯ್ತು, ಮುಂಚೆನೆ ಸ್ಟಾಪ್ ಹೇಳ್ಬಿಡ್ತೀನಿ, ಹಾಲ್ ಹೇಳಿ ಒಂದೇ ಅಕ್ಷರ ಸಾಕು. ಹೌದ್ರಿ ಸರ.
2: ಗಂಗಾ ಯಮುನಾ ಸಂಗಮ ಈ ಪ್ರೇಮ.
0: ಸ್ಟಾಪ್ ಸ್ಟಾಪ್ ಸ್ಟಾಪ್. ಗಂಗಾ ಯಮುನಾ ಸಂಗಮ ಈ ಪ್ರೇಮ, ಮಾ ಅಕ್ಷರದಿಂದ ಒಂದ್ ಸಿನಿಮಾ ಹೆಸರು ಹೇಳಿ.
2: ಮನೆಯ ಮಂತ್ರಾಲಯ ಮೇಡಮ್.
0: ಮನೆಯ ಮಂತ್ರಾಲಯ. ಯಾ ಇಂದ ಒಂದು ಹಾಡು ಬರ್ಲಿ.
2: ಯಾವ ಬರ್ತಾವ್ರಿ?
0: ತುಂಬಾ ಆಯ್ತ್ರಿ,
2: ಬಂದಟ್ ಹಾಕ್ತೀನ್ರಿ.
0: ಹಾಡ್ರಿ.
2: ಯಾರಿವನು ಯಾರಿವನು ಯಾರಿವ
0: ಯಾರಿವಳು ಸರ್? ಅದು
2: ಏನ್ ಹೇಳಿ ಮೇಡಮ್?
0: ಯಾರಿವಳು?
2: ಹಾ ಮೇಡಮ್.
0: ಹಾ,
2: ಅದೇ ಯಾರಿವಳು ಯಾರಿವಳು ಮೇಡಮ್ ಅದು.
0: ಹ್ಮ್, ಹಾಡಿ ಹಾಡಿ.
2: ಓಕೆ ಮ್ಯಾಮ್. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು. ಧನ್ಯವಾದ ಮೇಡಮ್.
0: ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ ಮೇಡಮ್.
0: ಎಸ್, ನೆಕ್ಸ್ಟ್ ಕಾಲರ್ಗೆ ಎಲ್ಲ ಅಕ್ಷರ ಕೊಟ್ಟಿದ್ದಾರೆ. ಹಲೋ ಹಲೋ.
3: ಹಾಯ್ ಅರ್ಪಿತಾ.
0: ಹಲೋ ಮ್ಯಾಮ್, ನಮಸ್ತೆ. ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್, ಶುಭೋದಯ. ನಿಮಗೆ ದಸರಾ ಹಬ್ಬದ ಶುಭಾಶಯಗಳು.
0: ಧನ್ಯವಾದಗಳು. ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು.
3: ಥ್ಯಾಂಕ್ ಯು ಥ್ಯಾಂಕ್ ಯು.
0: ಆಯ್ತಾ ಟಿಫನ್?
3: ಹಾ, ಪಲಾವ್ ಆಯ್ತು, ತಿಂಡಿ
0: ಪಲಾವ್. ಓಕೆ, ನಮ್ದು ಇವತ್ತು ಇಡ್ಲಿ.
3: ವೆರಿ ಗುಡ್.
0: ಸೊ ಈಗ ಲಾಕ್ಷರದಿಂದ ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನು ಹಾಡಿ.
3: ಲಾಕ್ಷರದಿಂದ.
0: ಹೌದು,
3: ಲಾ ಬರುತ್ತಾ ಕನ್ನಡ ಚಿಹ್ನೆ ಯಾವ್ದಾದ್ರು ನಿಮ್ಗೆ?
0: ಬೇಗ ಬೇಗ ಹಾಡ್ಬೇಕು.
3: ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಟ್ಟಿ ರಾಜೀವ ಲೋಚನಿಗೆ ರಮಣೀಯ ಲಾಲಿ.
0: ಸ್ಟಾಪ್ ಸ್ಟಾಪ್ ಸ್ಟಾಪ್ ಸ್ಟಾಪ್ ಮಾಡ್ಬೇಕು. ಈಗ ಲಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
3: ಲಾದಿಂದನಾ?
0: ಹ್ಮ್.
3: ಲಕ್ಷ್ಮೀ ಬಾರಮ್ಮ.
0: ಲಕ್ಷ್ಮೀ ಬಾರಮ್ಮ. ಮತ್ತೆ ಮಾ ಅಕ್ಷರದಿಂದ ಒಂದು ಸಾಂಗ್ ಅನ್ನ ಹಾಡಿ.
3: ಸಾಂಗ್.
0: ಹ್ಮ್.
3: ಮನೆಯ

0: అరితు బాళ్ళలు జన్మ సార్థక
1: మనయే మంత్రాలయ మనసే దేవాలయ. ఓకే, నెక్స్ట్ కొలర్గే ಹಾಗಿದ್ರೆ ಯಾ ಅಕ್ಷರ ಕೊಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್, ಸೊ ನೆಕ್ಸ್ಟ್ ಕಾಲರ್ ಯಾರು ಕಾಲ್ ಮಾಡ್ತೀರೋ ಅವರು ಯಾ ಅಕ್ಷರದಿಂದ ಒಂದು ಸೊಗಸಾದ ಗೀತೆಯನ್ನು ಹಾಡಬೇಕು. ಓಕೆನಾ? ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ,

0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14 ಅಕ್ಟೋಬರ್ ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಆಟವನ್ನು ಆಡಿಸ್ತಾ ಇದೆ. ಹಾಗೆ ನಾನು ಕೊಡುವಂತ ಅಕ್ಷರಗಳಿಗೆ ನೀವು ಹಾಡನ್ನ ಹಾಡಬೇಕು. ಇನ್ನು ಲಾಸ್ಟ್ ಕಲರ್ ಕುಸುಮ ಮೇಡಮ್ ಅವ್ರು ಕರೆ ಮಾಡಿ ನೆಕ್ಸ್ಟ್ ಕಾಲರ್ಗೆ ಯಾವ ಅಕ್ಷರ ಕೊಟ್ಟಿದ್ದಾರೆ, ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ.
4: ಹಲೋ ಮೇಡಮ್.
2: ಹಲೋ, ನಮಸ್ತೆ.
4: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ.
2: ಸುಧಾ ಮ್ಯಾಮ್, ಹೇಗಿದ್ದೀರಾ?
4: ಸ್ವಲ್ಪ ಥ್ರೋಟ್ ಆಗಿದೆ ನೋಡಿ ಮೇಡಮ್.
2: ಅಯ್ಯಯ್ಯೋ, ಹೌದಾ
4: ಮೇಡಮ್?
2: ಬಿಸಿಲು ತುಂಬಾ ಬೇರೆ ಇದೆ, ವೆದರ್ ಚೇಂಜ್ ಆಗ್ತಾ ಇದೆ, ಅದಕ್ಕೋಸ್ಕರ ಅಲ್ವಾ? ಟಿಫನ್ ಆಯ್ತು ಇಲ್ಲೋ?
4: ಆಯ್ತು ನೋಡ್ರಿ. ಆಯ್ತು,
2: ಸೂಪರ್. ಸುಧಾ ಮ್ಯಾಮ್, ಈಗ ನಿಮ್ಗೆ ಯಾವ ಅಕ್ಷರ ಸಿಕ್ಕಿದೆ, ಯಾವ ಅಕ್ಷರದಿಂದ ಒಂದು ಸೊಗಸಾದ ಗೀತೆಯನ್ನ ಹಾಡಬೇಕು? ಹಾಡಿ.
4: ಯಾರಿವನು ಈ ಮನ್ಮಥನು, ವೀರರಲ್ಲಿ ವೀರ ವೀರ ವೀರ, ಬಂದ ನಮ್ಮ ಶೂರ ಶೂರ ಶೂರ ಅಮ್ಮೀರ. ಹೇ ಯಾರಿವನು, ಹೇ ಯಾರಿವನು.
2: ಸ್ಟಾಪ್. ಈಗ ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರನ್ನ ಹೇಳಿ.
4: ನಾ ಅಂದ್ರೆ ನಾನಿನ್ನ ಮರೆಯಲಾರೆ.
2: ನಾನಿನ್ನ ಮರೆಯಲಾರೆ. ಈಗ ರಾ ಅಕ್ಷರದಿಂದ ಮತ್ತೊಂದು ಗೀತೆಯನ್ನ ಹಾಡಿ.
4: ರಾದೊಂದು ಗೀತೆನಾ?
2: ಹೌದ್ರಿ. ನಾನ್ ಸ್ಟಾಪ್ ಅಂದಾಗ ಸ್ಟಾಪ್ ಮಾಡ್ಬೇಕ್ರಿ.
4: ಓಕೆ ಓಕೆ. ರಾಜ ರಾಜ ರಾಜ ಎಲ್ಲಿರುವನು ಗೊತ್ತ ನನ್ನ ಪ್ರೀತಿಯ ರಾಜ ರಾಜ ರಾಜ ರಾಜ ಪ್ರೀತಿಯ ರಾಜ.
1: ಸ್ಟಾಪ್. ಸೊ ನೆಕ್ಸ್ಟ್ ಕಾಲರ್ ಗೆ ಜಾ ಅಕ್ಷರ ಕೊಡೋಣ. ಓಕೆನಾ?
4: ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ.
5: ಹಲೋ,
1: ಗುಡ್ ಮಾರ್ನಿಂಗ್.
5: ಗುಡ್ ಮಾರ್ನಿಂಗ್, ಶುಭೋದಯ, ಹ್ಯಾಪಿ ನವರಾತ್ರಿ.
1: ಶುಭೋದಯ ಹಾಗೆ ನವರಾತ್ರಿ ಹಬ್ಬದ ಶುಭಾಶಯಗಳು.
5: ಸೂಪರ್, ನವರಾತ್ರಿ ಮುಗಿಯ ತನಕ ಹೇಳ್ತಿರೋದೇ
1: ಹೇಳ್ತಾನೆ ಇರೋದು ಅಷ್ಟೇ,
5: ದೇವಿ ಪ್ರೇಯರ್ ಮಾಡ್ತಾನೆ ಇರೋದು,
1: ದೇವಿ ಆಶೀರ್ವಾದ ಪಡ್ಕೊಳ್ತಾನೆ ಇರೋದು.
5: ಮತ್ತೆ ಸುಮ್ನೆ ನಮ್ಮ ಹಿಂದೂ ಸಂಸ್ಕೃತಿನ ನಾವು ಬಿಟ್ಕೊಡ್ಬಾರ್ದಲ್ವಾ?
1: ನಿಜ ನಿಜ, ನಾವೆಲ್ಲರೂ ಭಾರತೀಯರು, ನಮ್ಮ ಸಂಸ್ಕೃತಿನ ನಾವು ಬಿಡೋ ಹಾಗಿಲ್ಲ,
5: ಬಿಡೋ ಹಾಗಿಲ್ಲ. ನಾವು ದೇವಿ ಪ್ರೇಯರ್ ಮಾಡ್ತಿರ್ಬೇಕು, ಪುತ್ರನನ್ನ ಸಂಹಾರ ಮಾಡ್ಬೇಕು, ಒಳ್ಳೆಯವರನ್ನ ಇಟ್ಕೋಬೇಕು.
1: ಖಂಡಿತ ಖಂಡಿತ. ಈಗ ಅದೇ ಖುಷಿಗೆ ಜಾ ಅಕ್ಷರದಿಂದ ಒಂದು ಗೀತೆ ಬರ್ಲಿ.
5: ಅಂದ್ರೆ ಫಿಲಂ ಮಾಡ ಯಾವ್ದಾರು ಹೇಳ್ಬೋದು?
1: ಇವತ್ತು ಅಂತ್ಯಕ್ಷರಿ ಆಟ ಆಡಿಸ್ತಾ ಇದ್ದೀನಿ. ಜಾ ಅಕ್ಷರದಿಂದ ಒಂದು ಸಿನಿಮಾ ಗೀತೆನೆ ಹಾಡಿ.
5: ಸಿನಿಮಾ ಗೀತೆನಾ? ಜಯ ದೇವ ಜಯ ದೇವ. ಅಯ್ಯೋ, ನೆನ್

0: ಗಜಮುಖ ದೇವ.
1: ಈಗ ನನ್ ಸ್ಟಾಪ್ ಅಂದ ತಕ್ಷಣ ಸ್ಟಾಪ್ ಮಾಡ್ಬೇಕು. ಜಯದೇವ ವಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರನ್ನ ಹೇಳಿ. ಅಲ್ಲ ಅಲ್ಲ, ವಾ ಅಕ್ಷರದಿಂದ ಸಿನಿಮಾ ಹೆಸರು ಹೇಳ್ಬೇಕು.
0: ಸಿನಿಮಾ ಹೆಸರ?
1: ತುಂಬಾ ಸಿನಿಮಾ ಹೆಸರಿದೆ.
0: ಹೌದೌದು, ನೆನ್ಪಾಗಲ್ಲ ಹಿಂಗ ಹೇಳಿದ ತಕ್ಷಣ. ವಾಮನ.
1: ವಾಮನ ಸಿನಿಮಾ ಇದೆ, ಹೊಸ ಸಿನಿಮಾ.
0: ಹೌದಾ, ವಾಮನ.
1: ಸೂಪರ್ ನೋಡಿ, ಗೆದ್ಬಿಟ್ರಿ. ಈಗ ನಾ ಅಕ್ಷರದಿಂದ ಒಂದು ಸೂಪರ್ ಆಗಿರೋ ಸಾಂಗ್ ಬರ್ಲಿ. ನಾನು ಸ್ಟಾಪ್ ಅಂತ ತಕ್ಷಣ ಸ್ಟಾಪ್ ಮಾಡ್ಬೇಕು.
0: ನಾನಾ?
1: ಹೌದು.

0: ಬಂದಾಗಲೇ, ಅದು
1: ಬಂದಾಗಲೇ.
0: ಸೊ ನೆಕ್ಸ್ಟ್ ಕಾಲರ್ ಗೆ ಲಾಕ್ಷರ ಕೊಡೋಣ ಹಾಗಿದ್ರೆ.
1: ಓಕೆ ಸೂಪರ್,
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
2: ಹಲೋ ಅರ್ಪಿತಾ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ನವರಾತ್ರಿ ಹಬ್ಬದ ಶುಭಾಶಯಗಳು.
2: ನಿಮಗೂ ಅದನ್ನೇ ಹೇಳೋಣ ಅಂತಿದ್ದೆ, ನೀವೇ ಹೇಳಿದ್ರಿ. ಥ್ಯಾಂಕ್ ಯು ಅಂತ
0: ನೀವ್ ಹೇಳ್ಬೇಕು ಅಂದ್ರೆ ನಾವು ಮುಂಚೆನೆ ಹೇಳ್ಬಿಡ್ತೇವೆ.
2: ಹೌದೌದು, ಅಂಡರ್ಸ್ಟ್ಯಾಂಡಿಂಗ್ ಹಂಗಿದೆ,
0: ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ರೇಡಿಯೋ ಶಿವಮೊಗ್ಗದ ಕೇಳುವರಿಗೂ, ರೇಡಿಯೋ ಶಿವಮೊಗ್ಗದ ಆರ್ಜೆಗಳಿಗೂ ಅಲ್ವಾ? ಎಸ್. ಈಗ ಅದೇ ಖುಷಿಗೆ ಲಾಕ್ಷದಿಂದ ಒಂದು ಸೊಗಸಾದ ಗೀತೆಯನ್ನ ಹಾಡಿ, ಬಟ್ ನನ್ ಸ್ಟಾಪ್ ಅಂದಾಗ ಸ್ಟಾಪ್ ಮಾಡ್ಬೇಕು.
2: ಎಂದರೆ ಯಾರು

0: ಸ್ಟಾಪ್ ಸ್ಟಾಪ್
1: ಎಂದರೆ ಅಂತ ಹೇಳಿದ್ರಿ ಅಲ್ವಾ, ರಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
0: ರಾ ಎಂದನ
1: ಸಿನಿಮಾ, ಸಿನಿಮಾ ಹೆಸರು
0: ರಾಜಾ ನನ್ನ ರಾಜ.
1: ಸೂಪರ್. ಈಗ ಜ ಅಕ್ಷರದಿಂದ ಹಾಗೆ ಒಂದು ಗೀತೆ ಬರ್ಲಿ.
0: ಜೋಕೆ ನಾನು ಬಳಿ.

0: ಸಂಚು ಚಾ ಅಕ್ಷರದಿಂದ ನೆಕ್ಸ್ಟ್ ಕಾಲರ್ ಗೆ ಅಕ್ಷರ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಅರ್ಪಿತಾ.
0: ಓಕೆ ಯೆಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ ಕೇಳುವ. ಹಲೋ.
2: ಹಲೋ, ನಮಸ್ಕಾರ ಅರ್ಪಿತಾ ಮೇಡಮ್ ಅವರೇ.
0: ನಮಸ್ತೆ, ಗುಡ್ ಮಾರ್ನಿಂಗ್ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಪ್ಪ.
0: ಚೆನ್ನಾಗಿದ್ದೀರಾ? ಆಯ್ತಾ ಟಿಫನ್?
2: ಆಯ್ತಮ್ಮ. ಚಪಾತಿ ಅಲ್ಲ, ಇದು ಜೋಳದ ರೊಟ್ಟಿನ ಸೋರೆಕಾಯಿ ಬೇಳೆ ತೊವೆ.
0: ಓಕೆ, ಜೋಳದ ರೊಟ್ಟಿ ತೊವೆ ಮಾಡಿದ್ರಿ, ಈಗ ಅದೇ ಖುಷಿಗೆ. ಚಾ ಅಕ್ಷದಿಂದ ಒಂದು ಸೊಗಸಾಗಿರೋ ಗೀತೆ ಬರ್ಲಿ.
2: ಯಾವ್ದು? ಚಾನಾ?
0: ಚಾ.
2: ಚಾ. ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಹುಣ್ಣಿಮೆ ಬರಬೇಕು, ಹುಣ್ಣಿಮೆ ಬರಬೇಕು, ಬಾಳಿನ ಪಲ್ಲವಿ ಜೋಗುಳವಾಗಲು ಮಡದಿಯು ಇರಬೇಕು, ಪಲ್ಲವಿನ ಮಡದಿಯು ಇರಬೇಕು.
0: ಸ್ಟಾಪ್ ಸ್ಟಾಪ್. ಕಾಕ್ಷದ್ ನಾವು ಸಿನಿಮಾ ಹೆಸರು ಹೇಳಿ ಈಗ.
2: ಕಾನಾ?
0: ಹೌದು.
2: ಕಲ್ಲರ ಕಳ್ಳ.
0: ಕಲ್ಲರ ಕಳ್ಳ,
2: ಹೌದು, ಒಂದು ಹಳೆಯ ಫಿಲ್ಮ್ ಇದು.
0: ಸೂಪರ್. ಈಗ ಮತ್ತೆ ಲಾಕ್ಷದಿಂದ ಇನ್ನೊಂದು ಗೀತೆ ಹಾಡಿ.
2: ಲಾನಾ?
0: ಹೌದು.
2: ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮೀ ಬಾರಮ್ಮ.
0: ಕಾಲಲ್ಲಿ ಬಾರಮ್ಮ. ನೆಕ್ಸ್ಟ್ ಕಾಲರ್ ಗೆ ಮಾ ಅಕ್ಷರ ಕೊಡೋಣ. ಯಾರು ಕೇಳುವ? ಹಲೋ. ಹಲೋ.
3: ಹಲೋ, ಶುಭೋದಯ.
0: ಶುಭೋದಯ ಮೇಡಮ್, ಹೇಗಿದ್ದೀರಾ?
3: ಮೇಡಮ್ ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ?
0: ನಾನು ಸೂಪರ್. ಟಿಫನ್ ಆಯ್ತಾ?
3: ಇಲ್ಲ ಮೇಡಮ್, ಟ್ರೈ ಮಾಡ್ತಾ ಇದ್ದೆ.
0: ಓಕೆ, ಈಗ ನೀವು ಮಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡ್ಬೇಕು, ನಾನು ಸ್ಟಾಪ್ ಅಂದಾಗ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಓಕೆನಾ?
3: ಮುಂಗಾರು ಮಳೆ ಮನಿಸುತ್ತಿದೆ, ಮಾಯದಲೋ.
0: ಮೇಡಮ್, ನೀವು ಮುಂಗಾರು ಮಳೆ ಅಂತ ಹೇಳ್ಬಿಟ್ಟು ಆಮೇಲೆ ಅನ್ನಿಸುತ್ತಿದೆ ಯಾಕೋ ಎಂದು ಹಾಡಿದ್ರಿ, ಬೇರೆ ಹಾಡನ್ನ ಹಾಡಿ.
3: ಹೌದಾ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮದ ರೂಪ.
0: ಸ್ಟಾಪ್. ಈಗ ಪಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
3: ಪಾ.
0: ಹೌದು.
3: ಪಂಚಮ ವೇದ.
0: ಈಗ ದ ಅಕ್ಷರದಿಂದ ಮತ್ತೊಂದು ಗೀತೆಯನ್ನ ಹಾಡಿ.
3: ದಾನ?
0: ಹೌದು, ದ ದ ಪಂಚಮ ವೇದ.
3: ದಾರಿ ಕಾಣದಾಗಿದೆ ರಾಘವೇಂದ್ರನು, ಬೆಳಕ ತೋರುವ ಯೋಗಿ ವರ್ವನೇ. ಮೇಡಮ್.
0: ಓಕೆ, ನೆಕ್ಸ್ಟ್ ಕಾಲರ್ ಗೆ ನಾ ಅಕ್ಷರ ಕೊಡೋಣ ಹಾಗಿದ್ರೆ.
3: ಓಕೆ ಮೇಡಮ್,
0: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಓಕೆ
0: ಯೆಸ್, ಪಂಕಜ ಅವರು ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಇದ್ದಾರೆ ಕೇಳುವ. ಹಲೋ.
4: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
0: ನಮಸ್ತೆ ಶುಭೋದಯ, ಹೇಗಿದ್ದೀರಾ ಸರ್?
4: ಚೆನ್ನಾಗಿದ್ದೀರಾ ಮೇಡಮ್? ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
0: ಓಕೆ ಬಸವರಾಜ್ ಸರ್, ತಿಂಡಿ ತಿಂದ್ರಾ?
4: ಆಯ್ತು ಮೇಡಮ್, ಇಡ್ಲಿ ಮಾಡಿದ್ರೆ.
0: ನಮ್ದು ಇವತ್ತು ಇಡ್ಲಿ ಸರ್. ಸೊ ಈಗ ಅದೇ ಖುಷಿಗೆ ನಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್.
4: ನಾ ಮೇಡಮ್?
0: ಹೌದು ಸರ್.
4: ನಾ ನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ, ಚಿನ್ನ ನೀನೇ ಪ್ರಾಣ ನನ್ನ ಅಣೆಗೂ. ನಿನ್ನ
0: ಸ್ಟಾಪ್. ರಾ ಅಕ್ಷರದಿಂದ ಒಂದು ಸಿನಿಮಾನ ಸಿನಿಮಾ ಹೆಸರು ಹೇಳಿ ಸರ್.
4: ರಾಮಾಚಾರಿ.
0: ರಾಮಾಚಾರಿ. ಮತ್ತೆ ರಾ ಅಕ್ಷರ ಬಂತು, ಅದೇ ರಾ ಅಕ್ಷರದಿಂದ ಇನ್ನೊಂದು ಗೀತೆ ಬರಲಿ.
4: ರಾಗ ಅನುರಾಗ ಶುಭ.

0: ನಾನ್ ಸ್ಟಾಪ್ ಬಂದಿದ್ದು ರಾಗ ಅನುರಾಗ ಅನ್ನುವಾಗ, ಸೊ ಗಾ ಅಕ್ಷರವನ್ನ ನೆಕ್ಸ್ಟ್ ಕಾಲರ್ ಗೆ ಕೊಡೋಣ, ಓಕೆನಾ?
1: ಓಕೆ ಮೇಡಮ್,
0: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
1: ಧನ್ಯವಾದ ಮೇಡಮ್, ಮತ್ತೊಮ್ಮೆ ಶುಭೋದಯ.
0: ಓಕೆ, ಎಸ್, ಬಸವರಾಜ್ ಸರ್ ಒಳ್ಳೆ ಗೀತೆಯನ್ನು ಹಾಡಿದ್ರು. ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ಸತೀಶ್ ಸರ್, ಹೇಗಿದ್ದೀರಾ? ಟಿಫನ್ ಮಾಡಿದ್ರಾ? ರೈಸ್ ಬಾತ್. ಓಕೆ, ನಂದು ಇಡ್ಲಿ ಆಯ್ತು ಸರ್. ಅದೇ ಖುಷಿಗೆ ಈಗ ಗಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ. ಹೌದು.
2: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಬಾತ್ಸೋಣಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ.
0: ಸ್ಟಾಪ್.
2: ಗೆಳೆಯರೇ,
0: ವಯಸ್ಸಿಗೆ ಗಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
2: ಗಂಡುಗಲಿ.
0: ಗಂಡುಗಲಿ, ಓಕೆ. ಲಾ ಅಕ್ಷರದಿಂದ ಒಂದು ಗೀತೆ ಬರ್ಲಿ ಆ ಕಡೆಯಿಂದ.
2: ಲಾ ಲಾ ಲಾ ಲಾ ಲಾ ಲಾ ಲಾ.

0: ಅಂಗ ವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ.
1: ಸ್ಟಾಪ್. ಸೊ ನೆಕ್ಸ್ಟ್ ಕಾಲರ್ ಗೆ ರಾಕ್ಷರ ಕೊಡೋಣ ಹಾಗಿದ್ರೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ, ಎಸ್ ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ
2: ಹಲೋ, ನಮಸ್ಕಾರ.
1: ನಮಸ್ತೆ, ಗುಡ್ ಮಾರ್ನಿಂಗ್ ಸರ್.
2: ನಮಸ್ಕಾರ ನಿಮಗೂ, ಗುಡ್ ಮಾರ್ನಿಂಗ್
1: ಸರ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ದೋಸೆ ಇತ್ತಾ?
1: ಓಕೆ, ಈಗ ಅದೇ ಖುಷಿಗೆ ರಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್. ನಾನು ಸ್ಟಾಪ್ ಅಂದಾಗ ಸ್ಟಾಪ್ ಮಾಡಬೇಕು. ಏನ್ ಸರ್
2: ಆಚೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ?
1: ಹಾ ಸರ್,
2: ಕ್ಲಾರಿಟಿ ಕರೆಕ್ಟ್ ಇದೆ. ಯಾಕೆ ಅದೇ ವಾಯ್ಸ್
1: ಕ್ಲಾರಿಟಿ ಇದೆ, ಹಾಡಿ ಸರ್.
2: ಹೌದಲ್ಲ, ನಿನ್ನೆ ಮೊನ್ನೆ ಹಾಡುವಾಗ ಏನೋ ಯಾರೋ ಕುತ್ತಿಗೆ ಒತ್ತಿದ್ದಾಗೆ ಆಗಿತ್ತು.
1: ಇಲ್ಲ ಇಲ್ಲ, ಈಗ ಕ್ಲಾರಿಟಿ ಇದೆ. ಹಾಡಿ ರಾ ಅಕ್ಷರದಿಂದ ಹಾಡಿ. ನಾನ್ ಸ್ಟಾಪ್ ಅಂದಾಗ ಸ್ಟಾಪ್ ಮಾಡ್ಬೇಕು. ಓಕೆನಾ?
2: ಎಲ್ಲ ಅಕ್ಷರ ಯಾವ್ದು?
1: ರಾ
2: ರಾವ್ ಅಂತ.
1: ಹೌದು.
2: ಆಯ್ತಾಯ್ತಾಯ್ತಾಯ್ತಾಯ್ತು.
0: ರೋಮಾಂಚನ ನಲ್ಮೇ ಜೀವನ, ರೋಮಾಂಚನ ನಲ್ಮೇ ಜೀವನ, ಅನುರಾಗದ ವೀಣ ನುಡಿಸಿದ ಗಾನ, ಕ್ಷಣ ಕ್ಷಣ ಒಲವಿನ ಧ್ಯಾನ.
1: ಸ್ಟಾಪ್. ಧ್ಯಾನ ನಾ ಅಕ್ಷರದಿಂದ ಒಂದು ಸರ್, ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರನ್ನ ಹೇಳಿ.
2: ನಾದಿಂದ ಸಿನಿಮಾ ಹೆಸರು?
1: ಹೌದು. ಯಾವುದು? ನನ್ನ ಆಸೆಯ ಹೂವೆ. ಸೂಪರ್. ಈಗ ಅದೇ ಖುಷಿಗೆ ವಾ ಅಕ್ಷರದಿಂದ ಮತ್ತೊಂದು ಗೀತೆಯನ್ನು ಹಾಡಿ.
2: ವಾದಿಂದ?
1: ಹೌದು.
0: ವೀಣೆ ನನ್ನ ಮಾನಸ ವೀಣೆ, ವೀಣೆ ನನ್ನ ಮಾನಸ ವೀಣೆ, ಮೃದುರಾಗ ತಾಳ ಮೇಳೈಸಿ ಸುಖ ಶ್ರುತಿಯಲ್ಲಿ ತನು ಮನವನು ಮಿಡಿಸೆ. ವೀಣೆ ನನ್ನ ಮಾನಸ ವೀಣೆ.
1: ಸ್ಟಾಪ್. ಸೊ ವೀಣೆ ನೆಕ್ಸ್ಟ್ ಕಾಲರ್ ಗೆ ನಾ ಅಕ್ಷರ ಕೊಡೋಣ ಹಾಗಿದ್ರೆ. ಓಕೆನಾ?
2: ಟಾಪಿಕ್ ಬಹಳ ಬ್ಯೂಟಿಫುಲ್ ಆಗಿದೆ ಕಣ್ರಿ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
2: ಆಯ್ತು, ಹೀಗೆ ತರ್ತಾ ಇರಿ.
1: ಖಂಡಿತವಾಗ್ಲು
2: ಕೇಳ್ತಾ ಭಾಗವಹಿಸ್ತಾ ಇರ್ತೇವೆ. ಓಕೆನಾ?
1: ಭಾಗವಹಿಸಿ ಹೀಗೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ. ವಂದನೆ.
1: ವಂದನೆಗಳು ಸರ್. ಓಕೆ, ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ನಮಸ್ತೆ, ಯಾರಿದು? ಹಲೋ. ಓಕೆ, ಕರೆ ಕಟ್ ಆಯ್ತು. ಹಾಗಿದ್ರೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡ್ಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686 98 0999 ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ದಸರಾ ಬೊಂಬೆ ಹಬ್ಬ.
8: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
9: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
3: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
9: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
3: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
9: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
3: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
9: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
3: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಒಂದು ವಿಶೇಷವಾದ ದಿನ ಇದೆ ಅಂತ ಹೇಳಿದೆ, ಅದೇ ವೀರ ಮದಕರಿ ಅವರ ಜಯಂತಿಯಾಗಿದ್ದು, ವಿಶೇಷವಾಗಿ ವೀರ ಮದಕರಿ ನಾಯಕರು ಚಿತ್ರದುರ್ಗದ ನಾಯಕ ಅರಸು ಮನೆತನದ ಅತ್ಯಂತ ಪ್ರಸಿದ್ಧ ಹಾಗೆ ಕೊನೆಯ ಪ್ರಭಾವಿ ದೊರೆಯಾಗಿದ್ರು. ಇನ್ನು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಸುಮಾರು ಅಂದರೆ 1758-1779 ಚಿತ್ರದುರ್ಗವನ್ನ ಆಳಿದ್ರು. ಎಳೆ ವಯಸ್ಸಿನಲ್ಲೇ ಸಿಂಹಾಸನ ವೇರಿದ್ರು. ಅತ್ಯಂತ ಧೈರ್ಯಶಾಲಿ ಹಾಗೆ ದಕ್ಷ ಆಡಳಿತಗಾರರಾಗಿದ್ರು. ಇನ್ನು ಇವರ ಶೌರ್ಯವನ್ನು ಮೆಚ್ಚಿ ಜನರು ಇವರನ್ನ ವೀರ ಮದಕರಿ ನಾಯಕ ಅಥವಾ ಚಿತ್ರದುರ್ಗದ ಹುಲಿ ಅಂತಾನೆ ಕರಿತಾ ಇದ್ರು. ಸೊ ಅಂತಹವರು ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ಬೋದು. ಇನ್ನು ಐತಿಹಾಸಿಕ ಸಾಹಸಗಳ ಬಗ್ಗೆ ಕೂಡ ಮಾತಾಡಬೇಕು. ಹೈದರಾಲಿಯ ವಿರುದ್ಧ ಹೋರಾಟವನ್ನ ಮಾಡಿದ್ರು, ಜೊತೆಗೆ ಚಿತ್ರದುರ್ಗದ ಕೋಟೆಯನ್ನ ಅಭಿವೃದ್ಧಿಪಡಿಸಿದ್ರು, ಹಾಗೆ ಸಾಹಿತ್ಯ ಇನ್ನು ಕಲೆಗೆ ಕೂಡ ಪ್ರೋತ್ಸಾಹವನ್ನ ನೀಡಿದ್ರು. ಹಾಗಿದ್ಮೇಲೆ ಇವ್ರನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತಹ ಅಕ್ಷರಗಳಿಗೆ ನೀವು ಹಾಡನ್ನ ಹಾಡಬೇಕು. ಲಾಸ್ಟ್ ಕಾಲರ್ ಸತೀಶ್ ಸರ್ ಕರೆ ನಾಡಿ ನಾ ಅಕ್ಷರವನ್ನ ನೀಡಿದ್ರು. ಹಾಗಿದ್ರೆ ನಾ ಅಕ್ಷರ ನೆಕ್ಸ್ಟ್ ಕಾಲರ್ ಗೆ ಕೊಡೋಣ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
10: ನಮಸ್ತೆ ಮೇಡಮ್.
1: ನಮಸ್ತೆ, ಗುಡ್ ಮಾರ್ನಿಂಗ್.
10: ಗುಡ್ ಮಾರ್ನಿಂಗ್ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
10: ನಾವು ಸೂಪರ್ ಆಗಿದ್ದೀವಿ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್?
1: ನೀವ್ ಸೂಪರ್ ಆಗಿದ್ಮೇಲೆ ನಾವು ಡಬಲ್ ಸೂಪರ್ ಆಗಿರ್ಬೇಕಲ್ಲ.
10: ಸರಿ ಮೇಡಮ್.
1: ಆಯ್ತು, ತಿಂಡಿ?
10: ತಿಂಡಿ ರೆಡಿ ಇದೆ ಮೇಡಮ್, ಮಾಡ್ಬೇಕು.
1: ರೆಡಿ ಇದೆ. ಓಕೆ, ನಿಮ್ಗೆ ನಾನು ನಾ ಅಕ್ಷರ ಕೊಡ್ತಾ ಇದೀನಿ. ನಾ ಅಕ್ಷರದಿಂದ ಗೀತೆಯನ್ನ ಹಾಡಿ ಸರ್.
10: ಸರಿ ಮೇಡಮ್. ನನ್ನಲ್ಲೂ ನಿನ್ನಲ್ಲೂ ನಿನ್ನಲ್ಲೂ ನನ್ನಲ್ಲೂ ಒಂದೇ ಉಸಿರಾಟ, ಹಗಲು ಇರುಳು ಇರುಳು ಹಗಲು ಒಂದೇ ಎದೆ ಬಡಿತ.
1: ಸ್ಟಾಪ್. ಎದೆ ಬಡಿತ ತಾವ್ ಅಂತಲ್ವಾ? ತಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
10: ತಾಯಿ ಇಲ್ಲದ ತವರು.
1: ರಾ ಇಂದ ಮತ್ತೊಂದು ಗೀತೆಯನ್ನ ಹಾಡಿ.
10: ರಾಜಾದಿ ರಾಜ ಮೋರೆ ಅಂತ ಚೆನ್ನ, ಮಿಸೆ ಇನ್ನು ಚೆನ್ನ, ತುಂಬಿದ ಹಸೆ ಬಲ ಚಂದ, ಇವನ ಮುದ್ದಾದ ಮಗನು ಅತಿ ಚಂದ. ಅಮ್ಮಣ್ಣ, ಇವ್ರು ಯಾರು ಗೊತ್ತಾ?
1: ಅತಿ ಚಂದ ಅನ್ನುವಾಗ ನಾನು ಸ್ಟಾಪ್ ಮಾಡಿದೆ. ಸೊ ನೆಕ್ಸ್ಟ್ ಕಾಲರ್ಗೆ ದ ಅಕ್ಷರವನ್ನ ಕೊಡ್ತೀನಿ. ಓಕೆನಾ?
10: ಸರಿ ಮೇಡಮ್.
1: ಥ್ಯಾಂಕ್ ಯು ಸರ್. ಎಸ್, ಜಯಂತ್ ಅವರು ಕಾಲ್ ಮಾಡಿದ್ರು, ದ ಅಕ್ಷರವನ್ನು ನೀಡಿದ್ದಾರೆ. ನೆಕ್ಸ್ಟ್ ಯಾರು ಕರೆ ಮಾಡ್ತಿರೋ ಅವರು ದ ಅಕ್ಷರದಿಂದ ಗೀತೆಯನ್ನು ಹಾಡಬೇಕು. ಸರಿನಾ? ಸೊ ನಮ್ಮ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಸೊ ಒಂದು ರಿಕ್ವೆಸ್ಟ್ ಕೂಡ ಇದೆ, ಏನಪ್ಪಾ ಅಂದರೆ ನಾನು ಸ್ಟಾಪ್ ಅಂದಾಗ ಅಲ್ಲಿಗೆ ಸ್ಟಾಪ್ ಮಾಡಿ, ಬೇಕಂದರೆ ಬೇರೆ ಕಾಲರ್ಗೆ ಕೂಡ ಅವಕಾಶ ಸಿಗಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯ್ತು. ಹಲೋ,
11: ನಮಸ್ತೆ ಮೇಡಮ್.
1: ನಮಸ್ತೆ
11: ಮೇಡಮ್. 40 ನಿಮಿಷ ಮಾಡಿದೀನಿ ಮೇಡಮ್ ಫೋನ್. 40 ನಿಮಿಷ
1: ಏನ್ ಗೊತ್ತಾ ಸರ್, 100 ಸರಿ ಕಾಲ್ ಮಾಡಿರೋರು ಇರ್ತಾರೆ, ಅಷ್ಟು ಬಿಜಿ ಇರುತ್ತಲ್ವಾ ಕಾಲ್ಸ್.
11: ಎಲ್ಲರಿಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ. ಆಯ್ತಾ ಸರ್ ತಿಂಡಿ?
11: ಆಯ್ತಾ ಮೇಡಮ್, ನಿಮ್ದು ಆಯ್ತಾ ಮೇಡಮ್?
1: ನಮ್ದು ತಿಂಡಿ ಆಗಿದೆ ಸರ್. ಇವತ್ತು ಅದೇ ಖುಷಿಗೆ ಕಾಲ್ ಸಿಕ್ಕಿರೋ ಖುಷಿಗೆ ದಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ನಾನು ಸ್ಟಾಪ್ ಅಂತ ಸ್ಟಾಪ್ ಮಾಡ್ಬೇಕು. ಹೌದು ಹೌದು, ಬೇಗ ಹಾಡ್ಬೇಕು.
11: ಹೇಳ್ತೇನೆ ಮೇಡಮ್.
0: ದಾರಿ ಕಾಣದಾಗಿದೆ ರಾಗವೇಂದನೇ,
1: ಸ್ವಲ್ಪ ಜೋರಾಗಿ ಹಾಡಿ.
0: ನಡೆಸುವ ಯೋಗಿ
1: ವರ್ಯನೇ, ಸ್ಟಾಪ್. ಯೋಗಿ ವರ್ಯನೇ ಆಯ್ತಲ್ವಾ, ಈಗ ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ. ಹಲೋ ಸರ್, ಕೇಳಿಸ್ತಿದ್ಯಾ? ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ ಸರ್.
11: ಓಕೆ ಓಕೆ.
1: ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ ಅಂದೆ.
11: ಯಾವ ಅಕ್ಷರದಲ್ಲಿ?
1: ನಾ ಅಕ್ಷರ. ಹೌದು.
11: ನಾರಿ ಮುನಿದರೆ ಮಾರಿ.
1: ನಾರಿ ಮುನಿದರೆ ಮಾರಿ, ಸೂಪರ್ ಆಗಿರೋ ಸಿನಿಮಾ ಹೆಸರು ಹೇಳಿದ್ರಿ. ಅದೇ ಖುಷಿಗೆ ರಾ ಅಕ್ಷರದಿಂದ ಮತ್ತೊಂದು ಗೀತೆಯನ್ನ ಹಾಡಿ.
11: ಹಾಡ್ಬೋದಾ?
1: ಹಾಡಿ.
0: ರಂಗೇನೋ ಹಳ್ಳಿಯಾದೇ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆ ಬೀದ.
1: ಸೂಪರ್, ಸ್ಟಾಪ್ ಸರ್. ಸೊ ನೆಕ್ಸ್ಟ್ ಕಾಲರ್ಗೆ ದಾಕ್ಷರವನ್ನ ಕೊಡ್ತೀನಿ. ತುಂಬಾ ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ, ನಮಸ್ತೆ.
12: ನಮಸ್ತೆ,
1: ಹೇಗಿದ್ದೀರಾ ಸರ್? ಹೌದೌದು, ಅರ್ಪಿತಾನೇ ಮಾತಾಡ್ತಿರೋದು.
12: ಕಾಫಿ ಆಯ್ತಾ ಮೇಡಮ್?
1: ಕಾಫಿ ತಿಂಡಿ ಎಲ್ಲ ಆಯ್ತು ಸರ್. ನಿಮ್ಮದು? ಪಲಾವ್ ತಿಂದ್ರಿ. ಸೊ ಈಗ ಅದೇ ಖುಷಿಗೆ ದಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ.
0: ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲಿಲ್ಲ.
1: ಸ್ಟಾಪ್. ಈಗ ಲಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ ಸರ್. ಹೌದು,
12: ಲಾಲಿ.
1: ಲಾಲಿ, ಸೂಪರ್. ಮತ್ತೆ ಲಾ ಇಂದ ಒಂದು ಗೀತೆ ಬರ್ಲಿ. ಲಾ ಇಂದನೆ. ಹೌದು, ತುಂಬಾ ಗೀತೆ ಇದೆ.
0: ಲೋಕವೇ ಹೇಳಿದ ಮಾತಿದು, ಪ್ರೇಮದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲಗಳಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತು ಹೆದರಬಾರದು.
1: ಅಷ್ಟೇನಾ, ಮುಗಿತಾ? ಸೊ ನೆಕ್ಸ್ಟ್ ಕಾಲರ್ಗೆ ಮತ್ತೆ ದಾ ಅಕ್ಷರನೇ ಬಂತು ನೋಡಿ. ಧನ್ಯವಾದ ಸರ್ ಕರೆ ಮಾಡಿದಕ್ಕೆ.
12: ಕರೆ ಸಿಕ್ಕಿದಕ್ಕೂ ನಮಗೆ ನಿಮಗೆ ಧನ್ಯವಾದ.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ?
13: ಹಲೋ
1: ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ ಆಯ್ತು. ಅದಕ್ಕೋಸ್ಕರ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ಅನ್ನೋದು. ನೆಕ್ಸ್ಟ್ ಕಾಲರ್ ಹಲೋ
13: ಹಲೋ,
1: ನಮಸ್ತೆ.
13: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
13: ಶಿವಮೊಗ್ಗದಲ್ಲಿ ವಿನೋಬ ನಗರದಿಂದ ಸುಭದ್ರಾ ಅಂತ.
1: ಸುಭದ್ರಾ ಮೇಡಮ್ ಅವರೇ ಏನ್ ಮಾಡ್ತಿರೋದು? ಹೌಸ್ ವೈಫ್. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಒಂದು ಗೀತೆಯನ್ನ ಹಾಡಿ ಮೇಡಮ್. ದಾ ಅಕ್ಷರ. ಹೌದು, ದಾ ಅಲ್ಲ ಮೇಡಮ್, ದಾ ದಾ ದಾ ದಾರಿ ದಾ.
13: ಕಾಣದಾಗಿದೆ ರಾಘವೇಂದ್ರನಿ, ಬೆಳಕ ತೋರಿ ನಡೆಸುವ ಯೋಗ್ಯವಂತನಿ.
1: ಸ್ಟಾಪ್. ಈಗ ನಾ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ. ನಾನಿನ್ನ ಬಿಡಲಾರೆ. ರಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ. ಬೇಗ ಬೇಗ, ಗೊತ್ತಾಗ್ತಿಲ್ವಾ? ನೆಕ್ಸ್ಟ್ ಕಾಲರ್ಗೆ ಆಪ್ಷನ್ ಕೊಡೋಣ್ವಾ? ಹೇಳಿ ಬೇಗ ಮತ್ತೆ.
13: ರಂಗೇನ ಹಳ್ಳಿಯಾಗ ರಂಗಾದ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೆರೆತಿದ್ದ.
1: ಸ್ಟಾಪ್. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
13: ಥ್ಯಾಂಕ್ ಯು ಮೇಡಮ್. ನಿಮ್ಮನೆ ಟಿಫನ್?
1: ನಮ್ದು ಟಿಫನ್ ಆಯ್ತು ಮೇಡಮ್, ಇಡ್ಲಿ ತಿನ್ಕೊಂಡ್ ಬಂದೆ.
13: ಓ, ನಮ್ಮನೆಗೂ ಸೇಮ್ ಕೇವ್.
1: ನಮ್ಮನೆದೇ ನೀವು ತಗೊಂಡೋಗಿರೋದು ಮೇಡಮ್? ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ
13: ಮೇಡಮ್. ಥ್ಯಾಂಕ್ ಯು.
1: ಎಸ್, ಸುಭದ್ರ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ದಾ ಅಕ್ಷರ ಕೊಟ್ಟಿದ್ದಾರೆ. ಫಾರ್ ಎ ಚೇಂಜ್ ಏನ್ ಗೊತ್ತಾ, ಅವಾಗಿಂದ ಕಂಟಿನ್ಯೂಸ್ ಆಗಿ ದಾ ಬಂದಿದೆ, ಹಾಗಾಗಿ ನಾನು ಕ ಅಕ್ಷರವನ್ನ ಕೊಡ್ತಿದ್ದೀನಿ. ನೆಕ್ಸ್ಟ್ ಕಾಲರ್ ಕ ಅಕ್ಷರದಿಂದ ಗೀತೆಯನ್ನ ಹಾಡಬೇಕು. ಹಲೋ
14: ಹಲೋ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್.
14: ತಿಂಡಿ ಆಯ್ತಾ ಮೇಡಮ್?
1: ನಂದಾಯ್ತು ಸರ್. ನಿಮ್ಮದು?
14: ನಂದು ಆಯ್ತು ಮೇಡಮ್. ಇವತ್ತು ತಿಂಡಿ ದೋಸೆ ಚಟ್ನಿ.
1: ನಮ್ದು ಇಡ್ಲಿ ಚಟ್ನಿ ಸಾಂಬಾರ್.
14: ಓಕೆ ಫೈನ್, ದೋಸೆ ಇಡ್ಲಿ ಅಷ್ಟೇ ವ್ಯತ್ಯಾಸ.
1: ಹೌದೌದು ಸರ್. ಅದೇ ಖುಷಿಗೆ ಕ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್.
14: ಕನ್ನಡ ನಾಡಿನ ವೀರ ರಮಣಿಗ, ಗಂಡು ಭೂಮಿಯ ವೀರ ನಾರಿಗ ಚರಿತೆಯ ನಾನು ಪಾಡುವೆ. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಗ ಚರಿತೆಯ ನಾನು ಹಾಡುವೆ.
1: ಹಾಡುವೆ ವಾಯಿಂದ ಒಂದು ಸಿನಿಮಾ ಹೆಸರು ಹೇಳಿ ಸರ್.
14: ಸಿನಿಮಾ ಹೆಸರ?
1: ಹಾ, ಸಿನಿಮಾ ಹೆಸರನ್ನ ಹೇಳಿ.
14: ವಾಲಿ.
1: ವಾಲಿ. ಲಾ ಇಂದ ಒಂದು ಗೀತೆಯನ್ನ ಹಾಡಿ.
14: ಇದ್ರದ್ದು ಮತ್ತೆ ಇನ್ನೊಂದು ಹಾಡ್ಬೇಕು?
1: ಇನ್ನೊಂದು ಹಾಡಿ, ನಾನು ಸ್ಟಾಪ್ ಅಂದಾಗ ಸ್ಟಾಪ್ ಮಾಡ್ಬೇಕು.
14: ಹೌದಾ ಮೇಡಮ್? ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೆ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಆಯ್ತು ಮೇಡಮ್,
1: ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಕಾಲರ್ಗೆ ರಾಕ್ಷರಕರಣ ಹಾಗಿದೆ.
14: ಥ್ಯಾಂಕ್ ಯು ಮೇಡಮ್.
1: ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ,
15: ನಮಸ್ಕಾರ ಮೇಡಮ್.
1: ನಮಸ್ತೆ, ಹೇಗಿದ್ದೀರಾ ಸರ್?
15: ಸೂಪರ್ ಮೇಡಮ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತು ಮೇಡಮ್?
1: ನಮ್ದಾಯ್ತು ಸರ್. ನಿಮ್ಮದು?
15: ಆಯ್ತು ಮೇಡಮ್.
1: ಓಕೆ ಸರ್, ಇವಾಗ ಅದೇ ಖುಷಿಗೆ ರಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ ಸರ್.
15: ಅಕ್ಷರದಿಂದ?
1: ಹೌದು.
15: ಓಕೆ, ಅಕ್ಷರ. ರಾಜ ನನ್ನ ರಾಜ, ರಾಜ ಮುದ್ದು ರಾಜ.
1: ಓಕೆ, ಜ ಅಕ್ಷರದಿಂದ ಒಂದು ಸಿನಿಮಾ ಹೆಸರು ಹೇಳಿ.
15: ಯಾ ಅಕ್ಷರದಿಂದ?
1: ಜ ಜ ರಾಜ ಅಲ್ವಾ, ಜ ಅಕ್ಷರದಿಂದ ಸಿನಿಮಾ ಹೆಸರು ಹೇಳಿ.
15: ಜ ಅಕ್ಷರದಿಂದ?
1: ಹೌದು.
15: ಜ ಜನ್ಮದ ಜೋಡಿ.
1: ಸೂಪರ್. ಈಗ ಆ ಡ ಅಕ್ಷರದಿಂದ ಒಂದು ಸಿನಿಮಾ ಹಾಡನ್ನ ಹಾಡಿ.
15: ಡಾನ ಡಾನ ಮೇಡಮ್?
1: ಡ ಜನ್ಮದ ಜೋಡಿ ಹೇಳಿದ್ರಿ ಅಲ್ವಾ, ಡಾ ಇಂದ. ಹೌದು. ಅವರಿಗೆ ದಾ ಕೊಟ್ಟಿದ್ದು ಹಾಡಿ.
15: ಡುಮ್ ಡುಮ್ ಡುಮ್ ರಾಕ್ ಅಂಡ್ ರೋಲ್ ಅಷ್ಟೇ ಮೇಡಮ್, ಅದರ ಲಿರಿಕ್ಸ್ ಕಷ್ಟ ಆಗಿದೆ.
1: ಓಕೆ ಸರ್, ಪರವಾಗಿಲ್ಲ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
15: ಧನ್ಯವಾದಗಳು.
1: ಎಸ್, ರವಿಕುಮಾರ್ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡೋಕೆ ಪ್ರಯತ್ನ ಪಟ್ಟರು, ಅವರಿಗೆ ಹಾಡು ಗೊತ್ತಾಗಿಲ್ಲ, ಪರವಾಗಿಲ್ಲ. ಓಕೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕರೆ ಮಾಡಿದಂತಹ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ರಿ. ಸೊ ನನಗೂ ನಿಮ್ಮೊಟ್ಟಿಗೆ ಮಾತಾಡಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಯಾಯಿತು. ಹಾಗೆ ಇನ್ನೂ ಕರೆಗಳು ಬರ್ತಾ ಇದೆ, ಸಮಯದ ಅಭಾವದಿಂದ ಕರೆಯನ್ನು ಸ್ವೀಕರಿಸೋಕೆ ಆಗ್ತಿಲ್ಲ. ಯಾರು ಕೂಡ ಬೇಸರ ಮಾಡ್ಕೋಬೇಡಿ, ಸಂಜೆ ಕೂಡ ಲೈವ್ ಇರುತ್ತೆ, ಹಾಗೆ ನಾಳೆ ಬೆಳಗ್ಗೆ ಕೂಡ ಲೈವ್ ಇರುತ್ತೆ, ಕರೆ ಮಾಡಿ ಮಾತಾಡಿ ಅಂತ ತಿಳಿಸ್ತಾ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗಿತ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅಂದರೆ ಆ ಒಂದು ಇಮ್ಯಾಜಿನೇಷನ್ ನಮಗೆ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದರೆ ಆ ಅಜ್ಜಿಯ ಕಲ್ಪನೆ ನಮಗೆ ಬರುತ್ತೆ. ಹೀಗೆ ಕಥೆಯನ್ನು ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸಣ್ಣ ಕಥೆಗಳು ದೊಡ್ಡ ನೀತಿ. ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಸಣ್ಣ ಕಥೆಗಳು ದೊಡ್ಡ ನೀತಿ. ಟೋನಿ ಒಬ್ಬ ಇಟಲಿಯನ್ ಮತ್ತೆ ಐವಾನ್ ರಷ್ಯದವನು. ಇಬ್ಬರೂ ಉತ್ತಮ ಸ್ನೇಹಿತರು, ವೃತ್ತಿಯಲ್ಲಿ ಹಜಾಮರು. ಅವರ ಅಂಗಡಿಗಳು ಒಂದೇ ಬೀದಿಯಲ್ಲಿ ಎದುರು ಬದುರು ಇದ್ದವು. ಅವರ ನಡುವೆ ಆರೋಗ್ಯಕರ ಸ್ಪರ್ಧೆ ಇತ್ತು. ಒಂದು ವಾರದಿಂದ ಟೋನಿಯ ಅಂಗಡಿಯಲ್ಲಿ ನಿಯಂತ್ರಿಸಲಾಗದಷ್ಟು ಗ್ರಾಹಕರ ಹಿಂಡು. ಎಲ್ಲಿಯವರೆಗೆಂದ್ರೆ ಟೋನಿ ತನ್ನ ಕೆಲಸದ ಮಾಮೂಲು ಅವಧಿಯನ್ನು ಬಿಟ್ಟು ಹೆಚ್ಚಿನ ಗಂಟೆಗಳು ಕೆಲಸ ಮಾಡಬೇಕಾಯ್ತು. ಸಂಪಾದನೆಯು ಚೆನ್ನಾಗೇ ಇತ್ತೇನೆ, ಇದಕ್ಕೇನು ಕಾರಣವಿರಬಹುದು ಅಂದುಕೊಂಡಿರೇನೋ. ಟೋನಿಯ ಗೆಳೆಯ ಐವಾನ್ ಒಂದು ವಾರದಿಂದ ಅಂಗಡಿಯನ್ನು ಮುಚ್ಚಿದ್ದ. ಅವನು ಕಾಯಿಲೆ ಬಿದ್ದಿದ್ದ. ಅದರ ಪರಿಣಾಮವೇ ಟೋನಿಯ ಗಳಿಕೆಯಲ್ಲಿ ಹೆಚ್ಚಳ. ವಾರವೊಂದು ಕಳೆಯಿತು. ಭಾನುವಾರ ಬಂತು. ಅಂದು ರಜಾದಿನ. ಟೋನಿ ಬೆಳಗ್ಗೆದ್ದು ತನ್ನ ನಿತ್ಯಾನ್ನಿಗಳನ್ನ ಪೂರೈಸಿ ಮಾರುಕಟ್ಟೆಗೆ ಹೋಗಿ ಹೂಗುಚ್ಛವನ್ನ ಖರೀದಿಸಿದ. ಅದರ ಮೇಲೆ ಗೆಟ್ ವೆಲ್ ಸೂನ್ ಎಂದು ಅಂದವಾಗಿ ಬರೆಸಿದ. ಆತ ಗೆಳೆಯ ಐವಾನ್ ಮನೆಗೆ ಹೋದ. ಐವಾನ್ಗೆ ಹೂಗುಚ್ಛವನ್ನಿತ್ತು, ಆರೋಗ್ಯ ವಿಚಾರಿಸಿದ. ಲೋಕಾಭಿರಾಮದ ಮಾತುಗಳಾದವು. ಟೋನಿ ಐವಾನ್ ಕೈಯಲ್ಲಿ ನಸುಗೆಂಪು ಬಣ್ಣದ ಲಕೋಟೆಯೊಂದನ್ನಿರಿಸಿ ಬೇಗ ಗುಣಮುಖನಾಗಿ ಕೆಲಸಕ್ಕೆ ಬಾಗೆಳೆಯ ಎಂದು ಹಾರೈಸಿ ಅಲ್ಲಿಂದ ಹೊರಟ. ಗೆಳೆಯ ಹೋದ ಬಳಿಕ ಐವಾನ್ ಲಕೋಟೆಯನ್ನ ತೆರೆದ. ಅಲ್ಲಿ ಐವಾನ್ನ ಗೈರು ಹಾಜರಿಯಲ್ಲಿ ಟೋನಿ ಹೆಚ್ಚುವರಿ ಕೆಲಸ ಮಾಡಿ ಗಳಿಸಿದ್ದರಲ್ಲಿ ಒಂದಿಷ್ಟು ಡಾಲರ್ಗಳಿದ್ದವು. ಐವಾನ್ನ ಕಣ್ಣುಗಳಿಂದ ಕಂಬನಿ ಜಾರಿ ಆ ನಸು ಕೆಂಪು ಲಕೋಟೆಯನ್ನ ಒದ್ದೆ ಮಾಡಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಗೆಳೆತನ ಅಂದ್ರೆ ಹೀಗಿರ್ಬೇಕಲ್ವಾ? ಅದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಬಹುಶಃ ಅವನಿಗೆ ಅನಾರೋಗ್ಯ ಆಗಿದ್ದೇ ಒಳ್ಳೇದಾಯ್ತು, ಇನ್ನೊಂದ್ ಸ್ವಲ್ಪ ದಿನ

ಬರದೇ ಇದ್ರೆ ನನಗೂ ಕೂಡ ಒಳ್ಳೆ ಆದಾಯ ಬರುತ್ತೆ, ಒಳ್ಳೆ ವ್ಯಾಪಾರವಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರು. ಆದ್ರೆ ಇಲ್ಲಿ ಟೋನಿ ಹಾಗೆ ಯೋಚನೆ ಮಾಡ್ಲಿಲ್ಲ. ಇಂತಹ ಒಂದೊಳ್ಳೆ ನೀತಿ ಕಥೆ ಇದಾಗಿದೆ ಅಲ್ವಾ? ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇನ್ನು ಪ್ರಾರಂಭಿಸೋಣ ಅಲ್ವಾ. 106 ವರ್ಷಗಳ ಹಿಂದಿನ ಕಥೆ. ಪರ್ಷಿಯಾ ದೇಶವನ್ನ ಪ್ರಜಾರಕ್ಷಕನು ದಯಾಳುವು ಆದ ಶಾ ಒಬ್ಬ ಆಳುತ್ತಿದ್ದ. ಪರ್ಷಿಯನ್ನಲ್ಲಿ ದೊರೆಯನ್ನ ಶಾ ಅಂತ ಹೇಳಿ ಕರೆಯಲಾಗುತ್ತೆ. ವೇಷ ಮರೆಸಿಕೊಂಡು ಹೋಗಿ ಜನರೊಡನೆ ಬೆರೆಯತೊಡಗಿದ. ಅವರ ಕಷ್ಟವನ್ನ ಅರಿಯೋದು ಮತ್ತೆ ಅವರ ಕಷ್ಟವನ್ನ ನೀಗಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡುವುದು ಅವನು ರೂಢಿಗೊಂಡು ಬಂದ ಪದ್ಧತಿ. ಒಂದು ದಿನ ಅವನೊಬ್ಬ ಸಾಮಾನ್ಯ ಹಳ್ಳಿಗನಂತೆ ವೇಷ ಧರಿಸಿ ಸಾರ್ವಜನಿಕ ಸ್ನಾನ ಗೃಹವೊಂದಕ್ಕೆ ಭೇಟಿ ನೀಡಿದ. ಜನರಿಗೆ ಸ್ನಾನ ಮಾಡಲು ಅಲ್ಲಿ ಬಿಸಿ ನೀರನ್ನ ಒದಗಿಸಲಾಗ್ತಿತ್ತು. ನೀರು ಕಾಯಿಸಲು ಒಬ್ಬ ವ್ಯಕ್ತಿಯನ್ನ ಅಲ್ಲೇ ನೇಮಿಸಲಾಗಿತ್ತು. ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಈ ಸ್ನಾನ ಗೃಹದ ಉಪಯೋಗ ಪಡೆಯುತ್ತಿದ್ರು. ಈ ನೀರು ಕಾಯಿಸುವ ವ್ಯಕ್ತಿ ಆ ಸ್ನಾನ ಗೃಹದ ನೆಲಮಾಳಿಗೆಯಲ್ಲಿ ಇರಬೇಕಾಗಿತ್ತು. ಯಾಕೆಂದ್ರೆ ಸ್ನಾನ ಗೃಹಕ್ಕೆ ಬಿಸಿ ನೀರನ್ನ ಒದಗಿಸುವ ಒಲೆ ನೆಲಮಾಳಿಗೆಯಲ್ಲಿತ್ತು. ಬೆಳಕು ಬಾರದ ಕತ್ತಲೆಯ ಕೋಣೆಯದು, ಜೊತೆಗೆ ಉರಿವ ಒಲೆಯ ತಾಪ ಬೇರೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ನೇಮಿಸಲ್ಪಟ್ಟ ವ್ಯಕ್ತಿ ದಿನವಿಡೀ ಅಲ್ಲಿಯೇ ಇದ್ದು ಒಲೆಗೆ ಉರುವಲನ್ನ ಹಾಕುತ್ತಾ ಜನರಿಗೆ ಬಿಸಿ ನೀರನ್ನ ಒದಗಿಸಬೇಕಾಗಿತ್ತು. ಅಂದು ಹಳ್ಳಿಗನಂತೆ ವೇಷ ಬದಲಾಯಿಸಿ ಬಂದ ದೊರೆ ಆ ನೆಲಮಾಳಿಗೆಗಿಳಿದು ಅವನು ಅಲ್ಲಿ ಇಳಿಯೋದನ್ನ ಕಂಡು ಕೆಲಸಗಾರನಿಗೆ ಬಹಳ ಖುಷಿಯೆನಿಸಿತು. ಅವನು ಆದರದಿಂದ ಸ್ವಾಗತಿಸಿದ. ತಾನು ತಂದ ಊಟವನ್ನ ಆಗಂತುಕನೊಂದಿಗೆ ಹಂಚಿಕೊಂಡ. ಬಹಳಷ್ಟು ಹೊತ್ತು ಅವನ ಜೊತೆ ಹರಟುತ್ತಿದ್ದ. ನನಗೆ ನೆನಪಿರುವಂತೆ ಈ ನೆಲಮಾಳಿಗೆಗಿಳಿದು ನನ್ನನ್ನ ಮಾತನಾಡಿಸಿದವನು ನೀನೊಬ್ಬನೇ ಅಂದ. ದೊರೆ ಅವನಿಂದ ಬೀಳ್ಕೊಂಡು ತನ್ನ ಅರಮನೆಗೆ ತೆರಳಿದ. ಹೀಗೆ ವಾರವಿಡೀ ಬಿಡದೆ ದೊರೆ ಸ್ನಾನ ಗೃಹದ ಆ ನೆಲಮಾಳಿಗೆಗಿಳಿದು ಕೆಲಸಗಾರನೊಂದಿಗೆ ಹರಟೆ ಹೊಡೆದು ಅವನಿತ್ತ ಊಟವನ್ನು ತಿಂದು ವಾಪಸ್ ತೆರಳುತ್ತಿದ್ದ. ಕೊನೆಗೊಂದು ದಿನ ದೊರೆ ತನ್ನ ಪರಿಚಯವನ್ನ ಹೇಳಿದ. ನಿನಗೇನು ಬೇಕು ಕೇಳು, ನೀನು ಕೇಳಿದ್ದನ್ನ ಕೊಡುತ್ತೇನೆ ಅಂದ. ಸ್ನಾನ ಗೃಹದ ಕೆಲಸಗಾರ ದೊರೆಯ ಕಾಲಿಗೆ ಬಿದ್ದು, ಕರುಣಾಳು ದೊರೆಯೇ, ನಿನ್ನ ಅರಮನೆಯ ಸುಖ ವೈಭೋಗವನ್ನ ತ್ಯಜಿಸಿ, ಶ್ರೀಮಂತರು ಏರ್ಪಡಿಸುವ ಭೋಜನ ಕೂಟವನ್ನ ತ್ಯಜಿಸಿ, ಈ ನೆಲಮಾಳಿಗೆಯ ಬಿಸಿ ಕುಲುಮೆಯಂತಹ ಈ ಕತ್ತಲ ಕೊಠಡಿಯಲ್ಲಿ ನಾನಿತ್ತ ಸಾಮಾನ್ಯ ಊಟವನ್ನುಂಡು ನನ್ನೊಡನೆ ಒಂದು ವಾರ ಕಳೆದಿಯಲ್ಲ, ಈ ಒಂದು ವಾರದ ಅವಧಿಗೆ ನನ್ನ ಏಕಾಂತವನ್ನ ನೀಗಿದೆಯಲ್ಲ, ಅದಕ್ಕಿಂತ ನನಗಿನ್ನೇನು ಬೇಕು? ನನಗೇನೂ ಬೇಡ, ನಿನ್ನ ಸ್ನೇಹದ ರಕ್ಷೆಯೊಂದಿದ್ದರೆ ಸಾಕು ಎಂದ. ಅರಮನೆಗೆ ತೆರಳಿದ ದೊರೆ ಸಾರ್ವಜನಿಕ ಸ್ನಾನಗೃಹದ ಕತ್ತಲನ್ನ ಹೋಗಲಾಡಿಸಿ ಗಾಳಿ ಬೆಳಕುಗಳು ಬರುವ ಸ್ನಾನಗೃಹವನ್ನ ನಿರ್ಮಿಸುವಂತೆ ಆದೇಶ ನೀಡಿದ. ಆ ಕಾವಲುಗಾರನನ್ನ ತನ್ನರಮನೆಯ ಪರಿಚಾರಕನನ್ನಾಗಿ ಸೇರಿಸಿದ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ, ಎಷ್ಟು ಅರ್ಥಗರ್ಭಿತವಾಗಿರೋ ಕಥೆಯಾಗಿದೆ. ಹಾಗೆ ಒಬ್ಬ ದೊರೆಯಾದವನು ಯಾವ ರೀತಿ ಇರಬೇಕು, ಸಾರ್ವಜನಿಕರ ಕಷ್ಟವನ್ನ ಹೇಗೆ ಅರಿತುಕೊಂಡು ಅವರ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವುದನ್ನು ತಿಳಿಸುವಂತಹ ಒಂದು ಕಥೆಯಾಗಿತ್ತು. ಈ ಕಥೆ ನನಗಂತೂ ಬಹಳ ಇಷ್ಟವಾಯಿತು, ಹಾಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686926 8609 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಎಂ ಡಿ ವಕುಂದ್, ಧಾರವಾಡದಿಂದ. ಒಕ್ಕೂಟ ವ್ಯವಸ್ಥೆಯ ವ್ಯಥೆಯ ನಾಲ್ಕನೆಯ ಭಾಗದ ಓದು. ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಸಂಸತ್ತಿನ ಅಧಿಕಾರದ ಮೇಲಿರುವ ನಿರ್ದಿಷ್ಟ ಇತಿಮತಿಗಳನ್ನು ಗಮನಿಸುವುದು ಅವಶ್ಯ. ಕಾನೂನಿನ ಪ್ರಕಾರ ಕಾನೂನು ಮಾಡುವ ಸಂಸತ್ತಿನ ಅಧಿಕಾರ ದೊರೆಯ ಆಧಿಪತ್ಯದಲ್ಲಿರುವ ದೇಶಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಭಾರತದ ಸಂಸ್ಥಾನಗಳು ಬ್ರಿಟನ್ ದೊರೆಯ ಆಧಿಪತ್ಯಕ್ಕೊಳಪಟ್ಟಿರುವ ಭಾಗಗಳಾಗಿರಲಿಲ್ಲ ಮತ್ತು ಅವುಗಳಲ್ಲಿ ಯಾವೂ ಸಂಸತ್ತಿನ ಶಾಸಕಾಂಗ ಅಧಿಕಾರಕ್ಕೊಳಪಟ್ಟಿರಲಿಲ್ಲ. ಭಾರತ ಸರ್ಕಾರ ಕಾಯ್ದೆಯು ಸಂಸ್ಥಾನಗಳ ಈ ಸ್ಥಾನಮಾನದಲ್ಲಿ ಯಾವ ಬದಲಾವಣೆಯನ್ನೂ ಮಾಡಿಲ್ಲ. ಸಂಯುಕ್ತ ರಾಜ್ಯವಿದ್ದಾಗ್ಯೂ ರಾಜ್ಯಗಳು ವಿದೇಶಿ ಪ್ರದೇಶಗಳಾಗಿಯೇ ಹಾಗೂ ಮೊದಲಿನಂತೆಯೇ ಉಳಿಯುವವು. ಇದರ ವಿವಿಧ ಘಟಕಗಳು ಪರಸ್ಪರ ವಿದೇಶಿ ರಾಜ್ಯಗಳಾಗಿರುವ ಒಕ್ಕೂಟ ವ್ಯವಸ್ಥೆಯ ಅತ್ಯಂತ ಅಸಾಧಾರಣ ಲಕ್ಷಣವಾಗಿದೆ. ಕಾಯ್ದೆಯಲ್ಲಿ ರಾಜ್ಯಗಳ ಮೇಲೆ ದೊರೆಯ ಆಧಿಪತ್ಯವಿಲ್ಲದಿರುವಂತೆ ಮಾಡಿರುವುದರಿಂದ ಅವುಗಳಿಗಾಗಿ ಕಾನೂನು ರೂಢಿಸುವ ಅಧಿಕಾರ ಸಂಸತ್ತಿಗೆ ಇರುವುದಿಲ್ಲ. ಸಂಪತ್ತು ಸೇರ್ಪಡೆಯ ದಸ್ತಾವೇಜಿನಿಂದ ರಾಜ್ಯಗಳ ಮೇಲೆ ಅಧಿಕಾರ ಪಡೆಯುತ್ತದೆ. ಹೀಗಾಗಿ ಅದರ ಅಧಿಕಾರ ರಾಜ್ಯಗಳು ಮತ್ತು ಸೇರ್ಪಡೆಯ ದಸ್ತಾವೇಜಿನ ಮೂಲಕ ವರ್ಗಾಯಿಸಲಾದ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗುತ್ತದೆ. ಪ್ರಿವಿ ಕೌನ್ಸಿಲ್ನಲ್ಲಿ ಹೇಳುವುದಾದರೆ, ನೀರಿನ ಸೆಲೆ ತನ್ನ ಉಗಮ ಸ್ಥಾನಕ್ಕಿಂತ ಎತ್ತರಕ್ಕೆ ಹೇಗೆ ಹೋಗಲಾರದೋ ಹಾಗೆ ಸಂಸತ್ತು ರಾಜ್ಯಗಳು ತಮ್ಮ ಸೇರ್ಪಡೆಯ ದಸ್ತಾವೇಜುಗಳ ಮೂಲಕ ಕೊಡಮಾಡಿದ ಅಧಿಕಾರಿಗಳಿಗಿಂತ ಹೆಚ್ಚಿನ ಅಧಿಕಾರಗಳನ್ನು ರಾಜ್ಯಗಳ ಮೇಲೆ ಹೊಂದಲಾರದು. ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ ಎಂದು ಇದರಿಂದ ಅರ್ಥವಾಗುತ್ತದೆ. ಸಂಸತ್ತಿಗಿರುವ

ಬದಲಾವಣೆಯ ಅಧಿಕಾರ ಸೇರ್ಪಡೆ ದಸ್ತಾವೇಜಿನಿಂದ ಸೀಮಿತಗೊಂಡಿದೆ ಎಂಬುದು ಮತ್ತು ಯಾವುದೇ ಹೆಚ್ಚಿನ ಅಧಿಕಾರ ಚಲಾವಣೆಗೆ ರಾಜರುಗಳ ಪೂರ್ವಭಾವಿ ಸಮ್ಮತಿ ಅಗತ್ಯ ಎಂಬುದು ಇದುವರೆಗೆ ಮಾಡಲಾದ ವಿಶ್ಲೇಷಣೆಯಿಂದ ವ್ಯಕ್ತವಾಗುತ್ತದೆ. ಕಾಯ್ದೆಯ ನಿಬಂಧನೆಗಳ ಕಾನೂನಾತ್ಮಕ ಪರಿಣಾಮದ ರೂಪವಾಗಿ ಇದು ಆಘಾತಕರವೇನಲ್ಲ. ಆದರೆ ಯಾವುದೇ ಬದಲಾವಣೆ ಮಾಡುವ ಅಧಿಕಾರ ಹೊಂದಿರದ ವಿಷಯಗಳಲ್ಲಿ ರಕ್ಷಣೆ ಮತ್ತು ವಿದೇಶಿ ವ್ಯವಹಾರಗಳಂತ ವಿಷಯಗಳಿದ್ದು ಅವುಗಳನ್ನು ಆರಕ್ಷಿತ ವಿಷಯಗಳಿಂದ ವರ್ಗಾಯಿಸಲಾದ ವಿಷಯಗಳೆಂದು ಬದಲಾವಣೆ ಮಾಡುವ ಅಧಿಕಾರ ಅರಸರು ಸಮ್ಮತಿಸಿ ಅಂತ ಅಧಿಕಾರವನ್ನು ಸಂಸತ್ತಿಗೆ ನೀಡದ ಹೊರತು ಸಂಸತ್ತಿಗೆ ಇರುವುದಿಲ್ಲ ಎಂಬ ಅಂಶವನ್ನು ನಾವು ಪರಿಗಣಿಸಬೇಕು. ಆಗ ಒಕ್ಕೂಟ ವ್ಯವಸ್ಥೆಯ ಪರಿಣಾಮ ಎಷ್ಟು ಗಂಭೀರ ಸ್ವರೂಪದ್ದಾಗಲಿದೆ ಎಂಬುದನ್ನು ಊಹಿಸಲು ನಿಮಗೆ ಸಾಧ್ಯವಾಗುವುದು. ಒಕ್ಕೂಟ ಸ್ಥಾಪನೆಯಿಂದ ಅಧಿಕಾರವು ಸಂಸತ್ತಿನ ಕೈಯಿಂದ ತಪ್ಪಿ ಅರಸರ ಕೈಗಳಿಗೆ ಹೋಗುವುದು. ಈ ಒಕ್ಕೂಟವು ಅರಸರನ್ನು ಭವಿಷ್ಯದ ನಿರ್ಣಾಯಕರನ್ನಾಗಿ ಮಾಡುತ್ತದೆ. ಅವರ ಸಮ್ಮತಿ ಇಲ್ಲದೆ ಭಾರತವು ರಾಜಕೀಯವಾಗಿ ಮುಂದುವರೆಯಲಾರದು. ಒಕ್ಕೂಟ ವ್ಯವಸ್ಥೆಯ ಪರಿಣಾಮಗಳನ್ನೂ ಗಮನಿಸಬೇಕು. ನಾನು ಅವುಗಳಲ್ಲಿ ಕೇವಲ ಒಂದನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ. ನಾವು ಸ್ವೀಕರಿಸಿದ್ದೇ ಆದರೆ ಈ ಒಕ್ಕೂಟವೇ ಬ್ರಿಟಿಷ್ ಭಾರತೀಯರು ಬದಲಾವಣೆಗಾಗಿ ನಡೆಸಿರುವ ಹೋರಾಟದಲ್ಲಿ ಅವರ ಸ್ಥಾನವನ್ನು ದುರ್ಬಲಗೊಳಿಸುತ್ತದೆ. ಇಲ್ಲಿಯವರೆಗೆ ಭಾರತೀಯ ಜನತೆ ಮತ್ತು ಬ್ರಿಟಿಷ್ ಸಂಸತ್ತಿನ ನಡುವೆ ನಡೆದ ಹೋರಾಟದಲ್ಲಿ ಸಂಸತ್ತು ಯಾವಾಗಲೂ ದುರ್ಬಲವಾಗಿತ್ತು. ಅದಕ್ಕೆ ಜನತೆಯ ಹಕ್ಕನ್ನು ವಿರೋಧಿಸಲು ತನ್ನ ಇಚ್ಛೆ ಹೊರತು ಇನ್ನೇನು ಇರಲಿಲ್ಲ. ಸಂಯುಕ್ತ ರಾಜ್ಯದ ನಂತರ ಈ ಪರಿಸ್ಥಿತಿ ತಲೆಕೆಳಗಾಗಲೇಬೇಕು. ಭಾರತದ ಜನತೆ ದುರ್ಬಲ ಸ್ಥಿತಿಯಲ್ಲಿದ್ದು ಸಂಸತ್ತು ಬಲಶಾಲಿಯಾಗುವುದು. ಸಂಯುಕ್ತ ರಾಜ್ಯದ ನಂತರ ಸಂಸತ್ತು ಬದಲಾವಣೆಯ ಬೇಡಿಕೆಯನ್ನು ಮನ್ನಿಸಲು ಬಯಸುತ್ತದೆ. ಆದರೆ ತನ್ನ ಅಧಿಕಾರದ ಸೀಮಿತತೆಯಿಂದ ಭಾರತೀಯರು ಯಾವುದೇ ಬದಲಾವಣೆಯ ಬೇಡಿಕೆಯನ್ನು ಮಂಡಿಸುವ ಮುನ್ನ ಅರಸರ ಸಮ್ಮತಿಯನ್ನು ಪಡೆದುಕೊಳ್ಳಬೇಕಾಗುವುದೆಂಬುದು ಹೇಳುವ ಸ್ಥಿತಿಯಲ್ಲಿರುತ್ತದೆ. ಸಂಸತ್ತು ಇಂತಹ ನಿಲುವನ್ನು ತೆಗೆದುಕೊಳ್ಳುವುದನ್ನು ಯಾವುದೂ ತಪ್ಪಿಸಲಾರದು. ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡದ್ದೇ ಆದರೆ ಅದರಲ್ಲಡಗಿರುವ ಅಂಶಗಳಿಗೆ ಉತ್ತರ ನೀಡುವವರು ಯಾರು? 12. ಸಂಯುಕ್ತ ರಾಜ್ಯದ ವ್ಯವಹಾರಗಳ ಬಗ್ಗೆ ಗವರ್ನರ್ ಜನರಲ್ಲರು ತಮ್ಮ ವಿವೇಚನೆಯಲ್ಲಿ ಮಾಡಬಹುದಾದ ವಿಷಯಗಳು ಮತ್ತು ಅವುಗಳ ಬಗ್ಗೆ ತಾವು ಮಾಹಿತಿ ಪಡೆದುಕೊಳ್ಳುವುದಕ್ಕಾಗಿ ಅವಶ್ಯವಾದ ನಿಯಮಗಳನ್ನು ಮಾಡುವುದರ ಮೇಲೆ ಸೆಕ್ರೆಟರಿ ಆಫ್ ಟ್ರೇಡ್ ರವರ ಉಸ್ತುವಾರಿ. 2ನೇ ಷೆಡ್ಯೂಲ್ ಸಂವಿಧಾನಾತ್ಮಕ ನಿಷೇಧಗಳ ಅತ್ಯಂತ ವಿಶಾಲ ಸಂಗ್ರಹವೇ ಆಗಿದೆ. ನಾನು ಅವುಗಳಲ್ಲಿ ಕೆಲವನ್ನು ಮಾತ್ರ ಕೊಟ್ಟಿದ್ದೇನೆ. ಸಂವಿಧಾನದಲ್ಲಿ ಬದಲಾವಣೆ ಮಾಡುವ ಸಂಸತ್ತಿನ ಅಧಿಕಾರ ಎಷ್ಟು ಸೀಮಿತವಾಗಿದೆ ಎಂಬುದನ್ನು ತೋರಿಸಲು ಇವು ಸಾಕಾಗುತ್ತವೆ. ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಸಂಸತ್ತಿನ ಅಧಿಕಾರದ ಮೇಲಿರುವ ನಿರ್ದಿಷ್ಟ ಇತಿಮಿತಿಗಳನ್ನು ಗಮನಿಸುವುದು ಅವಶ್ಯ. ಕಾನೂನಿನ ಪ್ರಕಾರ ಕಾನೂನು ಮಾಡುವ ಸಂಸತ್ತಿನ ಅಧಿಕಾರ ದೊರೆಯ ಆಧಿಪತ್ಯದಲ್ಲಿರುವ ದೇಶಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಭಾರತದ ಸಂಸ್ಥಾನಗಳು ಬ್ರಿಟನ್ ದೊರೆಯ ಆಧಿಪತ್ಯಕ್ಕೊಳಪಟ್ಟಿರುವ ಭಾಗಗಳಾಗಿರಲಿಲ್ಲ ಮತ್ತು ಅವುಗಳಲ್ಲಿ ಯಾವುವು ಸಂಸತ್ತಿನ ಶಾಸಕಾಂಗ ಅಧಿಕಾರಕ್ಕೊಳಪಟ್ಟಿರಲಿಲ್ಲ. ಭಾರತ ಸರ್ಕಾರ ಕಾಯ್ದೆಯು ಸಂಸ್ಥಾನಗಳ ಈ ಸ್ಥಾನಮಾನದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಲ್ಲ. ಸಂಯುಕ್ತ ರಾಜ್ಯವಿದ್ದಾಗ್ಯೂ ರಾಜ್ಯಗಳು ವಿದೇಶಿ ಪ್ರದೇಶಗಳಾಗಿಯೇ ಹಾಗೂ ಮೊದಲಿದ್ದಂತೆಯೇ ಉಳಿಯುವವು. ಇದರ ವಿವಿಧ ಘಟಕಗಳು ಪರಸ್ಪರ ವಿದೇಶಿ ರಾಜ್ಯಗಳಾಗಿರುವುದು ಒಕ್ಕೂಟ ವ್ಯವಸ್ಥೆಯ ಅತ್ಯಂತ ಅಸಾಧಾರಣ ಲಕ್ಷಣವಾಗಿದೆ. ಕಾಯ್ದೆಯಲ್ಲಿ ರಾಜ್ಯಗಳ ಮೇಲೆ ದೊರೆಯ ಆಧಿಪತ್ಯವಿಲ್ಲದಿರುವಂತೆ ಮಾಡಿರುವುದರಿಂದ ಅವುಗಳಿಗಾಗಿ ಕಾನೂನು ರೂಢಿಸುವ ಅಧಿಕಾರ ಸಂಸತ್ತಿಗೆ ಇರುವುದಿಲ್ಲ. ಸಂಸತ್ತು ಸೇರ್ಪಡೆಯ ದಸ್ತಾವೇಜಿನಿಂದ ರಾಜ್ಯಗಳ ಮೇಲೆ ಅಧಿಕಾರ ಪಡೆಯುತ್ತದೆ. ಹೀಗಿರುವಾಗ ಅದರ ಅಧಿಕಾರ ರಾಜ್ಯಗಳು ತಮ್ಮ ಸೇರ್ಪಡೆಯ ದಸ್ತಾವೇಜಿನ ಮೂಲಕ ವರ್ಗಾಯಿಸಲಾದ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗುತ್ತದೆ. ಪ್ರಿವಿ ಕೌನ್ಸಿಲ್ನಲ್ಲಿ ಹೇಳುವುದಾದರೆ, ನೀರಿನ ಸೆಲೆ ತನ್ನ ಉಗಮ ಸ್ಥಾನಕ್ಕಿಂತ ಎತ್ತರಕ್ಕೆ ಹೇಗೆ ಹೋಗಲಾರದೋ ಹಾಗೆ ಸಂಸತ್ತು ರಾಜ್ಯಗಳು ತಮ್ಮ ಸೇರ್ಪಡೆಯ ದಸ್ತಾವೇಜುಗಳ ಮೂಲಕ ಕೊಡಮಾಡಿದ ಅಧಿಕಾರಗಳಿಗಿಂತ ಹೆಚ್ಚಿನ ಅಧಿಕಾರಗಳನ್ನು ರಾಜ್ಯಗಳ ಮೇಲೆ ಹೊಂದಲಾರವು. ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ ಎಂದು ಇದರಿಂದ ಅರ್ಥವಾಗುತ್ತದೆ. ಸಂಸತ್ತಿಗಿರುವ ಬದಲಾವಣೆಯ ಅಧಿಕಾರ ಸೇರ್ಪಡೆಯ ದಸ್ತಾವೇಜಿನಿಂದ ಸೀಮಿತಗೊಂಡಿದೆ ಎಂಬುದು ಮತ್ತು ಯಾವುದೇ ಹೆಚ್ಚಿನ ಅಧಿಕಾರ ಚಲಾವಣೆಗೆ ರಾಜರುಗಳ ಪೂರ್ವಭಾವಿ ಸಮ್ಮತಿ ಅಗತ್ಯ ಎಂಬುದು ಇದುವರೆಗೆ ಮಾಡಲಾದ ವಿಶ್ಲೇಷಣೆಯಿಂದ ವ್ಯಕ್ತವಾಗುತ್ತದೆ.
ಕಾಯ್ದೆಯ ನಿಬಂಧನೆಗಳ ಕಾನೂನಾತ್ಮಕ ಪರಿಣಾಮದ ರೂಪವಾಗಿ ಇದು ಆಘಾತಕರವೇನಲ್ಲ. ಆದರೆ ಯಾವುದೇ ಬದಲಾವಣೆ ಮಾಡುವ ಅಧಿಕಾರ ಹೊಂದಿರದ ವಿಷಯಗಳಲ್ಲಿ ರಕ್ಷಣೆ ಮತ್ತು ವಿದೇಶಿ ವ್ಯವಹಾರಗಳಂತಹ ವಿಷಯಗಳಿದ್ದು ಅವುಗಳನ್ನು ಆರಕ್ಷಿತ ವಿಷಯಗಳಿಂದ ವರ್ಗಾಯಿಸಲಾದ ವಿಷಯಗಳೆಂದು ಬದಲಾವಣೆ ಮಾಡುವ ಅಧಿಕಾರ ಅರಸರು ಸಮ್ಮತಿಸಿ ಅಂತ ಅಧಿಕಾರವನ್ನು ಸಂಸತ್ತಿಗೆ ನೀಡದ ಹೊರತು ಸಂಸತ್ತಿಗೆ ಇರುವುದಿಲ್ಲ ಎಂಬ ಅಂಶವನ್ನು ನಾವು ಪರಿಗಣಿಸಬೇಕು. ಆಗ ಒಕ್ಕೂಟ ವ್ಯವಸ್ಥೆ ಪರಿಣಾಮ ಎಷ್ಟು ಗಂಭೀರ ಸ್ವರೂಪದ್ದಾಗಲಿದೆ ಎಂಬುದನ್ನು ಊಹಿಸಲು ನಿಮಗೆ ಸಾಧ್ಯವಾಗುವುದು. ಒಕ್ಕೂಟದ ಸ್ಥಾಪನೆಯಿಂದ ಅಧಿಕಾರವು ಸಂಸತ್ತಿನ ಕೈಯಿಂದ ತಪ್ಪಿ ಅರಸರ ಕೈಗಳಿಗೆ ಹೋಗುವುದು. ಈ ಒಕ್ಕೂಟವು ಅರಸರನ್ನು ಭವಿಷ್ಯದ ನಿರ್ಣಾಯಕರನ್ನಾಗಿ ಮಾಡುತ್ತದೆ. ಅವರ ಸಮ್ಮತಿ ಇಲ್ಲದೆ ಭಾರತವು ರಾಜಕೀಯವಾಗಿ ಮುಂದುವರಿಯಲಾರದು. ಒಕ್ಕೂಟ ವ್ಯವಸ್ಥೆಯ ಪರಿಣಾಮಗಳನ್ನು ಗಮನಿಸಬೇಕು. ನಾನು ಅವುಗಳಲ್ಲಿ ಕೇವಲ ಒಂದನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ. ನಾವು ಸ್ವೀಕರಿಸಿದ್ದೇ ಆದರೆ ಈ ಒಕ್ಕೂಟವೇ ಬ್ರಿಟಿಷ್ ಭಾರತೀಯರು ಬದಲಾವಣೆಗಾಗಿ ನಡೆಸಿರುವ ಹೋರಾಟದಲ್ಲಿ ಅವರ ಸ್ಥಾನವನ್ನು ದುರ್ಬಲಗೊಳಿಸುತ್ತದೆ. ಇಲ್ಲಿಯವರೆಗೆ ಭಾರತೀಯ ಜನತೆ ಮತ್ತು ಬ್ರಿಟಿಷ್ ಸಂಸತ್ತಿನ ನಡುವೆ ನಡೆದ ಹೋರಾಟದಲ್ಲಿ ಸಂಸತ್ತು ಯಾವಾಗಲೂ ದುರ್ಬಲವಾಗಿತ್ತು. ಅದಕ್ಕೆ ಜನತೆಯ ಹಕ್ಕನ್ನು ವಿರೋಧಿಸಲು ತನ್ನ ಇಚ್ಛೆ ಹೊರತು ಇನ್ನೇನು ಇರಲಿಲ್ಲ. ಸಂಯುಕ್ತ ರಾಜ್ಯದ ನಂತರ ಈ ಪರಿಸ್ಥಿತಿ ತಲೆ ಕೆಳಗಾಗಲೇಬೇಕು. ಭಾರತದ ಜನತೆ ದುರ್ಬಲ ಸ್ಥಿತಿಯಲ್ಲಿದ್ದು ಸಂಸತ್ತು ಬಲಶಾಲಿಯಾಗುವುದು. ಸಂಯುಕ್ತ ರಾಜ್ಯದ ನಂತರ ಸಂಸತ್ತು ಬದಲಾವಣೆಯ ಬೇಡಿಕೆಯನ್ನು ಮನ್ನಿಸಲು ಬಯಸುತ್ತದೆ. ಆದರೆ ತನ್ನ ಅಧಿಕಾರ ಸೀಮಿತವಾಗಿದ್ದುದರಿಂದ ಭಾರತೀಯರು ಯಾವುದೇ ಬದಲಾವಣೆಯ ಬೇಡಿಕೆಯನ್ನು ಮಂಡಿಸುವ ಮುನ್ನ ಅರಸರ ಸಮ್ಮತಿಯನ್ನು ಪಡೆದುಕೊಳ್ಳಬೇಕಾಗಿರುವುದೆಂದು ಹೇಳುವ ಸ್ಥಿತಿಯಲ್ಲಿರುತ್ತದೆ. ಸಂಸತ್ತು ಇಂಥ ನಿಲುವನ್ನು ತೆಗೆದುಕೊಳ್ಳುವುದನ್ನು ಯಾವುದೂ ತಪ್ಪಿಸಲಾರದು. ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೆ ಆದರೆ ಅದರಲ್ಲಡಗಿರುವ ಅಂಶಗಳಿಗೆ ಉತ್ತರ ನೀಡುವವರು ಯಾರು?

ಎಲ್ಲರಿಗೂ ನಮಸ್ಕಾರ ಹಾಗೂ ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ನಂದಿನಿ ಸಿ ಎಸ್, ಮೈಸೂರು. ಈ ದಿನ ನಾನು ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯಲ್ಲಿರುವ ಉತ್ತರಾವಧಿಯ ಬ್ರಾಹ್ಮಣರ ಪರಿವರ್ತನೆ ಎಂಬ ಭಾಗವನ್ನು ಓದುತ್ತಿರುವೆ. ಒಂದು ಸಲ ಬುದ್ಧನು ಶ್ರಾವಸ್ತಿಯ ಚೇತವನದಲ್ಲಿ ಉಳಿದುಕೊಂಡಿದ್ದ ವೇಳೆಯಲ್ಲಿ ತನ್ನ ಸಿದ್ಧಾಂತವನ್ನು ಮನುಷ್ಯರ ಮತ್ತು ದೇವರುಗಳ ಉಪಯೋಗಕ್ಕಾಗಿ ಬೋಧಿಸುತ್ತಿದ್ದನು. ಅದೇ ಸಮಯದಲ್ಲಿ ಆ ರಾಜ್ಯದ ಪೂರ್ವ ದಿಕ್ಕಿನಲ್ಲಿ ಉತ್ತರಾವತಿ ಎಂಬಲ್ಲಿ 500 ಜನ ಬ್ರಾಹ್ಮಣರ ಸಮುದಾಯವು ವಾಸವಾಗಿತ್ತು. ಅವರೆಲ್ಲರೂ ಒಂದುಗೂಡಿ ನಿಗ್ರಂಥ ಎಂಬ ಮುನಿಯೊಬ್ಬನ ವಾಸಸ್ಥಳಕ್ಕೆ ಹೋಗಲು ನಿರ್ಧರಿಸಿದರು. ಗಂಗಾ ನದಿಯ ದಡದಲ್ಲಿ ವಾಸ ಮಾಡುತ್ತಿದ್ದ ಆ ಮುನಿಯು ಬೂದಿ ಧೂಳು ಇತ್ಯಾದಿಗಳ ಮೂಲಕ ದೇಹವನ್ನೆಲ್ಲ ಮಲಿನ ಮಾಡಿಕೊಂಡು ಅದನ್ನೇ ಋಷಿಯಾಗುವ ಮಾರ್ಗವೆಂದು ಭಾವಿಸಿಕೊಂಡಿದ್ದನು. ಪ್ರಯಾಣದ ಮಾರ್ಗದಲ್ಲಿ ಮರುಭೂಮಿಯಂತಹ ಪ್ರದೇಶದ ನಡುವೆ ಅವರು ಸಾಗುತ್ತಿರುವಾಗ ಅವರಿಗೆ ತುಂಬಾ ಬಾಯಾರಿಕೆಯಾಯಿತು. ದೂರದಲ್ಲಿದ್ದ ಮರವೊಂದನ್ನು ನೋಡಿ ಹತ್ತಿರದಲ್ಲಿ ಮನುಷ್ಯರ ವಾಸಸ್ಥಳಗಳು ಇರಬೇಕೆಂದು ನಿರೀಕ್ಷಿಸುತ್ತಾ ವೇಗವಾಗಿ ಆ ಕಡೆ ನಡೆಯತೊಡಗಿದರು. ಆದರೆ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಅವರಿಗೆ ಮನುಷ್ಯ ಜೀವದ ಸುಳಿವು ಕಾಣಲಿಲ್ಲ. ಬೇರೆ ದಾರಿ ಕಾಣದೆ ಅವರೆಲ್ಲರೂ ದೊಡ್ಡ ಧ್ವನಿಯಲ್ಲಿ ಕೂಗುತ್ತಾ ರೋಧಿಸತೊಡಗಿದರು. ತಕ್ಷಣ ಅವರಿಗೆ ಆ ಮರದಿಂದ ಏಕೆ ಕೂಗಾಡುತ್ತಿದ್ದೀರಾ ಎಂಬ ಪ್ರೇತವೊಂದರ ಧ್ವನಿ ಕೇಳಿಸಿತು. ಕಾರಣ ತಿಳಿದ ನಂತರ ಪ್ರೇತವು ಅವರಿಗೆ ಮಾಂಸಾಹಾರ ಮತ್ತು ಮದ್ಯವನ್ನು ಒದಗಿಸಿತು. ಪ್ರಯಾಣ ಮುಂದುವರಿಸಲು ಸಿದ್ಧರಾದ ಬ್ರಾಹ್ಮಣರು ಅದರ ಪೂರ್ವ ಇತಿಹಾಸವನ್ನ ಕೇಳಿ ನೀನು ಹೀಗೆ ಪ್ರೇತವಾಗಿ ಜನಿಸಲು ಕಾರಣವೇನೆಂದು ಪ್ರಶ್ನಿಸಿದರು. ಪ್ರೇತವಾಗಿದ್ದ ಸುದತ್ತನು ತನ್ನ ವೃತ್ತಾಂತವನ್ನು ಬ್ರಾಹ್ಮಣರಿಗೆ ವಿವರಿಸಿದನು. ಆ ವನವನ್ನು ಬುದ್ಧನಿಗೆ ದಾನವಾಗಿ ನೀಡುವ ಸಂದರ್ಭದಲ್ಲಿ ಶ್ರಾವಸ್ತಿಯಲ್ಲಿ ನಡೆದ ಪುರೋಹಿತರ ಸಮಾವೇಶಕ್ಕೆ ನಾನು ಹೋಗಿದ್ದೆ. ಆ ದಿನ ಇಡೀ ರಾತ್ರಿ ಬುದ್ಧನ ಧಮ್ಮದ ನಿಯಮಗಳನ್ನು ಕೇಳಿದೆ. ಆ ನಂತರ ನಾನು ಹೋಗುವ ಸ್ಥಳಕ್ಕೆ ನೀರು ತುಂಬಿದ ಲೋಟವನ್ನು ತೆಗೆದುಕೊಂಡು ಹೋಗುವುದಾಗಿ ಮತ್ತು ನೀರನ್ನು ಪುರೋಹಿತರಿಗೆ ದಾನ ಮಾಡುವುದಾಗಿ ನಿರ್ಧರಿಸಿದೆ ಎಂದನು. ಮಾರನೆಯ ದಿನ ಬೆಳಗ್ಗೆ ಸುದತ್ತನು ಮನೆಗೆ ಬಂದಾಗ ಅವನ ಪತ್ನಿಯು ಕೋಪದಿಂದ ಯಾವ ಅನಿಷ್ಟ ಕಾರಣದಿಂದ ರಾತ್ರಿ ಮನೆಗೆ ಬರಲಿಲ್ಲ ಎಂದು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಅವನು ತನಗಾವ ಕೇಡು ಆಗಿರಲಿಲ್ಲವೆಂದು ಬುದ್ಧನ ಉಪದೇಶ ಕೇಳಲು ಚೇತವನಕ್ಕೆ ಹೋಗಿದ್ದೇನೆಂದು ತಿಳಿಸಿದನು. ಇದನ್ನು ಕೇಳಿದ ನಂತರ ಅವನ ಪತ್ನಿಯು ಬುದ್ಧನನ್ನು ಹೀನಾಯವಾಗಿ ಶಪಿಸತೊಡಗಿದಳು. ಈ ಗೌತಮನೊಬ್ಬ ಮತಿಗೆಟ್ಟ ಗುರುವಾಗಿದ್ದು ಜನರನ್ನು ಮರಳುಗೊಳಿಸುತ್ತಿದ್ದಾನೆ ಎಂದು ಹೀಯಾಳಿಸಿದಳು. ಆಕೆಯ ಮಾತುಗಳನ್ನು ನಾನು ವಿರೋಧಿಸಲಿಲ್ಲ, ಅವುಗಳನ್ನು ಒಪ್ಪಿಕೊಂಡೆ. ಆನಂತರ ನಾನು ಮರಣ ಹೊಂದಿದ ನಂತರ ಹೀಗೆ ಪ್ರೇತವಾಗಿದ್ದೇನೆ. ನನ್ನ ಅಂಜುಗುಳಿತನದಿಂದಾಗಿ ನಾನೀಗ ಈ ಮರಕ್ಕೆ ಅಂಟಿಕೊಳ್ಳಬೇಕಾಯಿತು ಎಂದು ಹೇಳಿದ ಸುದತ್ತನ ಪ್ರೇತವು ತನ್ನ ಮಾತುಗಳನ್ನು ಮುಂದುವರಿಸಿತು. ಯಜ್ಞ ಯಾಗ ಮುಂತಾದ ಕ್ರಿಯೆಗಳು ಕಷ್ಟಗಳು ಮತ್ತು ಹಗಲು ರಾತ್ರಿಗಳಂತೆ ನಿರಂತರ ಯಾತನೆಯ ಹೊರೆ ಮತ್ತು ಆತಂಕದ ಮೂಲಗಳಾಗಿವೆ. ದುಃಖದಿಂದ ಪಾರಾಗಲು ಮತ್ತು ದೇಹದ ಪಂಚಭೂತಗಳನ್ನು ನಾಶ ಮಾಡಲು ನಾವು ಧಮ್ಮವನ್ನು ಆಚರಿಸಬೇಕು ಹಾಗೂ ಈ ಜಗತ್ತಿನ ಋಷಿಗಳು ಹೇಳುವ ಪ್ರಾಪಂಚಿಕ ಧರ್ಮದ ನಿಯಮಗಳಿಂದ ಮುಕ್ತರಾಗಬೇಕು. ಇದನ್ನು ಕೇಳಿದ ನಂತರ ಬ್ರಾಹ್ಮಣರೆಲ್ಲರೂ ಆ ಸಮಯದಲ್ಲಿ ಬುದ್ಧನು ತಂಗಿದ್ದ ಶ್ರಾವಸ್ತಿಗೆ ಹೋಗಬೇಕೆಂದು ನಿರ್ಧರಿಸಿದರು. ಅವರು ಶ್ರಾವಸ್ತಿ ನಗರವನ್ನು ತಲುಪಿ ಬುದ್ಧ ಭಗವಾನನನ್ನು ಸಂದರ್ಶಿಸಿ ತಮ್ಮ ಭೇಟಿಯ ಉದ್ದೇಶವನ್ನು ಬುದ್ಧನಿಗೆ ತಿಳಿಸಿದಾಗ ಆ ವಿಶ್ವಮಾನ್ಯನಾದ ಬುದ್ಧ ಗುರುವು ಅವರಿಗೆ ಹೀಗೆ ನುಡಿದನು. ನಾವು ಜಡೆಗಟ್ಟಿದ ಕೂದಲಿನಿಂದ ಬತ್ತಲೆ ತಿರುಗಬಹುದು ಅಥವಾ ಕೆಲವು ಎಲೆಗಳನ್ನು ಅಥವಾ ತೊಗಟೆಯನ್ನು ಹೊದ್ದುಕೊಳ್ಳಬಹುದು ಅಥವಾ ಬೂದಿಯನ್ನು ಬಳಿದುಕೊಂಡು ಕಲ್ಲಿನ ಮೇಲೆ ಮಲಗಬಹುದು. ಆದರೆ ಅಶುದ್ಧ ಭಾವನೆಗಳನ್ನು ಹೋಗಲಾಡಿಸಲು ಇದರಿಂದ ಯಾವ ಪ್ರಯೋಜನವಾದೀತು? ಆದರೆ ಯಾರು ಕಾದಾಡುವುದಿಲ್ಲವೋ ಅಥವಾ ಕೊಲ್ಲುವುದಿಲ್ಲವೋ ಅಥವಾ ಬೆಂಕಿಯಿಂದ ನಾಶ ಮಾಡುವುದಿಲ್ಲವೋ, ಯಾರು ಜಯವನ್ನು ಪಡೆಯಲು ಆಸೆ ಪಡುವುದಿಲ್ಲವೋ,
ಯಾರು ಎಲ್ಲಾ ಜೀವಿಗಳ ಒಳಿತನ್ನು ಬಯಸುತ್ತಾರೋ ಅಂಥವರಲ್ಲಿ ದುಷ್ಟ ಆಲೋಚನೆಗಳಿಗೆ ಮತ್ತು ದ್ವೇಷಕ್ಕೆ ಆಶ್ರಯವಿರುವುದಿಲ್ಲ. ಪುಣ್ಯವನ್ನು ಸಂಪಾದಿಸಲು ಅಥವಾ ಮರಣಾನಂತರ ಮೋಕ್ಷ ಪಡೆಯಲು ಯಾರು ಯಾಗ ಮಾಡುತ್ತಾರೋ ಅಂತಹ ವ್ಯಕ್ತಿಗಳ ಸಂತೋಷವು ಒಳ್ಳೆಯದಕ್ಕೆ ದಾನ ಮಾಡಿದವನ ಸುಖದ ಕಾಲುಭಾಗವೂ ಇರುವುದಿಲ್ಲ. ಸಚ್ಚಾರಿತ್ರ್ಯದ ಕಡೆಗೆ ಸದಾ ಗಮನ ನೀಡುವವರು, ಇತರರನ್ನು ಗೌರವಿಸುವವರು, ವೃದ್ಧರನ್ನು ಆದರಿಸಿ ಪ್ರೀತಿ ತೋರಿಸುವವರು, ಇಂತಹವರಿಗೆ ನಾಲ್ಕು ರೀತಿಯ ಸಂತೋಷದ ಪ್ರತಿಫಲಗಳು ದೊರೆಯುತ್ತವೆ. ಅವುಗಳೆಂದರೆ ಸೌಂದರ್ಯ, ಶಕ್ತಿ, ಜೀವನ ಮತ್ತು ಶಾಂತಿ. ಬ್ರಾಹ್ಮಣರ ಮೂಲಕ ತನ್ನ ಪತಿ ಸುದತ್ತನು ಹೇಳಿದ ಕಥೆಯನ್ನು ಕೇಳಿ ತಿಳಿದುಕೊಂಡ ನಂತರ ಸುದತ್ತನ ಪತ್ನಿಯು ಅವನೊಂದಿಗೆ ರಾಜಿಯಾದವಳು. ಧನ್ಯವಾದಗಳು.

ಎಲ್ರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ ಬಿಳಿಗೆರೆ. ಹಿಂದೂ ಕೋಡ್ ಬಿಲ್ನಲ್ಲಿ ಕುಸಿಯುತ್ತಿರುವ ಹಿಂದೂ ಆಚಾರ ಧರ್ಮದ ರಿಪೇರಿ ಬಿಟ್ಟರೆ ಬೇರೇನೂ ಇಲ್ಲ, ಇದು ಈ ಲೇಖನದ ಶೀರ್ಷಿಕೆ. ಹಿಂದೂ ಕೋಡ್ ಬಿಲ್ ಅನ್ನು ಕಾನೂನಿಗೆ ರೂಪಾಂತರಗೊಳಿಸುವ ನಿಟ್ಟಿನಲ್ಲಿ ಬಿಲ್ ಅನ್ನು ಪಾರ್ಲಿಮೆಂಟ್ ಎದುರಿಗೆ ತಂದಾಗ ಕಾನೂನು ಸಚಿವರಾದ ಅಂಬೇಡ್ಕರ್ ಹೀಗೆ ಹೇಳಿದ್ದರು, ನಿಮಗೆ ಹಿಂದೂ ಆಚಾರ, ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಸಮಾಜವನ್ನು ಶಾಶ್ವತವಾಗಿ ಉಳಿಸಬೇಕೆಂದಿದ್ದರೆ ಎಲ್ಲೆಲ್ಲಿ ತಿದ್ದುಪಡಿ ಮಾಡಬೇಕೆಂದೆನಿಸುತ್ತದೆಯೋ ಅಲ್ಲೆಲ್ಲ ದುರಸ್ತಿ ಅಥವಾ ಸುಧಾರಣೆ ಮಾಡಲು ಹಿಂಜರಿಯಬೇಡಿ. ಹಿಂದೂ ಕೋಡ್ ಬಿಲ್ನಲ್ಲಿ ಕುಸಿಯುತ್ತಿರುವ ಹಿಂದೂ ಆಚಾರ ಧರ್ಮದ ರಿಪೇರಿ ಹೊರತು ಬೇರೇನೂ ಇಲ್ಲ. ವಿವಾಹ ವಿಷಯದಲ್ಲಿ ಹಳೆ ಮತ್ತು ಹೊಸ ಪರಂಪರೆಯ ಇಬ್ಬರನ್ನೂ ಸಮಾಧಾನಪಡಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಹಳೆಯ ತಲೆಮಾರಿನವರು ಅವರ ಧರ್ಮದ ಪ್ರಕಾರ ಅವರ ಸಮುದಾಯದ ವಧುವರರೇ ಲಗ್ನ ಮಾಡಿಕೊಳ್ಳಲು ಅನುಮತಿ ನೀಡಿದೆ. ಆಧುನಿಕರು ಅವರ ವಿವೇಕ ಬುದ್ಧಿಗೆ ಅನುಗುಣವಾಗಿ ಅವರ ಸಮಾಜದ ಹೊರಗಿನ ವಧುವರರೊಂದಿಗೆ ಮದುವೆ ಮಾಡಬಹುದಾದ ರೀತಿಯಲ್ಲಿ ಅವರಿಗೆ ಸ್ವತಂತ್ರ ನೀಡಲಾಗಿದೆ. ಹಿಂದೂಗಳ 90% ಭಾಗವಾಗಿರುವ ಶೂದ್ರರಲ್ಲಿ ವಿಚ್ಛೇದನೆಯ ರಿವಾಜು ರೂಢಿಯಲ್ಲಿದೆ. ಕೇವಲ 10% ಹಿಂದೂಗಳಲ್ಲಿ ಮಾತ್ರ ವಿಚ್ಛೇದನೆಯ ಪದ್ಧತಿ ರೂಢಿಯಲ್ಲಿಲ್ಲ. ಹೀಗಿರುವಾಗ 10% ಜನರ ಕಾನೂನನ್ನು 90% ಜನರ ಮೇಲೆ ಒರೆಸುತ್ತೀರಾ? ಇದು ನಾನು ನಿಮಗೆ ಕೇಳುವ ಪ್ರಶ್ನೆ. ಶಾಸ್ತ್ರಗಳು ವಿಚ್ಛೇದನೆಗೆ ಅನುಮತಿ ನೀಡುತ್ತಾ ಬಂದಿರುವುದು ನಿಮ್ಮ ಗಮನಕ್ಕೆ ಬಂದಿರಲೂಬಹುದು. ವೈವಾಹಿಕ ಸಂಬಂಧವು ಸುಖವಾಗಿರಲೆಂದು ಶಾಸ್ತ್ರಗಳು ಮಾಡಿದ ನಿಯಮವನ್ನು ಮುರಿದು ಕಾಲಿನಿಂದ ತುಳಿದು ಬೇರೆಯದೇ ರೂಢಿಯು ಅದರ ಮೇಲೆ ಏರಿದೆ. ಜಗತ್ತಿನ ಇತರ ಜನರಲ್ಲಿ ರೂಢಿಯಲ್ಲಿರುವ ವಿಚ್ಛೇದನೆಯ ಅನುಭವವು ನಿಮಗೂ ವಿಚ್ಛೇದನೆ ನೀಡಲು ಪೂರಕವಾಗಿದೆ. ಪ್ರತಿಯೊಂದು ಮಸೂದೆಯನ್ನು ಜನಾಭಿಪ್ರಾಯಕ್ಕಾಗಿ ರವಾನಿಸಬೇಕು ಅಥವಾ ಪ್ರಕಟಿಸಿ ಬಹಿರಂಗಪಡಿಸಬೇಕೆನ್ನುವುದು ಸರ್ಕಾರಕ್ಕಾಗಲಿ ಸದನಕ್ಕಾಗಲಿ ಬಂಧನಕಾರಕವೇನಲ್ಲ. ಎರಡನೆಯದು, ಮಸೂದೆಯನ್ನು ಪ್ರಾಂತದೊಳಗಷ್ಟೇ ಜಾರಿಯಾಗುವಂತೆ ಬೇಕೆಂದೇ ವ್ಯವಸ್ಥೆ ಮಾಡಲಾಗಿದೆ. ಪ್ರಾಂತದ ಮಟ್ಟಿಗೆ ಹೇಳುವುದಾದರೆ 3 ಮಸೂದೆಯನ್ನು ಜನಾಭಿಪ್ರಾಯಕ್ಕಾಗಿ ಬಿಡುಗಡೆಗೊಳಿಸಲಾಗಿತ್ತು. ಈಗ ಮತ್ತೆ 4 ಜನರ ಎದುರಿಗೆ ತರುವುದರಿಂದ ಉಪಯೋಗವಾಗಲಿದೆ ಎಂದು ನನಗೆ ಅನಿಸುವುದಿಲ್ಲ. ಸದರಿ ಕೋಡ್ ಅನ್ನು ಯಾವಾಗ ಸಂಸ್ಥೆಗಳಿಗೂ ಅನ್ವಯಗೊಳಿಸಲಾಗುವುದೋ ಆಗ ಮಾತ್ರ ಸಂಸ್ಥಾನದ ಜನಾಭಿಪ್ರಾಯಕ್ಕೆ ಬೆಲೆ ಸಿಗಲಿದೆ ಎಂದೇ ನನ್ನ ಭಾವನೆ. ಆಯ್ಕೆ ಸಮಿತಿಯು ವೈವಾಹಿಕ ಹಕ್ಕು ಮತ್ತು ಕಾನೂನುಬದ್ಧ ವಿವಾಹ ವಿಚ್ಛೇದನೆಗೆ ಸಂಬಂಧಿಸಿದಂತೆ 2 ಹೊಸ ಪರಿಚ್ಛೇದವನ್ನು ಮೂಲ ಮಸೂದೆಯಲ್ಲಿ ಜೋಡಿಸಲಾಗಿದೆ. ಮತಾಂತರ ಮಾಡಿದ್ರಿಂದ ತಂದೆಯು ದತ್ತಕ ವಿಧಿ ಕೈಗೊಳ್ಳುವ ಕಾನೂನು ರೀತಿಯ ಅನರ್ಹಗೊಳ್ಳುತ್ತಾನೋ ಆಗ ಮಗುವನ್ನು ದತ್ತಕ ನೀಡುವ ಅಧಿಕಾರವನ್ನು ತಾಯಿಗೆ ನೀಡಬೇಕೆಂದು ಸಮಿತಿ ಹೇಳುತ್ತದೆ. ಅದೇ ರೀತಿ ಹಿಂದೂ ವಿಧವೆ ಮತಾಂತರವಾದರೆ ತನ್ನ ಮಗುವನ್ನು ದತ್ತಕ ನೀಡುವ ಅವಳ ಅಧಿಕಾರವನ್ನು ಕಸಿದುಕೊಳ್ಳಬೇಕೆಂಬ ವ್ಯವಸ್ಥೆಯನ್ನು ಮಸೂದೆಯಲ್ಲಿ ಮಾಡಲಾಗಿದೆ. ವಿವಿಧ ಪ್ರಕಾರಗಳ ದತ್ತಕ ವಿಧಿಯಲ್ಲೂ ಕೆಲವು ಬದಲಾವಣೆಯನ್ನು ಸೂಚಿಸಲಾಗಿದೆ. ಕೋಡ್ನಲ್ಲಿ ನಮೂದಿಸಿದ ದತ್ತಕ ಪ್ರಕಾರದ ಹೊರತು ಬೇರೆ ಯಾವ ದತ್ತಕ ವಿಧಿಯನ್ನು ಮಾಡುವಂತಿಲ್ಲ ಎಂದು ಸಮಿತಿಯು ನಿರ್ಣಯ ಕೈಗೊಂಡಿದೆ. ಆಯ್ಕೆ ಸಮಿತಿ ಈ ವಿಷಯಕ್ಕೆ ಸಂಬಂಧಿಸಿದ 2 ಬದಲಾವಣೆಗಳನ್ನು ಸೂಚಿಸಿದೆ. ಹಿಂದೂ ತಂದೆಯು ಸನ್ಯಾಸ ಸ್ವೀಕರಿಸಿದರೆ ಅಥವಾ ಮತಾಂತರವಾದರೆ ಮಗನ ಮೇಲಿನ ನೈಸರ್ಗಿಕ ಹಕ್ಕನ್ನು ಕಸಿದುಕೊಂಡಿದೆ. ಮಸೂದೆಯ ಮೂಲದಲ್ಲಿ ಹಿಂದೂಗಳ ಸಂಘಟನೆಯನ್ನು ಮಾಡುವ ಉದ್ದೇಶವಿರುವುದರಿಂದ ಇಂಥ ಕರಾರನ್ನು ಹಾಕಬೇಕಾದ ಅಗತ್ಯವಿತ್ತು. ಸಮಿತಿಯು ಮಗಳ ಹಕ್ಕಿನಲ್ಲೂ ಮಹತ್ವದ ಬದಲಾವಣೆಯನ್ನು ಮಾಡಿದೆ. ಮೂಲ ಮಸೂದೆಯಲ್ಲಿ ಪ್ರತಿಪಾದಿಸಿದ್ದೇನೆಂದರೆ ಮಗಳ ಮಗನಿಗೆ 1/2 ಪಾಲು ಸಿಗುತ್ತದೆ, ಆದರೆ ನ್ಯಾಯ ಪದ್ಧತಿಯಿಂದ ಪಾಲು ಪಡೆಯುವಲ್ಲಿ ಎಂದು ಹಾಗೆಯೇ ಮಹಿಳೆಯರು ವಾರಸಾ ಹಕ್ಕಿಗೆ ಅನುಕ್ರಮದಲ್ಲಿರಲೆಂದು ಮಗಳ ಪಾಲು ಮಗನ ಪಾಲಿನ ಸಮಸಮವಾಗಿರುವ ವ್ಯವಸ್ಥೆಯನ್ನು ಸಮಿತಿ ಮಾಡಿದೆ. ಸದ್ಯದ ಕೋಡ್ ಈವರೆಗಿನ ರೂಢಿಯಲ್ಲಿದ್ದ ಕಾನೂನು ವಿರುದ್ಧವಿದೆ ಎಂಬ ಆಕ್ಷೇಪ ಕೇಳಿಬರುತ್ತಿದೆ. ನಾನು ಈ ಬಗೆಗೆ ಸಭಾಮಂಟಪದಲ್ಲಿ ಮುಕ್ತವಾಗಿ ಹೇಳಬಯಸುವುದೇನೆಂದರೆ ಈ ಕೋಡ್ ಅನ್ನು ಒಪ್ಪಿಯೂ ನೀವು ಅದರ ಮೇಲೆ ರೂಢಿಯ ಜಡಬಲೆಯನ್ನು ಬೆಳೆಯಗೊಡುವ ಇಚ್ಛೆ ಇದ್ದಲ್ಲಿ ಮಸೂದೆಯನ್ನು ಸ್ವೀಕರಿಸಿಯೂ ಏನೂ ಪ್ರಯೋಜನವಿಲ್ಲ. ಏಕೆಂದರೆ ಕಾನೂನನ್ನು ಟೊಳ್ಳುಗೊಳಿಸುವ ಶಕ್ತಿಯು ರೂಢಿಯ ಬಳಿ ಇರುವುದರಿಂದ ಸದರಿ ಕೋಡ್ ನಿರ್ಜೀವಗೊಳ್ಳುತ್ತದೆ. ಸಾಂಕೇತಿಕ ಕಾನೂನಿನಂತಿರುವ ಹಿಂದೂಗಳ ಅವಿಭಕ್ತ ಕುಟುಂಬ ಪದ್ಧತಿಯು ಈ ಕೋಡಿನ ಅನ್ವಯ ನಾಶಪಡಿಸಲಾಗಿದೆ ಎಂಬ ಶಂಕೆಯನ್ನು ಕೆಲವರು ವ್ಯಕ್ತ ಮಾಡಿದ್ದಾರೆ.
ಅವಿಭಕ್ತ ಕುಟುಂಬದಲ್ಲಿಯ ಜನರ ಪಾಲು ಸ್ವತಂತ್ರವಾಗಿ ಅವರವರ ಹೆಸರಿನಲ್ಲಿ ಉಳಿಯುತ್ತದೆ. ಅಂತ ವ್ಯವಸ್ಥೆಯನ್ನು ಸದರಿ ಕೋಡ್ನಲ್ಲಿ ಮಾಡಲಾಗಿದೆ. ಇದೇನು ಅಂತಹ ಕ್ರಾಂತಿಕಾರಕ ವಿಷಯ ಎಂದೇನು ಭಾವಿಸಬೇಕಾಗಿಲ್ಲ. ಸದ್ಯದ ಕಾಲದಲ್ಲಿ ಎಲ್ಲರೂ ಸ್ವತಂತ್ರವಾಗಿ ವಾಸಿಸಲು ಬಯಸುವ ವಿಷಯ ಎಲ್ಲರಿಗೂ ಗೊತ್ತಿರುವಂತಹದೇ. ಈ ಕೋಡ್ನಲ್ಲಿ ಸಂಯುಕ್ತ ಕುಟುಂಬದ ಸಂಯುಕ್ತ ಅಧಿಕಾರವನ್ನು ಕಸಿದುಕೊಂಡರೂ ಅವಿಭಕ್ತ ಕುಟುಂಬವನ್ನು ತಾಳೆ ಉಳಿಸುವ ವ್ಯವಸ್ಥೆ ಇದೆ. ಅಂದರೆ ಎಲ್ಲಿ ಸಾಂಕೇತಿಕ ಕಾನೂನು ಇದೆಯೋ ಅಲ್ಲಿ ದಯಾದಿ ಭಾಗ ಎಂದರೆ ವಾರಸ ಹಕ್ಕು ಬರುತ್ತದೆ. ಇದಿಷ್ಟೇ ವ್ಯವಸ್ಥೆಯನ್ನು ಸದರಿ ಕೋಡಿನ ಅನ್ವಯ ಮಾಡಲಾಗಿದೆ. ಮಹಿಳೆಯರಿಗೆ ಲಭಿಸುವ ಆಸ್ತಿಯ ಹಕ್ಕು ತೀರಾ ಗೋಜಲಿನದಾಗಿದೆ. ಈ ವಿಷಯದಲ್ಲಿ ಸ್ತ್ರೀ ಧನ ಮತ್ತು ವಿಧವೆಯ ಆಸ್ತಿ ಎಂಬೆರಡು ಭಾಗ ಮಾಡಲಾಗಿದೆ. ಯಾವ ಆಸ್ತಿಯೂ ಪುರುಷನ ಬಳಿಯ ಆಸ್ತಿಯ ಹಕ್ಕಿನಿಂದಾಗಿ ಸ್ತ್ರೀಗೆ ಲಭಿಸುವುದೋ ಅದಕ್ಕೆ ವಿಧವೆಯ ಆಸ್ತಿ ಎನ್ನಲಾಗಿದೆ. ಈ ವಿಷಯದಲ್ಲಿ ಆಯ್ಕೆ ಸಮಿತಿಯ ನಿರ್ಣಯವೇನೆಂದರೆ ಮಹಿಳೆಯು ತನ್ನ ಆಸ್ತಿಯನ್ನು ಮನಬಂದಂತೆ ಖರ್ಚು ಮಾಡುವ ಚಾತುರ್ಯ ಮತ್ತು ಸಾಮರ್ಥ್ಯವನ್ನು ಪಡೆದಿರುತ್ತಾಳೋ ಅದೇ ರೀತಿಯಲ್ಲಿ ವಿಧವೆಯು ಆಸ್ತಿಯನ್ನು ಖರ್ಚು ಮಾಡುವ ಸಾಮರ್ಥ್ಯವನ್ನು ಪಡೆದಿರುತ್ತಾರೆ ಎಂದು ಭಾವಿಸಬೇಕು. ಹೀಗಾಗಿ ಮಹಿಳೆಗೆ ಸಿಗುವ ಆಸ್ತಿಯ ಮೇಲೆ ಅವಳಿಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕಿದೆ ಎಂದು ಕೋರ್ಟ್ನಲ್ಲಿ ನಮೂದಿಸಲಾಗಿದೆ. ನಮಸ್ಕಾರ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ.
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
0: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
0: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
0: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
0: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಈ ದಿನ ನಾವು ನವರಾತ್ರಿಯ 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನವರಾತ್ರಿಯ 3ನೇ ದಿನದಂದು ಚಂದ್ರಾಗಂಟ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಪ್ರತಿಯೊಂದು ಹಬ್ಬವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷತೆಯನ್ನು ಹೊಂದಿರುತ್ತೆ. ಸ್ನೇಹಿತರೆ, ಈ ಹಬ್ಬಗಳು ಕೇವಲ ಆಚರಣೆಗೆ ಮಾತ್ರವಲ್ಲದೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಂದು ಒಳಿತನ ಉಂಟು ಮಾಡುತ್ತೆ. ಹೇಗಂತೀರಾ? ಆ ಹಬ್ಬಗಳು ಅಂದಾಗ ಮನೆಯಲ್ಲಿ ಒಂದಿಷ್ಟು ಖುಷಿಯ ವಾತಾವರಣ ಇರುತ್ತೆ. ಬೇರೆ ಬೇರೆ ಊರಲ್ಲಿರುವಂತಹ ಮಕ್ಕಳೆಲ್ಲ ಮನೆಗೆ ಬರ್ತಾರೆ. ಎಲ್ಲರೂ ಒಟ್ಟಾಗಿ ಖುಷಿಯಿಂದ, ಒಂದು ಸಂಭ್ರಮಾಚರಣೆಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಪ್ರೀತಿ ಕೂಡ ಹೆಚ್ಚಾಗಿರುತ್ತೆ. ಸಂಬಂಧಿಗಳ ಮನೆಗೆ ನಾವು ಹೋಗೋದಿರ್ಬೋದು, ನಮ್ಮ ಮನೆಗೆ ಬೇರೆ ನಂಟರಿಷ್ಟರು ಬರೋದು, ಸ್ನೇಹಿತರು ಬರೋದು, ಸೊ ಇವೆಲ್ಲವೂ ಕೂಡ ಒಂದು ಪ್ರೀತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತವೆ ಅಲ್ವಾ? ಜೊತೆಗೆ ಈ ಹಬ್ಬಗಳಲ್ಲಿ ಮಾಡುವಂತಹ ವಿಶೇಷ ಅಡುಗೆಗಳು ಕೂಡ. ಅಂದಾಗೆ ಸ್ನೇಹಿತರೆ, ಈ ನವರಾತ್ರಿಯ 3ನೇ ದಿನದಂದು ಚಂದ್ರಗಂಟ ಅಮ್ಮನನ್ನು ಪೂಜೆ ಮಾಡ್ತೀವಿ ಅನ್ನೋದನ್ನು ಆಗಲೇ ತಿಳಿಸಿದೆ. ಈ ಅಮ್ಮನವರಿಗೆ ನೈವೇದ್ಯವಾಗಿ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥಗಳು ಅತ್ಯಂತ ಪ್ರಿಯವಾದ ನೈವೇದ್ಯಗಳಾಗಿವೆ. ಸ್ನೇಹಿತರೆ, ಹಾಲು, ಹಾಲಿನಿಂದ ಮಾಡಿದಂತಹ ಪಾಯಸ, ಚಂದ್ರಗಂಟಾದೇವಿಗೆ ಹಾಲಿನ ಖಾದ್ಯಗಳು ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಅಕ್ಕಿ ಪಾಯಸ, ಅಕ್ಕಿ ಕಡುಬು, ಹಾಗೆ ಹಬೆಯಲ್ಲಿ ಬೇಯಿಸಿದ ಸಿಹಿಗಡುಬು, ಇವೆಲ್ಲವೂ ಕೂಡ ಅಮ್ಮನವರಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ನೈವೇದ್ಯವಾಗಿ ಕೂಡ ಮಾಡ್ತಾರೆ. ಇನ್ನು ಸಕ್ಕರೆ ಪೊಂಗಲ್ಲು, ಅಕ್ಕಿ, ಹೆಸರುಬೇಳೆ, ಬೆಲ್ಲ ಮತ್ತು ತುಪ್ಪವನ್ನು ಬಳಸಿ ಮಾಡಿದಂತಹ ಸಾಂಪ್ರದಾಯಿಕ ಸಕ್ಕರೆ ಪೊಂಗಲ್ಲು ಕೂಡ ಈ ದಿನ ಅಂದರೆ 3ನೇ ದಿನದ ಪೂಜೆಗೆ ಉತ್ತಮ ಪ್ರಸಾದ. ಇದರೊಟ್ಟಿಗೆ ಪಂಚಾಮೃತ ಮತ್ತು ಸಕ್ಕರೆ ಮಿಠಾಯಿ, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಸೇರಿಸಿ ಮಾಡಿದ ಪಂಚಾಮೃತ ಅಥವಾ ಕಲ್ಲು ಸಕ್ಕರೆಯನ್ನು ದೇವಿಗೆ ಅರ್ಪಣೆ ಮಾಡುವುದು ಉಂಟು. ಇದರೊಟ್ಟಿಗೆ ಮತ್ತೊಂದು ರವಿ ಕೇಸರಿ ಬಾತ್. ಸ್ನೇಹಿತರೆ, ಕೇಸರಿ ಮತ್ತು ಒಣದ್ರಾಕ್ಷಿ, ಗೋಡಂಬಿ ಹಾಕಿ ಮಾಡಿದಂತಹ ಘಮ ಘಮಿಸುವ ರವೆ ಕೇಸರಿಯನ್ನು ಸಹ ಅಮ್ಮನವರಿಗೆ ನೈವೇದ್ಯ ಮಾಡಿ ಬಳಸಲಾಗುತ್ತೆ. ಹಾಗೆ ಮತ್ತೊಂದು ನಂಬಿಕೆ ಇದೆ ಸ್ನೇಹಿತರೆ, ಈ ದೇವಿಗೆ ಹಾಲಿನ ನೈವೇದ್ಯವನ್ನು ಅರ್ಪಣೆ ಮಾಡೋದ್ರಿಂದ ಜೀವನದ ಎಲ್ಲ ಕಷ್ಟಗಳು, ದುಃಖಗಳು ದೂರವಾಗಿ ಶಾಂತಿ ಮತ್ತು ಪರಮ ಆನಂದ ಲಭಿಸುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಏನೇ ಆಗಲಿ, ಯಾರಿಗೆ ಯಾವುದಿಷ್ಟನೋ ಅದನ್ನು ಮಾಡ್ತಾ ದೇವರ ಹೆಸರಿನಲ್ಲಿ ಹೇಳಿ ದೇವರಿಗೂ ಖುಷಿ ಪಡ್ತಾ ನಾವು ಕೂಡ ಖುಷಿ ಪಡ್ತೀವಲ್ವಾ? ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಸಿಹಿ ಖಾದ್ಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವು ಯಾವೆಲ್ಲ ಸಿಹಿ ಖಾದ್ಯಗಳಾಗಿವೆ, ಯಾರೆಲ್ಲ ತಿಳಿಸ್ತಾರೆ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಅಂತ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ಅರ್ಚನಾ ಮಂಜುನಾಥ್ ಮೇಡಮ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಶಿವಮೊಗ್ಗದ ಅರ್ಚನಾ ಮಂಜುನಾಥ್ ಮೇಡಮ್ ಅವರು ಯಾವೆಲ್ಲ ಸಿಹಿ ಖಾದ್ಯಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳ್ತಿಳಿಯೋಣ.
5: ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಮಂಜುನಾಥ್, ಶಿವಮೊಗ್ಗದಿಂದ. ಸಕ್ಕರೆ ಪೊಂಗಲ್ಲು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಅರ್ಧ ಕಪ್ಪು ಹೆಸರು ಬೇಳೆ, ಅರ್ಧ ಕಪ್ಪು ಅಕ್ಕಿ, ನೀರು, ಚಿಟಿಕೆ ಉಪ್ಪು, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇದಿಷ್ಟು ಬೇಕಾಗಿರುತ್ತೆ. ಮೊದಲು ಅರ್ಧ ಕಪ್ಪು ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸ್ವಲ್ಪ ಬಾಣಲೆಗೆ ಹಾಕಿ ಬೆಚ್ಚಗೆ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹೆಸರುಬೇಳೆ ಹೂವಿನ ಥರ ಬೇಯುತ್ತೆ ಮತ್ತು ಪರಿಮಳದಿಂದ ಕೂಡಿರುತ್ತೆ ಅಂತ. ಇದು ಆರಿದ ಮೇಲೆ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿ ಒಂದಕ್ಕೆ ನಾಲ್ಕರಷ್ಟು ನೀರು ಹಾಕಿ ಅದನ್ನು ಬೇಯೋಕ್ಕಿಡಬೇಕಾಗತ್ತೆ. ಅದು ಬೆಂದು ಕೂಲಾದ ಮೇಲೆ ಬಾಣಲೆಯನ್ನು ತಗೊಳ್ಳಿ, ಅದನ್ನು ಪಾತ್ರೆ ಒಲೆ ಮೇಲಿಟ್ಟು ಅದಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಈ ಬೇಯಿಸಿದ ಬೇಳೆ ಮತ್ತು ಅಕ್ಕಿಯನ್ನು ಅದಕ್ಕೆ ಬಗ್ಸಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಬೇಕಾದಲ್ಲಿ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಚಿಟಿಕೆ ಉಪ್ಪು, ಸಕ್ಕರೆಯನ್ನು ಹಾಕಿ ಬೇಕಿದ್ದಲ್ಲಿ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿಯನ್ನು ಕೂಡ ಸೇರಿಸ್ಬೋದಾಗಿರುತ್ತೆ. ಇದಿಷ್ಟನ್ನು ಸೇರಿಸಿ ಅದು ಚೆನ್ನಾಗಿ ಕುದಿ ಬಂದು ಹದವಾಗಬೇಕು. ಇದು ಸಕ್ಕರೆ ಪೊಂಗಲ್ಲು.
4: ಸ್ನೇಹಿತರೆ, ಸಕ್ಕರೆ ಪೊಂಗಲನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅರ್ಚನಾ ಮಂಜುನಾಥ್ ಮೇಡಮ್ ಅವರು. ಸಕ್ಕರೆ ಯಾರಿಗೆ ಇಷ್ಟ ಇಲ್ವೋ ಅವರು ಬೆಲ್ಲವನ್ನು ಕೂಡ ಉಪಯೋಗ ಮಾಡ್ಕೊಳ್ಬೋದು. ಒಂದೊಳ್ಳೆ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೈವೇದ್ಯಕ್ಕೂ ಕೂಡ ಸೈ, ತಿನ್ನಲಿಕ್ಕೂ ಕೂಡ ಸೈ. ಸಕ್ಕರೆ ಪೊಂಗಲನ್ನು ತಿನ್ನುವಾಗ ಮಧ್ಯೆ ಮಧ್ಯೆ ದ್ರಾಕ್ಷಿ, ಗೋಡಂಬಿ ಸಿಕ್ಕಾಗ ಮತ್ತಷ್ಟು ಅದರ ರುಚಿ ಹೆಚ್ಚಾಗತ್ತೆ. ಜೊತೆಗೆ ಏಲಕ್ಕಿ ಪೌಡರನ್ನು ಘಮ ಅದರ ರುಚಿ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ. ಸುಲಭ ಮತ್ತು ಬೇಗ ಕೂಡ ಆಗುತ್ತೆ. ನೀವು ಕೂಡ ಒಮ್ಮೆ ಸಕ್ಕರೆ ಪೊಂಗಲನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಅರ್ಚನಾ ಮಂಜುನಾಥ್ ಮೇಡಮ್ ಅವರಿಂದ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅರ್ಚನಾ ಮಂಜುನಾಥ್ ಮೇಡಮ್ ಅವರು ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಸುಲಭವಾಗಿ ದಿಢೀರಂತ ಸಕ್ಕರೆ ಪೊಂಗಲನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದರೊಟ್ಟಿಗೆ ಮತ್ತೊಂದು ಹಾಲಿನ ಖಾದ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಖಾದ್ಯ, ಅದರಲ್ಲೇನು ಸ್ಪೆಷಲ್ ಆಗಿರುತ್ತೆ ಅನ್ನೋದನ್ನ ಅರ್ಚನಾ ಮೇಡಮ್ ಅವರಿಂದ ಕೇಳೋಣ.
1: ನಾನು ಈ ದಿನ ನಿಮಗೆ ಹಾಲಿನಿಂದ ಮಾಡ್ತಕ್ಕಂಥ ಒಂದು ಸಿಹಿ ಭಕ್ಷ್ಯವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಬಾಸುಂದಿ. ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ ಈಗ ತಿಳ್ಕೊಳ್ಳೋಣ. ಬಾಸುಂದಿ ಮಾಡೋದಕ್ಕೆ ಅರ್ಧ ಲೀಟರ್ ಹಾಲು, ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ, ಕಟ್ ಮಾಡಿದಂತಹ ಪಿಸ್ತಾ, ಬಾದಾಮಿ, ಗೋಡಂಬಿ, ಚಿಟಿಕೆ, ಕೇಸರಿ, ಇದಿಷ್ಟು ಈ ನಮ್ಮ ಬಾಸುಂದಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರುತ್ತೆ. ಮೊದಲು ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಕೊಳ್ಳೋಣ. ಅದಕ್ಕೆ ಅರ್ಧ ಲೀಟರ್ ದಪ್ಪವಾಗಿರ್ತಕ್ಕಂಥ ಹಾಲು, ಕೆಂಪು ಪ್ಯಾಕೆಟ್ ಹಾಲು, ಇಲ್ಲ ಅದಕ್ಕೂ ದಪ್ಪನ ಆಗಿರ್ತಕ್ಕಂಥ ಹಾಲು ತೊಗೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ. ಆ ಹಾಲನ್ನು

0: ಮತ್ತು ರುಚಿಗೆ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಚಿಟಿಕೆ, ಕೇಸರಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಹಾಲು ಸ್ವಲ್ಪ ದಪ್ಪ ಆಗಿದೆಯಾ ಅಂತ ನೋಡಿ ಸಕ್ಕರೆ ಹಾಕಿ ಚೆನ್ನಾಗಿ ಕಲಕಿ ಅದು ಒಂದೆರಡು ಕುದಿ ಬಂದ ಮೇಲೆ ಅದನ್ನು ಇಳಿಸ್ಕೊಳ್ಳೋಣ. ಇಳಿಸ್ಕೊಂಡ ಮೇಲೆ ಇದನ್ನು ಹೀಗೆ ಕೂಡ ನೈವೇದ್ಯ ಮಾಡಬಹುದು, ಇಲ್ಲ ನೈವೇದ್ಯ ಆದ ನಂತರ ಇದನ್ನು ತಣ್ಣಗೆ ತಿನ್ನಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿದ್ದರೆ ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಕೂಡ ತಿನ್ಬೋದಾಗಿರುತ್ತೆ. ಈ ಬಾಸುಂದಿ ತುಂಬ ರುಚಿಕರವಾಗಿರುತ್ತೆ.
1: ಸ್ನೇಹಿತರೆ, ಏನೇ ಹೇಳಿ, ಹಾಲಿನಿಂದ ಮಾಡಿದಂತಹ ಪ್ರತಿಯೊಂದು ಖಾದ್ಯಗಳು ತುಂಬಾ ರುಚಿಕರ ಆಗಿರುತ್ತೆ. ಈ ಬಾಸುಂದಿ ಇರ್ಬೋದು, ರಸ್ಮಲಾಯಿ, ರಸಗುಲ್ಲ, ಗುಲಾಬ್ ಜಾಮೂನು, ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ, ಲಸ್ಸಿ, ಶ್ರೀಖಂಡ್, ಕುಲ್ಫಿ, ಪೇಡ, ಬರ್ಫಿ, ಕಲಾಕಂದ್, ಮಿಲ್ಕ್ ಕೇಕ್, ಕೋವಾ, ರಬ್ಡಿ, ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಿಹಿ ತಿನಿಸುಗಳನ್ನು ಮಾಡ್ಬೋದು ಹಾಲಿನಿಂದ. ಹಾಗೆ ಹಾಲಿನಿಂದ ಹಾಟ್ ಚಾಕ್ಲೇಟ್ ಮಾಡ್ತಾರೆ, ಮಿಲ್ಕ್ ಶೇಕ್ ಮಾಡ್ತಾರೆ, ಹಾಗೆ ಮಸಾಲ ಹಾಲು, ಬಾದಾಮಿ ಹಾಲು, ಅರಿಶಿಣದ ಹಾಲು ಕೂಡ ಮಾಡ್ಕೊಳ್ತಾರೆ ಸ್ನೇಹಿತರೆ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಹಾಲಿನಿಂದ. ಹಾಗೆ ಸ್ನೇಹಿತರೆ, ಅರ್ಚನಾ ಮೇಡಮ್ ಅವರು ಈ ದಿನ ತಿಳಿಸ್ಕೊಟ್ಟಂತಹ ಸಕ್ಕರೆ ಪೊಂಗಲ್ಲು ಮತ್ತು ಬಾಸುಂದಿ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ರೀತಿಯ ಸಿಹಿ ಖಾದ್ಯಗಳನ್ನು ಮಾಡ್ಕೊಳ್ಳಿ. ಹೇಗೂ ಈಗ ಮಕ್ಕಳಿಗಂತೂ ರಜೆ ಇರುತ್ತೆ, ಮನೆಯಲ್ಲಿ ಸಿಹಿ ಖಾದ್ಯಗಳನ್ನು ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ, ಜೊತೆಗೆ ಹಬ್ಬದ ಸಂಭ್ರಮ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಬೇಕರಿ ತಿಂಡಿಗಳಿರ್ಬೋದು, ಹಾಗೆ ಬಾಣಂತೆ ಅಡುಗೆಗಳಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ಖಾದ್ಯಗಳನ್ನು ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಅರ್ಚನಾ ಮಂಜುನಾಥ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ಮಲೆನಾಡು ಭಾಗದ ರೈಲು ಪ್ರಯಾಣಿಕರಿಗೆ ಉತ್ತಮ ಪ್ರಯಾಣುಭವ ಒದಗಿಸುವ ನಿಟ್ಟಿನಲ್ಲಿ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಹಾಗೂ ತಾಳಗುಪ್ಪ ಶಿವಮೊಗ್ಗ ಟೌನ್ ರೈಲುಗಳು ಸೇರಿದಂತೆ ನೈರುತ್ಯ ರೈಲ್ವೆಯ 6 ರೈಲುಗಳಲ್ಲಿ ಹಳೆಯ ಬೋಗಿಗಳ ಬದಲಿಗೆ ಆಧುನಿಕ HLB ಬೋಗಿಗಳನ್ನು ಅಳವಡಿಸುವ ರೈಲ್ವೆ ಇಲಾಖೆ ನಿರ್ಧಾರ ಸ್ವಾಗತಾರ್ಹ ಮತ್ತು ಸಂತಸದ ಸಂಗತಿ ಎಂದು ಸಂಸದ ಬಿವೈ ರಾಘವೇಂದ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ದೇಶದ ರೈಲ್ವೆ ವ್ಯವಸ್ಥೆಯನ್ನು ಆಧುನೀಕರಿಸುವುದರ ಜೊತೆಗೆ ಪ್ರಯಾಣಿಕರಿಗೆ ಸುರಕ್ಷಿತ, ಆರಾಮದಾಯಕ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸಲು ಕೇಂದ್ರದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ನಿರಂತರವಾಗಿ ಕೈಗೊಳ್ಳುತ್ತಿರುವ ಕ್ರಮಗಳು ಶ್ಲಾಘನೀಯ. ಇದರಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೂ ಉತ್ತಮ ಪ್ರಯಾಣಿಕ ಸೌಲಭ್ಯ ಮತ್ತು ಸವಲತ್ತುಗಳು ಲಭ್ಯವಾಗುತ್ತಿವೆ. ನವರಾತ್ರಿ ಹಾಗೂ ನಾಡಹಬ್ಬ ದಸರೆಯ ಸಂದರ್ಭದಲ್ಲಿ ಈ ಸುರಕ್ಷಿತ, ಆರಾಮದಾಯಕ ಮತ್ತು ಉತ್ತಮ ಸೇವೆ ನಮ್ಮ ಜಿಲ್ಲೆಗೆ ಲಭ್ಯವಾಗುತ್ತಿರುವುದು ದಸರಾ ಹಬ್ಬದ ಕೊಡುಗೆ ಎಂದೇ ನಾನು ಭಾವಿಸುತ್ತೇನೆ. ಇದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ, ಕೇಂದ್ರ ರೈಲ್ವೆ ಸಚಿವ ಶ್ರೀ ಅಶ್ವಿನ್ ವೈಷ್ಣವ್ ಮತ್ತು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣನವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ಹಾಗೂ ಮಲೆನಾಡು ಭಾಗದ ರೈಲು ಸಂಪರ್ಕ ಮತ್ತು ಪ್ರಯಾಣಿಕರ ಸೌಲಭ್ಯಗಳ ಸುಧಾರಣೆಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಹಕಾರ, ನೆರವುಗಳು ಇದೇ ರೀತಿ ಮುಂದುವರಿಯುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಂದಿನ ವಿವರ. ನಮ್ಮ ತಂದೆ ಎಸ್ ಬಂಗಾರಪ್ಪ ಅವರು ನಮ್ಮ ಕುಟುಂಬದ ಆಸ್ತಿಯಲ್ಲ, ಇಡೀ ಸೊರಬದ ಜನತೆಯ ಆಸ್ತಿ. ನಿಮ್ಮ ಕುಟುಂಬದ ಹಿರಿಯರು ಮತ ನೀಡಿ ಅವರನ್ನು ಗೆಲ್ಲಿಸಿದ್ದರಿಂದ ಅವರು ಮುಖ್ಯಮಂತ್ರಿಯಾಗಲು ಸಾಧ್ಯ.

ಸಾಧ್ಯವಾಯಿತು. ಆ ಋಣ ನಮ್ಮ ಮೇಲಿದೆ. ಸೊರಬಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವುದು ನಮ್ಮ ತಂದೆಯವರಿಗೆ ಸಲ್ಲಿಸುವ ಗೌರವವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಶ್ರೀ ಎಸ್ ಬಂಗಾರಪ್ಪ ಪ್ರತಿಷ್ಠಾನ ಹಾಗೂ ಬೆಂಗಳೂರಿನ ಟೀಮ್ ಸಮ್ಮಿಲನ ವತಿಯಿಂದ ಆನಂದರಾವ್ ಸರ್ಕಲ್ ಸಮೀಪದ ರೇಸ್ ಕೋರ್ಸ್ ಕ್ರಾಸ್ ರಸ್ತೆಯ ಕೆಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಡಿಟೋರಿಯಂನಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವ ಸೊರಬ ವಿಧಾನಸಭಾ ಕ್ಷೇತ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಟೀಮ್ ಸಮ್ಮಿಲನ ವತಿಯಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದರು. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಶೇಕಡಾ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರು ಮತ್ತು ಕ್ರೀಡೆ, ಸಾಂಸ್ಕೃತಿಕ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಒಟ್ಟು 45 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ 15,000 ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಯಿತು. ನಿಮ್ಮ ಈ ಸಾಧನೆಯನ್ನು ತಂದೆ ತಾಯಿಗೆ ಅರ್ಪಿಸಿ. ಅವರು ಶ್ರಮಪಟ್ಟು ನಿಮ್ಮನ್ನು ಓದಿಸಿದ್ದರಿಂದಲೇ ನೀವು ಈ ಹಂತಕ್ಕೆ ತಲುಪಿದ್ದೀರಿ. ಈ ಪ್ರೋತ್ಸಾಹ ನಿಮ್ಮ ಮುಂದಿನ ಸಾಧನೆಗೆ ಸ್ಫೂರ್ತಿಯಾಗಲಿ. ಭವಿಷ್ಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ದೊಡ್ಡ ಸಾಧನೆಗಳನ್ನು ಮಾಡಬೇಕು ಎಂದು ಹಾರೈಸಿದರು. ಬೆಂಗಳೂರಿನಲ್ಲಿ ಉದ್ಯೋಗ ಮತ್ತು ವಿವಿಧ ಕಾರಣಗಳಿಗಾಗಿ ನೆಲೆಸಿರುವ ಸೊರಬಾದ ಜನರು ತಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಮುಂದಾಗಿರುವುದು ಸಂತಸದ ಸಂಗತಿ. ನೀವೆಲ್ಲರೂ ಸೇರಿ ಟೀಮ್ ಸಮ್ಮಿಲನ ಸಂಘಟನೆಯನ್ನು ಕಟ್ಟಿಕೊಂಡು ಕಳೆದ 2 ವರ್ಷಗಳಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೀರಿ. ಇದರ ಶ್ರೇಯಸ್ಸು ಸಂಘಟಕರಿಗೆ ಸಲ್ಲಬೇಕು ಎಂದರು. ಮುಂದಿನ ವಿವರ. ಇಡೀ ರಾಜ್ಯದಲ್ಲೇ ಅತ್ಯಂತ ವಿಶಾಲವಾದ ಜವಳಿ ಕ್ಷೇತ್ರದ ಶೋರೂಂ ಶಿವಮೊಗ್ಗದಲ್ಲಿ ನಿನ್ನೆ ಉದ್ಘಾಟನೆಯಾಗಿದ್ದು, ಶಿವಮೊಗ್ಗ ಬಿಎಚ್ ರಸ್ತೆಯ ಬಿಎಸ್ಸಿ ಟೆಕ್ಸ್ಟೈಲ್ಸ್ ಪ್ರಾರಂಭೋತ್ಸವ ವೈಭವದಿಂದ ನಡೆಯಿತು. ಬೆಳಗ್ಗೆ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಹಾಗೂ ಇತರ ಗಣ್ಯರು ನೂತನ ಶೋರೂಂ ಅನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು, ಉತ್ತಮ ಗುಣಮಟ್ಟದ ಬಿಎಸ್ಸಿ ಜವಳಿ ಶೋರೂಂಗಳು ರಾಜ್ಯದಲ್ಲೇ ಅತ್ಯಂತ ಹೆಸರುವಾಸಿಯಾಗಿ ಬೆಳೆದಿದೆ. ಇಂತಹ ಶೋರೂಂ ಅನ್ನು ಶಿವಮೊಗ್ಗಕ್ಕೆ ತರುವುದು ಜಿಲ್ಲೆಯ ಜನರ ಬಹುದೊಡ್ಡ ಬೇಡಿಕೆ ಈಗ ಈಡೇರಿದೆ. ಅದು ಸಹ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಶೋರೂಂ ಇಲ್ಲಿ ಆಗಿರುವುದು ನಿಜಕ್ಕೂ ಸಂತಸದ ವಿಷಯ ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು, 85 ವರ್ಷಗಳ ಕಾಲ ಒಂದೇ ಬಗೆಯ ದೋಣಿಯಲ್ಲಿ ಜವಳಿ ಉದ್ಯಮವನ್ನು ನಡೆಸುತ್ತಿರುವ ಬಿಎಸ್ಸಿ ಕುಟುಂಬದ ಸರಳತೆ, ಸಜ್ಜನಿಕೆ ಹಾಗೂ ನಂಬಿಕೆ ರಾಜ್ಯದ ಜನತೆಯ ಅಚ್ಚುಮೆಚ್ಚಿನ ವಿಷಯವಾಗಿದೆ. ಶಿವಮೊಗ್ಗದಲ್ಲಿ ಇಂಥದ್ದೊಂದು ದೊಡ್ಡ ಶೋರೂಂ ಆರಂಭವಾಗುವ ಮೂಲಕ ಇಲ್ಲಿನ ನೂರಾರು ಜನರಿಗೆ ಉದ್ಯೋಗದ ಅವಕಾಶ ನೀಡಿದೆ ಎಂದರು. ಬೇರೆ ಉದ್ಯಮದತ್ತ ಈ ಕುಟುಂಬ ಯೋಚಿಸದೆ ತಮ್ಮ ಕುಟುಂಬ ಇದೇ ಕೆಲಸವನ್ನು ಮಾಡಬೇಕೆಂದು ಪ್ರಯತ್ನಿಸುತ್ತಿರುವ ಬಿಎಸ್ಸಿ ಕುಟುಂಬದ ಶ್ರಮ ನಿಜಕ್ಕೂ ಶ್ಲಾಘನೀಯ ಹಾಗೂ ನಂಬಿಕೆಗೆ ಅರ್ಹವಾದದ್ದು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಂಪ್ರದಾಯದ ಸೊಬಗು, ಗೊಂಬೆಗಳ ವೈವಿಧ್ಯ, ಭಕ್ತಿಯ ಭಾವ ಮತ್ತು ವಿದ್ಯಾರ್ಥಿಗಳ ಉತ್ಸಾಹದ ಸಮ್ಮಿಲನಕ್ಕೆ ಸಾಕ್ಷಿಯಾದದ್ದು ನಗರದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನ ಎಂಸಿಎ ವಿಭಾಗದಲ್ಲಿ ನಡೆದ

ಎಂಸಿ ದಸರಾ ಉದ್ಘಾಟನಾ ಕಾರ್ಯಕ್ರಮ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಲೇಜಿಗೆ ಆಗಮಿಸಿದ್ದ ವಿದ್ಯಾರ್ಥಿಗಳು ತಮ್ಮ ಮನೆ ಮನೆಗಳಿಂದ ತಂದಿದ್ದ ವಿವಿಧ ಬಗೆಯ ಗೊಂಬೆಗಳನ್ನು ಕಲಾತ್ಮಕವಾಗಿ ಜೋಡಿಸಿ ಮಧ್ಯದಲ್ಲಿ ದುರ್ಗಾದೇವಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಮಾವಿನ ತೋರಣ ಹಾಗೂ ಬಾಳೆ ಕಂಬಗಳಿಂದ ಅಲಂಕರಿಸಿ ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದರು. ಉಪನ್ಯಾಸಕರು ಮತ್ತು ಸಹಪಾಠಿಗಳೊಂದಿಗೆ ಸಾಮೂಹಿಕವಾಗಿ ದೇವಿಯನ್ನು ಆರಾಧಿಸಿದ ವಿದ್ಯಾರ್ಥಿಗಳು ಜಗತ್ತಿನ ಒಳಿತಿಗಾಗಿ ಹಾಗೂ ಬದುಕಿನ ಉನ್ನತಿಗಾಗಿ ಪ್ರಾರ್ಥಿಸಿದರು. ಕಲಿಕೆಯ ಅಂಗಳದಲ್ಲಿ ಸಂಸ್ಕೃತಿಯ ಕಂಪು ಹರಡಿದ ಈ ಕ್ಷಣಗಳು ವಿದ್ಯಾರ್ಥಿಗಳಲ್ಲಿ ಸಂಪ್ರದಾಯದ ಬಗೆಗಿನ ಅಭಿಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. ದಸರೆಯ ಸಾಂಸ್ಕೃತಿಕ ವೈಭವವನ್ನು ಅನಾವರಣಗೊಳಿಸಿದ ಗೊಂಬೆಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ದಶಾವತಾರವನ್ನು ಪ್ರತಿಬಿಂಬಿಸುವ ಗೊಂಬೆಗಳು, ವಿವಾಹ ಸಂಪ್ರದಾಯ ವಿವಿಧ ಆಚರಣೆಗಳನ್ನು ಬಿಂಬಿಸುವ ಗೊಂಬೆಗಳು, ಗಂಡು ಹೆಣ್ಣಿನ ಜೋಡಿಗಳು, ಎತ್ತು ಹಸು ಕರು ಆನೆ ಸೇರಿದಂತೆ ಜನಪದ ಬದುಕು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಗೊಂಬೆಗಳ ಪ್ರದರ್ಶನ ವಿಶೇಷ ಮೆರುಗು ನೀಡಿದವು. ಪ್ರತಿಯೊಂದು ಗೊಂಬೆಯೂ ಒಂದೊಂದು ಕಥೆಯನ್ನು ಹೇಳುವಂತಿತ್ತು. ಸಂಸ್ಕೃತಿಯ ಬೆರಗುಗಳನ್ನು ನೆನಪಿಸುವ ಸುಂದರ ಕಲಾಲೋಕವನ್ನು ಸೃಷ್ಟಿಸಿತು. ಮುಂದಿನ ವಿವರ. ನಗರದ ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದಿಂದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಇನ್ಸ್ಟಿಟ್ಯೂಷನ್ಸ್ ಇನೋವೇಷನ್ ಕೌನ್ಸಿಲ್ ಸಹಯೋಗದಲ್ಲಿ ಅಂತರ ಕಾಲೇಜು ಐಡಿಯಾಥಾನ್ 2026 ಸ್ಪರ್ಧೆ ಆಯೋಜಿಸಿದ್ದು, ಕರ್ನಾಟಕದ ವಿವಿಧ ಜಿಲ್ಲೆಗಳ 20 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ, ಸೃಜನಶೀಲತೆ, ಉದ್ಯಮಶೀಲ ಚಿಂತನೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಬೆಳೆಸುವುದು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಸ್ಪರ್ಧಿಗಳು ತಮ್ಮ ನವೀನ ಆಯೋಜನೆಗಳನ್ನು ಮೌಲ್ಯಮಾಪಕರ ಮುಂದೆ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮವನ್ನು ರಾಷ್ಟೀಯ ಶಿಕ್ಷಣ ಸಮಿತಿಯ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್ ಹಾಗೂ ಜಿಲ್ಲಾ ವಾಣಿಜ್ಯ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಉದ್ಘಾಟಿಸಿದರು. ಸ್ಪರ್ಧೆಯಲ್ಲಿ ಶಿವಮೊಗ್ಗ ಎನ್ಇಎಸ್ ಐಎಎಸ್ ತಂಡ ಪ್ರಥಮ ಬಹುಮಾನ ಗಳಿಸಿತು. ತಂಡದ ವಚನ್, ಸಮನ್ ನಾಡಿಕ್, ಪ್ರಾಚಿ ಜಾನಿನ್ ಮತ್ತು ಅನಿರುದ್ಧ್ ಬಹುಮಾನ ಪಡೆದರು. ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ತಂಡ ದ್ವಿತೀಯ ಬಹುಮಾನ ಗಳಿಸಿತು. ಸಹ್ಯಾದ್ರಿ ಕಾಲೇಜು ತೃತೀಯ ಬಹುಮಾನ ಪಡೆಯಿತು. ಮುಂದಿನ ವಿವರ. ಶಿವಮೊಗ್ಗದ ವನ್ಯಜೀವಿ ವಿಭಾಗದ ವ್ಯಾಪ್ತಿಯಲ್ಲಿರುವ ಪ್ರಸಿದ್ಧ ಸಕ್ರೆಬೈಲು ಆನೆ ಬಿಡಾರದ ಆನೆಗಳ ಆರೈಕೆ, ಚಿಕಿತ್ಸೆ ಹಾಗೂ ವನ್ಯಜೀವಿ ರಕ್ಷಣಾ ಕಾರ್ಯಗಳಿಗಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಪಶು ವೈದ್ಯರೊಬ್ಬರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು, ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ಅಕ್ಟೋಬರ್ 16ರವರೆಗೆ ವಿಸ್ತರಿಸಲಾಗಿದೆ. ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಕಟಿಸಿರುವಂತೆ, ಈ ಹುದ್ದೆಯು ತುರ್ತು ಸಂದರ್ಭಗಳಲ್ಲಿ ವನ್ಯ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದು, ಮರಣೋತ್ತರ ಪರೀಕ್ಷೆ ನಡೆಸುವುದು ಹಾಗೂ ಮಾನವ ವನ್ಯ ಪ್ರಾಣಿ ಸಂಘರ್ಷದ ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಅರ್ಜಿದಾರರು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡರಿ ಪದವಿ ಪಡೆದಿರಬೇಕು. ವನ್ಯಜೀವಿ ವಿಷಯದಲ್ಲಿ ಸ್ನಾತಕೋತ್ತರ ಪಶು ವೈದ್ಯಕೀಯ ಪದವಿ ಪಡೆದವರಿಗೆ ಹಾಗೂ ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳ ವನ್ಯಜೀವಿ ಕ್ಷೇತ್ರ ಅಥವಾ ಮೃಗಾಲಯಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಇರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಸಕ್ತರು ತಮ್ಮ ಸ್ವಯಂ ವಿವರಗಳೊಂದಿಗೆ ಅಗತ್ಯ ದಾಖಲೆಗಳೊಂದಿಗೆ ಅಕ್ಟೋಬರ್ 17ರಂದು ಬೆಳಗ್ಗೆ 10 ಗಂಟೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ವನ್ಯಜೀವಿ ವಿಭಾಗ, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818222223 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನಾಟಕ ರಚನೆ ಸುಲಭದ ಕೆಲಸವಲ್ಲ. ರಿಮೋಟ್, ಲೈಟು, ವೈರ್ ಹಿಡಿಯುವ ಕೈಗೆ ಮೈಕ್ ಕೊಡುವ ಮೂಲಕ ರಂಗದ ಹಿಂಬದಿಯಲ್ಲಿ ಕೆಲಸ ಮಾಡುವ ಕಲಾವಿದರಿಗೂ ಗೌರವ ಸಲ್ಲಿಸಿರುವುದು ಶ್ಲಾಘನೀಯ ಎಂದು ರಂಗಭೂಮಿ ಕಲಾವಿದ ಹರಿಗೆ ಗೋಪಾಲಸ್ವಾಮಿ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಶಿವಮೊಗ್ಗ ದಸರಾದಲ್ಲಿ ಎರಡನೇ ದಿನ ರಂಗದಸರಾ ಉದ್ಘಾಟಿಸಿ ಮಾತನಾಡಿದ ಅವರು, ಶಿವಮೊಗ್ಗ ದಸರಾದಲ್ಲಿ ಮುಂದಿನ ದಿನಗಳಲ್ಲಿ ನಾಟಕ ಪ್ರದರ್ಶನಕ್ಕೆ ಹೊಸ ತಂಡಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಎಂದರು. ಲೋಕಾಯುಕ್ತ ಡಿವೈಎಸ್ಪಿ ಬಿಪಿ ಚಂದ್ರಶೇಖರ್ ಮಾತನಾಡಿ, ಮಕ್ಕಳಲ್ಲಿ ಕಲೆಯ ಬಗ್ಗೆ ಒಲವು ಮೂಡಿಸುವುದು ಪಾಲಕರ ಕರ್ತವ್ಯ. ಮೊಬೈಲ್ ಗೀಳಿನಿಂದ ಹೊರಬಂದು ಇಂಥ

ಇಂತಹ ವೇದಿಕೆಗಳಲ್ಲಿ ತೊಡಗಿಸಿಕೊಂಡರೆ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದರು. ರಂಗಾಯಣದ ನಿರ್ದೇಶಕ ಪ್ರಸನ್ನ ಡಿ ಸಾಗರ ಮಾತನಾಡಿದರು. ಹವ್ಯಾಸಿ ರಂಗ ತಂಡಗಳ ಕಲಾವಿದರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕಾಂತೇಶ್, ಕದರಮಂಡಲಗಿ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್, ರಂಗದಸರಾ ಕಾರ್ಯದರ್ಶಿ ಮಧುನಾಯ್ಕ್, ರಂಗ ಕಲಾವಿದ ಆರ್ಎಸ್ ಆಲಸ್ವಾಮಿ ಇದ್ದರು. ಮುಂದಿನ ವಿವರ. ನವರಾತ್ರಿ ಹಬ್ಬವನ್ನು ಭಾರತದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಆಚರಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಶ್ರೀ ಚಾಮುಂಡೇಶ್ವರಿ ಹೆಸರಿನಲ್ಲಿ, ಅಸ್ಸಾಂ ಸೇರಿ ಇತರೆಡೆ ದುರ್ಗಾದೇವಿ ಎಂದು ಪೂಜಿಸುತ್ತಾರೆ ಎಂದು ತಾಲೂಕು ಪಂಚಾಯಿತಿ ಇಒ ಆಶಲತಾ ಹೇಳಿದರು. ನಗರಸಭೆ ದಸರಾ ಆಚರಣೆ ಅಂಗವಾಗಿ ಜನ್ನಾಪುರದ ಬಂಟರ ಭವನದಲ್ಲಿ ಸಂಘ ಸಂಸ್ಥೆಗಳ ಮಹಿಳೆಯರಿಗೆ ಆಯೋಜಿಸಿದ್ದ ಇಂಧನರಹಿತ ಅಡುಗೆ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದರು. ದುಷ್ಟಶಕ್ತಿ ಸಂಹಾರ ಈ ಹಬ್ಬದ ಮುಖ್ಯ ಉದ್ದೇಶ. ದಸರಾ ಹಬ್ಬವನ್ನು ಬೇರೆ ರಾಜ್ಯಗಳಲ್ಲಿ ಹಬ್ಬವನ್ನಾಗಿ ಆಚರಿಸಿದರೆ ಕರ್ನಾಟಕದಲ್ಲಿ ನಾಡ ಹಬ್ಬವನ್ನಾಗಿ ಆಚರಣೆ ಮಾಡುತ್ತೇವೆ. ಈ ಹಬ್ಬಕ್ಕೆ ಇತಿಹಾಸವೂ ಇದೆ. ಇದರಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಅಪಾರ ಎಂದರು. ಪೌರಾಯುಕ್ತ ಕೆಎನ್ ಹೇಮಂತ್ ಮಾತನಾಡಿ, ಮಹಿಳೆಯರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹಿಳಾ ದಸರಾ ಆಚರಣೆ ಮಾಡಲಾಗುತ್ತಿದೆ. ತಾಲೂಕಿನ ಮಹಿಳೆಯರು ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಅಡುಗೆ ಸ್ಪರ್ಧೆಯಲ್ಲಿ 18 ತಂಡಗಳು ಭಾಗವಹಿಸಿದ್ದವು. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮಹಿಳಾ ಘಟಕ ಪ್ರಥಮ ಸ್ಥಾನ, ಶ್ರೀ ಮೇಧಾ ಸ್ವಸಹಾಯ ಸಂಘ ಜಟ್ಪಟ್ ನಗರ ದ್ವಿತೀಯ ಸ್ಥಾನ, ಕೆಎಸ್ಪಿಎಸ್ಟಿಎ ಮಹಿಳಾ ವೇದಿಕೆ ತೃತೀಯ ಸ್ಥಾನ ಪಡೆದವು. ನಗರಸಭೆ ಅಧ್ಯಕ್ಷೆ ಗೀತಾ ರಾಜ್ಕುಮಾರ್, ಸದಸ್ಯರಾದ ಕೋಟೇಶ್ವರ ರಾವ್, ಬಸವರಾಜ್, ನಾಗರತ್ನ, ಅನುಸುಧಾ ಮೋಹನ್ ಇತರರಿದ್ದರು. ಮುಂದಿನ ವಿವರ. ಜಾಗತಿಕ ಆರ್ಥಿಕ ಸವಾಲುಗಳ ನಡುವೆಯೂ ಭಾರತ ಸ್ಥಿರ ಬೆಳವಣಿಗೆ ಕಾಯ್ದುಕೊಂಡಿದೆ ಎಂದು ನಿವೃತ್ತ ಪ್ರಾಧ್ಯಾಪಕ ಟಿಆರ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗ ಮತ್ತು ಸಹ್ಯಾದ್ರಿ ಎಕನಾಮಿಕ್ ಫೋರಂ ಸಹಯೋಗದಲ್ಲಿ ಭಾರತದ ಜಿಡಿಪಿ 2026-27 ಸಾಲಿನ ಮೊದಲ ತ್ರೈಮಾಸಿಕದ ಅಂದಾಜುಗಳ ಅವಲೋಕನ ಕುರಿತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೃಷಿ ಉತ್ಪಾದನೆ ಮತ್ತು ಸೇವಾ ವಲಯಗಳ ಸಮತೋಲಿತ ಕೊಡುಗೆ ಇದಕ್ಕೆ ಕಾರಣ ಎಂದರು. ಪ್ರಾಚಾರ್ಯ ಡಾ ಸಿರಾಜ್ ಅಹಮದ್ ಮಾತನಾಡಿ, ವಿದ್ಯಾರ್ಥಿಗಳು ದೇಶದ ಆರ್ಥಿಕ ಬೆಳವಣಿಗೆ, ಜಿಡಿಪಿ ಮತ್ತು ಸರ್ಕಾರದ ನೀತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು ಎಂದರು. ಎಚ್ಎಂ ಶಂಭುಲಿಂಗಮೂರ್ತಿ, ಎಚ್ಪಿ ಮಂಜುನಾಥ್, ಸಿಆರ್ ರಾಘವೇಂದ್ರ ಇದ್ದರು. ಮುಂದಿನ ವಿವರ. ಎಡಹಳ್ಳಿ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಕ್ಟೋಬರ್ 13-15 3 ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣ ಗಾಂಧಿ ತತ್ವ ಪ್ರಣಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 13 ಬೆಳಗ್ಗೆ 10:30 ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾ ಊಡೆ ಪಿ ಕೃಷ್ಣ ಉದ್ಘಾಟಿಸುವರು. ಕಾಲೇಜಿನ ಪ್ರಾಚಾರ್ಯ ಡಾ ಆರ್ ಗಣೇಶ್ ಅಧ್ಯಕ್ಷತೆ ವಹಿಸುವರು. ಜನಪದರ ಕಣ್ಣಲ್ಲಿ ಗಾಂಧಿ, ಬಹುರೂಪಿ ಗಾಂಧಿ, ಈ ವಿಷಯ ಕುರಿತು ಗೋಷ್ಠಿ ಮತ್ತು ಗಾಂಧಿ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಕುರಿತು ಉಪನ್ಯಾಸ ಇರಲಿದೆ. ಅಕ್ಟೋಬರ್ 14 ಬೆಳಗ್ಗೆ 10:30 ಗಾಂಧೀಜಿ ಹೋರಾಟದ ಆರಂಭಿಕ ದಿನಗಳು, ಮಧ್ಯಾಹ್ನ 2 ಗಾಂಧಿ ತಾತ್ವಿಕ ಚಿಂತನೆಗಳು, ಗಾಂಧಿ ಸೇವೆ ಸ್ವಚ್ಛತೆ, ಈ ವಿಷಯ ಕುರಿತು ಉಪನ್ಯಾಸ ನಡೆಯಲಿದೆ. ಅಕ್ಟೋಬರ್ 15 10:30 ಗಾಂಧಿ ಸಮಕಾಲೀನ ಸಂದರ್ಭ, ಗಾಂಧಿ ಸತ್ಯ ಮತ್ತು ಅಹಿಂಸೆ, ಮಧ್ಯಾಹ್ನ 2 ಗಾಂಧಿ ಚಿಂತನ ಮಂಥನ ಕುರಿತು ಉಪನ್ಯಾಸ ನಡೆಯಲಿದೆ. ಅಕ್ಟೋಬರ್ 15 ಮಧ್ಯಾಹ್ನ 3 ಸಾಹಿತಿ ಎಡೆಹಳ್ಳಿ ಭದ್ರಪ್ಪಗೌಡ ಸಮಾರೋಪ ಭಾಷಣ ಮಾಡುವರು. ಮುಂದಿನ ವಿವರ. ವ್ಯಕ್ತಿಯು ಬದುಕಿಗೆ ಸ್ಫೂರ್ತಿಯ ಸೆಲೆಯಾಗಿ ಹಾಗೂ ಲೋಪ ತಿದ್ದಿಕೊಳ್ಳಲು ನಾಡಹಬ್ಬ ದಸರಾ ಮಾರ್ಗದರ್ಶಕವಾಗಿದೆ ಎಂದು ಜಡೆ ಸಂಸ್ಥಾನ ಮಠದ ಶ್ರೀ ಮಹಾಂತ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಆವರಣದಲ್ಲಿ ದಸರಾ ಉತ್ಸವ ಸಮಿತಿ, ತಾಲೂಕು ಆಡಳಿತ ಹಾಗೂ ಪುರಸಭೆಯಿಂದ ಹಮ್ಮಿಕೊಂಡಿದ್ದ 18 ವರ್ಷದ ಸಾರ್ವಜನಿಕ ದಸರಾ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾಡಹಬ್ಬ ಎಂದರೆ ಎಲ್ಲರೂ ಕೂಡಿ ಒಳ್ಳೆಯ ಮಾತನಾಡುವ ಹಾಗೂ ತತ್ವಗಳ ಚಿಂತನೆಯ ಆಚರಣೆಯಾಗಿದೆ. ಬದುಕಿನಲ್ಲಿ ಬಡತನ, ಸಿರಿತನ ಬರುತ್ತವೆ. ಆಗ ನಾವು ಸಮಾಧಾನದಿಂದ ಇರಬೇಕು. ಅರಿಷಡ್ವರ್ಗಗಳನ್ನು ಮೆಟ್ಟಿ ನಿಂತರೆ ಕುಟುಂಬದ ನೆಮ್ಮದಿಗೆ ಕಾರಣವಾಗಿ ಆ ಮನೆ ನಂದಗೋಕುಲವಾಗುತ್ತದೆ ಎಂದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಸಣ್ಣಬೈಲ್ ಮಾತನಾಡಿ, ಈ ಬಾರಿ ವಿಶೇಷವಾಗಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಜತೆಗೆ ಅನೇಕರ ಶ್ರಮವೂ ಅಡಗಿದೆ ಎಂದು ತಿಳಿಸಿದರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಜಯಶೀಲಗೌಡ ಮಾತನಾಡಿ, ವ್ಯಕ್ತಿಯಲ್ಲಿನ ದುಷ್ಟಗುಣಗಳನ್ನು ಹೋಗಲಾಡಿಸಿ ಸಂಸ್ಕಾರಯುತ ಗುಣಗಳು

0: ಗುಣಗಳನ್ನು ಬೆಳೆಸಿಕೊಳ್ಳಲು ದುರ್ಗಾದೇವಿಯ ಪ್ರಾರ್ಥನೆ ಉತ್ತಮ ಮಾರ್ಗ. ಸೊರಬದಲ್ಲಿ ದಸರಾ ಉತ್ಸವ ವರ್ಷದಿಂದ ವರ್ಷಕ್ಕೆ ವೈಭವದಿಂದ ನಡೆಯುತ್ತಿದೆ ಎಂದರು. ಕಾರ್ಯಕ್ರಮದ ಪ್ರಾಯೋಜಕರಾದ ವಿದ್ಯುತ್ ಗುತ್ತಿಗೆದಾರ ಕೆ ಪಾಂಡುರಂಗ, ಕೃಷಿಕ ರವಿಶೆಟ್ರು, ಸಮಾಜ ಸೇವಕ ಹನುಮಂತಪ್ಪ ಅವರನ್ನು ಸನ್ಮಾನಿಸಲಾಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಣ್ಣ ಭಜಂತ್ರಿ ಅವರಿಂದ ನಾದಸ್ವರ ವಾದನ, ಅಕ್ಕನ ಬಳಗದಿಂದ ವಚನ ಗಾಯನ ಹಾಗೂ ಭಜನೆ ಜರುಗಿತು. ನಂತರ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿಯಿಂದ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಿತು. ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ಜಿ ಪ್ರಶಾಂತ್ ಮೇಸ್ತ್ರಿ, ನಿಕಟಪೂರ್ವ ಅಧ್ಯಕ್ಷ ಎನ್ ಷಣ್ಮುಖಾಚಾರ್, ಮಹಿಳಾ ಅಧ್ಯಕ್ಷೆ ಸುಜಾತಾ ಜೋತಾಡಿ, ಬಗರ್ಹುಕುಂ ಸಮಿತಿ ಅಧ್ಯಕ್ಷ ಎಂ ಡಿ ಶೇಖರ್, ಕೆಡಿಪಿ ಸದಸ್ಯ ಅಣ್ಣಪ್ಪ ಹಾಲಗಟ್ಟ, ಹಾಪ್ಕಾಂ ನಿರ್ದೇಶಕ ಕೆ ವಿ ಗೌಡ, ಶಿಮುಲ್ ನಿರ್ದೇಶಕ ದಯಾನಂದ ಗೌಡ, ವಿರೂಪಾಕ್ಷಪ್ಪ, ಡಿ ಶಿವಯೋಗಿ, ಜಿ ಕೆರಿಯಪ್ಪ, ಶಿವಾನಂದಪ್ಪ ಇತರರಿದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ.
9: ವೈದ್ಯ ಲೋಕದ ಆಕಸ್ಮಿಕಗಳು. ನೌಕಾಯಾನದ ನರಕವನ್ನು ನಿಗ್ರಹಿಸಿದ ನಿಂಬೆ. ಸಾವಿರದ 498 ವಾಸ್ಕೋಡಗಾಮ ಪೋರ್ಚುಗಲ್ನಿಂದ ಭಾರತಕ್ಕೆ ಹೊಸದೊಂದು ನೌಕಾಮಾರ್ಗ ಕಂಡುಹಿಡಿದ. ಭಾರತದ ಚರಿತ್ರೆಯೇ ಬದಲಾಗಿ ಹೋಯಿತು. ಆಗ ವಾಸ್ಕೋಡಗಾಮನ ಜೊತೆ ಪ್ರಯಾಣ ಆರಂಭಿಸಿದ್ದವರು 170 ಮಂದಿ. ಆದರೆ ಆನಂತರ ಜೀವಂತವಾಗಿ ಪೋರ್ಚುಗಲ್ಗೆ ವಾಪಸ್ ಹೋದವರು ಕೇವಲ 54 ಮಂದಿ. ಅವರಲ್ಲಿ ಬಹುತೇಕ ನಾವಿಕರು ಸತ್ತಿದ್ದು ಅಂದಿನ ಕಾಲದ ಪ್ರತಿಯೊಂದು ನೌಕಾ ಪ್ರಯಾಣದಲ್ಲೂ ಸಾಮಾನ್ಯವಾಗಿದ್ದ ಒಂದು ರೋಗದಿಂದ. 15ರಿಂದ 18ನೇ ಶತಮಾನದ ನಡುವೆ ಜಗತ್ತಿನಾದ್ಯಂತ ಸುಮಾರು 20 ಲಕ್ಷ ಮಂದಿ ನಾವಿಕರು ಈ ಸಮಸ್ಯೆಗೆ ತುತ್ತಾಗಿ ಮರಣಿಸಿದ್ದರು ಎಂದು ಅಂದಾಜು. ಮೆಗಲಾನ್, ಜೇಮ್ಸ್ ಕೋಕ್, ಕೊಲಂಬಸ್ ಮುಂತಾದ ಪ್ರಸಿದ್ಧ ನೌಕಾಯಾನಿಗಳ ಪ್ರತಿಯೊಂದು ಯಾನದಲ್ಲೂ ಸುಮಾರು ಮಂದಿ ಸಹನಾವಿಕರು ಈ ರೋಗಕ್ಕೆ ಬಲಿಯಾದ ಉಲ್ಲೇಖಗಳಿವೆ. ಆದರೆ 1747ರಲ್ಲಿ ಒಂದು ನೌಕೆಯಲ್ಲಿ ನಡೆದ ಸಂಶೋಧನೆ ಈ ಸಮಸ್ಯೆಯ ಇತಿಹಾಸವನ್ನೇ ಬದಲಾಯಿಸಿತು. ಭವಿಷ್ಯದಲ್ಲಿ ಅದು ಅಂದಿನ ಜನರು ಊಹಿಸಿದ್ದ ರೀತಿಯ ಯಾವುದೇ ಕಾಯಿಲೆ ಅಲ್ಲ, ಕೇವಲ ಒಂದು ಪೋಷಕಾಂಶದ ಕೊರತೆಯಿಂದ ಸಂಭವಿಸಿದ ಸ್ಥಿತಿ ಎಂದು ಪತ್ತೆಯಾಯಿತು. ಆ ಆರೋಗ್ಯ ಸಮಸ್ಯೆಯ ಹೆಸರು ಸ್ಕರ್ವಿ. ಅತ್ಯಂತ ಸರಳ ಪರಿಹಾರ ಇರುವ ಈ ಸಮಸ್ಯೆ ಇತಿಹಾಸದ ಉದ್ದಕ್ಕೂ ಮಾಡಿದ ಅಲ್ಲೋಲ ಕಲ್ಲೋಲ ಅಷ್ಟಿಷ್ಟಲ್ಲ. ಸ್ಕರ್ವಿ ಒಂದು ರೀತಿಯಲ್ಲಿ ನಾವಿಕರ ಕಾಯಿಲೆ. ಗಟ್ಟಿ ನೆಲದ ಮೇಲೆ ಬದುಕುತ್ತಿದ್ದವರನ್ನು ಅದು ಕಾಡಿದ್ದು ಅಪರೂಪ. ಆದರೆ ಸಮುದ್ರಯಾನದ ಅಪಾಯಗಳನ್ನು ಒಪ್ಪಿಕೊಂಡೇ ನಾವಿಕರಾಗುತ್ತಿದ್ದವರು ಒಂದು ರೀತಿಯಲ್ಲಿ ಸಾವಿಗೆ ಸಿದ್ಧರಾಗಿಯೇ ನೀರಿಗೆ ಇಳಿಯುತ್ತಿದ್ದರು. ಚಂಡಮಾರುತ, ಕಡಲ್ಗಳ್ಳರು, ಕಾಯಿಲೆಗಳು, ಹಸಿವು, ಅಜ್ಞಾತ ನೆಲೆಗಳ ಅಪಾಯ, ನಾವಿಕರ ಮಧ್ಯದ ಒಳಜಗಳ, ಹೀಗೆ ಹಲವಾರು ರೀತಿಗಳಲ್ಲಿ ಅವರು ಸಾಯಬಹುದಿತ್ತು. ಹೀಗಾಗಿ ನಾವಿಕರ ಸಾವನ್ನು ವಿಪತ್ತಿನ ರೀತಿಯಲ್ಲಿ ಯಾರೂ ಪರಿಗಣಿಸುತ್ತಿರಲಿಲ್ಲ. ಆದರೆ ನೌಕೆಯೊಳಗೆ ಇರುವ ಮಂದಿಗೆ ಇದು ಗಮನಾರ್ಹವಾಗುತ್ತಿತ್ತು. ಅದರಲ್ಲೂ ನೌಕಾಯಾನದಲ್ಲಿ ನಿಷ್ಣಾತರಾದ ಯಾರಾದರೂ ಹೀಗೆ ಯಾವುದೇ ಕಾರಣಕ್ಕೆ ಮರಣಿಸಿದರೆ ಆ ಯಾನದ ಸಫಲತೆಯೇ ಪ್ರಶ್ನಾರ್ಹವಾಗುತ್ತಿತ್ತು. ಹೀಗಾಗಿ ನೌಕೆಯಲ್ಲಿನ ಪ್ರತಿಯೊಬ್ಬರ ಉಳಿವು ನೌಕಾಯಾನದ ಸಾಫಲ್ಯಕ್ಕೆ ಕಾರಣವಾಗಿತ್ತು. ಯಾರೂ ಏನೂ ಮಾಡಲಾಗದ ಕಾರಣಕ್ಕೆ ಯಾರಾದರೂ ಮರಣಿಸಿದರೆ ಬೇರೆ ವಿಧಿಯಿಲ್ಲದೆ ಸುಮ್ಮನಾಗಬೇಕಿತ್ತು. ಆದರೆ ಆರೋಗ್ಯವಂತ ವ್ಯಕ್ತಿಯೊಬ್ಬ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ದಿನೇ ದಿನೇ ನಿತ್ರಾಣವಾಗುತ್ತಾ ರಕ್ತಸ್ರಾವದಿಂದ ನರಳಿ ನರಳಿ ಎಲ್ಲರ ಕಣ್ಣ ಮುಂದೆಯೇ ಕೊನೆಯುಸಿರೆಳೆಯುವುದು ಬಹಳ ನೋವಿನ ಸಂಗತಿಯಾಗಿತ್ತು. ಬಹುತೇಕ ನಾವಿಕರನ್ನೇ ಬಾಧಿಸುವ ಈ ಕಾಯಿಲೆಗೆ ಹೇಗಾದರೂ ನಾವಿಕರೇ ದಾರಿ ಕಂಡುಕೊಳ್ಳಬೇಕಿತ್ತು. ನೌಕಾಯಾನ ಆರಂಭಿಸಿದಾಗ ಕಾಣದ ಸ್ಕರ್ವಿ ತೋರ್ಪಡಲು ವಾರಗಳ ಕಾಲ ಹಿಡಿಯುತ್ತಿತ್ತು. ಅಂದರೆ ತಿಂಗಳುಗಟ್ಟಲೆ ಸಾಗುವ ಸುದೀರ್ಘ ನೌಕಾಯಾನಗಳಲ್ಲಿ ಮಾತ್ರ ಸ್ಕರ್ವಿ ಕಾಣುತ್ತಿತ್ತು. ಒಮ್ಮೆ ಆರಂಭವಾದರೆ ನೀರಸ, ಸುಸ್ತು, ಸಣ್ಣ ತರಚಿಗೂ ದೊಡ್ಡ ಗಾಯ, ಚರ್ಮದ ಅಡಿ, ಒಸಡಿನಲ್ಲಿ ರಕ್ತಸ್ರಾವ, ಕಾಲಿನ ಊತ, ಹೀಗೆ ಹಲವಾರು ತೊಂದರೆಗಳು ಒಂದೆರಡು ವಾರಗಳಲ್ಲೇ ಮರಣ ಸಂಭವಿಸುತ್ತಿತ್ತು. ಹಾಗೆಂದು ಇದನ್ನು ತಡೆಯುವ ಪ್ರಯತ್ನಗಳನ್ನು ಯಾರೂ ಮಾಡಿರಲಿಲ್ಲ ಎಂದೇನಲ್ಲ. ಕಿತ್ತಳೆ ರಸ, ನಿಂಬೆ ರಸಗಳನ್ನು, ಕೆಲವು ತರಕಾರಿಗಳನ್ನು, ಕೋಸುಗಳನ್ನು ಬಳಸಿ ಸ್ಕರ್ವಿಗೆ ಪರಿಹಾರ ಪಡೆಯುವ ಪ್ರಯತ್ನಗಳು ಕೆಲವು ನಾವಿಕರಿಗೆ ಫಲ ನೀಡಿದ್ದವು. ಆದರೆ ನಾವಿಕರ ಗೌಪ್ಯತೆ ತಮ್ಮ ವೈರಿಗಳಿಗೆ ಬದುಕುಳಿಯುವ ರಹಸ್ಯಗಳು ತಿಳಿಯಬಾರದು ಎಂಬ ಹಂಬಲ. ನೌಕಾಯಾನದ ಸಾಫಲ್ಯದ ಪೈಪೋಟಿಯಲ್ಲಿ ತಮ್ಮ ಎದುರಾಳಿಗಿಂತ ತಾವು ಮುಂದೆ ಇರಬೇಕೆಂಬ ಆಶಯಗಳು ಈ ರೀತಿಯ ಚಿಕಿತ್ಸೆಗಳನ್ನು ಇತರರಿಗೆ ಲಭಿಸದಂತೆ ಮಾಡಿದ್ದವು. 16ನೇ ಶತಮಾನದ ಉದ್ದಕ್ಕೂ ಕೆಲವು ನೌಕಾಯಾನಗಳು ಈ ವಿಧಾನಗಳಿಂದ ಸ್ಕರ್ವಿಯನ್ನು ಹದ್ದುಬಸ್ತಿನಲ್ಲಿ ಇಟ್ಟಿದ್ದರೆ ಈ ರಹಸ್ಯ ತಿಳಿಯದ ನೌಕಾಯಾನಗಳಲ್ಲಿ ಅಪಾರ ಪ್ರಮಾಣದ ಜೀವಹಾನಿ ಸಂಭವಿಸುತ್ತಿತ್ತು. ಕೆಲವು ನಾವಿಕರಂತೂ ನೌಕೆಯಲ್ಲೇ ತರಕಾರಿ ಬೆಳೆಯುವ ಮಾದರಿಗಳನ್ನೂ ಅನುಸರಿಸಿದರು. ನಾಡಿನಲ್ಲಿ ಸ್ಕರ್ವಿಯ ರೋಗಿಗಳನ್ನೇ ಕಂಡಿರದ ಅಂದಿನ ಕಾಲದ ವೈದ್ಯರು ಈ ಕುರಿತಾಗಿ ನಾವಿಕರ ಅನುಭವ ಸೂಚನೆಗಳನ್ನೇ ಆಧರಿಸಿ ಸ್ಕರ್ವಿ ಲಕ್ಷಣಗಳ ಕುರಿತಾಗಿ ಉಲ್ಲೇಖಿಸಿದ್ದರು. ಬ್ರಿಟಿಷ್ ನಾವಿಕ ಸರ್ ರಿಚರ್ಡ್ ಹಾಕಿನ್ಸ್ ಒಮ್ಮೆ 1588ರಲ್ಲಿ ಸ್ಪೇನ್ ನಾವಿಕರಿಗೆ ಯುದ್ಧ ಖೈದಿಯಾಗಿ ಸಿಕ್ಕಿಬಿದ್ದರು. ಖುದ್ದು ನಾವಿಕರಾದ ಸರ್ ಹಾಕಿನ್ಸ್ ಅವರಿಗೆ ಸ್ಕರ್ವಿಯ ಹಾವಳಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಯುದ್ಧ ಖೈದಿಯಾಗಿದ್ದ ಸಂದರ್ಭದಲ್ಲಿ ಅವರು ಸ್ಪೇನ್ ನಾವಿಕರು ಸಾಕಷ್ಟು ಪ್ರಮಾಣದಲ್ಲಿ ನಿಂಬೆಯನ್ನು, ಕಿತ್ತಳೆಯನ್ನು ಬಳಸಿ ಸ್ಕರ್ವಿಯನ್ನು ನಿಗ್ರಹಿಸಿದ್ದನ್ನು ಕಂಡಿದ್ದರು. ಬಿಡುಗಡೆಯಾದ ನಂತರ 1590 ದಕ್ಷಿಣ ಅಮೆರಿಕದತ್ತ ಪ್ರಯಾಣಿಸಿದಾಗ ಬ್ರೆಜಿಲ್ ದೇಶವನ್ನು ತಲುಪುತ್ತಿದ್ದಂತೆಯೇ ಅಲ್ಲಿ ತಮ್ಮ ಸಹನಾವಿಕರಿಗೆ ನೂರಾರು ನಿಂಬೆಗಳನ್ನು ಕಿತ್ತಳೆಗಳನ್ನು ಕೊಡಿಸಿ ಪ್ರಯಾಣದ ಉದ್ದಕ್ಕೂ ಜೋಪಾನವಾಗಿ ದಿನವೂ ಅದನ್ನು ಬಳಸುತ್ತಾ ಇರಬೇಕು ಎಂದು ಸೂಚಿಸಿದರು. ಅವರ ತಂಡದ ಯಾವೊಬ್ಬ ನಾವಿಕನನ್ನೂ ಸ್ಕರ್ವಿ ಬಾಧಿಸಲಿಲ್ಲ. ಈ ವಿಷಯವನ್ನು ತಮ್ಮ ದೇಶದ ವೈದ್ಯರ ಬಳಿ ಹೇಳಿದಾಗ ಆ ವೈದ್ಯರು ಆತನ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದರು. ನಾವು ಸೇವಿಸುವ ಆಹಾರ ಔಷಧ ಆಗಬಹುದೆಂಬ ವಿಷಯವನ್ನು ಒಪ್ಪಲು ಅಂದಿನ ವೈದ್ಯರು ಸಿದ್ಧರಿರಲಿಲ್ಲ. ಈ ವಿಷಯವನ್ನು ಸರ್ ಹಾಕಿನ್ಸ್ ತಮ್ಮ ಗೆಳೆಯ ಸರ್ ಹ್ಯೂಗ್ ಪ್ಲಾಟ್ ಅವರ ಬಳಿಯೂ ಹೇಳಿದರು. ಸರ್ ಪ್ಲಾಟ್ ಅಂದಿನ ಕಾಲದಲ್ಲಿ ಅನೇಕ ನೌಕಾಯಾನಗಳಿಗೆ ಸಲಹೆದಾರರಾಗಿದ್ದರು. 1590 ಜೇಮ್ಸ್ ಲಂಕಾಸ್ಟರ್ ಅಮೆರಿಕದ ನೌಕಾಯಾನ ಮಾಡಿದಾಗ ಸ್ಕರ್ವಿಯಿಂದಾಗಿ ಬಹಳ ಮಂದಿ ನಾವಿಕರನ್ನು ಕಳೆದುಕೊಂಡಿದ್ದರು. 1601 ತಮ್ಮ ಮೂರನೆಯ ನೌಕಾಯಾನದಲ್ಲಿ ಸುಮಾತ್ರಾ ದ್ವೀಪದತ್ತ ಹೊರಟಿದ್ದ ಅವರು ಇದು ಅತ್ಯಂತ ಸುದೀರ್ಘ ಪ್ರಯಾಣ ಎಂದು ಲೆಕ್ಕ ಹಾಕಿ ಈ ಪ್ರಯಾಣದಲ್ಲಿ ಸ್ಕರ್ವಿಯನ್ನು ತಡೆಯಲು ಏನಾದರೂ ದಾರಿಗಳಿವೆಯೇ ಎಂದು ಡಾಕ್ಟರ್ ಪ್ಲಾಟ್ ಅವರ ಸಲಹೆ ಕೇಳಿದರು. ಸರ್ ಹಾಕಿನ್ಸ್ ಅವರ ಕಥೆಯನ್ನು ಹೇಳಿದ ಡಾಕ್ಟರ್ ಪ್ಲಾಟ್ ಸಾಕಷ್ಟು ನಿಂಬೆ ಮತ್ತು ಕಿತ್ತಳೆಗಳನ್ನು ಒಯ್ಯುವಂತೆ ತಿಳಿಸಿದರು. ಲಂಕಾಸ್ಟರ್ ಅವರ ನೌಕೆಯಲ್ಲಿ ಅಷ್ಟು ಸ್ಥಳಾವಕಾಶ ಇರಲಿಲ್ಲ. ಹೀಗಾಗಿ ಅವರು ಮೂರು ದೊಡ್ಡ ಪೀಪಾಯಿಗಳಲ್ಲಿ ನಿಂಬೆಯ ರಸವನ್ನು ಒಯ್ದರು. ತಮ್ಮ ನೌಕೆಯಲ್ಲಿದ್ದ 202 ಸಹ ನಾವಿಕರಿಗೆ ದಿನಕ್ಕೆ 3 ಚಮಚ ನಿಂಬೆ ರಸವನ್ನು ತಪ್ಪದೇ ಕುಡಿಸಿದರು. ಕೆಲವರಲ್ಲಿ ಸ್ಕರ್ವಿ ಲಕ್ಷಣಗಳು ಕಂಡವಾದರೂ ಯಾರೂ ಮರಣಿಸಲಿಲ್ಲ. ಇದು ಸ್ಕರ್ವಿ ಬಾರದಂತೆ ತಡೆಯುವ ಬಹಳ ದೊಡ್ಡ ಹೆಜ್ಜೆ ಎಂದೇ ಹೆಸರಾಯಿತು. ಅವರ ಜೊತೆಗೆ ಪಯಣಿಸಿದ್ದ ಬೇರೆ 3 ನೌಕೆಗಳಲ್ಲಿ ಹಲವಾರು ನಾವಿಕರು ಸ್ಕರ್ವಿಯಿಂದ ಸತ್ತಿದ್ದರು. ಲಂಕಾಸ್ಟರ್ ಅವರು ಇಡೀ ಪ್ರಸಂಗವನ್ನು ವಿವರವಾಗಿ ಬರೆದು ಪ್ರತಿಯೊಂದು ದೀರ್ಘಕಾಲೀನ ನೌಕೆಯಾನದಲ್ಲೂ ನಿಂಬೆ ರಸವನ್ನು ಕೊಂಡೊಯ್ಯಬೇಕು ಎಂದು ಪ್ರಸ್ತಾಪಿಸಿದರು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅದು ನಿಯಮದ ರೂಪಕ್ಕೆ ಬರಲೇ ಇಲ್ಲ. ಸ್ಕರ್ವಿಯಿಂದ ನಾವಿಕರು ಸಾಯುವುದು ಮುಂದುವರಿಯುತ್ತಾ ಹೋಯಿತು. ನಿಂಬೆ ಮತ್ತು ಕಿತ್ತಳೆಯ ಗುಣಗಳನ್ನು ಮುಖ್ಯವಾಗಿ ಗ್ರಹಿಸಿದವರು ಹಾಲೆಂಡ್ನ ಡಚ್ಚರು. ನಿಂಬೆ ರಸ ಇಲ್ಲದ ನೌಕಾಯಾನಗಳಿಗೆ ಆ ದೇಶದ ಅಧಿಕಾರಿಗಳು ಪರವಾನಗಿ ನೀಡುತ್ತಿರಲಿಲ್ಲ. ಹೀಗಾಗಿ ಸ್ಕರ್ವಿಯಿಂದಾಗಿ ಸತ್ತ ಡಚ್ಚರು ನಾವಿಕರ ಸಂಖ್ಯೆ ಬಹಳ ಕಡಿಮೆ. ಏಷ್ಯಾದ ದೇಶಗಳ ಜೊತೆಯಲ್ಲಿ ವಾಣಿಜ್ಯ ಅಭಿವೃದ್ಧಿ ಮತ್ತು ವಸಾಹತು ಸ್ಥಾಪನೆಯಲ್ಲಿ ಡಚ್ಚರು ಆರಂಭದಲ್ಲಿ ಮೇಲುಗೈ ಸಾಧಿಸಿದ್ದು ಇದೇ ಕಾರಣದಿಂದಲೇ. ಡಚ್ಚರ ಈ ಸಾಧನೆಯಿಂದ ಪ್ರಭಾವಿತರಾದ ಬ್ರಿಟಿಷ್ ವೈದ್ಯ ಡಾಕ್ಟರ್ ಜಾನ್ ವುಡ್ಡಾಲ್ 1617 ತಾವು ಬರೆದ ಶಸ್ತ್ರಚಿಕಿತ್ಸೆ ಕುರಿತ ಪಠ್ಯಪುಸ್ತಕದಲ್ಲಿ ಸ್ಕರ್ವಿ ರೋಗ ಹಾಗೂ ಅದರ ಚಿಕಿತ್ಸೆಯಲ್ಲಿ ನಿಂಬೆ ರಸದ ಮಹತ್ವವನ್ನು ಕುರಿತೂ ಬರೆದರು. ಇದು ಮುಂದಿನ ಪೀಳಿಗೆಯ ಹಲವಾರು ವೈದ್ಯರನ್ನು ಪ್ರಭಾವಿಸಿತು. ವಿಖ್ಯಾತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ನ ಅಳಿಯನಾದ ಡಾಕ್ಟರ್ ಜಾನ್ ಹಾಲ್ ಕೆಲವು ಹುಳಿಸೊಪ್ಪುಗಳಿಂದ ಮಾಡಿದ ಬಿಯರ್ನಿಂದ ಸ್ಕರ್ವಿ ಗುಣವಾಗುತ್ತದೆ ಎಂದು ಸಾಧಿಸಿದರು. ಇದೇ ದಾರಿ ಹಿಡಿದು ಇನ್ನಷ್ಟು ಮಂದಿ ವೈನ್ ಮೊದಲಾದ ಪಾನೀಯಗಳನ್ನು ಶಿಫಾರಸು ಮಾಡಿದರು. ಹೀಗೆ ಆಯ್ಕೆಗಳು ಹೆಚ್ಚಾದಂತೆ ಅಸಲಿ ಚಿಕಿತ್ಸೆಯ ಕುರಿತಾಗಿ ನಾವಿಕರ ಗಮನ ಕಡಿಮೆಯಾಯಿತು. ಫಲವಾಗಿ ಸ್ಕರ್ವಿ ಮತ್ತೆ ಕಾಣಿಸಿಕೊಂಡಿತು. ನಿಂಬೆ ಮತ್ತು ಕಿತ್ತಳೆಯ ರಸ ಹುಳಿಯಾಗಿರುವುದಕ್ಕೆ ಕಾರಣ ಅದರಲ್ಲಿ ಇರುವ ಆಮ್ಲದ ಅಂಶ ಎಂದು, ಅದರ ಬದಲಿಗೆ ನೇರವಾಗಿ ಆಮ್ಲವನ್ನೇ ಹೆಂಡ ಮತ್ತು ಸಕ್ಕರೆಯ ಜೊತೆಯಲ್ಲಿ ಬೆರೆಸಿ ಸೇವಿಸಿದರೆ ಸ್ಕರ್ವಿಗೆ ಚಿಕಿತ್ಸೆ ಆಗುತ್ತದೆಂದು ಬ್ರಿಟನ್ನ ಚಿಕಿತ್ಸಕರ ಸಂಘ ಹೇಳಿತು. ಈ ಮಾತನ್ನು ಕುರುಡಾಗಿ ನಂಬಿದ ಬ್ರಿಟಿಷ್ ನಾವಿಕ ಜಾರ್ಜ್ ಆನ್ಸನ್ 6 ಯುದ್ಧ ನೌಕೆಗಳಲ್ಲಿ 1854 ಯೋಧರನ್ನು ತುಂಬಿಕೊಂಡು ಅಮೆರಿಕದಲ್ಲಿನ ಸ್ಪೇನ್ ವಸಾಹತುಗಳ ಮೇಲೆ ದಾಳಿಗೆ ಹೋದರು. ಅಮೆರಿಕೆ ತಲುಪುವ ವೇಳೆಗೆ ಅವರ ಬಳಿ ಉಳಿದದ್ದು ಕೇವಲ 1 ನೌಕೆ ಮತ್ತು 188 ಮಂದಿ. ಅವರು ಕಳೆದುಕೊಂಡಿದ್ದ 1415 ಜನರಲ್ಲಿ 997 ಜನ ಸ್ಕರ್ವಿಯಿಂದ ಮೃತರಾಗಿದ್ದರು. ಸ್ಕರ್ವಿ ಚಿಕಿತ್ಸೆ ಮತ್ತು ನಿಯಂತ್ರಣದ ಕುರಿತ ವೈದ್ಯಕ್ಕೆ ಇಂಬು ದೊರಕಿದ್ದು ಒಬ್ಬ ನಾವಿಕ ವೈದ್ಯರಿಂದ. ಈತನೇ ಸ್ಕಾಟ್ಲೆಂಡಿನ ಜೇಮ್ಸ್ ಲಿಂಡ್. ಆತ ವೈದ್ಯಕೀಯ ವ್ಯಾಸಂಗ ಮಾಡಿದವನಲ್ಲ. ತನ್ನ 15ನೆಯ ವಯಸ್ಸಿಗೆ ಒಬ್ಬ ಸರ್ಜನ್ರಿಗೆ ಸಹಾಯಕನಾಗಿ ವೃತ್ತಿ ಆರಂಭಿಸಿ ನಿಧಾನವಾಗಿ ಕಸುಬು ಕಲಿತು ಕಡೆಗೆ ವೈದ್ಯನ ಸ್ಥಾನಕ್ಕೆ ಏರಿದ್ದ ವ್ಯಕ್ತಿ. 1739ರಲ್ಲಿ ಸಹಾಯಕ ವೈದ್ಯನಾಗಿ ನೌಕಾದಳಕ್ಕೆ ಸೇರಿ ವರ್ಷಗಟ್ಟಲೆ ಸಮುದ್ರಗಳ ಮೇಲೆಯೇ ಇರುತ್ತಿದ್ದವ. ನೌಕೆಯಲ್ಲಿ ಆತನ ಉಪಸ್ಥಿತಿ ಸ್ಕರ್ವಿ ಚಿಕಿತ್ಸೆಗೆ ಒಂದು ವೈಜ್ಞಾನಿಕ ಚೌಕಟ್ಟನ್ನು ತಂದುಕೊಟ್ಟಿತು. ಹೀಗಾಗಿ ಆತನಿಗೂ ಮುನ್ನ ಹಲವಾರು ಮಂದಿ ನಿಂಬೆ ರಸವನ್ನು ಕಿತ್ತಳೆಯನ್ನು ಬಳಸಿ ಸ್ಕರ್ವಿ ಚಿಕಿತ್ಸೆ ಮಾಡಿದ್ದಾದರೂ ಅವೆಲ್ಲ ಅನುಭವಜನ್ಯ ಎಂದು ಹೇಳಬಹುದಿತ್ತೇ ಹೊರತು ವೈಜ್ಞಾನಿಕ ಎನ್ನುವಂತಿರಲಿಲ್ಲ. 1747ರ ನೌಕಾಯಾನದಲ್ಲಿ ಯಾನ ಆರಂಭವಾದ 8 ವಾರಗಳ ನಂತರ ಸ್ಕರ್ವಿ ರೋಗ ಲಕ್ಷಣಗಳು ಕಾಣಿಸಿದ 12 ಮಂದಿ ನಾವಿಕರನ್ನು ಡಾಕ್ಟರ್ ಜೇಮ್ಸ್ ಲಿಂಡ್ ಆಯ್ದುಕೊಂಡರು. ಇವರನ್ನು ಇಬ್ಬರಿಬ್ಬರ ಜೋಡಿಯಂತೆ 6 ಗುಂಪುಗಳನ್ನಾಗಿ ವಿಂಗಡಿಸಿದರು. ಆ 12 ಜನರ ಊಟ ಪಾನೀಯಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಮಾಡಲಾಗಿತ್ತು. ಚಿಕಿತ್ಸೆಯ ರೂಪದಲ್ಲಿ 6 ಗುಂಪುಗಳಿಗೆ ಅಂದಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಬೇರೆ ಬೇರೆ ಚಿಕಿತ್ಸೆ ನೀಡಲಾಯಿತು. ಮೊದಲ ಗುಂಪಿಗೆ ದಿನವೊಂದಕ್ಕೆ ಸೇಬಿನ ಮದ್ಯ, ಎರಡನೆಯ ಗುಂಪಿಗೆ ಜಾರ್ಜ್ ಆನ್ಸನ್ ಅವರ ಯಾನದಲ್ಲಿ ಬಳಸಿದ್ದ ಆಮ್ಲದ ಔಷಧವನ್ನು ಒಮ್ಮೆಗೆ 25 ಹನಿಗಳಂತೆ ದಿನಕ್ಕೆ 3 ಬಾರಿ, ಮೂರನೆಯ ಗುಂಪಿಗೆ 1 ಹೊತ್ತಿಗೆ 2 ಚಮಚ ವಿನೆಗರ್ ಅಸೆಟಿಕ್ ಆಮ್ಲ ದಿನಕ್ಕೆ 3 ಬಾರಿ, 4ನೇ ಗುಂಪಿಗೆ ದಿನಕ್ಕೆ 1 ಅಳತೆಯ ಸಮುದ್ರದ ಉಪ್ಪು ನೀರು, 5ನೇ ಗುಂಪಿಗೆ ಒಮ್ಮೆಗೆ 1 ಜಾಕಾಯಿ ಗಾತ್ರದ ವಿರೇಚಕದಂತೆ ದಿನಕ್ಕೆ 3 ಬಾರಿ, 6ನೇ ಗುಂಪಿಗೆ ದಿನಕ್ಕೆ 2 ಕಿತ್ತಳೆ ಮತ್ತು 1 ನಿಂಬೆರಸ ನೀಡಿದರು. 6ನೇ ಗುಂಪನ್ನು ಹೊರತುಪಡಿಸಿ ಉಳಿದವರೆಲ್ಲ ಸ್ಕರ್ವಿ ಲಕ್ಷಣಗಳು ತೀವ್ರವಾದವು. 6ನೇ ಗುಂಪಿನ ಇಬ್ಬರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ಇಷ್ಟು ನಿಖರವಾದ ವೈಜ್ಞಾನಿಕ ಪರೀಕ್ಷೆಗಳು ಅಲ್ಲಿಯವರೆಗೆ ಸ್ಕರ್ವಿ ಇರಲಿಲ್ಲ, ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಯ ಅಧ್ಯಯನಕ್ಕೂ ಆಗಿರಲಿಲ್ಲ. ಡಾ ಜೇಮ್ಸ್ ಲಿಂಡ್ 1748ರಲ್ಲಿ ನೌಕಾದಳವನ್ನು ತ್ಯಜಿಸಿ ಹೆಚ್ಚಿನ ಅಧ್ಯಯನಕ್ಕೆ ತೊಡಗಿದರು. 1753ರಲ್ಲಿ ಸ್ಕರ್ವಿ ಕುರಿತಾದ ಪುಸ್ತಕವನ್ನು ಪ್ರಕಟಿಸಿದರು. ಅದು ವಿಶ್ವದಾದ್ಯಂತ ಪ್ರಚಾರ ಪಡೆಯಿತು. ಮುಂದಿನ 2 ದಶಕಗಳಲ್ಲಿ ಈ ಕುರಿತಾಗಿ ಮತ್ತಷ್ಟು ಲೇಖನಗಳನ್ನು ಮಂಡಿಸಿದರು. ಜಗತ್ತಿನ ಬಹಳಷ್ಟು ನೌಕಾದಳಗಳು ಈ ಚಿಕಿತ್ಸೆಯ ಮಹತ್ವವನ್ನು ಗ್ರಹಿಸಿದವು. ತಾಜಾ ಕಿತ್ತಳೆ ಮತ್ತು ನಿಂಬೆಗಳನ್ನು ಯಾನದ ಮುಂಚೆ ನೌಕೆಗಳಲ್ಲಿ ತುಂಬುವುದು ಪದ್ಧತಿಯೇ ಆಯಿತು. ಯಾವುದಾದರೂ ಪ್ರಸಂಗದಲ್ಲಿ ಈ ರೀತಿ ಹಣ್ಣುಗಳ ಶೇಖರಣೆ ಮಾಡಲಾಗದಿದ್ದರೆ ಅಂತಹ ಯಾನಗಳಲ್ಲಿ ಸ್ಕರ್ವಿ ಕಡ್ಡಾಯ ಎನ್ನುವಂತೆ ಕಾಣುತ್ತಿತ್ತು. ಸ್ಕರ್ವಿ ಯಾವ ಕಾರಣಕ್ಕೆ ಬರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಯದೇ ಹೋದರೂ ಅದಕ್ಕೆ ಚಿಕಿತ್ಸೆ ಮಾತ್ರ ತಾಜಾ ಹಣ್ಣುಗಳು ಮತ್ತು ತರಕಾರಿ ಎಂಬುದು ತಿಳಿದು ಬಂದಿತ್ತು. ತರುವಾಯ ಕಾಲದಲ್ಲಿ ಹಲವಾರು ಸಂಶೋಧಕರು ಡಾಕ್ಟರ್ ಜೇಮ್ಸ್ ಲಿಂಡ್ ಅವರ ಪ್ರಯೋಗಗಳ ಕುರಿತಾಗಿ ವಿಮರ್ಶೆ ಮಾಡಿದ್ದಾರೆ, ಅದರಲ್ಲಿನ ಪ್ರಾಯೋಗಿಕ ತಪ್ಪುಗಳನ್ನು ಎತ್ತಿ ತೋರಿದ್ದಾರೆ. ಆದರೆ ಯಾವುದೇ ಸಿದ್ಧ ನಿಯಮಾವಳಿಗಳು ಇಲ್ಲದಿದ್ದ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ವೈಜ್ಞಾನಿಕ ಪ್ರಯೋಗ ನಡೆಸಿದ ಅವರ ಮಾದರಿಯನ್ನು ಅಲ್ಲಗಳೆಯುವಂತಿಲ್ಲ. ಒಮ್ಮೆ ಚಿಕಿತ್ಸೆ ಪತ್ತೆಯಾದ ನಂತರ ಸ್ಕರ್ವಿ ಬಗೆಗಿನ ಭಯ ಕಡಿಮೆಯಾಗಿತ್ತು. ಆ ನಿಟ್ಟಿನಲ್ಲಿ ಅಧ್ಯಯನಗಳೂ ಕಡಿಮೆಯಾದವು. ಆದರೆ ಸ್ಕರ್ವಿಗೆ ಕಾರಣ ಮಾತ್ರ ಪತ್ತೆಯೇ ಆಗಲಿಲ್ಲ. ಅದೇನು ಸಾಂಕ್ರಾಮಿಕ ರೋಗವೋ ಅಥವಾ ಬೇರೆ ಏನಾದರೂ ಮಾದರಿಯ ಕಾಯಿಲೆಯೋ ಎನ್ನುವ ಜಿಜ್ಞಾಸೆ ವೈದ್ಯರಲ್ಲಿ ಇದ್ದರೂ ಅದನ್ನು ನಿರ್ದಿಷ್ಟವಾಗಿ ಪರೀಕ್ಷೆ ಮಾಡಬಲ್ಲ ವಿಧಾನಗಳು ಇರಲಿಲ್ಲ. ಜೊತೆಗೆ ನಾವಿಕರು ಸ್ಕರ್ವಿಗೆ ತುತ್ತಾಗಿ ಜೀವಂತ ಹಿಂದಿರುಗಿದರೆ ಮೊದಲ ಆದ್ಯತೆ ಅವರ ಚಿಕಿತ್ಸೆಗೆ ಹೊರತು ಅವರ ವೈಜ್ಞಾನಿಕ ಅಧ್ಯಯನಕ್ಕೆ ಅಲ್ಲ. ಹೀಗಾಗಿ ಪ್ರಯೋಗಾಲಯದ ಪ್ರಾಣಿಗಳಲ್ಲಿ ಸ್ಕರ್ವಿಯಂತಹ ಸ್ಥಿತಿಯನ್ನು ತಂದರೆ ಆ ನಂತರ ಅದರ ಬಗ್ಗೆ ಅಧ್ಯಯನ ಮಾಡಲು ಮಾತ್ರ ಸಾಧ್ಯವಾಗುತ್ತಿತ್ತು. ಆದರೆ ಪ್ರಯೋಗಾಲಯದ ಇಲಿಗಳಲ್ಲಿ, ಮೊಲಗಳಲ್ಲಿ, ನಾಯಿಗಳಲ್ಲಿ, ಪಾರಿವಾಳಗಳಲ್ಲಿ, ಕಡೆಗೆ ಮೀನಿನಲ್ಲಿ ಕೂಡ ಸ್ಕರ್ವಿ ಮಾದರಿಯ ಲಕ್ಷಣಗಳನ್ನು ತರುವ ಪ್ರಯತ್ನಗಳು ವಿಫಲವಾದವು. ನಾವಿಕರು ಸೇವಿಸುತ್ತಿದ್ದ ಯಥಾವತ್ ಮಾದರಿಯ ಆಹಾರವನ್ನು ಉಣಿಸಿದರೂ ಈ ಪ್ರಾಣಿಗಳಲ್ಲಿ ಸ್ಕರ್ವಿಯ ಯಾವ ಲಕ್ಷಣಗಳೂ ಕಾಣಲಿಲ್ಲ. ವಿಜ್ಞಾನಿಗಳು ಹತಾಶೆಯಿಂದ ಆ ಯೋಜನೆಯನ್ನು ಕೈಬಿಡಲು

ಬೆರಿಬೆರಿ ಕಾಯಿಲೆ ತರಿಸಲು ಇತರ ಪ್ರಾಣಿಗಳಲ್ಲಿ ಅದೇ ಉದ್ದೇಶಕ್ಕೆ ಬಳಸಲಾಗುತ್ತಿದ್ದ ಆಹಾರವನ್ನೇ ಆ ಗಿನಿ ಹಂದಿಗಳಿಗೆ ನೀಡಿದರು. ಆದರೆ ಅವರಿಗೇ ಅಚ್ಚರಿಯಾಗುವಂತೆ ಆ ಗಿನಿ ಹಂದಿಗಳಿಗೆ ಬಂದಿದ್ದು ಬೆರಿಬೆರಿ ಕಾಯಿಲೆ ಅಲ್ಲ, ಸ್ಕರ್ವಿ. ಇಬ್ಬರೂ ವೈದ್ಯರಿಗೂ ಅಚ್ಚರಿಯೋ ಅಚ್ಚರಿ. ಹಗಲೂ ರಾತ್ರಿ ಕಷ್ಟಪಟ್ಟು ಪ್ರಯತ್ನ ಮಾಡಿದರೂ ಪ್ರಾಣಿಗಳನ್ನು ಬಾಧಿಸುವ ಸ್ಕರ್ವಿ ಈಗ ಆಯಾಚಿತವಾಗಿ ಅವರ ಕೈ ಹಿಡಿದಿತ್ತು. ಬೆರಿಬೆರಿಯ ಆಲೋಚನೆಯನ್ನು ಬದಿಗೆ ಸರಿಸಿ ಹೀಗೆ ಬೇಡದೆಯೇ ಬಂದ ಅವಕಾಶವನ್ನು ಬಳಸಿಕೊಳ್ಳಲು ಇಬ್ಬರೂ ವೈದ್ಯರು ನಿರ್ಧರಿಸಿದರು. ಸಾಧಾರಣವಾಗಿ ಸ್ಕರ್ವಿ ಪೀಡಿತರಿಗೆ ನೀಡುವ ಚಿಕಿತ್ಸೆಯನ್ನೇ ಈ ಗಿನಿ ಹಂದಿಗಳಿಗೂ ನೀಡಿದರು. ಅವುಗಳ ಸ್ಕರ್ವಿ ಲಕ್ಷಣಗಳು ಸಂಪೂರ್ಣವಾಗಿ ಗುಣವಾದವು. ಡಾಕ್ಟರ್ ಜೇಮ್ಸ್ ಲಿಂಡ್ ಅವರ ಪ್ರಯೋಗವಾಗಿ 160 ವರ್ಷಗಳು ಕಳೆದ ನಂತರ ಸ್ಕರ್ವಿ ಸಂಶೋಧನೆಯಲ್ಲಿ ಮೊದಲ ಬಾರಿ ಒಂದು ಮಹತ್ವದ ಹೆಜ್ಜೆ ಇಟ್ಟಂತೆ ಆಗಿತ್ತು. ನಂತರದ ದಿನಗಳಲ್ಲಿ ಸ್ಕರ್ವಿ ಕೇವಲ ಮಾನವ, ಮಂಗ ಮತ್ತು ಗಿನಿಹಂದಿಗಳನ್ನು ಮಾತ್ರ ಕಾಡುತ್ತದೆ ಎಂಬ ವಿಷಯ ಸಾಬೀತಾಯಿತು. ವಿಧಿ ಒಂದು ಆಕಸ್ಮಿಕದ ಮೂಲಕ ಸ್ಕರ್ವಿ ಸಂಶೋಧನೆಯಲ್ಲಿ ಹೊಸ ಬೆಳಕನ್ನು ಮೂಡಿಸಿತ್ತು. 1912 ಲಂಡನ್ನ ಲಿಸ್ಟರ್ ಸಂಸ್ಥೆಯಲ್ಲಿ ಸಂಶೋಧಕರಾಗಿದ್ದ ಪೋಲೆಂಡ್ ಮೂಲದ ರಾಸಾಯನ ವಿಜ್ಞಾನಿ ಕ್ಯಾಸಿಮಿರ್ ಫಂಕ್ ಅವರು ಬೆರಿಬೆರಿ, ಸ್ಕರ್ವಿ ಮತ್ತು ರಿಕೆಟ್ಸ್ ಎನ್ನುವ ಮೂರು ಆರೋಗ್ಯ ಸಮಸ್ಯೆಗಳ ಮೂಲ ಆಹಾರದಲ್ಲಿನ ಮೂರು ಪ್ರತ್ಯೇಕ ಪೋಷಕಾಂಶಗಳ ಕೊರತೆ ಎಂಬುದನ್ನು ವಿವರಿಸಿದರು. ಈ ಪೋಷಕಾಂಶಗಳನ್ನು ಅವರು ವೈಟಲ್ ಅಮೈನ್ ಎಂದು ಕರೆದರು. ಮುಂದೆ ಇವುಗಳು ವೈಟಮಿನ್ ಅಥವಾ ವಿಟಮಿನ್ ಎಂದು ಹೆಸರಾದವು. ಬೆರಿಬೆರಿ ನಿಯಂತ್ರಕಕ್ಕೆ ವಿಟಮಿನ್ ಬಿ, ಸ್ಕರ್ವಿ ನಿಯಂತ್ರಕಕ್ಕೆ ವಿಟಮಿನ್ ಸಿ ಮತ್ತು ರಿಕೆಟ್ಸ್ ನಿಯಂತ್ರಕಕ್ಕೆ ವಿಟಮಿನ್ ಡಿ ಎಂದು ಸಾಂಕೇತಿಕ ಹೆಸರುಗಳನ್ನು ಇಡಲಾಯಿತು. ಈ ನೈಜ ಪೋಷಕಾಂಶಗಳನ್ನು ಪತ್ತೆ ಮಾಡಿ ಪ್ರತ್ಯೇಕಿಸಿ ಹರಳುಗಟ್ಟಿಸುವ ಪೈಪೋಟಿ ಆರಂಭವಾಯಿತು. ಆದರೆ ಮಾರುಕಟ್ಟೆಯಲ್ಲಿ ದೊರೆಯುತ್ತಿದ್ದ ಸ್ಕರ್ವಿ ಚಿಕಿತ್ಸೆಯ ಯಾವುದೇ ದ್ರಾವಣದಲ್ಲಿಯೂ ಇಂತಹ ಪೋಷಕಾಂಶ ಲಭಿಸಲೇ ಇಲ್ಲ. 1918 ಫಂಕ್ ಅವರ ಸಹೋದ್ಯೋಗಿಗಳಾದ ಡಾ ಹ್ಯಾರಿಯಟ್ ಚಿಕ್ ಮತ್ತು ರುತ್ ಸ್ಕೆಲ್ಟನ್ ಅವರು ಮತ್ತೊಂದು ಮಹತ್ವದ ವಿಷಯವನ್ನು ಪತ್ತೆ ಮಾಡಿದರು. ತಾಜಾ ನಿಂಬೆಯನ್ನು ಹಿಂಡಿದಾಗ ಸಿಗುವ ರಸದಲ್ಲಿ ಸ್ಕರ್ವಿ ನಿಯಂತ್ರಕ ಪೋಷಕಾಂಶ ಇರುತ್ತದೆ. ಆದರೆ ಅದೇ ರಸವನ್ನು ಸ್ವಲ್ಪ ದಿನಗಳ ಕಾಲ ಹಾಗೆಯೇ ಇಟ್ಟಿದ್ದರೆ ಅಥವಾ ಸಂಸ್ಕರಿಸಿ ತುಂಬಿಟ್ಟರೆ ಅಂತಹ ನಿಂಬೆ ರಸದಲ್ಲಿ ಇರುವ ಸ್ಕರ್ವಿ ನಿಯಂತ್ರಕ ಪೋಷಕಾಂಶ ಕುಗ್ಗುತ್ತಾ ಶೇಕಡ 25 ಕಡಿಮೆ ಆಗುತ್ತದೆ ಎಂದು ತೋರಿದರು. ಪ್ರಾಯಶಃ ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದ ಯಾವುದೇ ಸ್ಕರ್ವಿ ನಿಯಂತ್ರಕ ದ್ರಾವಣದಲ್ಲೂ ಆ ಪೋಷಕಾಂಶವನ್ನು ಗುರುತಿಸಲು ಆಗಿರಲಿಲ್ಲ. ಅಸಲಿಗೆ ಈ ದ್ರಾವಣಗಳಲ್ಲಿ ಪೋಷಕಾಂಶ ಮಾಯವಾಗಿ ಬಹಳ ಕಾಲವಾಗಿರುತ್ತಿತ್ತು. 1927 ಹಂಗೇರಿಯ ಜೀವರಾಸಾಯನ ತಜ್ಞ ಜೆಂಟ್ ಗ್ಯೂರ್ಗಿ ಆಡ್ರಿನಲ್ ನಿರ್ನಾಳ ಗ್ರಂಥಿಯಿಂದ ಒಂದು ಹೊಸ ರಾಸಾಯನಿಕವನ್ನು ಪ್ರತ್ಯೇಕಿಸಿದರು. ಸ್ಕರ್ವಿ ನಿರೋಧಕ ಪೋಷಕಾಂಶ ಇದೇ ಇರಬಹುದೆಂಬ ಅನುಮಾನ ಅವರದ್ದು. ಆದರೆ ಅದನ್ನು ಪರೀಕ್ಷಿಸಿ ಖಚಿತಪಡಿಸುವ ಪ್ರಯೋಗಾಲಯದ ಅನುಕೂಲ ಅವರಲ್ಲಿ ಇರಲಿಲ್ಲ. ಹೀಗಾಗಿ ಅದನ್ನು ಅಮೆರಿಕದ ಕೆಲವು ವಿಜ್ಞಾನಿಗಳಿಗೆ ಹೆಚ್ಚಿನ ಸಂಶೋಧನೆಗೆ ಕಳಿಸಿದರು. 1932 ಅಮೆರಿಕದ ಪಿಟ್ಸ್ಬರ್ಗ್ ವಿಶ್ವವಿದ್ಯಾಲಯದ ಜೀವರಸಾಯನ ವಿಜ್ಞಾನಿ ಚಾರ್ಲ್ಸ್ ಕಿಂಗ್ ಅವರು ತಮ್ಮ ಸಂಶೋಧನೆಗಳಿಗೆ ಜೆಂಟ್ ಗ್ಯೂರ್ಗಿ ಅವರು ಪತ್ತೆ ಮಾಡಿದ್ದ ಅಂಶವೇ ಸ್ಕರ್ವಿ ನಿರೋಧಕ ಪೋಷಕಾಂಶ ಎಂದು ಖಚಿತಪಡಿಸಿದರು. ಅದಕ್ಕೆ ಆಸ್ಕಾರ್ಬಿಕ್ ಆಮ್ಲ ಎಂದು ಹೆಸರಿಡಲಾಯಿತು. 1933 ಬ್ರಿಟಿಷ್ ವಿಜ್ಞಾನಿ ಸರ್ ವಾಲ್ಟರ್ ಹಾವರ್ತ್ ಈ ಆಸ್ಕಾರ್ಬಿಕ್ ಆಮ್ಲದ ರಾಸಾಯನಿಕ ರಚನೆಯನ್ನು ವಿವರಿಸಿದರು. ಇದರಿಂದ ಪ್ರಯೋಗಾಲಯದಲ್ಲಿ ಆಸ್ಕಾರ್ಬಿಕ್ ಆಮ್ಲದ ಕೃತಕ ತಯಾರಿಕೆ ಸಾಧ್ಯವಾಯಿತು. ಈ ಸಾಧನೆಗಾಗಿ 1937 ವರ್ಷದಲ್ಲೇ ಜೆಂಟ್ ಗ್ಯೂರ್ಗಿ ಅವರಿಗೆ ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ಮತ್ತು ಸರ್ ಹಾವರ್ತ್ ಅವರಿಗೆ ರಸಾಯನಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಲಭಿಸಿತು. 1957 ವಿಜ್ಞಾನಿ ಜೆಜೆ ಬರ್ನ್ಸ್ ಅವರು ಹಲವಾರು ಪ್ರಾಣಿಗಳ ಯಕೃತ್ನಲ್ಲಿ ಆಸ್ಕಾರ್ಬಿಕ್ ಆಮ್ಲ ಸ್ವಾಭಾವಿಕವಾಗಿ ಉತ್ಪಾದನೆ ಆಗುವುದನ್ನು ತೋರಿದರು. ಆದರೆ ಅದಕ್ಕೆ ಸಂಬಂಧಿಸಿದ ಒಂದು ಕಿಣ್ವ ಮನುಷ್ಯರಲ್ಲಿ ಇಲ್ಲದ ಕಾರಣ ನಮ್ಮ ದೇಹದಲ್ಲಿ ಆಸ್ಕಾರ್ಬಿಕ್ ಆಮ್ಲ ಉತ್ಪಾದನೆ ಆಗುವುದಿಲ್ಲ.

0: ಇಲ್ಲವೆಂದು ಪತ್ತೆ ಮಾಡಿದರು. ಶರೀರದಲ್ಲಿನ ಹಲವಾರು ರಾಸಾಯನಿಕ ಪ್ರಕ್ರಿಯೆಗಳಿಗೆ ಆಸ್ಕಾರ್ಬಿಕ್ ಆಮ್ಲ ಒಂದು ಸಹಾಯಕ ರಾಸಾಯನಿಕವಾಗಿ ಬೇಕಾಗುತ್ತದೆ. ಆ ಕಾರಣಕ್ಕೆ ನಿಸರ್ಗ ಪ್ರಾಣಿಗಳ ದೇಹದಲ್ಲಿ ಅದನ್ನು ಸಹಜವಾಗಿ ತಯಾರು ಮಾಡುವ ಅನುಕೂಲ ಇಟ್ಟಿದೆ. ಆದರೆ ಮನುಷ್ಯರ ದೇಹದಲ್ಲಿ ಯಾವುದೋ ಒಂದು ಕಾರಣದಿಂದ ಆ ಸಾಮರ್ಥ್ಯ ನಾಶವಾಗಿದೆ. ಹೀಗಾಗಿ ಈ ಅತ್ಯವಶ್ಯಕ ಪೋಷಕಾಂಶವನ್ನು ನಾವು ಆಹಾರದ ಮೂಲಕ ಪಡೆದುಕೊಳ್ಳಬೇಕಿದೆ. ಅದಕ್ಕೆ ಕೆಲವು ದಿನಗಳ ಕಾಲ ಶರೀರಕ್ಕೆ ಆಸ್ಕಾರ್ಬಿಕ್ ಆಮ್ಲ ಸತತವಾಗಿ ಲಭ್ಯವಾಗದೇ ಹೋದರೆ ಸ್ಕರ್ವಿ ಕಾಣುತ್ತದೆ. ಆಸ್ಕಾರ್ಬಿಕ್ ಆಮ್ಲಕ್ಕೆ ಹಲವಾರು ಶಕ್ತಿಗಳನ್ನು ಆರೋಪಿಸಿದವರಿದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಲೈನಸ್ ಪಾಲಿಂಗ್ ಅಂತೂ ಸಾಮಾನ್ಯ ನೆಗಡಿಯಿಂದ ಹಿಡಿದು ಅಂತಿಮ ಹಂತ ಕ್ಯಾನ್ಸರ್ ಚಿಕಿತ್ಸೆಯವರೆಗೆ ಆಸ್ಕಾರ್ಬಿಕ್ ಆಮ್ಲವನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಬಹುದು ಎಂದು ಗಟ್ಟಿಯಾಗಿ ವಾದಿಸಿದ್ದರು. ಆದರೆ ಈ ರೀತಿಯ ವಾದಗಳೆಲ್ಲ ಸಂಶೋಧನೆಗಳ ಮೂಲಕ ಇದುವರೆಗೆ ದೃಢಪಟ್ಟಿಲ್ಲ. ಒಟ್ಟಿನಲ್ಲಿ ನಮ್ಮ ಜೀವನದ ಅಚ್ಚರಿಗಳಲ್ಲಿ ಆಸ್ಕಾರ್ಬಿಕ್ ಆಮ್ಲ ಕೂಡ ಒಂದು. ನಿಸರ್ಗ ಮನುಷ್ಯನನ್ನು ನೆಲದ ಮೇಲೆ ಬದುಕುವ ಜೀವಿಯಾಗಿ ವಿಕಾಸಗೊಳಿಸಿತು. ಅದಕ್ಕೆ ತಕ್ಕಂತೆ ಜೀವನಕ್ಕೆ ಬೇಕಾದ ಅವಶ್ಯಕತೆಗಳನ್ನೆಲ್ಲ ನೆಲದ ಮೇಲೆ ದೊರೆಯುವಂತೆ ಮಾಡಿತು. ಆದರೆ ಸಾಹಸಪ್ರಿಯನಾದ ಮಾನವ ನೌಕೆಗಳನ್ನು ಸೃಷ್ಟಿಸಿಕೊಂಡು ತಿಂಗಳುಗಟ್ಟಲೇ ನೆಲದಿಂದ ದೂರವಾಗಬಲ್ಲ ದಾರಿ ಹುಡುಕಿದ. ನಿಸರ್ಗದ ಆಶಯಕ್ಕೆ ವಿರುದ್ಧವಾಗಿ ನಡೆದರೆ ಏನೆಲ್ಲಾ ಆಗಬಹುದು ಎನ್ನುವುದಕ್ಕೆ ಸ್ಕರ್ವಿ ಒಂದು ರೂಪಕ. ಅಂತೆಯೇ ಸಮಸ್ಯೆಗಳು ಎದುರಾದಾಗ ಮಾನವ ಮೇಧಾಶಕ್ತಿ ಹೇಗೆಲ್ಲಾ ಪರಿಹಾರಗಳನ್ನು ಹುಡುಕುತ್ತದೆ ಎಂಬುದರ ಸಂಕೇತ ಕೂಡ. ಈ ಹಾದಿಯಲ್ಲಿ ಆಕಸ್ಮಿಕಗಳು ಕೂಡ ತಮ್ಮ ಕಾಣಿಕೆ ನೀಡುತ್ತವೆ ಎಂಬುದು ಅಚ್ಚರಿಯ ಆನಂದಗಳಲ್ಲಿ ಒಂದು. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಪ್ರಸ್ತುತಿ ಅಶ್ವಿನಿ.
1: ಜಾಣಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 66ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಯೋಟಿಕ್ ಸಕ್ಸೆಷನ್, ಕನ್ನಡದಲ್ಲಿ ಜೈವಿಕ ಅನುಕ್ರಮಣ, ಜೀವಾನುಕ್ರಮಣ. ಸಸ್ಯ ಸಮುದಾಯಗಳು ಹೊಸ ಭೌತಿಕ ಪರಿಸರವನ್ನು ಆಕ್ರಮಿಸಿ ಆ ಪರಿಸರಕ್ಕೆ ಹೊಂದಿಕೊಳ್ಳುವಾಗ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತವೆ. ಕೊನೆಗೆ ಚರಮಸ್ಥಿತಿ ಪರಿಕಾಷ್ಠೆಯನ್ನು ತಲುಪುವ ಪ್ರಕ್ರಿಯೆ. ಜೀವಜಾತಿಗಳು ತಮ್ಮ ಪರಿಸರವನ್ನು ಮಾರ್ಪಡಿಸುತ್ತವೆ ಹಾಗೂ ಹೊಸ ಜೀವಜಾತಿಗಳು ವಾಸಿಸಲು ಅನುವು ಮಾಡಿಕೊಡುತ್ತವೆ. ಮೊದಲಿಗೆ ಯಾವುದೇ ಜೀವಿಗಳಿಲ್ಲದ ಒಂದು ಭೂಮಿಯಲ್ಲಿ ಸಸ್ಯಗಳು ವಲಸೆ ಬರುತ್ತವೆ, ಮೈಗ್ರೇಷನ್. ಈ ಸಸ್ಯಗಳು ಅಲ್ಲೇ ತಳವೂರಿ ಬೆಳೆಯಲಾರಂಭಿಸುತ್ತವೆ. ಅಲ್ಲಿಂದ ಮುಂದೆ ಸ್ಪರ್ಧೆ ಆರಂಭವಾಗಿ ಇದು ಆವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಆವಾಸದಲ್ಲಿ ಅನೇಕ ಬದಲಾವಣೆಗಳುಂಟಾಗುತ್ತವೆ, ರಿಯಾಕ್ಷನ್ಸ್. ವಿವಿಧ ಸಸ್ಯಗಳು ಆವಾಸದ ಬದಲಾವಣೆಗಳಿಗೆ ಹೊಂದಿಕೊಂಡು ಚರ್ಮಸ್ಥಿತಿಯನ್ನು ತಲುಪುತ್ತವೆ, ಸ್ಟೆಬಿಲೈಜೇಷನ್. ಈ ಚರ್ಮಸ್ಥಿತಿಯೇ ಸುಸ್ಥಿರ ಸ್ಥಿತಿ. ಪ್ರಾರಂಭಿಕ ಹಂತದಲ್ಲಿ ಬದಲಾವಣೆಗಳು ತೀವ್ರವಾಗಿರುತ್ತವೆ. ಚರ್ಮಸ್ಥಿತಿ ತಲುಪುತ್ತಿದ್ದಂತೆ ಬದಲಾವಣೆಗಳು ನಿಧಾನ ಸಾಗುತ್ತವೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಸ್ಯಗಳು ತಲುಪುವ ಕ್ರಿಯೆಯೇ ಸಮುದಾಯ ಸರಣ. ಇತ್ತೀಚೆಗೆ ಚರಮಸ್ಥಿತಿ ತಲುಪಿರುವ ಹಲವಾರು ಜೀವಿ ಸಮುದಾಯಗಳ ರಚನೆ ನಿರಂತರವಾಗಿ ಬದಲಾಗುವುದು ಕಂಡುಬಂದಿದೆ. ಉದಾಹರಣೆಗೆ, ಭಾರತದಲ್ಲಿ ಅನೇಕ ಅರೆನಿತ್ಯ ಹರಿದ್ವರ್ಣ ಕಾಡುಗಳು, ತೇವದ ಉದರಲೆಯ ಅರಣ್ಯಗಳು, ದೇವದ ಉದರೆಲೆ ಅರಣ್ಯಗಳು ಶುಷ್ಕ ಉದರೆಲೆ ಅರಣ್ಯಗಳಾಗಿಯೂ ಮಾರ್ಪಾಡಾಗಿವೆ ಎಂಬುದಾಗಿ ಹಲವು ವರದಿಗಳಿಂದ ತಿಳಿದು ಬರುತ್ತದೆ. ಮಳೆಯ ಪ್ರಮಾಣ ಮತ್ತು ಮಣ್ಣಿನ ಆರ್ದ್ರತೆಗಳಲ್ಲಿ ಆದ ವ್ಯತ್ಯಾಸಗಳೇ ಈ ಮಾರ್ಪಾಡಿಗೆ ಕಾರಣ. ಜಲ ಸಮುದಾಯ ಸರಣ ಆ ಜೌಗು ಪ್ರದೇಶದಲ್ಲಿ ಸಂಭವಿಸುತ್ತದೆ. ಶುಷ್ಕ ಸಮುದಾಯ ಸರಣ ತೇವ ಇಲ್ಲದಿರುವ ಅಥವಾ ಕಡಿಮೆ ತೇವವಿರುವ ಪ್ರದೇಶಗಳಲ್ಲಿ ಮತ್ತು ಶಿಲೆಗಳಲ್ಲಿ ನಡೆಯುತ್ತವೆ. ಶೀತಕ ಸಮುದಾಯ ಸರಣ ಮರಳುದಿಬ್ಬಗಳಲ್ಲಿ ನಡೆಯುತ್ತವೆ. ಬರ್ತ್ ರೇಟ್ ಜನನ ಪ್ರಮಾಣ ಜೀವಸಂದಣಿಯಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಜನಿಸುವ ಹೊಸ ಜೀವಿಗಳ ಸಂಖ್ಯೆ. ಈ ಪದವನ್ನು ಜನಸಂಖ್ಯೆಯನ್ನು ಕುರಿತಂತೆ ಹೆಚ್ಚು ಬಳಸುತ್ತಾರೆ. ಜನನ ಪ್ರಮಾಣವನ್ನು ಒಂದು ವರ್ಷದಲ್ಲಿ ಪ್ರತಿ 1,000 ಜನಸಂಖ್ಯೆಗೆ ಹುಟ್ಟುವ ಜೀವಂತ ಮಕ್ಕಳ ಸಂಖ್ಯೆ ಎಂದು ವ್ಯಾಖ್ಯಾನಿಸುತ್ತಾರೆ. ಇಲ್ಲಿ ಗಂಡಸರು ಹೆಂಗಸರು ಸೇರಿದಂತೆ ಒಟ್ಟು ಜನಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಜನನ ಪ್ರಮಾಣವು ಜೀವಿ ಸಂದಣಿಯ ಅಧ್ಯಯನದಲ್ಲಿ ಅತ್ಯವಶ್ಯಕ. ಭಾರತದಲ್ಲಿ 1981 ಜನನ ಪ್ರಮಾಣ 1,036 ಇದ್ದಿತು. 1991 30.5 ಇಳಿದಿತ್ತು. 1998 ಜನನ ಪ್ರಮಾಣವು 1,027 ಬೈಸೆಕ್ಸುಯಲ್ ಉಭಯಲಿಂಗಿಗಳು ಜೀವಶಾಸ್ತ್ರದಲ್ಲಿ ಗಂಡು ಮತ್ತು ಹೆಣ್ಣು ಜನಾಂಗಗಳೆರಡೂ ಪಡೆದಿರುತ್ತವೆ. ಈ ಪದವನ್ನು ಜೀವಿ ಎಂದರ ವಿಷಯದಲ್ಲಿ ಬಳಸುತ್ತಾರೆ. ಅನೇಕ ಸಸ್ಯಗಳು ಉಭಯಲಿಂಗಿಗಳು ಪ್ರಾಣಿಗಳಲ್ಲಿ ಎರೆಹುಳುವಿನಂಥ ಕೆಳವರ್ಗದ ಪ್ರಾಣಿಗಳು ಉಭಯಲಿಂಗಿಗಳಾಗಿರುತ್ತವೆ. ಗಂಡು ಮತ್ತು ಹೆಣ್ಣು ಜೀವಿಗಳಿರುವ ಜೀವಜಾತಿಗಳಿಗೆ ಈ ಪದವನ್ನು ಬಳಸುವುದುಂಟು. ಬ್ಲ್ಯಾಕ್ ಸ್ನೋ ಕಪ್ಪು ಹಿಮ ಹಿಮಾಲಯದ ಪರ್ವತದ ಮೇಲೆ ಶೇಖರಣೆಗೊಂಡ ಹೊಗೆ ಮತ್ತು ಮಸಿ 1991 ಕೊಲ್ಲಿ ಯುದ್ಧದಲ್ಲಿ ಸಮಯದಲ್ಲಿ 100 ತೈಲಬಾವಿಗಳು ಉರಿದಾಗ ಬಿಡುಗಡೆಯಾದ 1,000 ಹೊಗೆ ಮಸಿ ಮತ್ತು ಧೂಳು ಗಾಳಿಯಲ್ಲಿ ಹೊಡೆದುಕೊಂಡು ಹಿಮಾಲಯದ ಮಿಂಚುವ ಹಿಮದ ಮೇಲೆ ಶೇಖರಗೊಂಡಿದ್ದವು. 1,000 ಹಿಮಾಲಯ ಪ್ರದೇಶ ಹೀಗೆ ಕಪ್ಪು ಹಿಮವಾಯಿತು. ಇದರಿಂದ ಹಿಮಾಲಯದ ಸೌಂದರ್ಯಕ್ಕೆ ಧಕ್ಕೆಯಾಗಿದ್ದು ಮಾತ್ರವಲ್ಲ, ಈ ಕಪ್ಪು ಮೇಲ್ಮೈ ಸೂರ್ಯನ ಕಿರಣಗಳನ್ನು ಹೆಚ್ಚಾಗಿ ಹೀರಿಕೊಂಡು ಹಿಮ ಕರಗುವುದು ಹೆಚ್ಚಾಯಿತು. ಇದರಿಂದ ಅಲ್ಲಿನ ಜೀವ ಸಮುದಾಯದ ಮೇಲೆ ಪರಿಣಾಮವು ಇನ್ನೂ ಸ್ಪಷ್ಟವಾಗಿಲ್ಲ. ಬ್ಲಾಕ್ ಸಾಯಿಲ್ ಕಪ್ಪು ಮಣ್ಣು 40-60% ಭಾಗದವರೆಗೆ ಜೇಡಿಯ ಅಂಶವಿರುವ ಮಣ್ಣು. ಇದರ pH 7.5-8.5 ಇರುತ್ತದೆ. ಹೀಗಾಗಿ ಇದು ಪ್ರತ್ಯಾಮ್ಲೀಯ ಮಣ್ಣು. 7 ಕೆಳಗಿದ್ದರೆ ಇದನ್ನು ಆಮ್ಲೀಯ ಮಣ್ಣು ಎಂದು ಕರೆಯುತ್ತಾರೆ. ಈ ಮಣ್ಣಿನಲ್ಲಿ ಜೈವಿಕ ವಸ್ತುಗಳು ಹೆಚ್ಚಾಗಿ ಇರುವುದಿಲ್ಲ. ಕಪ್ಪು ಮಣ್ಣಿನಲ್ಲಿ ನೀರು ಚೆನ್ನಾಗಿ ಜಿನುಗುತ್ತದೆ, ಆದರೆ ಬಣ್ಣ ಕಡು ಕಂದು ಬಣ್ಣದಿಂದ ಕಡು ಕಪ್ಪಿನವರೆಗೆ ಇರುತ್ತದೆ. ಮೆಕ್ಕಲು ಮಣ್ಣಿನ ಅನಂತರ ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣಿದು. ಕಪ್ಪು ಮಣ್ಣಿನಲ್ಲಿ 3 ಪದರಗಳನ್ನು ಗುರುತಿಸಬಹುದು. 30 cm ಆಳಕ್ಕಿಂತ ಮೇಲಿರುವ ಮೇಲ್ಬಣ್ಣು, ಇದರ ದಪ್ಪ ಬಣ್ಣ ಕಪ್ಪು. 30 cm 100 cm ಆಳದಲ್ಲಿರುವುದು ಕೆಳಮಣ್ಣು. 100 cm ಆಳದಲ್ಲಿರುವ ಅತ್ಯಂತ ಆಳದ ಕಪ್ಪು ಮಣ್ಣು. ಕೆಳಮಣ್ಣು ಹಾಗೂ ಆಳದ ಮಣ್ಣಿನ ಬಣ್ಣ ಕಂದು. ಭಾರತದಲ್ಲಿ ಕಪ್ಪು ಮಣ್ಣು ಮಧ್ಯಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ಹಾಗೂ ಕರ್ನಾಟಕ ಮತ್ತು ತಮಿಳುನಾಡಿನ ಕಾವೇರಿ ಜಲನಯನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಪಶ್ಚಿಮ ಡಕ್ಕನ್ ಪ್ರಸ್ಥಭೂಮಿಯ ಮಣ್ಣು ದಟ್ಟ ಕಪ್ಪು. ಡಕ್ಕನ್ನ ಪೂರ್ವ ಭಾಗದ ಮಣ್ಣು ನಸುಗಪ್ಪು. ವಿಂಧ್ಯ ಮತ್ತು ಅದರ ಆಸುಪಾಸಿನ ಗುಡ್ಡಗಾಡುಗಳಲ್ಲಿ ಕಂಡುಬರುವ ಮಣ್ಣು ಕಂದು. ಕೆಲವೊಂದು ಕಡೆ ಈ ಮಣ್ಣಿನಲ್ಲಿ ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್ ಕೂಡ ಕಂಡುಬರುತ್ತದೆ. ಕಪ್ಪು ಮಣ್ಣು ಹತ್ತಿ ಗೋಧಿ ಹಾಗೂ ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಯೋಗ್ಯವಾದುದು. ಬ್ಲ್ಯಾಕ್ ವಾಟರ್ ಕಪ್ಪು ನೀರು ಪೋಷಕಾಂಶಗಳು

ಗಳ ಕಡಿಮೆ ಇರುವ ಆದರೆ ಹ್ಯೂಮಿಕ್ ಆಮ್ಲವು ಹೆಚ್ಚಾಗಿರುವ ನೀರು. ಈ ಪದವನ್ನು ಹೆಚ್ಚಾಗಿ ಉಷ್ಣವಲಯದ ನದಿಗಳ ವಿಷಯದಲ್ಲಿ ಬಳಸುತ್ತಾರೆ, ಏಕೆಂದರೆ ಈ ವಲಯದ ಮಣ್ಣುಗಳು ಮೇಲ್ಪದರಲ್ಲಿ ಅತಿ ಹೆಚ್ಚು ಹ್ಯೂಮಸ್ ಅಂದರೆ ಕೊಳತ ಜೈವಿಕ ವಸ್ತುಗಳಿರುತ್ತವೆ. ಇವು ಮಳೆ ನೀರಿನ ಜೊತೆಗೆ ನದಿ ನೀರನ್ನು ಸೇರುವುದರಿಂದ ನೀರಿಗೆ ಕಪ್ಪು ಬಣ್ಣಕ್ಕೆ ಬರುತ್ತದೆ. ಬ್ಲೀಚಿಂಗ್ ನಿರ್ವಹಣೀಕರಣ ಅಥವಾ ಚೆಲುವೆ ಮಾಡುವಿಕೆ. ಯಾವುದೇ ಪದಾರ್ಥದ ಬಣ್ಣವನ್ನು ತಿಳಿಯಾಗಿಸುವ ಪ್ರಕ್ರಿಯೆ. ಇಲ್ಲಿ ಮರದ ಮರಳು, ಮರದ ತಿರುಳು, ಬಟ್ಟೆ, ನೀರು, ತರಕಾರಿ, ಖನಿಜ ತೈಲಗಳು ಸೇರಿದಂತೆ ಅನೇಕ ಪದಾರ್ಥಗಳಲ್ಲಿರುವ ಕಲ್ಮಶಗಳನ್ನು ತೆಗೆದು ವರ್ಣರಹಿತಗೊಳಿಸುತ್ತಾರೆ. ಜೇಡಿಯಂತಹ ಮಣ್ಣಿನ ಬಣ್ಣವನ್ನು ತಿಳಿಗೊಳಿಸುವ ಕ್ರಿಯೆಗೆ ಈ ಪದವನ್ನು ಬಳಸುತ್ತಾರೆ. ಈ ಕ್ರಿಯೆಯಲ್ಲಿ ಹಲವು ರಾಸಾಯನಿಕಗಳನ್ನು ಬಳಸುತ್ತಾರೆ. ಇವೆ ನಿರ್ವರಣೀಕಾರಕಗಳು. ಸಾಮಾನ್ಯವಾಗಿ ಬಳಸುವ ನಿರ್ವರಣೀಕಾರಕಗಳೆಂದರೆ ಹೈಡ್ರೋಜನ್ ಪರಾಕ್ಸೈಡ್, ಸೋಡಿಯಂ ಬ್ರೊಮೈಡ್ ಮತ್ತು ಸೋಡಿಯಂ ಅಥವಾ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ಗಳು. ಈ ಪದಾರ್ಥಗಳು ಜಲಮಾಲಿನ್ಯವನ್ನುಂಟು ಮಾಡುತ್ತವೆ ಎಂದು ಹೇಳಲಾಗಿದೆ. ಸಸ್ಯಗಳಲ್ಲಿ ಕ್ಲೋರೋಫಿಲ್ ಅನ್ನು ನಾಶ ಮಾಡುವ ಇಲ್ಲವೇ ಕ್ಲೋರೋಫಿಲ್ ಉಂಟಾಗುವುದನ್ನು ತಡೆಯುವ ಪ್ರಕ್ರಿಯೆಗೆ ನಿರ್ವರಣೀಕರಣವೆಂದು ಹೇಳುತ್ತಾರೆ. ಇದರಿಂದ ಎಲೆಗಳು ಬಣ್ಣರಹಿತವಾಗುತ್ತವೆ. ನೀರಿನ ವಿಚಾರದಲ್ಲಿ ನೀರಿನ ಕಲ್ಮಶಗಳನ್ನು ತೊಡೆದು ನೀರನ್ನು ತಿಳಿಯಾಗಿಸುವ ಮುಖ್ಯವಾಗಿ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವ ಕ್ರಿಯೆಗೆ ನಿರ್ವರಣೀಕರಣವೆನ್ನುತ್ತಾರೆ. ಇಲ್ಲಿ ಕ್ಲೋರಿನ್ ಅನಿಲ, ಪೊಟಾಷಿಯಂ ಪರ್ಮಾಂಗನೇಟ್ ಮುಂತಾದ ರಾಸಾಯನಿಕಗಳನ್ನು ಬಳಸುತ್ತಾರೆ. ನಿರ್ವರಣೀಕರಣಗಳ ಅತಿ ಬಳಕೆ ಮಾನವನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತದೆ ಎಂದು ಕೆಲವು ಅಧ್ಯಯನಗಳು ತೋರಿಸಿವೆ. ಬ್ಲಾಕ್ ಕಟ್ಟಿಂಗ್ ತುಂಡು ಕಡಿತ, ಭಾಗ ಕಡಿತ. ಅರಣ್ಯಗಳನ್ನು ಹಲವು ಸಣ್ಣ ಭಾಗಗಳನ್ನಾಗಿ ವಿಂಗಡಿಸಿ ಒಂದು ಅಥವಾ ಹಲವು ಭಾಗಗಳನ್ನು ಸಂಪೂರ್ಣವಾಗಿ ಕಡಿಯುವ ಅರಣ್ಯ ನಿರ್ವಹಣಾ ವಿಧಾನ. ಬ್ಲೂಮ್ ಅರಳು, ಅರಳುವಿಕೆ. ಜೀವಶಾಸ್ತ್ರದಲ್ಲಿ ಹೂ ಹರಳುವುದು, ಬ್ಲೂಮಿಂಗ್ ಆಫ್ ಫ್ಲವರ್. ಕೃತಿಶಾಸ್ತ್ರದಲ್ಲಿ ದ್ರಾಕ್ಷಿಯೇ ಮುಂತಾದ ಹಣ್ಣುಗಳ ಮೇಲೆ ಕಂಡುಬರುವ ಮೇಣದೋಪಾದಿಯ ಪದಾರ್ಥ, ಇದು ಮುಟ್ಟಿದಾಗ ಅಳಿಸಿ ಹೋಗುತ್ತದೆ. ಪರಿಸರ ಶಾಸ್ತ್ರದಲ್ಲಿ ಸರೋವರ ಅಥವಾ ಸಾಗರಗಳ ಕೆಲವು ಜಾತಿಯ ಪಾಚಿಗಳು ತೀವ್ರವಾಗಿ ಬೆಳೆಯುತ್ತವೆ. ಇದನ್ನು ಬ್ಲೂಮಿಂಗ್ ಆಫ್ ಆಲ್ಗೇಸ್ ಎಂದು ಅಥವಾ ಬ್ಲೂಮಿಂಗ್ ಆಫ್ ಪಾಚಿ ಎಂದು ಕರೆಯಬಹುದು. ಬೋಗ್ ಅಥವಾ ಜೌಗು ಪ್ರದೇಶ, ಸದಾ ತೇವವಾಗಿರುವ ಅತ್ಯಂತ ಕಡಿಮೆ ಇಳುವರಿ ಕೊಡುವ ಭೂಮಿ. ಜೌಗು ಆಮ್ಲೀಯವಾಗಿರುತ್ತದೆ, pH 7ಕ್ಕಿಂತ ಕಡಿಮೆ ಇರುತ್ತದೆ. ಇಲ್ಲಿ ಸ್ಟಾಗ್ಮಮ್, ಆವಾಸಗಳು, ಹತ್ತಿ, ಹುಲ್ಲಿನಂತಹ ಸಣ್ಣ ಗಿಡಗಳು ಹಾಗೂ ಪೊದೆಗಳು ಬೆಳೆಯುತ್ತವೆ. ಇವು ಅತ್ಯಂತ ನಿಧಾನವಾಗಿ ಕೊಳೆಯುತ್ತಾ ಸಸ್ಯಾಂಗಾರ ಪೀಚ್ವಾಗುತ್ತದೆ. ಜೌಗು ಭೂಮಿಯಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಕಂಡು ಬರುತ್ತದೆ. ಇಲ್ಲಿ ಬೆಳೆಯುವ ವಿಶೇಷ ಸಸ್ಯಗಳೆಂದರೆ ಡ್ರೋಸೆರ್ದಂತಹ ಕೀಟಹಾರಿಗಳು ಹಾಗೂ ಇತರ ಸಣ್ಣ ಸಸ್ಯಹಾರಿಗಳು. ಕೀಟಹಾರಿಗಳು ಸಸ್ಯಗಳ ಕೀಟಗಳನ್ನು ಕಬಳಿಸಿ ತಮ್ಮ ಪೌಷ್ಟಿಕಾಂಶ ಸಾರಜನಕದ ಕೊರತೆಯನ್ನು ನೀಗಿಸಿಕೊಳ್ಳಬಲ್ಲವು. ಮೊದಲು ಸರೋವರದ ಅಂಚಿನಲ್ಲಿ ಜಲಸಸ್ಯಗಳು ಸ್ಥಾಪನೆಗೊಂಡು ಜೌಗು ಅನುಕ್ರಮವಾಗಿ ಬೋಗ್ ಸಸೆಷನ್ ಪ್ರಾರಂಭವಾಗುತ್ತದೆ. ಜಲಸಸ್ಯವಾದ ಹತ್ತಿ ಹುಲ್ಲು ಸರೋವರವನ್ನೆಲ್ಲ ಆಕ್ರಮಿಸಿಕೊಂಡು ನೀರಿನ ಮೇಲ್ಮೈಯಲ್ಲಿ ದಟ್ಟ ಪದರಗಳನ್ನು ನಿರ್ಮಿಸುತ್ತದೆ. ಈ ಸಸ್ಯ ಹಾಸು ಕ್ರಮೇಣ ಸಡಿಲವಾಗಿ ಸರೋವರದ ತಳದಲ್ಲಿರುವ ಮಡ್ಡಿಯ ಪದರಗಳಲ್ಲಿ ಸೇರಿಕೊಳ್ಳುತ್ತದೆ. ಕೊಳೆಯುವ ಕ್ರಿಯೆಗೆ ಅತ್ಯವಶ್ಯಕವಾಗಿರುವ ಆಮ್ಲಜನಕ ಈ ನೀರಿನಲ್ಲಿ ಕಡಿಮೆ ಇರುತ್ತದೆ. ಹೀಗಾಗಿ ಜೈವಿಕ ಮಡ್ಡಿ ಕ್ರಮೇಣ ಹೆಂಟೆ ಕಂಟಿ ಸಸ್ಯಾಂಗರವಾಗುತ್ತದೆ. ಇದನ್ನು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಒಲೆ ಉರಿಸಲು ಬಳಸಿಕೊಳ್ಳಬಹುದು. ಮಡ್ಡಿ ಮತ್ತು ಸಸ್ಯ ಹಾಸುಗಳಿಂದ ತುಂಬಿ ಹೋದ

0: ಪ್ರದೇಶದಲ್ಲಿ ಕುರುಚಲು ಬೆಳೆಯಲು ಪ್ರಾರಂಭವಾಗುತ್ತದೆ. ಈ ಜೌಗು ಕ್ರಮೇಣ ಭೂಸಸ್ಯಗಳ ಬೆಳವಣಿಗೆಗೆ ಯೋಗ್ಯವಾಗುತ್ತದೆ. ಇಲ್ಲಿ ಸಣ್ಣ ಮರಗಳನ್ನು ಬೆಳೆಯಲು ಪ್ರಾರಂಭವಾಗಿ ಅಂತಿಮವಾಗಿ ಅರಣ್ಯವೇ ನಿರ್ಮಾಣವಾಗಬಹುದು. ಇಲ್ಲಿಗೆ 66ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ 35ನೆಯ ಪದ್ಯ. ಆ ಪದ್ಯ ಹೀಗಿದೆ: ಇದು ನಿನ್ನ ಕೊಟ್ಟ ತಲೆ, ನಿನಗಿದ ನಿತ್ತಪೆನೆಂದು ನುಡಿಯಲಾಗದು, ಮಾರ್ಕೊಳ್ಳದಿರೆಂದು ಗಿಳಿಯ ಬಣ್ಣದ ಕುದುರೆಯ 500 ಇತ್ತ ನಂಗದ ಪರ್ಣಂ. ಇದನ್ನು ಬಿಡಿಸಿ ಹೀಗೆ ಓದಬೇಕು: ಇದು ನಿನ್ನ ಕೊಟ್ಟ ತಲೆ, ನಿನಗಿದೆ ಇತ್ತಪೆನೆಂದು ನುಡಿಯಲು ಆಗದು, ಮಾರ್ಕೊಳ್ಳದಿರೆಂದು ಗಿಳಿಯ ಬಣ್ಣದ ಕುದುರೆಯಂ 500 ಇತ್ತಂ ಅಂಗದ ಪರ್ಣ. ಅಂದರೆ ಆತನ ಕಾಲಿಗೆ ನಮಸ್ಕಾರ ಮಾಡಿದಂತಹ ಗಂಧರ್ವ ರಾಜ ಅಂಗದ ಪರ್ಣ, ಇದು ನಿನ್ನ ಕೊಟ್ಟ ತಲೆ, ಈ ತಲೆ ನೀನು ಕೊಟ್ಟ ತಲೆ, ನಿನಗಿದ ಇತ್ತಪೆನೆಂದು ಇದನ್ನು ನಿನಗೇ ಕೊಡ್ತಾನೆಂದು ನುಡಿಯಲಾಗದು. ಅಂದರೆ ನೀನು ಕೊಟ್ಟದನ್ನು ಮರಳಿ ನಿನಗೆ ಕೊಡುದು, ಅದು ದಾನದ ಕ್ರಮನೂ ಅಲ್ಲ, ಕೊಡಲೂ ಬಾರದು. ಮಾರ್ಕೊಳ್ಳದಿರೆಂದು ಅಂದರೆ ನನ್ನನ್ನು ಎದುರಾಗಿ ಹೊಡೆಯದು ಬೇಡ ಎಂದು ಏನು ಮಾಡಿದೆ ಅಂತಂದರೆ, ಗಿಳಿಯ ಬಣ್ಣದ ಕುದುರೆಯ ಕುದುರೆಯನ್ನು ಆ ಅಂಗದ ಪರ್ಣ ಕೊಟ್ಟನಂತೆ. ಹೀಗೆ 5-6 ಪಾಂಡವರನ್ನು ಅಂದರೆ ಕುಂತಿಯು ಸಹಿತ ಸಂತೈಸಿದ ಎನ್ನುವುದು ಇದರ ಕೊಟ್ಟು ಅರ್ಥ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 35ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಇತ್ತೊಡಿವನ್ನಗಮ್ಯ ಮಗ ಗಿರ್ಕೆಂದು ಪ್ರಿಯಂ ನುಡಿದು ಅಂಗದ ಪಣಿರವೇಳ್ದು ಮಾತಾಡೋದಯಮೇ ನಿಜೋದಯ ಮಾಗೆ ಪಯಣಂ ಭೋಗಿ. ಇದನ್ನು ಹೀಗೆ ಬಿಡಿಸಿ ಓದಬಹುದು: ಇತ್ತೊಡೆ ಇವು ಅನ್ನಗಂ ಯಮಗಾಗಿರ್ಕೆಂದು ಪ್ರಿಯಂ ನುಡಿದು ಅಂಗದರ್ಪಣನ ಇರವೆಳೆದು ಮಾತಾಂಡೋದಯಮೇ ನಿಜೋದಯಂ ಹಾಗೆ ಪಯಣಂ ಹೋಗಿ. ಹೀಗೆ ಆತ 500 ಕುದುರೆಯನ್ನು ಕೊಟ್ಟರೆ, ಇತ್ತೊಡೆ ಇವು ಅನ್ನಗಂ ಯಮಗಾಗಿರ್ಕೆಂದು ಇವು ಮುಂದೆ ನಾವು ತಗೊಂಡು ಹೋಗುವಲ್ಲಿಯವರೆಗೆ ನಮಗೆ ಇರಲಿ, ಈಗ ನಿನ್ನ ಬಳಿ ಇರಲಿ ಎಂದು ಹೇಳಿ ಪ್ರಿಯಂ ನುಡಿದು ಪ್ರಿಯವಾಗಿ ಮಾತಾಡಿ ನುಡಿದು ಅಂಗದರ್ಪಣನ ಇರಲು ಹೇಳಿದು ಅಂಗದರ್ಪಣ ನೀವು ಇಲ್ಲೇ ಇರು ಅಂತ ಹೇಳಿ ಮಾತೋಂಡೋದಯವೇ ನಿಜೋದಯಂ ಆಗಿ ಆಗ ಒಂದು ಸೂರ್ಯೋದಯವಾಯಿತು. ನಮ್ಮ ಕಾವ್ಯದಲ್ಲಿ ಈ ಸೂರ್ಯೋದಯ 5ನೇದು. ಹೀಗೆ ಸೂರ್ಯೋದಯವೇ ನಿಜ ತನ್ನ ಉದಯವೂ ಆಗುವ ಹಾಗೆ ಮುಂದೆ ಪ್ರಯಾಣವನ್ನು ಮಾಡಿದರು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪರೀಕ್ಷೆ ನಡೆಸ್ತಾ ಇದ್ವಿ. ಈವರೆಗೆ ಏನೆಲ್ಲ ತಿಳ್ಕೊಂಡ್ವಿ ಅದನ್ನೆಲ್ಲ ಓರೆ ಹಚ್ಚುವ ಸಮಯ. ನೀವೆಲ್ಲ ಈಗಾಗಲೇ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಎ, ಆನ್, ದ ಅನ್ನೋ ಪದನ ಎಲ್ಲಿ ಬಳಸಬೇಕಾಗತ್ತೆ, ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ತಿಳಿದಿದ್ದೀರಲ್ವಾ. ಇವತ್ತು ಅದರ ಸಂಬಂಧಿತ ಪರೀಕ್ಷೆ. ಡ್ಯಾಶ್ ವೀಟ್ ಗ್ರೋನ್ ಇನ್ ದಿಸ್ ಏರಿಯಾ ಈಸ್ ಆಫ್ ಅ ಗುಡ್ ಕ್ವಾಲಿಟಿ. ಇಲ್ಲಿ ನಾವು ಯಾವ ಆರ್ಟಿಕಲ್ನ ಹಾಕ್ಬೋದು? ಡ್ಯಾಶ್ ವೀಟ್ ಗ್ರೋನ್ ಇನ್ ದಿಸ್ ಏರಿಯಾ ಈಸ್ ಆಫ್ ಅ ಗುಡ್ ಕ್ವಾಲಿಟಿ. ದ ವೀಟ್, ಅ ವೀಟ್, ಆನ್ ವೀಟ್, ಯಾವುದು ಸರಿ ಅನಿಸುತ್ತೆ ನಿಮಗೆ? ದ ಅಲ್ವಾ. ದ ವೀಟ್ ಗ್ರೋನ್ ಇನ್ ದಿಸ್ ಏರಿಯಾ ಈಸ್ ಆಫ್ ಅ ಗುಡ್ ಕ್ವಾಲಿಟಿ. ಮುಂದಿನ ವಾಕ್ಯಕ್ಕೆ ಹೋಗೋಣವಾ. ಈಸ್ ಲೀಡ್ ಡ್ಯಾಶ್ ಹೆವಿಯರ್ ದಾನ್ ಐರನ್. ಮುಂದಿನ ವಾಕ್ಯ ನೋಡೋಣವಾ. ಐ ಲೈಕ್ ಟು ಹ್ಯಾವ್ ಡ್ಯಾಶ್ ಆ್ಯಪಲ್ ಡೈಲಿ. ಐ ಲೈಕ್ ಟು ಈಟ್ ಅಂತ ಕೂಡ ಹೇಳ್ಬೋದು. ಡ್ಯಾಶ್ ಆಪಲ್ ಡೈಲಿ, ಇಲ್ಲಿ ಯಾವ ಆರ್ಟಿಕಲ್ ಹಾಕಬೇಕು? ಎ ಆ್ಯಂಡ್ ದ ಯಾವುದು? ಡ್ಯಾಶ್ ಆಪಲ್, ಅ ಆಪಲ್, ದ ಆಪಲ್, ಆನ್ ಆಪಲ್, ಯಾವುದು ಸರಿ? ಆನ್ ಆಪಲ್, ಆನ್ ಆಪಲ್, ಎ ಅದು ಓವಲ್ ಲೆಟರ್ ಅಲ್ವಾ, ಹಾಗಾಗಿ ಅಲ್ಲಿ ಆನ್ ಅನ್ನೋ ಪದ ಬಳಸಬೇಕು. ಮುಂದಿನ ವಾಕ್ಯ, ದಿಸ್ ಈಸ್ ಡ್ಯಾಶ್ ಚೆಕ್ ಡ್ರಾನ್ ಆನ್ ದ ಓವರ್ಸೀಸ್ ಬ್ಯಾಂಕ್. ದಿಸ್ ಈಸ್ ಅ ಚೆಕ್, ದ ಚೆಕ್, ಆ್ಯಂಡ್ ಚೆಕ್, ಯಾವುದು ಹೇಳಬೇಕು? ದಿಸ್ ಈಸ್ ಅ ಚೆಕ್, ಅ ಚೆಕ್ ಡ್ರಾನ್ ಆನ್ ದ ಓವರ್ಸೀಸ್ ಬ್ಯಾಂಕ್. ದಿಸ್ ಈಸ್ ಡ್ಯಾಶ್ ವೆರಿ ಫೈನ್ ಪಿಕ್ಚರ್, ದಿಸ್ ಈಸ್ ಡ್ಯಾಶ್ ವೆರಿ ಫೈನ್ ಪಿಕ್ಚರ್, ದಿಸ್ ಈಸ್ ಅ ವೆರಿ ಫೈನ್ ಪಿಕ್ಚರ್. ಇಲ್ಲಿ ಆನ್ ಯಾಕೆ ಬಳಸ್ತಾ ಇಲ್ಲ, ದ ಯಾಕೆ ಬಳಸ್ತಿಲ್ಲ, ಗೊತ್ತಾಗಿದಲ್ವಾ? ಮುಂದಿನ ವಾಕ್ಯ, ಡ್ಯಾಶ್ ಮರ್ಡರರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್. ಡ್ಯಾಶ್ ಮರ್ಡರರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್, ಇಲ್ಲಿ ಯಾವ್ದು ಹಾಕಬೇಕು? ದ ಮರ್ಡರರ, ಅ ಮರ್ಡರರ, ಆನ್ ಮರ್ಡರರ, ಟ್ರೈ ಮಾಡಿ ಯಾವ ಪದ ಬಳಸಬೇಕು ಅಂತ. ದ ಮರ್ಡರರ್, ದ ಮರ್ಡರರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್. ಶಿ ಈಸ್ ಡ್ಯಾಶ್ ಆನೆಸ್ಟ್ ಲೇಡಿ, ಶಿ ಈಸ್ ಡ್ಯಾಶ್ ಆನೆಸ್ಟ್ ಲೇಡಿ, ಇಲ್ಲಿ ಯಾವ ಪದ ಬಳಸಬೇಕು? ಆನ್, ಎಚ್ ಓ ಎನ್ ಇ ಎಸ್ ಟಿ, ಅಲ್ಲಿ ಕಾನ್ಸನೆಂಟ್ ಬಂದಿದೆ, ಆದರೆ ಆನ್ ಯಾಕೆ ಬಳಸಿದ್ರು ಅನ್ನೋ ಡೌಟ್ ಆಗಿರ್ಬೇಕಲ್ವಾ ನಿಮಗೆ, ಯಾಕಂದರೆ ಅದರ ಪ್ರೊನೌನ್ಸಿಯೇಷನ್ ಆನೆಸ್ಟ್, ಹಾಗಾಗಿ ಅದು ಓವಲ್ ಸೌಂಡ್ ಬರೋದಕ್ಕೆ ಅಲ್ಲಿ ಆನ್ ಅನ್ನೋ ಪದನ ಬಳಸ್ಬೇಕು. ಶಿ ಈಸ್ ಆನ್ ಆನೆಸ್ಟ್ ಲೇಡಿ. ಮುಂದಿನ ವಾಕ್ಯ, ಆಲ್ ಡ್ಯಾಶ್ ಲೆಟರ್ಸ್ ಹ್ಯಾವ್ ಬೀನ್ ಸ್ಟ್ಯಾಂಪ್ಡ್. ಆಲ್ ಡ್ಯಾಶ್ ಲೆಟರ್ಸ್ ಹ್ಯಾವ್ ಬೀನ್ ಸ್ಟ್ಯಾಂಪ್ಡ್, ಏನು ಯಾವ ಪದ ಬಳಸಬೇಕು ಲೆಟರ್ಸ್ನ ಹಿಂದ್ಗಡೆ? ಅ ಲೆಟರ್ಸಾ, ಆನ್ ಲೆಟರ್ಸಾ, ದ ಲೆಟರ್ಸ್ ಅಲ್ವಾ? ಆಲ್ ದ ಲೆಟರ್ಸ್ ಹ್ಯಾವ್ ಬೀನ್ ಸ್ಟ್ಯಾಂಪ್ಡ್. ಮುಂದಿನ ವಾಕ್ಯ, ಶೀಲ್ ವೇಟ್ ಫಾರ್ ಯು ಆಟ್ ಡ್ಯಾಶ್ ಸಿನಿಮಾ ಹಾಲ್. ಆಟ್ ಅ ಸಿನಿಮಾ ಹಾಲ್, ಆಟ್ ಆನ್ ಸಿನಿಮಾ ಹಾಲ್, ಆಟ್ ದ ಸಿನಿಮಾ ಹಾಲ್, ಯಾವ್ದು ಸರಿ? ದ ಅನ್ನೋ ಪದ ಸರಿ. ಶೀಲ್ ವೇಟ್ ಫಾರ್ ಯು ಆಟ್ ದ ಸಿನಿಮಾ ಹಾಲ್. ಮೇಕ್ ಡ್ಯಾಶ್ ಹ್ಯಾಬಿಟ್ ಆಫ್ ವರ್ಕಿಂಗ್ ಹಾರ್ಡ್. ಮೇಕ್ ಅ ಹ್ಯಾಬಿಟ್, ಮೇಕ್ ಆನ್ ಹ್ಯಾಬಿಟ್, ಮೇಕ್ ದ ಹ್ಯಾಬಿಟ್, ಯಾವ್ದು ಸರಿ ಅನ್ನಿಸ್ತಿದೆ ನಿಮಗೆ? ಮೇಕ್ ಅ ಹ್ಯಾಬಿಟ್ ಆಫ್ ವರ್ಕಿಂಗ್ ಹಾರ್ಡ್, ಅ ಅನ್ನೋ ಲೆಟರ್ ಅಲ್ಲಿ ಬರಬೇಕು. ಮೇಕ್ ಅ ಹ್ಯಾಬಿಟ್ ಆಫ್ ವರ್ಕಿಂಗ್ ಹಾರ್ಡ್. ಇನ್ನು ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನ ನಾನು ಹೇಳ್ತಿದ್ದೀನಿ, ಅಲ್ಲಿ ಯಾವ ಪದನ ಬಳಸಬೇಕು ಅಂತ ಕೂಡ ಹೇಳ್ತೀನಿ, ಆದರೆ ಆ ಪದದ ಯಾವ ಸರಿಯಾದ ರೂಪ ಬೇಕು ಅನ್ನೋದನ್ನ ನೀವು ಕಂಡುಹಿಡಿಬೇಕು. ವಾಟ್ ಈಸ್ ದ ಕಾಸ್ ಆಫ್ ಯುವರ್ ಡ್ಯಾಶ್, ಇಲ್ಲಿ ಸ್ಯಾಡ್ ಅನ್ನೋ ಪದ ಬಳಸಬೇಕು. ಹೇಗೆ ಹೇಳಬೇಕು ಸ್ಯಾಡ್ ಅನ್ನೋ ಪದನ ಯಾವ ರೀತಿ ಬಳಸಬೇಕು? ವಾಟ್ ಈಸ್ ದ ಕಾಸ್ ಆಫ್ ಯುವರ್ ಸ್ಯಾಡ್, ಸ್ಯಾಡ್ ಅಂತಂತೂ ಹೇಳೋಕ್ಕಾಗಲ್ಲ ಅಲ್ವಾ, ನೀ ಯಾಕೆ ದುಃಖದಲ್ಲಿದೆಯಾ, ಅದು ಕಾರಣ ಏನು, ಯಾವ ಪದ ಏನು, ಹೇಗೆ ಹೇಳಬೇಕು ಸ್ಯಾಡ್ನ ಹೇಗೆ ಬಳಸಬೇಕು? ಸ್ಯಾಡ್ನೆಸ್, ಎಸ್ ಎ ಡಿ ಎನ್ ಇ ಎಸ್ ಎಸ್, ವಾಟ್ ಈಸ್ ದ ಕಾಸ್ ಆಫ್ ಯುವರ್ ಸ್ಯಾಡ್ನೆಸ್. ಮುಂದಿನ ವಾಕ್ಯ, ಹೀಸ್ ಡ್ಯಾಶ್ ಹ್ಯಾಸ್ ಟರ್ನ್ಡ್ ಗ್ರೇ ಥ್ರೂ, ಹಿ ಈಸ್ ಸ್ಟಿಲ್ ಯಂಗ್. ಇಲ್ಲಿ ಹೇರ್ ಅನ್ನೋ ಪದ ಬಳಸಬೇಕು. ಹೀಸ್ ಹೇರ್ ಹ್ಯಾಸ್ ಟರ್ನ್ಡ್ ಗ್ರೇ ಥ್ರೂ, ಹಿ ಈಸ್ ಸ್ಟಿಲ್ ಯಂಗ್. ಇಲ್ಲಿ ಹೇರ್ ಅನ್ನೋ ಪದ ಅದರ ಯಾವ ರೂಪ ಬಳಸಬೇಕು? ಹೀಸ್ ಹೇರ್ ಹ್ಯಾಸ್ ಟರ್ನ್ಡ್ ಗ್ರೇ ಥ್ರೂ, ಹಿ ಈಸ್ ಸ್ಟಿಲ್ ಯಂಗ್. ಇಲ್ಲಿ ಹೇರ್ ಅನ್ನೋದೇ ಪದ, ಅದೇ ಮೂಲ ರೂಪ, ಅದನ್ನೇ ಅದೇ ಸರಿಯಾದ ರೂಪ ಕೂಡ ಅಲ್ವಾ. ಇಲ್ಲಿ ಹೇರ್ ನೀನು ಬೇರೆ ಚೇಂಜ್ ಮಾಡೋ ಹಾಗಿಲ್ಲ. ಸರಿ, ಹೇರ್ಸ್ ಅಂತ ಹೇಳ್ಬೋದಾ ಅಂದರೆ ಅದು ತಪ್ಪಾಗತ್ತೆ. ಹೇರ್ಸ್ ಅನ್ನೋ ಪದ ಇಲ್ಲ. ಹೇರ್ ಅಂದ್ರೇ ತುಂಬ ಹೇರು, ಒಂದೇ ಹೇರು, ಎಲ್ಲದಕ್ಕೂ ಹೇರ್ ಅನ್ನೋ ಪದನೇ ಬಳಸಬೇಕು. ಮುಂದಿನ ವಾಕ್ಯ, ದಿಸ್ ಡ್ಯಾಶ್ ನಾಟ್ ಇನಫ್. ದಿಸ್ ಡ್ಯಾಶ್ ನಾಟ್ ಇನಫ್, ಇಲ್ಲಿ ಬಿ ಅನ್ನೋ ಪದದ ಬೇರೆ ಬೇರೆ ರೂಪನ ನೀವು ಬಳಸಬೇಕು. ಬಿ ಅನ್ನೋ ಪದದ ಬೇರೆ ರೂಪ ಯಾವುದಪ್ಪ? ದಿಸ್ ಈಸ್ ನಾಟ್ ಇನಫ್, ದಿಸ್ ಈಸ್ ನಾಟ್ ಇನಫ್. ಮುಂದಿನ ವಾಕ್ಯ, ರಾಮ್ ಡ್ಯಾಶ್ ನಾಟ್ ಗೆಟ್ ಲೀವ್. ಇಲ್ಲಿ ಡೂ ಅನ್ನೋ ಪದ ಬಳಸಬೇಕು. ರಾಮ್ ಡ್ಯಾಶ್ ನಾಟ್ ಗೆಟ್ ಲೀವ್. ಈ ಪದಗಳನ್ನು ಸರಿಯಾಗಿ ಗಮನಿಸಿದರೆ ಈ ವಾಕ್ಯ ಯಾವ ರೂಪದಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಸೊ ದಟ್ ನೀವು ಡೂನ ಯಾವ ರೂಪನ ಬಳಸಬೇಕು ಅನ್ನೋದು ಸಹ ಅರ್ಥ ಆಗತ್ತೆ. ನೋಡಿ, ರಾಮ್ ಡಿಡ್ ನಾಟ್ ಗೆಟ್ ಲೀವ್, ಅವನಿಗೆ ರಜ ಸಿಗಲಿಲ್ಲ. ಡಿಡ್ ನಾಟ್, ಡಿಡ್ ಅಂತ ಬಳಸಬೇಕು. ಮುಂದಿನ ವಾಕ್ಯ ನೋಡೋಣ, ಯುವರ್ ವಾಚ್ ಡ್ಯಾಶ್ ಸ್ಟಾಪ್ಡ್. ಇಲ್ಲಿ ಹ್ಯಾವ್ನ ಸರಿಯಾದ ರೂಪನ ನೀವು ಹೇಳಬೇಕು. ಯುವರ್ ವಾಚ್ ಡ್ಯಾಶ್ ಸ್ಟಾಪ್ಡ್. ಹ್ಯಾವ್ ಸ್ಟಾಪ್ಡ್ ಅಂತೀರಾ? ಇಲ್ಲ, ಅದು ಸ್ಟಾಪ್ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಅಲ್ಲಿ ಹ್ಯಾಸ್ ಅಂತ ಬಳಸಬೇಕು. ಯುವರ್ ವಾಚ್ ಹ್ಯಾಸ್ ಸ್ಟಾಪ್ಡ್. ಮುಂದಿನ ವಾಕ್ಯ ನೋಡೋಣ. ದೇರ್ ಆರ್ ಮೋರ್ ದ್ಯಾನ್ ಅ ಡಜನ್ ಡ್ಯಾಶ್ ಇನ್ ದ ಝೂ. ದೇರ್ ಆರ್ ಮೋರ್ ದ್ಯಾನ್ ಅ ಡಜನ್ ಡ್ಯಾಶ್ ಇನ್ ದ ಝೂ. ಇಲ್ಲಿ ಏನು ಪ್ರಾಣಿಗ ಬಗ್ಗೆ ಹೇಳ್ತಿದ್ದೀವಿ. ಯಾವುದ್ರ ಬಗ್ಗೆ? ಡೀರ್, DEER, ಡೀರ್ ಬಗ್ಗೆ ಹೇಳ್ತಿದ್ದೀವಿ. ಅಲ್ಲಿ ಒನ್ ಡಜನ್ಗೂ ಹೆಚ್ಚು ಡೀರ್ ಇದ್ದಾವೆ. ಇಲ್ಲಿ ಯಾವ ಪದನ ಬಳಸಬೇಕು ಹಾಗಾದರೆ? ಡೀರ್ನ ಯಾವ ರೂಪನ ಬಳಸ್ತೀರಾ? ಅದಕ್ಕೆ ಬೇರೆ ಯಾವುದು ರೂಪ ಇಲ್ಲ, ಡೀರ್ನ ಡೀರ್ ಅಂತಾನೆ ಬಳಸಬೇಕು. ದೇರ್ ಆರ್ ಮೋರ್ ದ್ಯಾನ್ ಅ ಡಜನ್ ಡೀರ್ ಇನ್ ದ ಝೂ. ನೋಡಿ ಮುಂದಿನ ವಾಕ್ಯನ ನೋಡೋಣ. ಹ್ಯಾಸ್ ಹೀ ಡ್ಯಾಶ್ ಯುವರ್ ಸ್ಯಾಲರಿ. ಇಲ್ಲಿ ಸ್ಯಾಲ್ರಿ ಅಂದರೆ ಪೇ ಅನ್ನೋ ಪದ ಬಳಸಬೇಕು. ಪೇಯ ಯಾವ ರೂಪ ಬಳಸ್ತೀರಾ ನೋಡಿ. ಹ್ಯಾಸ್ ಹೀ ಡ್ಯಾಶ್ ಯುವರ್ ಸ್ಯಾಲರಿ. ಹ್ಯಾಸ್ ಹೀ ಡ್ಯಾಶ್ ಯುವರ್ ಸ್ಯಾಲ್ರಿ. ಇದು ಯಾವ ಕಾಲದಲ್ಲಿದೆ ಅದನ್ನು ಗಮನಿಸಿದ್ರೆ ಪೇ ಅನ್ನೋ ಪದನ ಹೇಗೆ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹೀ ಹ್ಯಾಸ್ ಹೀ ಪೇಯ್ಡ್ ಯುವರ್ ಸ್ಯಾಲ್ರಿ. ನಿನ್ನ ಸ್ಯಾಲರಿನ ಅವ್ರು ಪೇ ಮಾಡಿ ಆಯ್ತಾ ಅನ್ನೋದಕ್ಕೆ ಹ್ಯಾಸ್ ಹೀ ಪೇಯ್ಡ್ ಯುವರ್ ಸ್ಯಾಲರಿ. ಓಕೆ ಮುಂದಿನ ವಾಕ್ಯ ನೋಡೋಣ. ಲೆಟ್ ಡ್ಯಾಶ್ ಸ್ಟ್ರೈಕ್ ಅ ಬಾಗೇನ್. ಲೆಟ್ ಡ್ಯಾಶ್ ಸ್ಟ್ರೈಕ್ ಅ ಬಾಗೇನ್. ಇಲ್ಲಿ ವಿ ಅನ್ನೋ ಪದದ ರೂಪನ ಬಳಸಬೇಕು. ಏನು ಬಳಸ್ತೀರಾ ಹಾಗಾದರೆ? ಲೆಟ್ ಡ್ಯಾಶ್ ಸ್ಟ್ರೈಕ್ ಅ ಬಾರ್ಗೇನ್. ಲೆಟ್ ಅಸ್ ಅನ್ನೋ ಪದ ಬರಬೇಕು. ಲೆಟ್ ಅಸ್ ಸ್ಟ್ರೈಕ್ ಅ ಬಾಗೇನ್. ಯು ಕ್ಯಾನ್ ಅವಾಯ್ಡ್ ಡ್ಯಾಶ್ ಮಿಸ್ಟೇಕ್ಸ್. ಯು ಕ್ಯಾನ್ ಅವಾಯ್ಡ್ ಡ್ಯಾಶ್ ಮಿಸ್ಟೇಕ್ಸ್. ಇಲ್ಲಿ ಮೇಕ್ ಅನ್ನೋ ಪದನ ಬಳಸಬೇಕು. ಹಾಗಾದರೆ ಅದನ್ನು ಹೇಗೆ, ಯಾವ ರೂಪ ಬಳಸಬೇಕು? ಯು ಕ್ಯಾನ್ ಅವಾಯ್ಡ್ ಮೇಕಿಂಗ್ ಮಿಸ್ಟೇಕ್ಸ್. ಕರೆಕ್ಟ್ ಅಲ್ವಾ? ಮೇಕಿಂಗ್ ಮಿಸ್ಟೇಕ್ಸ್. ಯು ಕ್ಯಾನ್ ಅವಾಯ್ಡ್ ಮೇಕಿಂಗ್ ಮಿಸ್ಟೇಕ್ಸ್. ಮುಂದಿನ ವಾಕ್ಯ ನೋಡೋಣ. ಯೆಸ್ಟರ್ಡೇ ಐ ಡ್ಯಾಶ್ ದ ಲೆಟರ್ ಇನ್ ಆನ್ ಅವರ್ ಆ್ಯಂಡ್ ಅ ಹಾಫ್. ಇಲ್ಲಿ ರೈಟ್ ಅನ್ನೋ ಪದದನ್ನು ಬಳಸಬೇಕು, ಆದರೆ ಯಾವ ರೂಪ ಅನ್ನೋದನ್ನು ಚೆಕ್ ಮಾಡಿ ನೀವು. ಯೆಸ್ಟರ್ಡೇ ಐ ಡ್ಯಾಶ್ ದ ಲೆಟರ್ ಇನ್ ಆನ್ ಅವರ್ ಆ್ಯಂಡ್ ಅ ಹಾಫ್. ಐ ರೋಟ್ ದ ಲೆಟರ್. ನಾನು ಯೆಸ್ಟರ್ಡೇ ಅಲ್ವಾ, ರೈಟ್ ಅನ್ನೋದು ಸರಿಯಾಗಲ್ಲ, ರೈಟಿಂಗ್ ಅನ್ನೋದು ಸರಿಯಾಗಲ್ಲ. ಯೆಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸ್. ಸೊ ಯೆಸ್ಟರ್ಡೇ ಐ ರೋಟ್ ದ ಲೆಟರ್ ಇನ್ ಆನ್ ಅವರ್ ಆ್ಯಂಡ್ ಅ ಹಾಫ್. ನೋಡಿ ಇದು ಆಲ್ಮೋಸ್ಟ್ ಹೆಚ್ಚಿನ ವಾಕ್ಯಗಳನ್ನು ನಿಮಗೆ ಹೇಳೋದಕ್ಕೆ ಬಂತು ಅಂದರೆ ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ ಕಲಿತಾ ಇದ್ದೀರಾ ಅಂತ. ಆದರೂ ಸ್ವಲ್ಪ ತಡವರಿಸ್ತಾ ಇದ್ದೀನಿ, ಅಷ್ಟಾಗಿ ನನಗೆ ಗೊತ್ತಾಗ್ತಿಲ್ಲ ಅಂದರೆ ಈಗ ನೀವು ಏನು ಮಾಡಬೇಕು ಹೇಳಿ? ಪ್ರತಿ ದಿವಸ ತಪ್ಪದೇ ಇಂಗ್ಲೀಷ್ ಸಂಚಿಕೆಗಳನ್ನು ಕೇಳಿಸ್ಕೊಳ್ಬೇಕು. ನಿಮಗೆ ಗೊತ್ತಿರೋ ಒಬ್ಬರೊಟ್ಟಿಗೆ ಅರ್ಧ ಮುಕ್ಕಾಲು ಗಂಟೆ ಸಂಭಾಷಣೆನ ನಡೆಸಬೇಕು ಇಂಗ್ಲೀಷ್ನಲ್ಲಿ. ಏನೋ ತಪ್ಪಾಗ್ತಿದೆ ಅಂತ ಅನಿಸಿದ್ರೂ ಹೆದರಿಕೆ ಹಿಂಜರಿಕೆ ಇಲ್ದಲೇ ಪ್ರಯತ್ನ ಪಡಲೇಬೇಕು. ನಮ್ಮ ಪ್ರಯತ್ನನೇ ನಮ್ಮನ್ನು ಪರ್ಫೆಕ್ಷನ್ ಕಡೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಹಾಗಾಗಿ ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
5: ಇಂದಿನ ಸಂಚಿಕೆಯಲ್ಲಿ ನಾವು ಏನು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಮಾತನಾಡಿಕೊಂಡ್ವಿ, ಅದರ ಮುಂದುವರೆದ ಭಾಗವಾಗಿ ಅದರದ್ದು ಮತ್ತಷ್ಟು ವಿವರಣೆಗಳನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ಶ್ರೀನಿವಾಸ್ ಅವರಿಗೆ ಈ ಸಂಚಿಕೆಗೆ ಸ್ವಾಗತ.
6: ನಮಸ್ಕಾರ. ನೋಡಿ, ಈಗಾಗಲೇ ಸೋಷಿಯಲ್ ಇಂಜಿನಿಯರ್ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನರ್ನ ಒಂದು ಉದಾಹರಣೆ ಮತ್ತು ಮಾದರಿಯನ್ನು ನಾವು ಶೇಕ್ಸ್ಪಿಯರ್ನಲ್ಲಿ ಕಂಡುಕೊಂಡು ಅಮ್ಯೂಸ್ಮೆಂಟ್ಗೆ ಕನ್ವರ್ಟ್ ಆಗಿರೋವಂಥ ಅಪಭ್ರಂಶ ಆಗಿರತಕ್ಕಂಥ ಅಂಶನೂ ಅರ್ಥ ಮಾಡಿಕೊಂಡು ಹಿನ್ನೆಲೆಯಲ್ಲಿ ಸೋಷಿಯಲ್ ಎಂಜಿನಿಯರಿಂಗ್ ಅನ್ನತಕ್ಕಂಥದ್ದಲ್ಲಿ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಲೆಕ್ಕ ನೋಡಿದ್ರೆ ಪಾಸಿಟಿವ್ ಸೋಷಿಯಲ್ ಎಂಜಿನಿಯರಿಂಗ್,
5: ಓಹೋ, ಅದರಲ್ಲೂ
6: ಸಕಾರಾತ್ಮಕ ಸಮಾಜ ನಿರ್ಮಾಣದಲ್ಲಿ ತನ್ನದೇ ಆದ ಮನೋರಂಜನೆಯ ತಂತ್ರಾಂಶಗಳನ್ನ ಪರಿಣಾಮಕಾರಿ ಸಂವಹನೆಯ ದೃಷ್ಟಿಯಿಂದ ಎಲ್ಲ ರಂಗಕಲೆಗಳು ಬಳಸ್ಕೊಳ್ತದೆ. ಎಲ್ಲ ರಂಗಕಲೆಗಳು, ಅದು ಬೀದಿಲಿರ್ಬೋದು, ಹಾಡಲ್ಲಿರ್ಬೋದು, ಕುಣಿದೋರಿರ್ಬೋದು, ಮತ್ತಡಿರ್ಬೋದು, ಜನಪದದಲ್ಲಿ, ಇಡೀ ಪ್ರಪಂಚದಾದ್ಯಂತ ರಂಗಕಲೆಗಳು ಈ ಒಂದುಗೋಸ್ಕರ
5: ಪಾಸಿಟಿವ್
6: ಮನೋರಂಜನೆಯ ಅಂಶಗಳ ತಂತ್ರಾಂಶ ಅದನ್ನು ಪರಿಣಾಮಕಾರಿ ಸಂವಹನೆ ದೃಷ್ಟಿಯಿಂದ ಓನ್ಲಿ ಕಮ್ಯುನಿಕೇಶನ್ ಪರ್ಪಸ್ಗೆ ಆ ಲೇಯರ್ ಕೊಟ್ಟಿದೆಯೇ ಹೊರತು ಅದೇ ಅಂತಿಮ ಅಲ್ಲ.
5: ದಿಸ್ ಇಸ್ ಎ ಟೂಲ್, ದಟ್ಸ್ ಆಲ್.
6: ಉದ್ದೇಶ ಸಕಾರಾತ್ಮಕ ಸಮಾಜ ನಿರ್ಮಾಣ, ದಟ್ ಈಸ್ ದಿ
5: ಅಲ್ಟಿಮೇಟ್
6: ಗೋಲ್. ಶಿಕ್ಷಣದ ಗುರಿ ಏನು, ನಯಿ ತಾಲೀಮ್ನ ಗುರಿ ಏನು, ತೃಪ್ತ ಸಮಾಜದ ಗುರಿ ಏನು?
5: ಶಿಕ್ಷಣದ ಅಂತಿಮ ಗುರಿ ತೃಪ್ತ ಸಮಾಜ.
6: ನಾನು ಪದೇ ಪದೇ ಹೇಳೋದು, ರಂಗಭೂಮಿಗೆ ಯಾವತ್ತು ತಾಲೀಮ್ ನಯಿ, ನಯಿ ತಾಲೀಮ್ ಸಮಾಜಕ್ಕೆ.
5: ಸಮಾಜಕ್ಕೆ
6: ರಂಗಭೂಮಿಯ ಯಾವತ್ತು ಮಾಡತಕ್ಕಂಥ ಹೊಸ ತಾಲೀಮುಗಳೇ ಸಮಾಜಕ್ಕೆ ನಯಿ ತಾಲೀಮಾಗಿ ಒಂದು ಮಾದರಿಯಾಗಿ ಕೊಡ್ತಾ ಹೋಗುತ್ತೆ.
5: ಓಕೆ, ದೇ ಆರ್ ಆಲ್ ಗಿವರ್ಸ್.
6: ಎಸ್, ಯಾಕಂದರೆ ಈ ಹಿನ್ನೆಲೆಯಲ್ಲಿ ಪಾಸಿಟಿವ್ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಯೋಚನೆ ಮಾಡೋದಾದರೆ ಯಾಕೆ ಎಂಟರ್ಟೈನ್ಮೆಂಟಿನ ಲೇಯರ್ ಬೇಕು, ಎಂಟರ್ಟೈನ್ಮೆಂಟ್ ತಂತ್ರಾಂಶಗಳು ಬದುಕಿನಲ್ಲಿ ಯಾಕೆ ಬೇಕು? ಒಂದು, ಇದು ಮಾನಸಿಕ ಒತ್ತಡಗಳಿಂದ ಮುಕ್ತಗೊಳಿಸ್ತದೆ. ಇವತ್ತು ನೇರವಾಗಿ ಎದುರಿಸ್ತಾ ಇರತಕ್ಕಂಥದ್ದು
5: ಎಲ್ಲರೂ
6: ಎಲ್ಲ ಕಡೆಯೂ ಒತ್ತಡಗಳ ಜೀವನ, ಮಾನಸಿಕ ಒತ್ತಡಗಳಿಂದ ರಿಲೀಸ್ ಕೊಡಬೇಕಾಗತ್ತೆ. ಸಾಫ್ಟ್ವೇರ್ನವ್ರಿಗೆ, ಇನ್ಫೋಸಿಸ್ನವ್ರಿಗೆ, ಮತ್ತೊಬ್ಬರವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ರಿಲೀಸ್ಗೆ ನಾಟಕ ಅಂತ ಯೋಚನೆ ಮಾಡ್ತಾರಲ್ಲ, ನಾಟಕ ನೋಡೋದ್ರಿಂದ ರಿಲೀಸ್ ಆಗಲ್ಲ. ಅವರು ಸೋಷಿಯಲ್ ಆರ್ಟ್ಸ್, ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನರ್ ಆದರೆ ಮಾತ್ರ ರಿಲೀಫ್ ಆಗೋದು.
5: ಅಲ್ಲ, ಇದು ಮಕ್ಕಳಿಂದ ಮೊದಲು ಸಾಯೋ ಕೊನೆಯವರೆಗೂ ಬೇಕಾಗುತ್ತೆ.
6: ಹೌದು. ಎರಡನೇದು, ಇದು ಸಂಸ್ಕೃತಿಯನ್ನು ಪೋಷಿಸ್ತದೆ.
5: ಓಕೆ,
6: ಸಂಸ್ಕೃತಿಯ ಇಂಗ್ಲೀಷ್ ಮೂಲ ಯಾವುದು? ಕಲ್ಚರ್. ಕಲ್ಚರ್ನ ಒಳಗಡೆ ಇರೋದು ಕಲ್ಟ್. ಟಫ್ಲರ್ ಹಿಂದೆ ಹೇಳಿರ್ತಕ್ಕಂಥದ್ದು, ನಮಗೆ ಸ್ಯೂಡೋ ಕಲ್ಟಿನ ಅವಶ್ಯಕತೆ ಇದೆ. ಯಾವಲೇ ಕಲ್ಟ್ ಪ್ರಾಕ್ಟೀಸಸ್ಗಳಿಂದ ಆಗಿರೋ ಅಪಾಯಗಳನ್ನ ನೋಡಿದಾಗ ಕಲ್ಟ್ ಸ್ಟ್ರಕ್ಚರ್ ಬೇಕು, ಆದರೆ ಉದ್ದೇಶ ಸಕಾರಾತ್ಮಕ ಸಮಾಜ ನಿರ್ಮಾಣ ಆಗಿರಬೇಕು. ಸೊ ಮೂರನೇದು, ಇದು ಸೃಜನಶೀಲತೆಯನ್ನು ಉತ್ತೇಜಿಸ್ತದೆ. ಏನು ಸೃಜನಶೀಲ ಅಂಶ ಬೇಕು ಅಂತ ನಯಿ ತಾಲೀಮ್ನಲ್ಲಿ ಗಾಂಧೀಜಿಯವರು ಏನು ಹೇಳ್ತಾರೆ, ಅಥವಾ ತೃಪ್ತ ಸಮಾಜದ ಗುರಿಗಳೇನು ಹೇಳ್ತಾರೆ, ಇದು ಕೂಡ ಭಾಳ ಪರಂಪರಾನುಗತವಾಗಿ ಈ ಸೃಜನಶೀಲತೆ ಇಲ್ಲತಕ್ಕಂಥ ಯಾವುದೇ ಥಿಯೇಟ್ರ್ ಆ್ಯಕ್ಟ್ರ್ಗಳನ್ನ, ನಟ ನಟಿಯರನ್ನ ಒಳಗಡೆ ಬಿಡೋಕ್ಕೆ ಸಾಧ್ಯವಾ?
5: ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾರನ್ನು.
6: ನಾಲ್ಕನೇದು, ಇದು ಪ್ರತಿ ವ್ಯಕ್ತಿಗೆ ಅವಶ್ಯಕತೆ ಇರುವ ದೈನಂದಿನ ಬದುಕಿನ ಏಕತಾನತೆಯಿಂದ ಮುಕ್ತಗೊಳಿಸುವ ಮಾರ್ಗವನ್ನು ಒದಗಿಸ್ತದೆ. ಮನಾಟನಸ್ ರೊಟೀನ್ ಲೈಫ್ಗೆ ಒಂದು ಸ್ಪೆಷಲ್ ಪ್ಲೇಸ್ಗಳನ್ನ, ಔಟ್ಲೆಟ್ಸ್ಗಳನ್ನ ಕೊಡ್ತದೆ. ಮತ್ತು ಐದನೇದು, ಇದು ವ್ಯಕ್ತಿಯಲ್ಲಿನ ಉತ್ಪಾದಕತೆಯನ್ನು ಉತ್ತೇಜಿಸ್ತದೆ. ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಗಾಂಧೀಜಿಯವರ ಚಿಂತನೆಗಳ ಬಗ್ಗೆ ಉದ್ಯಮಶೀಲತೆ, ಆಗ ಉತ್ಪಾದಕತೆ ಹೆಚ್ಚಬೇಕು,
5: ಅದಕ್ಕೆ ಪೂರಕವಾಗುತ್ತೆ.
6: ಉತ್ಪಾದಕತೆಯನ್ನು ಇದು ಉತ್ತೇಜನ ಕೊಡಿಸುತ್ತೆ. ಆರನೇದು, ವ್ಯಕ್ತಿಯ ಆತ್ಮಗೌರವ ಅಭಿವೃದ್ಧಿಪಡಿಸ್ತದೆ.
5: ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ.
6: ಯಾಕಂದ್ರೆ ಇದನ್ನೇ ಗಾಂಧೀಜಿಯವರಲ್ಲಿ ಆತ್ಮೋನ್ನತಿ ಅಂತ ಏನು ಹೇಳ್ತಾರೆ, ಇದು ಪರಂಪರೆಯಿಂದನೇ ವ್ಯಕ್ತಿಯ ಆತ್ಮಗೌರವ ಹೆಚ್ಚಿಸ್ತದೆ. ಏಳನೇದು, ಇದು ಸಮೂಹದೊಂದಿಗೆ ಸ್ನೇಹಶೀಲತೆಯನ್ನು ಅಭಿವೃದ್ಧಿಪಡಿಸ್ತದೆ. ನಾನ್ ವಯಲೆನ್ಸ್ ಆ್ಯಂಡ್ ಟಾಲರೆನ್ಸ್ಗಳ ಮುಖಾಂತರ, ಇಲ್ಲಾಗಲೇ ಹೇಳಿದೆ, ಬದುಕಿನಲ್ಲಿರುವ ಎಲ್ಲ ಕರುಕುಗಳು, ಹುಚ್ಚುತನಗಳು, ಕುರೂಪಗಳನ್ನ ಸ್ವೀಕರಿಸ್ತದೆ. ರಂಗಭೂಮಿ ರಾವಣನೂ ತಗೊಳ್ತದೆ, ಕುಂಭಕರ್ಣನೂ ತಗೊಳ್ತದೆ, ರಾಮನೂ ತಗೊತದೆ, ಹರಿಶ್ಚಂದ್ರನೂ ತಗೊತ್ತೆ, ವಿಶ್ವಾಮಿತ್ರನು ತಗೊತ್ತೆ, ನಕ್ಷತ್ರಿಕನೂ ತಗೊತದೆ.
5: ಎಲ್ಲವನ್ನೂ
6: ತಗೊಂಡು ಕಡೆಗೆ ಅಂತಿಮವಾಗಿ ಸತ್ಯ ಉಳಿಬೇಕು, ಪ್ರೇಮ ಉಳಿಬೇಕು ಅಂತ ಹೇಳುತ್ತವ್ರು ಸತ್ಯ ಅಳಿಬೇಕು ಅಂತ ಹೇಳಿಲ್ಲಲ್ಲ. ಕಡೆಗೂ ಸತ್ಯಕ್ಕೆ ಜಯ ಆಗುತ್ತೆ ಅಂತ ಹೇಳುವಾಗ ಸಂಕಷ್ಟಗಳನ್ನ ಎದುರಿಸುವಂಥ ಧಾರಣ ಶಕ್ತಿ ಬೆಳೆಸ್ಕೊಂಡವನಿಗೆ ವಿನ್ ಆಗ್ತಾನೆ ಅಂತಲೇ ಯಾವ ಉದ್ಯಮಶೀಲ ನಾಣ್ಯ ಬರನೇ ಇದೆ.
5: ಹೌದು,
6: ಸಂಕಷ್ಟಗಳಿಲ್ಲದೆ ಉದ್ಯಮಶೀಲ ಹೇಗೆ ಸಾಧ್ಯ? ಇದು ಹೊಸ ಉದ್ಯೋಗ ಅವಕಾಶಗಳನ್ನ ಒದಗಿಸ್ತದೆ. ಹೇಗೆ ಒಂದೊಂದು ನಾಟಕ, ಒಂದೇ ನಾಟಕ ಸಾವಿರಾರು ವರ್ಷಗಳು ಇರಲ್ಲ, ಅಥವಾ ಒಂದೇ ನಾಟಕದ ವ್ಯಾಖ್ಯಾನ ಬೇರೆ ಬೇರೆ ವ್ಯಕ್ತಿಗಳು ಮಾಡೋದ್ರಿಂದ ಅದೇನಾಗುತ್ತೆ, ಹೊಸ ಹೊಸ ತನಗಳನ್ನು, ಹೊಸ ಹೊಸ ಉದ್ಯೋಗ. ಒಂದು ಹೊಸ ನಾಟಕ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಹೊಸ ಉದ್ಯೋಗವೇ
5: ಉದ್ಯೋಗ ಆದಂಗೆ ಆಯ್ತು.
6: ಬ್ಯಾಕ್ ಟು ಬೇಸಿಕ್, ತಿರ್ಗಾ ಸ್ಟಾರ್ಟ್ ಮಾಡು, ಬ್ಯಾಕ್ ಟು ಬೇಸಿಕ್. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ, ಒಂದು ಉದಾಹರಣೆ ಹೇಳಬೇಕು ಅಂದರೆ ಗ್ರೀಕ್ನ ಡಯೋನಿಸಿಸ್ ದೇವತೆಯ ಉತ್ಸವದಲ್ಲಿ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಎರಡು ಟ್ರ್ಯಾಜಿಡಿ ಒಂದು ಕಾಮಿಡಿ ಬರೀಲೇಬೇಕಾಗಿತ್ತು. ನಾಟಕ ಇದೇ ಶೇಕ್ಸ್ಪಿಯರ್ ಥರ ಮಾಡಲೇಬೇಕಾಗಿತ್ತು. ಮಾರನೇ ವರ್ಷ ಇನ್ನೊಂದು. ಸೊ ಪ್ರತಿಯೊಬ್ಬ ನಾಟಕ ಒಬ್ಬೊಬ್ಬ ವ್ಯಕ್ತಿಯು 1800 ನಾಟಕಗಳು ಬರೆದಿರೋದು ಸಿಕ್ಕಿಲ್ಲ ಅಂದರೆ ಅದು ಬೇಜಾರು. ಅದು ಅಂದರೆ ಇಲ್ಲ ಅಂತಲ್ಲ, ಸಿಕ್ಕಿಲ್ಲ ಅಂದರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಮಗೆ ಇಲ್ಲ ಅಂತ ಅಷ್ಟೇ. ಹೌದಾ? ಅಥವಾ ಈಗಲೂ ಕರ್ನಾಟಕದಲ್ಲಿ ಎಷ್ಟು ನಾಟಕಗಳು ಉತ್ಪಾದನೆ ಆಗ್ತಾ ಇರೋ ಅನ್ನೋದರ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲಿದೆ? ಇಷ್ಟೆಲ್ಲ ನೀವು ಡಾಕ್ಯುಮೆಂಟೇಷನು, ಮತ್ತೊಂದು ಮೊಬೈಲು, ಕಂಪ್ಯೂಟ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೂ ಕೂಡ ಈಗಲೂ ಕೂಡ ಪರ್ಫಾರ್ಮಿಂಗ್ನ ಡಾಟಾ ಇಂಡಿಯಾದಲ್ಲೇ ಆಗಲಿ ಎಲ್ಲೇ ಆಗಲಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಇದು ಯಾವತ್ತೂ ಸವಾಲೇ
5: ಅಲ್ಲ. ಇದಕ್ಕೆ ಪ್ರಾಧಾನ್ಯತೆ ಆದ್ಯತೆ ಕೊಟ್ಟಿಲ್ಲ ನಾವು, ಹಾಗಾಗಿ ಆ ದಿಸೆಯಲ್ಲಿ ಇದೆ.
6: ಹೌದಾ? ಇದು ವ್ಯಕ್ತಿಗಳಲ್ಲಿ ಓದಿರೋ ವಿವಿಧ ಸಾಮರ್ಥ್ಯಗಳ ಅಭಿವ್ಯಕ್ತಿ ಮತ್ತು ಅಭಿವೃದ್ಧಿಗೆ ಸಹಕಾರ ನೀಡುತ್ತೆ. ಒಬ್ಬನೇ ನಟ ರಾವಣ ಆಗ್ತಾನೆ, ಜವಾನ ಆಗ್ತಾನೆ, ರಾಜ ಆಗ್ತಾನೆ, ಕೂಲಿ ಆಗ್ತಾನೆ, ಅವನು ಬೇರೆ ಬೇರೆ ಜನ್ಮಗಳನ್ನ ಬದುಕುಗಳನ್ನ ಒಂದೇ ಜನ್ಮದಲ್ಲಿ ಒಂದೇ ವೇದಿಕೆಯಲ್ಲಿ ಎಸೆನ್ಸ್ಗಳನ್ನ ತೋರಿಸ್ಬಿಡ್ತಾನೆ. ಅಂದರೆ ಒಬ್ಬ ಸೋಷಿಯಲ್ ಎಂಜಿನಿಯರಿಂಗ್ ಪಾಸಿಟಿವ್ ಆಗಿರ್ತಕ್ಕಂಥವನು ಅಲ್ಲಿ ಬದುಕಿದವನು ಸಮಾಜದಲ್ಲೂ ಅಷ್ಟೇ ಕೆಲಸ ಮಾಡೋದು. ಕಲಿತ ವಿದ್ಯೆಯಲ್ಲೂ ಆ ಸ್ವಭಾವ ಹೋಗಲ್ಲ. ಈ ಮೇಲಿನ ಅಂಶಗಳನ್ನ ನೋಡಿದಾಗ ರಂಗಕಲೆಗಳ ಉದ್ದೇಶನ ಕೇವಲ ಟೈಮ್ ಪಾಸ್
5: ಅಲ್ಲ,
6: ಕಾಲಹರಣ ಅಥವಾ ಅಮ್ಯೂಸ್ ತಮಾಷೆಗೆ ಸೀಮಿತಗೊಳಿಸಿರುವುದು ಅದರ ನಿಜವಾದ ಸಾಮರ್ಥ್ಯವನ್ನು ಬಳಸಿಕೊಳ್ಳಿರುವ ನಮ್ಮ ವಿಫಲತೆಯನ್ನು ಎತ್ತಿ ತೋರಿಸುತ್ತೆ ಹೊರತು ಯು ಶುಡ್ ನಾಟ್ ಬ್ಲೇಮ್ ದಿ ಪವರ್ ಆಫ್ ಥಿಯೇಟರ್.
5: ಥಿಯೇಟರ್ ಶಕ್ತಿ ಥಿಯೇಟರ್ಗಿದೆ,
6: ಯಾರು ಅದನ್ನು ಉಪಯೋಗಿಸ್ತಾರೆ ಬೆಳೀತಾರೆ, ಯಾರು ಅದನ್ನು ಬಿಡ್ತಾರೆ. ರಂಗಭೂಮಿ ಯಾರಿಗೂ ಏನು ಬಾ ಅಂತ ಕರೆದಿಲ್ಲ, ಎಲ್ಲರನ್ನೂ ಕರೆಯುತ್ತೆ. ತಾಕತ್ತಿದ್ರೆ
5: ಉಳಿಯುತ್ತೆ,
6: ಇಲ್ಲ ಅಂದರೆ ಬಿಟ್ಬಿಡುವಂಥದ್ದು. ಜೀವಂತ ಪ್ರದರ್ಶನ ಕಲೆಗಳು ಆಧುನಿಕ ತಂತ್ರಜ್ಞಾನದ ಅಂಶಗಳನ್ನ, ನಾವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನೋ ಕರ್ಕೋತಾ ಇದ್ದೀವಲ್ಲ, ತಮ್ಮ ಸಂವಹನದ ದೃಷ್ಟಿಯಿಂದ ಬಳಸಿಕೊಂಡು ಆಯಾ ಕಾಲದ ಬದುಕಿನ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಹೋಗುತ್ತೆ. ನಥಿಂಗ್ ಈಸ್ ಪರ್ಮನೆಂಟ್, ಎಂಡ್ ಸೊಲ್ಯೂಷನ್ ಇದಮಿತ್ತಮ್ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಚಲನಚಿತ್ರ, ದೂರದರ್ಶನ, ಸಾಮಾಜಿಕ ಜಾಲತಾಣ, ಸರ್ಕಸ್, ಜಾನಪಣದ ಕುಣಿತ, ಹಾಡು, ಕಥಾ ಪ್ರಕಾರ ಯಾವುದೇ ರೀತಿಯಲ್ಲಿರಲಿ ಅದು ಕಾಲಕ್ಕೆ ಸ್ಪಂದಿಸಲೇಬೇಕು. ಅದಕ್ಕೆ ಕಾಲಬದ್ಧ ಪರ್ಫಾರ್ಮೆನ್ಸ್ ಅನ್ನೋದು ಕಾಲಬದ್ಧ ಸ್ಥಳಬದ್ಧ ಆಗೋಕ್ಕೆ ಸಾಧ್ಯವೇ ಇಲ್ಲ, ಅದು ಸ್ಥಾಯಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದರ ಮೂಲ ಆಶಯ ಮತ್ತು ಸಾಮರ್ಥ್ಯಗಳು ಯಾವಾಗಲೂ ಒಂದೇ ಆಗಿದೆ.
5: ಸರಿ ಸರಿ ಸರಿ.
6: ಮತ್ತು ಅದಕ್ಕಾಗಿ ಅದು ಯಾವುದೇ ರಂಗ ಪ್ರದರ್ಶನ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದಲ್ಲಿ ಅವುಗಳ ಮೂಲ ಮನೋರಂಜನಾ ರೂಪದ ಮನೋವಿಕಾಸದ ತಂತ್ರಾಂಶಗಳು ಒಂದೇ ಆಗಿರುತ್ತೆ, ಅದು ಎಲ್ಲೂ ಚೇಂಜ್ ಆಗಲ್ಲ. ಯಾವತ್ತೂ ತಮಾಷೆ ಅಮ್ಯೂಸ್ಮೆಂಟ್ಗೆ ಟೈಮ್ ಪಾಸ್ ಅಂತ ಯೋಚನೆ ಮಾಡೋಕ್ಕೆ ಸಾಧ್ಯವೇ
5: ಆಗಲ್ಲ.
6: ಇಲ್ಲ, ಮಾಡಿದ್ದೀವಿ ಅಂದರೆ ಆ ಕ್ಷೇತ್ರದಿಂದ ಸುಮಾರು 200-300 ಮೈಲಿ ದೂರದಲ್ಲಿದ್ದೀವಿ ಅಂತ ಅಷ್ಟೇ ಅರ್ಥ.
5: ದಟ್ ಇಸ್ ನಾಟ್ ಎ ಥಿಯೇಟರ್,
6: ಥಿಯೇಟರ್ ಅಲ್ಲ ಅಂತ ಹೇಳ, ಅದು ಸಿಕ್ಕೇ ಇಲ್ಲ ಅಂತ. ಡೆಸ್ಟಿನೇಷನೇ ಸಿಕ್ಕಿಲ್ಲ, ಗೇಟೇ ಸಿಗದೆ ಬಿಲ್ಡಿಂಗ್ ಹೆಂಗೆ ಸಿಗುತ್ತೆ?
3: ಸೊ ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
7: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
8: ಹಂಗ ಅದ್ಯಾಕಂತೆ ಅಲ್ ಕಣವಿ? ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ, ನೆಮ್ಮದಿಯಿಂದ ಇರಬೇಕು ಅನ್ನೋದ, ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
3: ಎಲ್ಲರಿಗೂ ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು 13 ಅಕ್ಟೋಬರ್ ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇದೆ. ಅಂದರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಸೋತ್ವಿ ಅಂತ ಹೇಳಿದ್ರೆ ಹಾಗೆ ಕೂತ್ಕೋಬಾರ್ದು. ಸೋಲು ಅಥವಾ ವೈಫಲ್ಯವನ್ನು ಕಂಡು ಹೆದರದೆ ಅವುಗಳನ್ನು ಯಶಸ್ವಿನ ಹಾದಿಯತ್ತ ಕೊಂಡೊಯ್ಯೋದು ಅಥವಾ ಆ ಸೋಲಿನಿಂದಲೇ ನಾವು ಸಾಕಷ್ಟು ವಿಚಾರಗಳನ್ನು ಕಲಿಯೋಕ್ಕಿರುತ್ತೆ. ಇದನ್ನೇ ಇದಕ್ಕೋಸ್ಕರನೇ ಈ ದಿನವನ್ನು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಅಂತ ಆಚರಿಸ್ತಾರಂತೆ. 2010ರಲ್ಲಿ ಫಿನ್ಲ್ಯಾಂಡಲ್ಲಿ ಈ ಆಚರಣೆ ಪ್ರಾರಂಭ ಆಯಿತಂತೆ. ಅಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹೊಸ ಉದ್ಯಮವನ್ನು ಪ್ರಾರಂಭಿಸೋದಕ್ಕೆ ಭಯ ಪಡ್ತಿದ್ರಂತೆ. ಎಲ್ಲಿ ಸೋಲಾಗ್ಬಿಡುತ್ತೋ ಅಥವಾ ಹಿನ್ನಡೆ ಆಗುತ್ತೋ ಅನ್ನೋ ಉದ್ದೇಶದಿಂದ ಅವರು ಮುನ್ನಡೀತಾ ಇರಲಿಲ್ವಂತೆ. ಆವತ್ತಿನಿಂದ ಅವರನ್ನ ಒಂದು ಧೈರ್ಯ ತುಂಬಲಿಕ್ಕೆ, ಆ ವಿದ್ಯಾರ್ಥಿಗಳಲ್ಲಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ, ಭಯವನ್ನು ಹೋಗಲಾಡಿಸೋದಕ್ಕೆ ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಅಂತ ಆಚರಿಸುವ ಮೂಲಕ ಸೋಲು ಅನ್ನೋದು ಪ್ರತಿಯೊಬ್ಬರು ಕೂಡ ಸೋಲು ಅನ್ನೋದು ಇದ್ದೇ ಇರುತ್ತೆ. ಆದರೆ ಈ ಸೋಲಿನಿಂದ ನಾವು ಸಾಕಷ್ಟು ಅನುಭವವನ್ನು ನಮ್ಮ ಜೀವನದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೋಲು ನಮಗೆ ಹೊಸ ಕಲಿಕೆಗೆ ಪ್ರೇರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಅಂಥೇಳಿ ಪ್ರತಿ ವರ್ಷ 13ನ ಕರೀತಾರಂತೆ. ಹಾಗಾದರೆ ನೀವು ಕೂಡ ಇದೇ ವಿಚಾರವಾಗಿ ಮಾತಾಡ್ಬೋದು. ಸೋಲೆ ಗೆಲುವಿನ ಸೋಪಾನ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ. ಹಲೋ,
4: ನಮಸ್ತೆ ಮೇಡಮ್.
3: ನಮಸ್ತೆ ರಮೇಶ್ ಸರ್.
4: ಆರಾಮಿದ್ದೀರಿ ಮೇಡಮ್?
3: ಆರಾಮಿದ್ದೀವಿ ಸರ್. ರಮೇಶ್ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು?
4: ನಾನು ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು ಅಲಿಯಾಬಾದ್ದಿಂದ ಮೇಡಮ್, ತೋಟದಿಂದ ಮಾತಾಡಕತ್ತೀನಿ ಮೇಡಮ್.
3: ತೋಟದಿಂದ ಮಾತಾಡ್ತಾ ಇದ್ದೀರಾ?
4: ಹೌದ್ರಿ ಮೇಡಮ್.
3: ಸರ್, ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇದೆ ಅಂದರೆ ನಾವಿವತ್ತು ಏನು ಮಾಡಿದ್ವಿ, ಸೋಲೆ ಗೆಲುವಿನ ಸೋಪಾನ ಅನ್ನೋ ವಿಚಾರವಾಗಿ ತಗೊಂಡು ಮಾತಾಡ್ತಾ ಇದ್ವಿ.
4: ಮನುಷ್ಯ ಸೋಲಾಗಬೇಕು, ಸೋಲೇ ಗೆಲುವಿನ ಮೆಟ್ಟಲು ಮೇಡಮ್. ಯಾವುದೇ ಒಂದು ಸೋಲ ಅನುಭವಿಸ್ದೇವತ್ತಂದ್ರೆ ನಾವು ಗೆಲುವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಮೇಡಮ್ ನಾವು. ಹಾ ರೀ ಮೇಡಮ್, ಯಾವುದೇ ಪಕ್ಷದೊಳಗೆ ಸೋಲಾಯ್ತಂದ್ರಿ, ನಾವೊಂದು ಬುದ್ಧಿಯನ್ನು ಕೊಂಡುಕೊಂಡ ಹಾಗೆ ರೀ ಮೇಡಮ್.
3: ಬುದ್ಧಿಯನ್ನ?
4: ಹಾ ರೀ ಮೇಡಮ್, ಆ ತರ ರೀ. ಯಾವ್ದಕ್ಕೆ ಸೋಲಾದ್ರೆ ಅದು ಏನೋ ಅಂತಾರಲ್ರಿ, ಅದು ಕೆಟ್ಟ ಮೇಲೆ ಬುದ್ಧಿ ಬಂದು ಬಂತು ಅಂತಂಗ್ರಿ ಮೇಡಮ್. ನಾವು ಸೋತೇವಂದ್ರೆ ಗೆಲ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀನಿ ಮೇಡಮ್.
3: ಆಗುತ್ತೆ ಅಂತೇಳಿ ಸೋತ್ರೆ ಅದ್ರ ಸಾಕಷ್ಟು ವಿಚಾರಗಳನ್ನ ಅನುಭವವನ್ನ ತಿಳಿತೀವಿ ಅಂತ ಹೇಳಿ ಅಂತ
4: ಅನುಭವ ಸಿಗ್ತೈತ್ರಿ ಮೇಡಮ್. ಯಾವ್ದೇ ಒಂದ್ರಿ,
3: ಹೌದು ಹೌದು,
4: ನಾವೆಲ್ಲ ಅನುಕೂಲದಿಂದ ಹೋದೇವಂದ್ರೆ ಯಾವ ಅನುಭವ ನಮಗ ಸಿಗುದಿಲ್ರಿ ಮೇಡಮ್.
3: ಸಿಗಲ್ಲ, ಹೌದು. ಒಂದೇ ಸರಿಗೆ ಗೆಲ್ವಾಯ್ತು ಅಂತ ಹೇಳಿದ್ರೆ ಆ ಸೋಲಿನ ಅನುಭವನು ಆಗಲ್ಲ, ಮತ್ತೆ ಬೇರೆ ವಿಚಾರ ತಿಳಿಲಿಕ್ಕೂ ಆಗಲ್ಲ.
4: ಎಲ್ಲ ಅನುಕೂಲದಿಂದ ಹೋಯ್ತಂದ್ರೆ ನಮ್ಗೆ ಯಾವ್ದು ಅನುಭವ ಆಗುದಿಲ್ರಿ, ಆ ತರನೇ ಹೋಗ್ತೈತ್ರಿ. ಒಮ್ಮೆ ಆಗಿದ್ರು ಜೀವನದಾಗ ಒಮ್ಮೆ ಸೋಲ್ ಆಗುವುದೇ ಖಂಡಿತರಿ ಮೇಡಮ್. ಅದಕ್ಕೆ ಸೋಲ್ ಆಯ್ತಂದ್ರೆ ನಾವು ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಮೇಡಮ್.
3: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
4: ನಮಸ್ತೆ ಮೇಡಮ್, ಅವಕಾಶಕ್ಕೆ ಧನ್ಯವಾದಗಳು.
3: ನಮಸ್ತೆ. ವಿಜಯಪುರದಿಂದ ರಮೇಶ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ
5: ಹಲೋ
3: ಮೇಡಮ್, ನಮಸ್ತೆ. ಪ್ರೇಮ ಮೇಡಮ್, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಹಲೋ, ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ ಕರೆ ಮಾಡಿದ್ರೆ ನಂಗೆ ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಕೇಳುತ್ತೆ. ಇಲ್ಲ. ಹಲೋ ಹಲೋ, ಈ ಕೇಳ್ತಿದೆ ಕೇಳ್ತಿದೆ ಮೇಡಮ್, ಕೇಳ್ತಿದೆ ಕೇಳ್ತಿದೆ. ಆಯ್ತಾ, ಊಟ ಆಯ್ತಾ?
5: ಊಟ ಆಯ್ತು ಮೇಡಮ್. ಕಾಫಿ ಆಗ್ಬೇಕು.
3: ಕಾಫಿ ಆಗ್ಬೇಕಾ ಮೇಡಮ್? ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇರೋದ್ರಿಂದ ಸೋಲೆ ಗೆಲುವಿನ ಸೋಪಾನ ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ವಿ.
5: ಹೌದು ಮೇಡಮ್, ನೀವು ಹೇಳೋದು ಕರೆಕ್ಟ್. ಸೋಲು ಗೆಲುವು ಎರಡು ಇರುತ್ತೆ. ಈಗ ಚಳಿಯಿಂದ ನಾವು ನೀರ್ ಇಳಿದೇ ಇರಕ್ಕಾಗತ್ತ ಅಂತಾರಲ್ಲ, ಹಂಗೆ ಪ್ರತಿಯೊಂದ್ರಲ್ಲೂ ಕಷ್ಟ ಸುಖ ಎರಡು ಇರುತ್ತೆ ಮೇಡಮ್. ಹಾಗಾಗಿ ಧೈರ್ಯವಾಗಿ ಯಾವ್ದೇ ಆಗ್ಲಿ, ಯಾವ್ದೇ ಕೆಲ್ಸನೇ ಆಗ್ಲಿ, ಯಾವ್ದೇ ಬಿಸ್ನೆಸ್ ಆಗ್ಲಿ, ಪ್ರತಿಯೊಂದು ವಿಚಾರದ ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಮೇಡಮ್, ಅದ್ರಲ್ಲಿ ಧೈರ್ಯವಾಗಿ ನಾವು ಮುನ್ನುಗ್ದಾಗ ಮಾತ್ರ ನಾವು ಸಾಧ್ಯ ಏನಾದ್ರೂ ಸಾಧನೆ ಮಾಡಕ್ಕೆ
3: ಆಗುತ್ತೆ ಅಂತ.
5: ಹೌದು, ಇಲ್ಲ ಮೊದ್ಲೇ ಭಯ ಪಟ್ಕೊಂಡು ಅಯ್ಯೋ ಇವತ್ತು ಆ ಬಿಸ್ನೆಸ್ ಮಾಡಕ್ ಹೋದ್ರೆ, ಒಂದು ಚಿಕ್ಕ ಬಿಸ್ನೆಸ್ ಇರ್ಬೋದು ಮೇಡಮ್, ಅದು ಒಂದು ಪುಟ್ಟ ವ್ಯಾಪಾರಿ ಆಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ನ ಯಾರೇ ಆಗ್ಲಿ, ಅದಕ್ಕೆ ತಮ್ಮ ಇದನ್ನ ನೋಡ್ಕೊಂಡು ಕೈ ಹಾಕ್ಲೇಬೇಕಾಗತ್ತೆ. ಯಾವ್ದೇ ಆಗ್ಲಿ ನಾವು ಧೈರ್ಯವಾಗಿ ಮಾಡ್ತೀವಿ ಅಂತ, ಇಲ್ಲ ಅದು ಆಗಲ್ಲ, ಅಯ್ಯೋ ಇಷ್ಟು ಬಂಡವಾಳ ಸಾಲ ಮಾಡಿ ಎಲ್ಲಿ ತಂದು ಹಾಕಿರ್ತೀವಪ್ಪ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಇದ್ದಾಗ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅದು
3: ಭಯ ಬಿಟ್ರೆ
5: ಹೌದು ಹೌದು, ನಡೆಯ ಮನುಷ್ಯ ಎಡುತ್ತಾನೆ ಅಂದಂಗೆ ಅದು ಜೀವನದಲ್ಲಿ ಸ್ವಲ್ಪ ಇದ್ದೇ ಇರುತ್ತೆ ಸೋಲು ಗೆಲುವು.
3: ಹೌದು,
5: ಅದನ್ನ ಧೈರ್ಯವಾಗಿ ನಾವು ತಗೊಂಡು ಹೋಗಬೇಕಾಗುತ್ತೆ ಮೇಡಮ್. ಅದು ಭಯ ಪಟ್ಕೊಂಡು ನಾವು ಕೂತ್ರೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಅದು ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಅಥವಾ ನಮ್ಮ ಮನೆ ನಾವು ನಡೆಸೋಂತ ಒಂದು ಸಣ್ಣ ಜವಾಬ್ದಾರಿ ಇರ್ಬೋದು, ಯಾವುದೇ ಇರ್ಬೋದು, ಒಂದು ಕಾಯಿಲೆ ಕಷ್ಟ ಪ್ರತಿಯೊಂದಕ್ಕೂ ನಾವು ಧೈರ್ಯವಾಗಿ ಎದುರಿಸಲೇಬೇಕಾಗುತ್ತೆ ಮೇಡಮ್.
3: ಎದುರಿಸಬೇಕಾಗುತ್ತೆ ಅಂತ ಹಾಗೆ ಭಯದಲ್ಲಿ ಕೂತ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ,
5: ಏನು ಮಾಡಕ್ಕಾಗಲ್ಲ ಮೇಡಮ್. ನಾವೀಗ ಇನ್ನೊಂದು ತಿಂದ್ರೆ ಏನು ಆಗುತ್ತೆ ಅಂತ ಈಗ ಭಯ ಪಟ್ಕೊಂಡು ಏನು ತಿಂದೇ ಇರಕ್ಕಾಗುತ್ತೆ ಮೇಡಮ್. ಈಗಂತೂ ಕೆಮಿಕಲ್ ಎಲ್ಲಾ ವಸ್ತುಗಳು, ನಾವ್ ಏನ್ ತಿನ್ಬೇಕು ತಿನ್ಬಾರ್ದು ಎಲ್ಲದರಲ್ಲೂ ಭಯ ಅನ್ನೋದು ಹೆದರಿಕೆ ಏನಾದ್ರು ಬಿಸ್ನೆಸ್ ಅಲ್ಲಿ ಜೀವನದಲ್ಲಿ ಎಲ್ಲದರಲ್ಲೂ ಇರುತ್ತೆ ಮೇಡಮ್. ಅದನ್ನೆಲ್ಲ ಬಿಟ್ಟು ಹೋಗೋದೇ ನಮ್ಮ ಮುಂದಿನ ಗುರಿ ಮೇಡಮ್. ಅಷ್ಟೇ,
3: ಧೈರ್ಯವಾಗಿ ಮುನ್ನುಗ್ಬೇಕು ಅಂತ ಹೇಳಿ ಅಂತ.
5: ಹೌದು ಹೌದು ಮೇಡಮ್.
3: ಓಕೆ ಮೇಡಮ್, ಕರೆ ಮಾಡಿ ಒಳ್ಳೆ ಮಾತನ್ನು ತಿಳಿಸಿದ್ರಿ, ಧನ್ಯವಾದ ಮೇಡಮ್.
5: ಧನ್ಯವಾದ ಮೇಡಮ್.
3: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
6: ಹಲೋ,
3: ನಮಸ್ತೆ ಮೋನಿಕಾ, ಹೇಗಿದ್ದೀರಾ?
6: ಸವಿತಾ ನಮಸ್ತೆ, ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ ಮೇಡಮ್. ಊಟ ಆಯ್ತಾ?
6: ಆಯ್ತಪ್ಪ, ಊಟ ಆಯ್ತು.
3: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
6: ಇಲ್ಲಪ್ಪ ಹೇಳಿ. ಫೋನ್
3: ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇರೋದ್ರಿಂದ ಸೋಲೆ ಗೆಲುವಿನ ಸೋಪಾನ ಅನ್ನೋದ್ರ ಕುರಿತು ಮಾತಾಡ್ತಾ ಇದ್ವಿ.
6: ಹಾಗೆ ಸೋಲೆ ಗೆಲುವಿನ ಸೋಪಾನ, ಹಾಗೆ ಸೋಲೆ ಗೆಲುವಿನ ಮೆಟ್ಟಲು, ಒಂದೇ ಗೆಲುವಿನ ರುಚಿ ಕಾಣ್ಬೇಕು ಅಂದ್ರೆ ಸೋಲಿನ ಅನುಭವ ಆಗ್ಲೇಬೇಕು.
3: ಆಗ್ಲೇಬೇಕು ಅಂತಲ್ಲ,
6: ಯಾರು ಕೂಡ ಯಾವ್ದೇ ಮೊದಲನೇ ಬಾರಿಗೆ ಗೆದ್ದಿದ್ದು ಬಹಳ ಕಡಿಮೆ
3: ಕಮ್ಮಿ
6: ಆಯ್ತಾ. ಹಾಗಾಗಿ ಅದು ಸೋತಾಗ್ಲೇನೆ ಅದ್ರ ಏನಪ್ಪಾ ಅಂದ್ರೆ ನಮ್ಗೆ ಗೆಲ್ಲಬೇಕು ಅನ್ನೋ ಹಠ ಬರೋದು. ಈಗ ಪರೀಕ್ಷೆಲ್ಲೂ ಹಂಗೆ, ಎಲ್ಲ ಪ್ರತಿ ಸೇನು ಪಾಸ್ ಆಗ್ಲೇಬೇಕು ಅಂತೇನಿಲ್ಲ. ಒಮ್ಮೆ ಫೇಲ್ ಆದ್ರೆ ಆಗ್ಲಿ ಬಿಡಿ ಅಲ್ವಾ, ಅಷ್ಟಕ್ಕೇನೆ ಈ ಫೇಲ್ ಆಗ್ಬಿಟ್ನಲ್ಲ ನಾನು ಅಂತ ಅದನ್ನ ತಲೆ ಇರಿಸ್ಕೊಂಡು ಮಕ್ಳು ಅನಾಹುತ ಮಾಡ್ಕೋತಾರಲ್ಲ, ನಿಜವಾಗ್ಲೂ ಅದು ಬಹಳನೇ ತಪ್ಪದು. ಯಾಕಂದ್ರೆ ಜೀವನದಲ್ಲಿ ಅವರು ಒಂದ್ ಪರೀಕ್ಷೆನೆಯಲ್ಲೇ ಒಂದು ಫೇಲ್ ಆಗಿದ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಹೇಗೆ
3: ಸಹಿಸ್ಕೊಳ್ತಾರೆ
6: ಅಲ್ವಾ? ಜೀವನ ಅನ್ನೋದು ತುಂಬಾ ದೊಡ್ಡದು, ವಿಶಾಲವಾಗಿರುತ್ತೆ. ಅವ್ರಿನ್ನು ಏನು ಅಂದ್ರೆ ಸ್ಟೂಡೆಂಟ್ ಅಲ್ಲಿ ಎಷ್ಟು ಮಹಾ ವಯಸ್ಸಾಗಿರುತ್ತೆ ಅವ್ರಿಗೆ, ಹಾ ಏನ್ ಮಹಾ ಅನುಭವ ಇರುತ್ತೆ. ಒಂದ್ ಸಣ್ಣ ಪರೀಕ್ಷೆಗೆ ಅವರು ನಾನು ಪಾಸ್ ಆಗ್ಲಿಲ್ಲ, ಒಳ್ಳೆ ಮಾರ್ಕ್ಸ್ ತೆಗಿಲಿಲ್ಲ ಅಂತ ಅವರು ಇದ್ ಮಾಡ್ಕೊಳ್ಳೋದಾದ್ರೆ ಮುಂದೆ ಜೀವನನ ಹೇಗೆ ಎದುರಿಸ್ತಾರೆ ಅಲ್ವಾ?
3: ಹಾಗಾಗಿ ಗೆಲುವಿನ ಬಗ್ಗೆ ಮಾತ್ರ ಹೇಳದಲ್ಲ, ಈ ಸೋಲಿನ ಬಗ್ಗೆ ಕೂಡ ತಿಳ್ಸ್ಕೊಡ್ಬೇಕು ಮಕ್ಳಿಗೆ.
6: ಹೌದು, ನಾವು ಗೆದ್ದವ್ರ ಜೊತೆ ಅಲ್ವಾ ಎಲ್ಲ ಕುತ್ಕೋಬೇಕಾರದು, ಸೋತವ್ರ ಜೊತೆ ಕುತ್ಕೋಬೇಕು, ಆಗ್ಲೇ ನಮ್ಗೆ ಅನುಭವ ಸಿಗೋದು. ಅದೇ ಒಂದು ಮಾತಿದೆ, ಗೆದ್ದವ್ರಿಗೆ ಗೆದ್ದವರಲ್ಲಿ ಸ್ವಲ್ಪ ಅಹಂಕಾರ ಇರುತ್ತೆ, ಅದೇ ಸೋತವರಲ್ಲಿ ಅನುಭವ ಇರುತ್ತೆ.
3: ಅನುಭವ ಇರುತ್ತೆ,
6: ಗೊತ್ತಾಯ್ತಾ? ಹಾಗಾಗಿ ಸೋತವ್ರ ಜೊತೆ ನಾವು ಮಾತಾಡ್ಬೇಕು. ಆಮೇಲೆ ಅದೇ ಈಗ ಹೆಂಗ್ ಗೊತ್ತಾ, ನಾವ್ ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಅದನ್ನ ಹೇಳ್ಕೊಡ್ಬೇಕಾಗುತ್ತೆ. ಸೋತ್ರಿ ಈಗ ನಾವು ಆಟದಲ್ಲಿ ಸೋತ್ರಿ ಸೋಲಿ, ಯಾಕೆಂದ್ರೆ ಆಟದಲ್ಲಿ ಸೋತಾಗ್ಲೇನೆ ಆ ಜೀವನದಲ್ಲಿ ಅವ್ರು ಸೋತಾಗ ಅವ್ರ ಅಷ್ಟೊಂದು ಡಿಪ್ರೆಸ್ ಆಗಲ್ಲ, ಡಿಪ್ರೆಷನ್ ಹೋಗಲ್ಲ. ಇಲ್ಲಾಂದ್ರೆ ಆಟದಲ್ಲಿ ಸೋತು ಸೋಲು ಗೆಲುವು ಹೆಂಗೆ ಕಾಮನ್, ಹಾಗೇನೆ ಜೀವನದಲ್ಲೂ ಅದು ಕಾಮನ್ ಅನ್ನೋದನ್ನ ನಾವು ಪೇರೆಂಟ್ಸ್ ಇರ್ಬೋದು ಅಥವಾ ಟೀಚರ್ ಇರ್ಬೋದು ತಿಳಿಸ್ತಾ ಹೋಗ್ಬೇಕು ಹೆಜ್ಜೆ ಹೆಜ್ಜೆಗೂ. ಅದ್ ತಿಳಿಸ್ದಾಗ್ಲೇ ಆ ಮಕ್ಳುಗಳಿಗೆ ಅದ್ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಹೀಗೆ ಈ ತರ ಎಲ್ಲ ತೊಂದರೆಗಳಾಗೋದು. ಆಮೇಲೆ ನಾನು ಅನ್ಕೊಂಡಿದ್ದಾಗ್ಲಿಲ್ಲ ಅಂತ ಕೆಲವ್ರು ಇನ್ನೇನೋ ಒಂದ್ ಮಾಡ್ತಾರೆ, ಅಥವಾ ಏನ್ ಏನೋ ಅಂದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ ಎಲ್ಲಾ ಸಿಕ್ಬಿಡ್ಬೇಕು ಈಸಿಯಾಗಿ, ಎಲ್ಲಾ ಸಿಕ್ಬಿಡುತ್ತೆ ಸಿಗ್ಬೇಕು ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಂತಾರಲ್ಲ ಮಕ್ಳು, ಅದನ್ನ ಅದಕ್ಕೆ ಮಕ್ಳು ಕಾರಣ, ಜೊತೆಗೆ ನಾವು ಪೇರೆಂಟ್ಸ್ ಅದನ್ನ ಬೆಳೆಸಬಾರ್ದು ಯಾವಾಗ್ಲೂ. ಏನಪ್ಪ ಅಂದ್ರೆ ಅನ್ಕೊಂಡ ತಕ್ಷಣ ಆದ್ರೆ ಅದಕ್ ಬೆಲೆನೇ ಇರಲ್ಲ ಪವಿತ್ರ.
3: ಹೌದು ಹೌದು,
6: ಕಾಯ್ದು ಅದನ್ನ ಸತಾಯಿಸಿ ಅಥವಾ ಕಾಯ್ದು ಅದನ್ನ ಸಿಕ್ಕಾಗ್ಲೇ ಅದಕ್ಕೆ ಒಂದು
3: ಬೆಲೆ
6: ಸಿಗೋದು ಅಂತಾನೆ. ಬೆಲೆ ಜಾಸ್ತಿ,
3: ಮತ್ತೆ ನಾವು ಜೋಪಾನ ಮಾಡೋದು ಜಾಸ್ತಿ ಮಾಡ್ತೀವಿ ಒಂದ್ಸರಿ.
6: ಯಾಕೆಂದ್ರೆ ಈಗ ನಾವು ಹೌದು ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು, ನಮ್ಗೆ ಗೊತ್ತಿರುತ್ತೆ ನಾವೊಂದು ಊಟ ಇರ್ಬೋದು ಬಟ್ಟೆ ಇರ್ಬೋದು ಎಷ್ಟು ನಾವು ಗೌರವ ಕೊಡ್ತೀವಿ, ಅದನ್ನ ಜೋಪಾನ ಮಾಡ್ತೀವಿ, ನಮ್ಗೆ ಅದ್ ಬೆಲೆ ಗೊತ್ತಿದೆ ಆಯ್ತಾ. ಈಗಿನ ಮಕ್ಕಳಿಗೆ ನಾವು ಅದನ್ನ ತಿಳಿಸ್ಬೇಕು, ಅದು ತುಂಬಾನೇ ಅಮೂಲ್ಯವಾದದ್ದು ಎಲ್ಲಾ ಎಲ್ಲಾ ವಿಚಾರಗಳಲ್ಲೂ. ಯಾಕೆಂದ್ರೆ ನಮ್ಮ ಜೀವನದ ಮೌಲ್ಯಗಳು ಅಂತ ಏನಿದೆ ಅದನ್ನ ತಿಳಿಸಿದ್ರೆ ಎಲ್ಲ ಅದು ಅರ್ಥ ಆಗತ್ತೆ. ಹಾಗಾಗಿ ಗೆಲುವು ಮತ್ತೆ ಸೋಲನ್ನ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಮನೋಭಾವ ಬೆಳೆಸಿದಾಗ ಮಾತ್ರ ಅವ್ರ ಜೀವನದಲ್ಲಿ ಏನಾದ್ರೂ ಮಾಡ್ಲಿಕ್ಕೆ
3: ಸಾಧ್ಯ ಆಗುತ್ತೆ. ಭಯ ಇಲ್ಲದೆ ಮತ್ತೆ ಇಲ್ಲಾಂದ್ರೆ
6: ಗೆಲುವನ್ನ ಏನಾದ್ರು ಅವ್ರ ತಲೆಗೆ ಏರಿಸ್ಕೊಂಡ್ರೆ ಮುಗೀತು. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಗೆಲ್ಲಕ್ ಆಗಲ್ಲ, ಅವನೇ ಗೆಲ್ತಾನೆ ಹೋಗಿರ್ತೇವೆ. ಒಂದ್ಸಲ ಅವ್ರು ಸೋತಾಗ ಅವ್ರಿಗೆ ಅವ್ರು ಯಾರು ಏನು ಹೇಳದ್ ಬೇಡ, ಅವ್ರಿಗೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ,
3: ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಕೆಲವೊಂದು.
6: ಹೌದು ಅಂತ, ಯಾಕೆಂದ್ರೆ ಅವ್ರಿಗೆ ಆತ್ಮಸ್ಥೈರ್ಯನ ಕಲ್ಕೊಂಡ್ ಬಿಡ್ತಾರೆ. ಅದಕ್ಕೇನೆ ಹೇಳೋದು, ನನ್ ಮಗನ್ಗೆ ಒಂದ್ ಕಾಲೇಜ್ ಅಲ್ಲಿ ಪಿ ಯು ನಲ್ಲಿ ಪ್ರಿನ್ಸಿಪಲ್ ಒಂದ್ಸಲ ಹೀಗೆ ಏನೋ ಮಾತಾಡ್ತಾ ಹೇಳ್ತಿರಂತೆ, ಈ ಯಾವರೇಜ್ ಸ್ಟೂಡೆಂಟ್ಸ್ ಇದಾರಲ್ಲ ಇಂಥವ್ರನ್ನ ಹೇಗಾದ್ರು ನಿಭಾಯಿಸ್ಬೋದು, ಇನ್ ತುಂಬಾ ಮೆರಿಟ್ ಸ್ಟೂಡೆಂಟ್ಸ್ ಇದಾರಲ್ಲ ಅಂತವ್ರನ್ನ ಕಷ್ಟ. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಅಲ್ಟಾದ್ರೂ ಅವ್ರು ಸಹಿಸ್ಕೊಳಕ್ ಆಗಲ್ಲ. ಅವ್ರ ಬಗ್ಗೆನೆ ನಂಗೆ ಭಯ ಜಾಸ್ತಿ. ಯಾಕೆಂದ್ರೆ ರಿಸಲ್ಟ್ ಇರ್ಬೋದು, ಕಾಂಪಿಟೇಟಿವ್ ರಿಸಲ್ಟ್ ಇರ್ಬೋದು ಅಥವಾ ಬೋರ್ಡಿಂಗ್ ರಿಸಲ್ಟ್ ಇರ್ಬೋದು, ಬಂದಾಗ ಅವಾಗ ಏನಾಗುತ್ತೋ ಅಂತ ಅಂತರ್ ಬಗ್ಗೆನೆ ನನಗೆ ಭಯ ಜಾಸ್ತಿ ಅಂತ ಹೇಳೋರಂತೆ. ಯಾಕೆಂದ್ರೆ ಯಾವ ಗೊತ್ತಿರುತ್ತೆ, ಹೆಂಗಾದ್ರೂ ನಾವು ಮಾಡ್ಕೋತೀವಿ, ಹೆಂಗಾದ್ರೂ ದಬಾಯಿಸ್ತೀವಿ ಅಂತ ಆಯ್ತಾ. ಹಾಗಾಗಿ ಎಲ್ಲ ರೀತಿಲೂ ಮಕ್ಕಳನ್ನ ನಾವು ಬೆಳೆಸೋರ್ವಾಗ ಅದನ್ನ ತುಂಬಾ ಬಹಳ ಎಚ್ಚರಿಕೆಯಿಂದಾನೆ ಹೇಳ್ತಾ ಇರ್ಬೇಕು. ಏನು ಆಗಲ್ಲ ಇದು, ಈ ಆಟದಲ್ಲಿ ಸೋಲ್ತೀಯ ಸೋಲು ಪರವಾಗಿಲ್ಲ, ಇನ್ನೊಂದು ಆಟದಲ್ಲಿ ಗೆಲ್ಬಹುದು. ಹಂಗೆ ಈ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾ ಪರವಾಗಿಲ್ಲ, ಫೇಲ್ ಆಗು, ಇನ್ನೊಂದ್ಸರಿ ಓದಿದ್ರಾಯ್ತು. ಈ ತರ ಯಾಕಂದ್ರೆ ಜೀವನ ದೊಡ್ಡದಿರುತ್ತೆ ಅಲ್ವಾ, ಅಷ್ಟಕ್ಕೆ ಮುಗಿದಿರಲ್ಲ. ಹಾಗಾಗಿ ಕಲಿಸ್ಬೇಕು ನಾವಷ್ಟೇ.
3: ಓಕೆ ಮೇಡಮ್, ತುಂಬಾ ಒಳ್ಳೆ ವಿಚಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
6: ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು.
3: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಮಕ್ಕಳಿಗೆ ಸೋಲು ಮತ್ತೆ ಗೆಲುವು ಎರಡನ್ನು ಕೂಡ ಹೇಳ್ಕೊಡ್ಬೇಕು. ಯಾಕಂದ್ರೆ ಪ್ರತಿ ಸರಿನೂ ಗೆಲ್ತಾ ಹೋದಾಗ ಒಮ್ಮೆ ಎಲ್ಲಾದ್ರೂ ಸೋತರು ಅಂತ ಹೇಳಿದ್ರೆ ಆ ಡಿಪ್ರೆಷನಿಂದ ಅಥವಾ ಅದು ಇದರಿಂದ ಹೊರಗೆ ಬರಲಿಕ್ಕೆ ಮಕ್ಕಳು ತುಂಬ ಆ ಪರಿಸ್ಥಿತಿನ ಎದುರಿಸೋದಕ್ಕೆ ಕಷ್ಟಪಡ್ತಾರೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
7: ಹಲೋ
3: ಸರ್, ನಮಸ್ತೆ.
7: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ.
3: ಗುಡ್ ಆಫ್ಟರ್ನೂನ್ ಸರ್. ಸರ್, ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
7: ಓಕೆ ಓಕೆ ಮೇಡಮ್. ಫೇಲಿಯರ್
3: ಫೇಲಿಯರ್ ಹೌದು
7: ಹೌದು, ಇದಕ್ಕೆ ಒಂದ್ ದಿನ ಇಟ್ಬಿಟ್ಟಿದ್ದಾರೆ ನೋಡಿ.
3: ಹೌದು ಸರ್, ಹಾಗಾಗಿ ನಾವು ಸೋಲೆ ಗೆಲುವಿನ ಸೋಪಾನ ಅಥವಾ ಮೆಟ್ಟಿಲು ಅಂತ ತಗೊಂಡಿದೀವಿ.
7: ಹೌದು ಹೌದು, ಅದು ನಿಜವಾಗ್ಲೂ ಹೌದು ವಿಷಯ. ನಾವು ಕೈಗೊಂಡ ಎಲ್ಲಾ ಕಾರ್ಯಗಳಾಗ್ಲಿ, ನಮ್ಮ ಎಲ್ಲಾ ಮನಸ್ಸಿನ ಇಚ್ಛೆಗಳಾಗ್ಲಿ, ಎಲ್ಲವೂ ಪೂರ್ಣಗೊಳ್ಳಲ್ಲ. ಕೆಲವು ಪೂರ್ಣಗೊಳ್ತವೆ, ಕೆಲವು ವೈಫಲ್ಯವಾಗ್ತವೆ, ಅಂದ್ರೆ ಆಗೋದಿಲ್ಲ. ಅದೇ ಪ್ಲಸ್ ಮೈನಸ್, ನೆಗೆಟಿವ್ ಪಾಸಿಟಿವ್, ಏರಿಳಿತ ಎತ್ತರ ಇಳಿತ ಅಂತಾರಲ್ಲ ಆತರ. ಹಾಗಾಗಿ ಕೆಲವು ನಮ್ಮ ಜೀವನದಲ್ಲಿ ನಾವೇನ್ ಗುರಿ ಇಟ್ಕೊಂಡಿರ್ತೀವಿ, ಏನ್ ಕೆಲಸ ಮಾಡ್ತೀವಿ, ಅಥವಾ ನಮ್ಗೇನು ಕೆಲವೊಂದು ಅವಕಾಶಗಳು ಒದಗಿ ಬರ್ತವೆ, ಕೆಲವ್ರಲ್ಲಿ ಯಶಸ್ಸನ್ನ ಕಾಣ್ತೇವೆ, ಕೆಲವ್ರಲ್ಲಿ ವೈಫಲ್ಯ ಕಾಣ್ತೇವೆ. ಒಟ್ಟಿನಲ್ಲಿ ಪ್ರಯತ್ನ ಅಂತೂ ಇರಬೇಕು. ಅವಾಗ ಕೆಲಸಲ ಏನಾಗುತ್ತೆ, ವೈಫಲ್ಯವನ್ನ ನಾವು ಮೆಟ್ಟಿ ಮುಂದಕ್ಕೆ ಹೋಗ್ಬೋದು, ಯಶಸ್ಸನ್ನು ಕೂಡ ಸಾಗ್ಬೋದು. ಅದು ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದು. ಈಗ ಒಬ್ಬ ವಿದ್ಯಾರ್ಥಿನೇ ಆಗ್ಲಿ, ಚೆನ್ನಾಗಿ ಓದಿ ಬರೆದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ, ಅವನು ಇಷ್ಟೇ ಇದು ಕಡಿಮೆ ಓದುವ ವಿದ್ಯಾರ್ಥಿ ಆಗಿದ್ರು ಕೂಡ ವೈಫಲ್ಯತೆಯನ್ನು ಪಡೆಯಲಿದೆ. ತಕ್ಕ ಮಟ್ಟಿಗಾದ್ರೂ ಒಂದು ಒಳ್ಳೆ ಫಲಿತಾಂಶ ಬಂದು ಆ ವೈಫಲ್ಯತೆಯನ್ನು ಮೀರುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಈಗ ಕೆಲವೊಂದು ವಿಷಯಗಳಲ್ಲಿ ಸಾಕ್ತಾ ಇರುವಾಗ ಎರಡು ತೊಡರುಗಳು ಅಡ್ಡಿ ಆತಂಕಗಳೆಲ್ಲ ಬರ್ತಾ ಇರ್ತವೆ, ಆದ್ರೆ ನಾವು ಹೆದರಬಾರದು. ಆಮೇಲೆ ಈಗ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ, ಈಗ ನಾವು ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಒಳ್ಳೆ ಲಾಭ ಸಿಗುತ್ತೆ ಅಂತ, ಅದೇನಾಗತ್ತೆ ಚೆನ್ನಾಗಿ ಈ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿರ್ತೀವಿ ಅಮೌಂಟ್, ಅಲ್ಲೇನಾಗತ್ತೆ ಒಂದೊಂದ್ಸಲ ನಮಗೆ ದುರದೃಷ್ಟವ ಏನೋ ಅಥವಾ ಪರಿಸ್ಥಿತಿ ಕೈಗೊಂಬೆ ಏನೋ ನಾವು ನಿರೀಕ್ಷಿಸಿದ ಲಾಭ ಬರಲ್ಲ. ಅವಾಗ ಅಲ್ಲಿ ನಮಗೆ ಅಯ್ಯೋ ಲಾಸ್ ಆಯ್ತು, ವೈಫಲ್ಯತೆ ಆಯ್ತು ಅಂತ ನಾವು ಹೆದರ್ಕೋಬಾರ್ದು. ನೆಕ್ಸ್ಟ್ ಮತ್ತೆ ಒಳ್ಳೆ ಟೈಮ್ ಅನ್ನು ನೋಡಿ ಮಾರ್ಗ ಇದರಲ್ಲಿ ಶೇರ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡಿ ಮತ್ತೆ ಒಂದು ಲಾಸ್ ಆಗಿರ್ತಕ್ಕಂಥದ್ದನ್ನ ಗೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೀಗೆ ಪ್ರತಿಯೊಂದು ವಿಷಯಕ್ಕೂ ವೈಫಲ್ಯತೆ ಮತ್ತು ಸಫಲತೆ ಎರಡು ಕೂಡ ಇದ್ದೇ ಇರುತ್ತದೆ. ಯಾವತ್ತು ವೈಫಲ್ಯತೆಗೆ ಹೆದರ್ಕೊಂಡು ಕೈ ಕೊಟ್ಕೊಂಡು ಕೂರ್ಬಾರ್ದು. ವೈಫಲ್ಯತೆ ಆದ್ರೂ ಕೂಡ ಮತ್ತೊಮ್ಮೆ ಪ್ರಯತ್ನ ಮಾಡಿದ್ರೆ ಸಫಲತೆ ಗ್ಯಾರಂಟಿ ನಮ್ಗೆ ಸಿಗುತ್ತೆ ಮೇಡಮ್. ಇದು ಇದೊಂದು ಓದೋದಕ್ಕೆ ಆಗ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತಲ್ಲ, ನಮ್ಮ ಜೀವನದ ಪ್ರತಿ ಒಂದು ಚಟುವಟಿಕೆಗಳಿಗೆ ಆಗು ಹೋಗುಗಳಲ್ಲಿ ಇದನ್ನ ನಾವು ಕಾಣ್ತೇವೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವೈಫಲ್ಯತೆಗೆ ಯಾರು ಹೆದರಬಾರ್ದು, ಅದನ್ನ ದಾಟಿ ಮುಂದಕ್ಕೆ ಧೈರ್ಯದಿಂದ ನುಗ್ಗಿ ವೈಫಲ್ಯತೆಯನ್ನ ಸಫಲತೆಯನ್ನಾಗಿ ಮಾಡ್ಕೊಳ್ಬೇಕು ಮೇಡಮ್.
3: ಮಾಡ್ಬೇಕು ಅಂತ ಹೇಳಿ ನೀವು ಹೇಳಿ ಸರ್. ಧನ್ಯವಾದ ಸರ್ ಕರೆ ಮಾಡಿ.
7: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
3: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ವೈಫಲ್ಯತೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನೋ ಸೋಲಾಯ್ತು ಅಂತ ಹೇಳಿ ಹಾಗೆ ಕುತ್ಕೋಬಾರ್ದು, ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ಬೇಕು, ಪ್ರಯತ್ನ ಪಟ್ಟಾಗ ಯಶಸ್ಸು ಸಿಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ಹಲೋ, ನಮಸ್ತೆ ಮೇಡಮ್.
3: ಸರ್ ನಮಸ್ತೆ.
8: ಆರಾಮಿದ್ದೀನಿ ಮೇಡಮ್?
3: ಹಾ ಸರ್ ಆರಾಮಿದ್ದೀವಿ. ನೀವ್ ಆರಾಮಿದ್ದೀರಾ?
8: ನಾವು ಆರಾಮಿದ್ದೀವಿ ಮೇಡಮ್. ಟೀ ಆಯ್ತ್ರಿ?
3: ಟೀ ಆಯ್ತು ಸರ್. ನಿಮ್ದಾಯ್ತಾ?
8: ನಮ್ದು ಈ ಊಟ ಆಯ್ತ್ರಿ ಮೇಡಮ್. ಲೇಟ್ ಆಯ್ತು
3: ಸರ್. ಇವತ್ತು ಸೋಲು ಮತ್ತು ಗೆಲುವಿನ ಬಗ್ಗೆ ಮಾತಾಡ್ತಾ ಇದ್ವಿ.
8: ಸೋಲು ಗೆಲುವಿನ ಬಗ್ಗೆ ರೀ ಮೇಡಮ್?
3: ಹಾ ಸರ್.
8: ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ ಮೇಡಮ್ ಅದಕ್ಕೆ.
3: ಹೌದು ಹೌದು.
8: ಯಾಕಂತ ಕೇಳಿದ್ರೆ ಏಕದಮ್ ನೀವು ಒಮ್ಮೆ ಫಸ್ಟ್ ಗೆ ನಿಂತ್ಕೊಂಡು ಗೆದ್ದು ಯಾವುದೇ ಒಂದು ಕೆಲಸ ಮಾಡಬಹುದು ಗೆದ್ದೆ ತಿಳ್ಕೊನಿ. ಆ ಕಾರಣ ಏನಾಗುತ್ತೆ ಅವನಿಗೆ ಸ್ವಲ್ಪ ಮದ ಮದ ಮದಿಯರ್ ಬಿಡ್ತಾನೆ ಮೇಡಮ್. ಅವನು
3: ಅಹಂಕಾರ ಬಂದ್ಬಿಡುತ್ತೆ.
8: ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ. ಅಹಂಕಾರ ಬಂದ್ಬಿಡುತ್ತೆ. ಅದಕ್ಕ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ, ನಾಲ್ಕ್ ಸಲ ಸೋತು ಒಮ್ಮೆ ಗೆದ್ದಬೇಕು ಮನುಷ್ಯ ಯಾವ್ದೇ ಇದ್ರು. ಅಂದಾಗ ಮಾತ್ರ ಅವನಿಗೆ ಅದ್ರದ್ದು ಅರಿವು ಗೊತ್ತಾಗುತ್ತೆ ಮೇಡಮ್. ನಾವು ಯಾವ ರೀತಿ ಇರ್ಬೇಕು, ಯಾವ ರೀತಿ ಜನರಲ್ ಇರ್ಬೇಕು, ಯಾವ ರೀತಿ ಜನರ ಕೂಡ ನಾವು ಮಾತಾಡ್ಬೇಕು ಅನ್ನೋದನ್ನ ಅರಿವು ಮಾಡ್ಕೊಂಡು ಮುಂದೆ ನಡೆದಂದ್ರೆ ಅವ್ನು ಗೆಲ್ಕೋತ ಹೋಗ್ತಾನೆ ಮೇಡಮ್.
3: ಗೆಲ್ತಾ ಹೋಗ್ತಾರೆ ಅಂತ.
8: ಹಾ, ಒಮ್ಮೆ ಗೆದ್ದಾಗ ಅವನಲ್ಲಿ ಗಮಂಡಿ ಬತ್ತು ಒಂದ್ ಸ್ವಲ್ಪ ಗರು ಅಂತಾರೆ ಮೇಡಮ್ ನಮ್ ಕಡೆ. ಗರು
3: ಅಂತಾರೆ,
8: ಗರು ಬರಬಾರ್ದು ಮೇಡಮ್. ಅದಕ್ಕೆ ತಿಳಿದ್ ನಡಿಬೇಕಂತೆ.
3: ತಿಳಿದ್ ನಡಿಬೇಕು.
8: ಹಾ, ಯಾಕಂತ ಕೇಳಿದ್ರೆ ಈಗ ಗೆದ್ದಪ್ಪ ನೀ ಗೆದ್ದಂದ್ರ ಅವಾಗ ನೀನು ಯಾವ್ದೇ ಒಂದ್ ಎಲ್ಲರನ್ನು ಕಾರ್ಯಕರ್ತರನ್ನಾಗ್ಲಿ ಯಾರನ್ನೇ ಯಾರನ್ನ ಕರ್ಕೊಂಡು ಹಾದಿ ಯಾವ್ದೇ ಕ್ರೀಡೆನ ಇರ್ಲಿ, ಯಾವ್ದೇ ಒಂದ್ ಯಾವ್ದೇ ರಾಜಕೀಯನ ಇರ್ಲಿ, ಯಾವ್ದೇ ಇರ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲವನ್ನು. ಎಲ್ಲವನ್ನ ಕರ್ಕೊಂಡು ಹೋಗಿ ಅವ್ರ ಕೂಡ ನೀವ್ ಒತ್ತು ಸುತ್ತಾಡಿ ಅವ್ರ ಜೊತೆಗೆ ನೀ ಇದ್ದಂದ್ರ ಅವಾಗ ನೀನು ಒಬ್ಬ ಮನುಷ್ಯ ಹೌದಪ್ಪ ಅಂತ ಹೇಳೋಕ ನಾವು ಇಷ್ಟಪಡ್ತೀವಿ ಮೇಡಮ್.
3: ಇಷ್ಟಪಡ್ತೀರ?
8: ಮತ್ ಇಲ್ಲದೆ ಹೋತಂದ್ರೆ ಅವ್ನ ಗೆದ್ದ ತಿಳ್ಕೊಂಡು ನಮ್ಮನ್ನ ಮರ್ತು ಬಿಟ್ಟಂದ್ರೆ ತಿಳ್ಕೊಂಡು ಮನುಷ್ಯ ಅಲ್ಲ ಮೇಡಮ್, ರಾಕ್ಷಸ ಅಂತ ಹೇಳ್ಬಿಡ್ತೀವಿ ನಾವು.
3: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ರು.
8: ಧನ್ಯವಾದ.
3: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ನಮಸ್ತೆ ಮೇಡಮ್.
3: ನಮಸ್ತೆ ಸೌಮ್ಯ ಅವ್ರೆ, ಹೇಗಿದ್ದೀರಾ?
9: ಆರಾಮಿದ್ದೀವ್ರಿ. ಟೀ ಆಯ್ತ್ರಿ ತಮ್ದು?
3: ಟೀ ಆಯ್ತ್ರಿ. ನಿಮ್ದು ಆಯ್ತಾ? ಚಾ ಕುಡಿದ್ರಾ?
9: ನಾವು ಚಾ ಕುಡ್ದೇವ್ರಿ ಮೇಡಮ್. ಹಂಗೆ ಶಿವಮೊಗ್ಗ ಕೇಳ್ಕೊಂತ ಕೆಲ್ಸ ಮಾಡ್ತೇವ್ರಿ.
3: ಶಿವಮೊಗ್ಗ ರೇಡಿಯೋ ಕೇಳ್ಕೊಂತ ಕೆಲ್ಸ ಮಾಡ್ತಾ ಇದ್ರಾ?
9: ಹೌದು ಮೇಡಮ್. ನಿಮ್ ಧ್ವನಿ ಸ್ಲೋ ಬರ್ತದ್ರಿ
3: ಈಗ?
9: ಹಾ, ಈಗ ಕರೆಕ್ಟ್ ಐತ್ರಿ. ಸ್ಲೋ
3: ಬರ್ಲಾಕೈತಿ. ಈಗ ಸರಿ ಆಯ್ತಾ?
9: ಹಾ, ಸರಿ ಆಯ್ತ್ರಿ. ಈಗ ಸೋಲು ಗೆಲುವಿನ ಬಗ್ಗೆ ಮಾತಾಡಿದ್ವಿ.
3: ಹೌದು ಹೌದು
9: ಹೌದು ಮೇಡಮ್. ನಮ್ ಜೀವನದೊಳಗ ಏನಪ್ಪ ಅಂದ್ರೆ ನಾವು ಫಸ್ಟ್ ಗೆ ಸೋತಿದ್ದು ಶಾಲಿ ಒಳಗ
3: ಶಾಲೆಯಲ್ಲಿ.
9: ಐದನೇ ಕ್ಲಾಸ್ ಹೋದೆ, ಮುಂದ್ ಹೋಗ್ಲೇ ಇಲ್ಲ ಮೇಡಮ್ ಏನೋ ಅನಿವಾರ್ಯ ಕಾರಣದಿಂದ. ನನ್ ಜೊತೆಗಿದ್ದವರೆಲ್ಲ ಏನೇನೋ ಟೀಚರ್ ಗಳಿದ್ದಾರ, ಮತ್ತ ಡಾಕ್ಟರ್ ಗಳಿದ್ದಾರು. ಆದ್ರೂ ಅವ್ರು ಯಾವಾಗಾರ ಭೇಟಿ ಆದಾಗ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರೆ, ತಿಂಗಳಿಗೆ ನಾವು ಕೈ ಚಾಕ್ತೀವಿ, ನೀ ದಿನಾನು ಹೊಸ ರೊಕ್ಕ ನೋಡ್ತೀವಿ ಅಂತ ಹೇಳ್ತಾರು.
3: ನೀವು ದಿನ ದಿನ ಬಟ್ಟೆ ಹೊಲ್ದು ದಿನ ದಿನ ದುಡ್ಡು ಸಿಗುತ್ತೆ.
9: ಅವರಷ್ಟು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಅವ್ರ ಏನ್ ಹೇಳ್ತಾರಪ್ಪ ಅಂದ್ರೆ, ತಿಂಗಳಿಗೆ ನಾವು ಕೈ ಚಾಕ್ತೇವೆ ಅಂದ್ರೆ ನಮ್ಗೆ ಹತ್ತಿರ ರೊಕ್ಕನೇ ನಿಲ್ಲಂಗಿಲ್ಲ, ನೀ ದಿನಾಲು ಹೊಸ ರೊಕ್ಕ ನೋಡ್ತೀವಿ ಅಂತಾರೆ. ಅದೇ ಒಂದು ಖುಷಿ ಆಗ್ತದ ನನಗೆ.
3: ನೋಡಿ, ನಿಮ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ನೀವು ಉದ್ಯೋಗ ಮಾಡ್ತಾ ಇದ್ದೀರಾ.
9: ಒಂದೊಂದ್ಸಲ

0: ಈಗ ನೀವು ಜಾಬ್ ಮಾಡ್ತೀರಿ, ನಿಮ್ಮನ್ನ ಆಸೆ ಪಟ್ಟಣೆ ಅಂದ್ರೆ ನಾ ಬದುಕಂಗಿಲ್ಲ.
1: ಬೇರೆಯವ್ರ ನೋಡಿ ಹೋಲಿಕೆ ಮಾಡಬಾರ್ದು ಅಂತ.
0: ಹೋಲಿಕೆ ಮಾಡಬಾರ್ದು. ಆದ್ರೆ ನನ್ಕಿಂತ ಯಾರು ಕಡಿಮೆ ಇರ್ತಾರೋ, ಯಾರು ಕೆಳಗಿನವ್ರು ಇರ್ತಾರೋ, ಅವ್ರು ನೋಡಿದ್ರೆ ನಾ ಇಷ್ಟೋರ್ ಇಲ್ಲ ಅಂತೇಳಿ ಖುಷಿ ಪಡಬೇಕ್ರಿ ಅಂತ ನಾ ಹೇಳ್ತೀನಿ. ಎಲ್ಲರಿಗಿನ್ ಕೂಡ ಇದೇ ಮಾತು ಹೇಳ್ತಿರ್ತೀನಿ ರೀ.
1: ಓಕೆ ಓಕೆ ಸೌಮ್ಯರೇ, ಒಳ್ಳೆ ಮಾತನ್ನ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ. ಬಿಜಾಪುರದಿಂದ ಸೌಮ್ಯರ್ ಕರೆ ಮಾಡಿದ್ರು, ಕರೆ ಕಟ್ಟಾಯ್ತು. ಸೌಮ್ಯರ್ ಕರೆ ಮಾಡಿದ್ರು, ಅವ್ರು ಕೂಡ ಈ ವೈಫಲ್ಯತೆ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇರೋದ್ರಿಂದ ನೀವೆಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ಬೋದು. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇಗಿದ್ಯಾ, ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು 13 ಅಕ್ಟೋಬರ್ ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇರೋದ್ರಿಂದ ಸೋಲು ಮತ್ತು ಗೆಲುವಿನ ಕುರಿತು ಮಾತಾಡ್ತಾ ಇದ್ವಿ. ಹಾಗೆ ಸ್ವಾಮಿ ವಿವೇಕಾನಂದವರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಿ, ನೀವು ಗೆದ್ದರೆ ಮುನ್ನಡೆಯಬಹುದು, ಸೋತರೆ ಇತರರಿಗೆ ಮಾರ್ಗದರ್ಶನ ನೀಡಬಹುದು. ಹಾಗೆ ಸೋಲಿನಿಂದ ದೊರೆಯುವಂಥ ಅನುಭವ ಜೀವನದ ದೊಡ್ಡ ಆಸ್ತಿಯಾಗುತ್ತಂತೆ. ಅದು ಮುಂದಿನ ಪ್ರಯತ್ನಗಳಿಗೆ ಸರಿಯಾದ ದಾರಿ ತೋರುತ್ತೆ. ಸರಿಯಾದ ದಾರಿಯಲ್ಲಿ ನಡೆದು ಯಶಸ್ಸು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ. ಹಾಗೆ ಈಗ ಮತ್ತೊಂದು ಕರೆಕ್ಟ್ ಸಹ ಇದೆ, ನೋಡೋಣ. ಹಲೋ,
9: ನಮಸ್ತೆ ಮೇಡಮ್.
1: ನಮಸ್ತೆ ಹುಚ್ಚೇಗೌಡರು, ಸರ್ ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್. ಆಯ್ತು ಮೇಡಮ್, ಊಟ ಎಲ್ಲ
1: ಊಟ ಆಯ್ತು ಸರ್, ನಿಮ್ದಾಯ್ತಾ?
9: ಒಳ್ಳೆ ಚೆನ್ನಾಗಿರೋದೊಂದು ಟಾಪಿಕ್ ತಗೊಂಡಿದ್ದೀರಾ ಮೇಡಮ್, ತುಂಬಾ ಚೆನ್ನಾಗಿದೆ ಇದು.
1: ಹಾ ಸರ್,
9: ಈ ಸೋಲು ಅನ್ನೋದು ನಮ್ಮ ಜೀವನಕ್ಕೆ, ಬಡವರು ಸಾವುಕಾರರು ಅನ್ನೋ ಒಂದು ಜೀವ ಇರ್ತದಲ್ಲ, ಸೋತಾಗ ಮನಸ್ಸ ಅಥವಾ ಬಡತನ ಬಂದಾಗ ಉಗ್ಬಿಡೋದು.
1: ಹೌದು,
9: ಇವ್ರು ಎಲ್ಲ ಈ ತರ ಮಾಡ್ಕೊಂತಾರೆ, ಏನೇನು ಅನಾಹುತಗಳು ಮಾಡ್ಕೊಳ್ಳೋದು, ನಾನು ಸೋತ್ ಬಿಟ್ಟೆ, ನನ್ನ ಏನು ಮಾಡಕ್ಕಾಗಲ್ಲ ಅಂತಾರಲ್ವಾ. ಅವ್ರಿಗೆಲ್ಲ ಏನಪ್ಪ ಅಂತಂದ್ರೆ, ಯಾವತ್ತು ಒಂದ್ ಮಾತಿದೆ ದೊಡ್ಡವ್ರು ಹೇಳ್ತಾರೆ, ಸೋತವನೇ ಗೆಲ್ಲೋದು ಅಂತ ಇದೆ ಮಾತು.
1: ಸೋತವನು ಗೆದ್ದೆ ಗೆಲ್ತಾನೆ,
9: ಸೋತವನೇ ಗೆಲ್ಲೋದು
1: ಗೆಲ್ಲೋದು.
9: ಸೋತವನ್ ಗೆಲ್ತಾನೆ, ಗೆದ್ದಿರೋನು ಸೋಲ್ತಾನೆ ಅನ್ನೋದು ಒಂದ್ ಮಾತಿದೆ. ಅದಕ್ಕೆ ನಾವು ಯಾರೇ ಆಗಿರ್ಲಿ, ನಾವು ನಮ್ಗೇನೋ ಬಡತನ ಬಂದಾಗ ಆಗಿರ್ಲಿ ಏನಾದ್ರು ತೊಂದರೆ ಆದಾಗ ನಾವು ಸೋತಂಗೆ ಅಂತ ನಾವು ತಿಳ್ಕೊತೀವಿ. ಈಗ ಕೋರ್ಟ್ ಕಚೇರಿನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೋಲ್ತಾರಲ್ಲ ಅದೆಲ್ಲ ಇದು ನಮ್ ಜೀವನಕ್ಕೆ ಇದು ನೀವು ತಗೊಂಡಿರೋದು.

0: ಜೀವನಕ್ಕೆ. ಹೌದು ಸರ್, ಹೌದು
1: ಅದಲ್ವಾ, ಜೀವನಕ್ಕೆ. ನಮ್ ಜೀವನದಲ್ಲಿ ಏನಪ್ಪ ಅಂದ್ರೆ ಯಾರೇ ಆಗಿರ್ಲಿ ನಾವು ಸೋತಾಗ ತೃಪ್ತಿಗೆಡ್ಬಾರ್ದು.
0: ಹೌದು,
1: ತೃಪ್ತಿಗೆಡ್ಬಾರ್ದು. ಇದನ್ನ ನಾವು ಸೋತಿರೋದು ನಾವು ಗೆಲ್ತೀವಿ ಅನ್ನೋದು ಅವ್ರು ಇದ್ರಲ್ಲಿ ಇರ್ಬೇಕು. ಇವತ್ ಸೋತಿದೀವಿ, ನಾಳೆ ಗೆದ್ದೇ ಗೆಲ್ತೀವಿ,
0: ಗೆಲ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೋಬೇಕು.
1: ಭರವಸೆ ಗೆಲ್ಲೇ ಗೆಲ್ಬೇಕು. ಇಲ್ಲ ನಾನು ಸೋಲ್ಸಿದನಲ್ವಾ, ಇಲ್ಲ ನಾನು ಅವ್ನು ಯಾರೇ ಅವ್ನು ನಮ್ಗೆ ಹೈರಿ ಏನೋ ನಮಗ್ ಮಾಡ್ದ ಸೋಲಿಸ್ತಾ ಅಂತ ತಿಳ್ಕೊಳ್ಳಿ. ಇವತ್ತು ನನ್ ಸೋಲ್ಸನ ಬಿಡಲ್ಲ ಅವ್ನ, ನಾನು ನಾಳೆ ಸೋಲ್ಸಿನ ಅಂತ ಬದುಕ್ಬೇಕು. ನಾವು
0: ಬದುಕ್ಬೇಕು ಅಂತ
1: ಬದುಕ್ಬೇಕು. ಫಸ್ಟ್ ನಾವು ಬದುಕಲ್ ಕಲ್ತ್ಕೋಬೇಕು. ನಾವು ಬದಿಕೊಂಡು ನಾವಿದ್ರೆ ಜಗತ್ತದಲ್ಲಿ ನಾವಿದ್ರೆ ಏಳು ಲೋಕ ಇದ್ದಂಗೆನೆ. ನಾವಿಲ್ಲ ಅಂದ್ರೆ ಯಾರು ಇಲ್ಲ. ಅದಕ್ಕೆ ನಾವು ಇದ್ದು ಜಯಿಸ್ಬೇಕು,
0: ಇದ್ದು ಜಯಿಸ್ಬೇಕು ಅಂತ.
1: ಆಮೇಲೆ ನಾನ್ ಸೋತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅವ್ರಿಗೆಲ್ಲರಿಗೂ ಈ ಮಾತು, ಅವ್ರು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಮ್ಗಿದೇ ಇಲ್ಲ. ಭಗವಂತ ನಮ್ಗೆ ಏನ್ ಮಾಡಿದಾನೆ ಅದರಂತಾನೆ ಈ ಜೀವನ ಭೂಮಿ ಮೇಲೆ ಬಿಟ್ಟಿದಾನೆ. ಇರೋವರೆಗೂ ಅವನು ಯಾವಾಗ ನಮ್ಮನ್ನ ಯಾವ ರೀತಿ ಮಾಡ್ಕೊತಾನ ಅದರಂತ ಉಪಯೋಗಿಸ್ಕೊಳ್ಬೇಕು. ಆತ್ಮಹತ್ಯೆ ನಾವಾಗಿ ನಾವು ಮಾಡ್ಕೊಳಕ್ ಹೋಗ್ಬಾರ್ದು,
0: ಮಾಡ್ಕೊಳಕ್ ಹೋಗ್ಬಾರ್ದು. ಸೋಲು ಅಂತ ಹೇಳಿದ್ರೆ ಅದು ನಮ್ ದೌರ್ಬಲ್ಯ ಅಲ್ಲ, ಅದು
1: ಹೌದು ಮೇಡಮ್
0: ತಿಳ್ಕೊಬೇಕು ಅಂತ ನೀವ್ ಹೇಳದ್.
1: ತಿಳ್ಕೊಬೇಕು, ಎಲ್ಲಾರು ತೃಪ್ತಿಗೆಡ್ಬಾರ್ದು. ಯಾರೇ ಆಗಿರ್ಲಿ ಎಂತವ್ರೆ ಆಗಿರ್ಲಿ, ಮತ್ತೆ ನಾನು ಗೆದ್ದಿದ್ದೀನಿ ಅಂತ ಅಹಂಕಾರನು ಪಡ್ಬಾರ್ದು,
0: ಅಹಂಕಾರನು ಪಡ್ಬಾರ್ದು ಅಂತ.
1: ಚೆನ್ನಾಗಿದ್ದೀನಿ ಅಂತ ಅದು ಯಾವತ್ತು ಉಳ್ಕೊಳ್ಳಲ್ಲ. ಆಮೇಲೆ ಈ ಸೋತಿರೋರು ಅಷ್ಟೇ, ಬಡತನನು ಉಳ್ಕೊಳ್ಳಲ್ಲ,
0: ಉಳಿಯಲ್ಲ. ಓಕೆ ಸರ್, ಒಳ್ಳೆ ಮಾತನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಮೇಡಮ್ ನನ್ನ ಹೆಸರು ಎಚ್ ಪಿ ವಿಚಾರಗಳು ಅಲ್ಗಾ ಪ್ರೋಗ್ರಾಮ.
0: ಓಕೆ ಸರ್, ಓಕೆ, ಧನ್ಯವಾದ ಸರ್. ಹುಚ್ಚೇಗೌಡರು ಕರೆ ಮಾಡಿ ಅವರೊಂದು ಒಳ್ಳೆ ಮಾತನ್ನು ಹೇಳಿದ್ರೆ, ಯಾಕೆಂದ್ರೆ ಸೋಲು ಯಾವಾಗಲೂ ಅದು ಶಾಶ್ವತವಾಗಿರಲ್ಲ, ಅದ್ರ ಜೊತೆಗೆ ಗೆಲುವು ಕೂಡ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ನಾವು ವ್ಯಥೆ ಪಡಬಾರ್ದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
2: ನಮಸ್ಕಾರ ಮೇಡಮ್.
0: ಸರ್ ನಮಸ್ತೆ, ಸೋಮಶೇಖರ್ ಸರ್.
2: ಆರಾಮ ಮೇಡಮ್?
0: ಆರಾಮಿದ್ದೀವಿ ಸರ್, ನೀವ್ ಆರಾಮಿದ್ದೀರಾ?
2: ಆರಾಮ ಮೇಡಮ್. ಟೀ ಆಯ್ತು ಮೇಡಮ್?
0: ಟೀ ಆಯ್ತು ಸರ್. ನಿಮ್ದು?
2: ಏನಿಲ್ಲ ಮೇಡಮ್, ಕಾರ್ಯಕ್ರಮ ಮುಗಿಸ್ಕೊಂಡೆ.
0: ಮುಗಿಸ್ಕೊಂಡ ಸರ್? ಸರ್ ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇರೋದ್ರಿಂದ ಸೋಲೆ ಗೆಲುವಿನ ಸೋಪಾನ ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ವಿ.
2: ಇದು ಸೋಲೆ ಗೆಲುವಿನ ಮೆಟ್ಟಿಲು ಮೇಡಮ್?
0: ಮೆಟ್ಟಿಲು. ಹಾ ಸರ್,
2: ಅದು ಒಂದು ಬರೀ ನಾಣ್ಣುಡಿ ಅಲ್ಲ ಮೇಡಮ್, ಅದು
0: ನಾಣ್ಣುಡಿ
2: ಬದಲಿಗೆ ಅದು ಒಂದು ಮಹತ್ವದ ತತ್ವ ಆಗಿದೆ ಮೇಡಮ್. ಆಮೇಲೆ ರಾಜ್ಕುಮಾರ್ ಅವರು ಒಂದು ಹಾಡಿದೆ ನೋಡಿ, ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಮೇಡಮ್.
0: ಬಹುಮಾನದಂತೆ ಅಂತ.
2: ಆಮೇಲೆ ನಮ್ಮ ಆರ್ ಸಿ ಬಿ ಟೀಮ್ ನಮ್ಮ 18 ವರ್ಷ ಸತತ ಪ್ರಯತ್ನ ಮೇಡಮ್.
0: 18 ವರ್ಷ?
2: 18 ವರ್ಷ ಸೋಲ್ಕಂಡ್ರು ಕೂಡ 18ನೇ ವರ್ಷಕ್ಕೆ ನಮಗೆ ಕಪ್
0: ಗೆದ್ದಿದ್ದೀವಿ. ಹೌದು ಹೌದು,
2: ಅದು ಒಂದು ಇದೆ ಮೇಡಮ್.
0: ನಾವು ಸೋತ್ವಿ ಅಂತ ಎಲ್ಲೂ ಪ್ರಯತ್ನವನ್ನ ಬಿಟ್ಟಿಲ್ಲ ನೋಡಿ ಸರ್, ಆರ್ ಸಿ ಬಿ.
2: ಆಮೇಲೆ ಗೆಲುವು ಮತ್ತು ಸೋಲು ಅನ್ನೋದು ಮೇಡಮ್ ಒಂದು ನಾಣ್ಯದ ಎರಡು ಮುಖಗಳಿದೆ ಅಂತ.
0: ಎರಡು ಮುಖ ಇದ್ದಾಗ,
2: ಎರಡು ನಾಣ್ಯದ ಒಂದು ಮುಖ ಇದೆ ಅಂತ ಮೇಡಮ್. ಗೆಲುವು ನಮಗೆ ಸಂತೋಷವನ್ನು ನೀಡಿದರೆ ಸೋಲು ನಮಗೆ ನಿಜವಾದ ಪಾಠವನ್ನು ಕಲಿಸುತ್ತದೆ ಮೇಡಮ್.
0: ಪಾಠ ಕಲಿಸುತ್ತೆ.
2: ಆಮೇಲೆ ಸೋಲು ಗೆಲುವಿನ ಮೆಟ್ಟಿಲು ಒಮ್ಮ ಮಾತಿನ ಜೀವನದ ಒಂದು ದೊಡ್ಡ ಸತ್ಯವಿದೆ ಅಂತ. ಆಮೇಲೆ ಮೇಡಮ್, ಜಗತ್ತಿನಲ್ಲಿ ಅನೇಕ ಹೆಸರು ಮಾಡಿದ ಅನೇಕ ವಿಜ್ಞಾನಿಗಳು, ಕ್ರೀಡಾಪಟುಗಳು, ನಾಯಕರು ಆರಂಭದಲ್ಲಿ ಅನೇಕ ಬಾರಿ ಸೋತಿದ್ದಾರೆ.
0: ಸೋತಿದ್ದಾರೆ, ಹೌದು ಹೌದು.
2: ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ದೀಪ ಕಂಡಿಡಿಯುವ ಮುನ್ನ
0: ಸಾವಿರಾರು ಸರಿ ಪ್ರಯತ್ನ ಮಾಡಿದ್ದಾರೆ. ಹೌದು,
2: ಒಂದ್ ಸಲ ಅಲ್ಲ, ಎರಡ್ ಸಲ ಅಲ್ಲ, ಮೂರ್ ಸಲ ಅಲ್ಲ ಮೇಡಮ್, ಸಾವಿರಾರು ಬಾರಿ ಸೋತಿದ್ರೆ ಅಂತ.
0: ನಾವೆಲ್ಲ ಆಗಿದ್ರೆ ಒಂದು ಎರಡು ಸರಿ ಮಾಡಿದ ತಕ್ಷಣ ಪ್ರಯತ್ನ ಬಿಟ್ಬಿಡ್ತಿದ್ವಿ ನಮ್ಮ ಭವಿಷ್ಯ.
2: ಆದರೂ ತಮ್ಮ ಪ್ರಯತ್ನ ಮಾತ್ರ ಕೈ ಬಿಡ್ಲಿಲ್ಲ ಮೇಡಮ್. ಪ್ರತಿಯೊಂದು ಸೋಲು ಕೂಡ ಅವರ ಯಶಸ್ಸಿಗೆ ಹತ್ತಿರವಾಗುತ್ತಿರೋ ಒಂದು ಹೆಜ್ಜೆ ಇದ್ದಂತೆ ಮೇಡಮ್,
0: ಹೆಜ್ಜೆ ಅಂತ ಹೇಳಿ.
2: ಆಮೇಲೆ ಸೋಲಿನಿಂದ ಆಗುವ ಪ್ರಯೋಜನಗಳು ಏನಂದ್ರೆ, ತಪ್ಪು ತಿಳುವಳಿಕೆ, ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಅಂತ ತಿಳಿಯಲು ಸೋಲು ನಮಗೆ ಅವಕಾಶ ನೀಡುತ್ತದೆ.
0: ಅವಕಾಶ ನೀಡುತ್ತೆ.
2: ಆಮೇಲೆ ಮನೋಬಲ ಹೆಚ್ಚಳ ಮಾಡ್ತದೆ ಮೇಡಮ್. ಸೋಲನ್ನು ಎದುರಿಸುವುದರಿಂದ ನಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಗಟ್ಟಿಯಾಗುತ್ತೆ.
0: ಗಟ್ಟಿಯಾಗುತ್ತೆ, ಹೌದು.
2: ಆಮೇಲೆ ಹೊಸ ಅನುಭವ, ಗೆಲುವಿನಿಂದ ಸೋಲು ನಮಗೆ ಹೆಚ್ಚು ಅನುಭವ ಮತ್ತು ಪಾಠವನ್ನ ಕಲಿಸುತ್ತದೆ.
0: ಪಾಠ ಕಲಿಸುತ್ತೆ ಅಂತ.
2: ಆಮೇಲೆ ಛಲ ಹುಟ್ಟಿಸುತ್ತದೆ ಮೇಡಮ್. ಕಠಿಣ ಪರಿಶ್ರಮದಿಂದ ಪ್ರಯತ್ನಿಸಲು ಸೋಲು ಪ್ರೇರಣೆ ನೀಡುತ್ತದೆ ಮೇಡಮ್.
0: ಮತ್ತೊಂದ್ಸರಿ ಪ್ರಯತ್ನ ಮಾಡೋಣ, ಯಾಕೆ ಗೆಲ್ಲಕ್ ಆಗಲ್ಲ ಅಂತ ಹೇಳಿ ಅಂತ ಒಂದ್ ಛಲ ಹುಟ್ಟುತ್ತೆ ಜೀವನದಲ್ಲಿ ಅಂತ. ಓಕೆ ಸರ್, ತುಂಬಾ ವಿಚಾರಗಳನ್ನ, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಸರ್.
2: ಥ್ಯಾಂಕ್ ಯು.
0: ಸೋಮಶೇಖರ್ ತಟ್ಟಿಯವರು ಹಂಸ ಸಾಗರದಿಂದ ಕರೆ ಮಾಡಿ ಒಂದು ಒಳ್ಳೆಯ ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
3: ಹಲೋ
0: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ತೆ.
3: ಹೇಗಿದ್ದೀರಾ ಮೇಡಮ್ ಅವರೇ? ಟೀ ಆಯ್ತಾ ಅಥವಾ ಮಧ್ಯಾಹ್ನ ಊಟ ಆಯ್ತಾ?
0: ಊಟ ಟೀ ಎಲ್ಲ ಆಯ್ತು ಸರ್. ನಿಮ್ದೇನಾಯ್ತು?
3: ನಮ್ದು ಊಟ ಒಂದಾಗಿದೆ, ತಿಂಡಿ ಇದು ಟೀ ಆಗಿಲ್ಲ ಇನ್ನು,
0: ಲೇಟ್ ಲೇಟ್ ಆಗಿ.
3: ಹೌದು ಮೇಡಮ್ ಅವರೇ, ಒಂದು ಒಳ್ಳೆ ವಿಷಯ ತಂದಿದ್ದೀರಾ ಇವತ್ತು, ಖುಷಿ ಆಯ್ತು. ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಅದು ಅಕ್ಷರಃ ಸತ್ಯ ಕೂಡ ಹೌದು. ಯಾಕೆಂದ್ರೆ ನಾವು ಇವತ್ತು ಸೋಲ್ದಿತ್ತೀನಿ ಗೆಲ್ಲಕ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮಾತು
0: ಸಾಧ್ಯ ಇಲ್ಲ.
3: ಪ್ರತಿ ಒಂದು ವಿಚಾರದಲ್ಲೂ ನಾವು ಸೋತಾಗ್ಲೆ ನಾವು ಅದು ಗೆಲ್ಲಕ್ ಸಾಧ್ಯ. ನಾವು ಸೋತ್ ಗೆದ್ದಾಗ ಅದಕ್ಕೊಂದು ಬೆಲೆ ಇರುತ್ತೆ, ನಾವು ಗೆದ್ದು ಸೋಲಬಾರ್ದು. ಯಾವತ್ತು
0: ಗೆದ್ದು ಸೋಲ್ಬಾರ್ದು,
3: ಗೆದ್ದು ಸೋತ್ ಬಿಟ್ರೆ ಅದಕ್ ಬೆಲೆ ಇರೋದಿಲ್ಲ. ನಾವು ಸೋತ್ ಗೆದ್ದಾಗ ತುಂಬಾ ಬೆಲೆ ಇರುತ್ತೆ. ಹಾಗಾಗಿ ನಾವು ನೋಡ್ರಿ, ಯಾವುದೇ ಒಂದು ಕೆಲಸ ಮಾಡೋದಾಗಿರ್ಲಿ, ಯಾವುದೇ ವಿಚಾರದಾಗ್ಲಾಗಲಿ, ನಾವು ಸೋತ್ ಬಿಟ್ವಲ್ಲ ಏನ್ ಮಾಡೋದು ಅಂತ ಯಾವತ್ತು ಹಿಂಜರಿಬಾರ್ದು. ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು ಯಾವತ್ತು. ಇವತ್ತು ಸೋತ್ರ ಸೋಲನ ಬಿಡು, ನಾಳೆ ಗೆಲ್ಬಹುದು ಅನ್ನೋ ಒಂದು ಭರವಸೆ ಇಟ್ಕೊಂಡು ನಾವು ಮುನ್ನುಗ್ಬೇಕಾಗುತ್ತೆ.
0: ಆತ್ಮವಿಶ್ವಾಸದಿಂದ ಮುನ್ನುಗ್ಬೇಕು.
3: ಆತ್ಮವಿಶ್ವಾಸದಿಂದಾನೆ ನಾವು ಮುನ್ನುಗ್ಬೇಕಾಗುತ್ತೆ. ಯಾವುದೇ ವಿಚಾರದಲ್ಲೂ ನಾವು ಸೋತ್ವಿ ಅಂತ ಯಾವತ್ತು ಮುಂದಿಟ್ಕಾಲನ ಹಿಂದಕ್ ತೆಗೆದ್ರೆ ಆ ಮನುಷ್ಯ ಅವನಿನ್ ಮುಂದಕ್ ಬರಕ್ ಸಾಧ್ಯನೇ ಇಲ್ಲದ ಮಾತು,
0: ಸಾಧ್ಯ ಆಗದೇ ಇಲ್ಲ.
3: ಯಾವುದೇ ಕೆಲಸ ಆಗಿರ್ಲಿ, ಯಾವುದೇ ವಿಚಾರ ಆಗಿರಿದ್ರು ಕೂಡ ಅದು ಎಷ್ಟೇ ಸಲ ಸೋತ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಒಂದಲ್ಲ ಒಂದಿವಸ ನಮಗೆ ಗೆಲುವು ಕಾದಿರುತ್ತೆ.
0: ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ.
3: ಹೌದು, ಮರಳಿ ಯತ್ನವ ಮಾಡ್ತಾನೆ ಇರ್ಬೇಕು. ಈಗ ನೋಡ್ರಿ, ಸ್ಕೂಲ್ ಮಕ್ಕಳು ಈ ಸಲ ಫೇಲ್ ಆದ್ರೆ ಅಂತ ಅವ್ರ ಆತ್ಮಸ್ಥೈರ್ಯ ಕಳ್ಕಂಡ್ರೆ ಅವ್ನ ಜೀವನ ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ. ಈ ವರ್ಷ ಫೇಲ್ ಆದ್ರೆ ಏನಂತ ಬಿಡು, ಇನ್ನೊಂದ್ ವರ್ಷ ಪಾಸ್ ಆಗ್ಬೋದು ಅನ್ನೋ ಒಂದ್ ಭರವಸೆ ಇಟ್ಕೊಂಡು ಅವ್ನು ಓದಿದ ಅಂದ್ರೆ ಅವ್ನ ಮುಂದೆ ಪಾಸ್ ಆಗ್ತಾ ಹೋಗ್ತಾನೆ. ಹೌದು, ಈಗ ರೈತರು ಆದ್ರೂ ಅಷ್ಟೇನೆ. ಈಗ ಈ ಸಲ ಬೆಳೆ ಕೈ ಕೊಡ್ತು, ಮಳೆ ಬರ್ಲಿಲ್ಲ, ಬರಗಾಲ ಆಯ್ತು ಅಂತಂದ್ ಅವ್ರ ಮುಂದಿನ ಸಲನು ಅದೇ ತರನೇ ಅವರು ಸುಮ್ಮನೆ ಇದ್ದು ಬಿಟ್ರೆ ಏನಾಗುತ್ತೆ? ಈ ಸಲ ಮಳೆ ಕೈ ಕೊಟ್ಟಿರ್ಬೋದು, ಆದ್ರೆ ಮುಂದಿನ ಸಲ ಮಳೆ ಕೈ ಕೊಡ ಬರ್ಬೋದು. ಯಾಕೆಂದ್ರೆ ಮಳೆ ರಾಯ ಯಾವ ತರ ಬರ್ತಾರೆ, ಯಾವ ತರ ಬಿಡ್ತಾರೆ ಅಂತ ಹೇಳಕ್ ಆಗದಲ್ಲ. ಹಾಗಾಗಿ ನಾವು ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ಹೋದ ಸಲ ನಾವು ಫೇಲ್ ಆಗಿದ್ದೇವೆ, ಬೆಳೆಗೆ ನಾವು ತುಂಬಾ ಲಾಸ್ ಮಾಡ್ಕೊಂಡೇವಿ ಅಂತ ಅದನ್ನ ಮಾಡೋದ್ ಬಿಡಬಾರ್ದು. ನೋಡಣ್ಣ, ದೇವ್ರ ಮೇಲೆ ಭಾರ ಹಾಕಣ. ಹೋದ ಸಲ ಆಗಿಲ್ಲ, ಈ ಸಲ ಆಗ್ಬೋದು ಅನ್ನೋ ಒಂದು ಭರವಸೆ ಇಟ್ಕೊಂಡ್ ಮಾಡಿದ್ರೆ ಕೈ ಬಿಡಲ್ಲ ದೇವ್ರ ಯಾವತ್ತು.
0: ಅಂದ್ರೆ ಈ ಸೋಲು ಗೆಲುವು ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇದೆ. ಒಬ್ಬರಿಗೆ
3: ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿ ಒಂದು ವಿಚಾರದಲ್ಲೂ ಕೂಡ ಸೋಲು ಗೆಲು ಅನ್ನೋದು ಇದ್ದೇ ಇರುತ್ತೆ. ಈಗ ಒಂದು ಸ್ಪರ್ಧೆ ಇಳಿಬೇಕಾದ್ರೆ ನಾನು ಎಲ್ಲಾರ ಸೋತ್ ಬಿಟ್ರೆ ಹೆಂಗಪ್ಪ, ಸೋತ್ ಬಿಟ್ರೆ ಹೆಂಗಪ್ಪ ಅಂತ ಅವ್ನ ಏನಾದ್ರು ಸ್ಪರ್ಧೆ ಇಳಿದಾದ್ರೆ ಅವ್ನು ಖಂಡಿತ ಸೋತೇ ಸೋಲ್ತಾನೆ.
0: ಭಯ ಇತ್ತು
3: ಭಯ ಇದಾಗುತ್ತೆ. ಆಮೇಲೆ ಈ ಮಕ್ಕಳಿಗೆ ನಾವು ಒಂದು ಯಾವುದೇ ಒಂದು ಓದ ವಿಚಾರದಲ್ಲಿ ಅವರಿಗೆ ಬೇರೆಯವ್ರನ್ನ ಕಂಪೈಟ್ ಮಾಡಬಾರ್ದು,
0: ಹೋಲಿಕೆ ಮಾಡಬಾರ್ದು.
3: ನೋಡು ಅವ್ನು ನೋಡು ಎಷ್ಟು ಚೆನ್ನಾಗಿ ಓದಿದ್ದಾನೆ, ಅವಳು ನೋಡು ಎಷ್ಟು ಚೆನ್ನಾಗಿ ಓದಿದ್ದಾಳೆ, ನಿನ್ಗೇನ್ ಬಂದತಿ ಹಾಗೆ ಹೀಗೆ ನೋಡು, ಈ ಸಲ ನೀನ್ ಏನಾರು ಫೇಲ್ ಆದ್ರೆ ಹಂಗೆ ಹಂಗೆ ಅಂತಂದ್ರೆ ಆ ಹುಡುಗ ಹುಡುಗಿ ಏನ್ ಮಾಡ್ತಾರ, ಅವ್ರು ಪಾಸ್ ಆಗಂಗಿದ್ರು ಕೂಡ ಆ ಭಯದಿಂದ ಫೇಲ್
0: ಆಗ್ಬಿಡ್ತಾರೆ.
3: ನಾವು ಅವ್ರಿಗೆ ಧೈರ್ಯ ತುಂಬಬೇಕು ಮೇಡಮ್ ಅವರೇ. ಈ ಸಲ ಫೇಲ್ ಆಯ್ತಾ, ಬಿಡಪ್ಪ ಏನಾಗೋದಿಲ್ಲ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತ, ಮುಂದಿನ ಸಲ ಪಾಸ್ ಆಗ್ತೀಯಾ ಬಿಡು
0: ಅಂತ
3: ಆ ಮಾತು ಅವ್ನ ಕಿವಿಗೆ ಒಂದ್ ಬಿತ್ತು ಅಂದ್ರೆ ಅವನ್ ಅದನ್ನ ಚಾಲೆಂಜ್ ಆಗಿ ತಗೊಂಡ್ ಓದಿ ಅವ್ನ್ ಪಾಸ್ ಆಗ್ತಾನೆ. ಇಷ್ಟೇ ವ್ಯತ್ಯಾಸ ಮೇಡಮ್ ಅವರೇ. ನಾವು ಮಕ್ಕಳಿಗೆ ಯಾವತ್ತು ಇನ್ನೊಬ್ಬರನ್ನ ಕಂಪೇರ್ ಮಾಡಬಾರ್ದು. ಹಾಗಾಗಿ ಪ್ರತಿ ಒಂದು ವಿಚಾರದಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಮುಂದಿಟ್ಟೆ ಜನ ಹಿಂದಕ್ಕೆ ಇಡಲೇಬಾರ್ದು. ಅದು ಗೆಲುವು ನಮಗೋಸ್ಕರ ಕಾದಿರುತ್ತೆ ಒಂದಲ್ಲ ಒಂದಿವಸ. ಅದಕ್ಕೋಸ್ಕರ ನಾವು ಮರಳಿ ಯತ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ಬೇಕು.
0: ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಗೆಲುವು ಸಿಕ್ಕೇ ಸಿಗುತ್ತೆ.
3: ಖಂಡಿತವಾಗ ಗೆಲುವು ಅವ್ರಿಗೆ ಕಾದಿರುತ್ತೆ, ಒಂದಲ್ಲ ಒಂದಿವಸ ಗೆಲುವು ಅಂತೂ ಇದ್ದೇ ಇರುತ್ತೆ. ಇನ್ ಜೀವನ ಪೂರ್ತಿ ನಮ್ದು ಹಿಂಗೆ ಏನಪ್ಪ ಜೀವನ ಇಷ್ಟೇ ಏನಪ್ಪ ಅಂತ ನಾವು ಆತ್ಮಸ್ಥೈರ್ಯ ಕಳ್ಕಂಡ್ರೆ ನಮ್ ಜೀವನ ಇಷ್ಟೇನೆ, ಮತ್ತೆ ಮುಂದಕ್ಕೆ ಬರಕ್ ಚಾನ್ಸೇ ಇಲ್ಲ. ಹಾಗಾಗಿ ಪ್ರತಿ ಒಬ್ರು ಆತ್ಮವಿಶ್ವಾಸದಿಂದಾನೇ ಕೆಲಸ ಮಾಡ್ಬೇಕು. ಆತ್ಮಸ್ಥೈರ್ಯ ಕಳ್ಕೋಬಾರ್ದು ಯಾವ್ದೇ ವಿಚಾರದಲ್ಲಾದ್ರೂ. ಆತ್ಮಸ್ಥೈರ್ಯ ಕಳ್ಕೊಳ್ದೇನೆ ಅವ್ರು ಮುನ್ನುಗ್ಗಿದಾಗ ಅವ್ರ ಜೀವನ ಕೂಡ ಪಾವನ ಆಗುತ್ತೆ ಅಂತ ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್.
0: ಓಕೆ ಸರ್, ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರಿ, ಧನ್ಯವಾದ ಸರ್.
3: ಧನ್ಯವಾದಗಳು ಮೇಡಮ್ ಅವರೇ.
0: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ನಾವು ಒಂದ್ಸರಿ ಸೋತ್ವಿ ಅಂತ ಹೇಳಿ ಅದನ್ನ ಹಾಗೆ ಪ್ರಯತ್ನವನ್ನ ಬಿಡಬಾರ್ದು. ಮತ್ತೆ ಮತ್ತೆ ಪ್ರಯತ್ನ ಮಾಡೋದ್ರಿಂದ ಗೆಲುವು ಗ್ಯಾರಂಟಿ ಸಿಗುತ್ತೆ. ಜೊತೆಗೆ ಮಕ್ಕಳಿಗೆ, ಇಂದಿನ ಮಕ್ಕಳಿಗೆ ನೀನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಥವಾ ಹೀಗೆ ಓದಬೇಕು ಅಥವಾ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಭಯ ಹುಟ್ಟುತ್ತೆ, ಹಾಗಾಗಿ ಆ ಥರ ಮಾಡಬಾರ್ದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯಿತು. ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ ಸೋಲಿನಿಂದ ನಮ್ಗೆ ಸಾಕಷ್ಟು ಅನುಭವಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
4: ಹಲೋ ಹಲೋ
0: ಸರ್, ನಮಸ್ತೆ. ಸಿಟಿ ಚಂದ್ರಶೇಖರ್ ಸರ್.
4: ಊಟ ಆಯ್ತಾ?
0: ಊಟ ಆಯ್ತು ಸರ್. ನಿಮ್ದಾಯ್ತಾ?
4: ಆಯ್ತು. ನಿಮ್ದಾಯ್ತಾ ಊಟ?
0: ಊಟ ಆಯ್ತು ಆಯ್ತು ಸರ್.
4: ಏನ್ ವಿಶೇಷ?
0: ವಿಶೇಷ ಏನಿಲ್ಲ ಸರ್, ಅನ್ನ ಸಾಂಬಾರು.
4: ಹೌದಾ?
0: ಹಾ ಸರ್.
4: ಮತ್ತೆ ಇನ್ನೇನು ಶಿವಮೊಗ್ಗ ಆಗಿದೆ?
0: ಶಿವಮೊಗ್ಗ ಬಿಸಿಲು.
4: ಹೌದಾ? ಇಲ್ಲ ಬಿಸಿಲು ಬರ್ತದೆ, ರಾತ್ರಿ ಮಳೆ ಬರ್ತಿತ್ತು, ಪರವಾಗಿಲ್ಲ. ಸ್ವಲ್ಪ ಮಳೆ ಆಗಿದೆ ಈ ಕಡೆ.
0: ಸ್ವಲ್ಪ ಆಗಿದೆ. ಇಲ್ಲಿ ಕಮ್ಮಿ ಸರ್ ಮಳೆ. ಸರ್, ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನ ಇರೋದ್ರಿಂದ ಸೋಲು ನಮ್ಗೆ ಸೋಲೆ ಗೆಲುವಿನ ಸೋಪಾನ ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ವಿ.
4: ಓಕೆ
0: ಸರ್.
4: ನಾನು ಮೊದಲು ಪರಿಚಯ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಿ.
0: ಆಯ್ತು ಸರ್.
4: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೇವಡ ಗುಣಸ್ಪುರ ತಾಲೂಕು ಹಾಸನ ಜಿಲ್ಲೆ 573. ನಮ್ಮೆಲ್ಲ ಸೋದರ ಸೋದರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
0: ನಮಸ್ತೆ ನಮಸ್ತೆ ಸರ್.
4: ವೈಫಲ್ಯ, ಈಗ ವೈಫಲ್ಯ ಆದ್ರೆ ಮೇಡಮ್ ಈಗ ನಮ್ಮ ಮುಂದೆ ಗೆಲುವಾಗುತ್ತದೆ. ಯಾವ್ದೇ ಯಾವ್ದೇ ಕೆಲಸ ಆದ್ರೂ ಎಲ್ಲಾ ಸಕ್ಸಸ್ ಆಗಲ್ಲ.
0: ಹೌದು,
4: ಯಾವ್ದೇ ಆಗ್ಲಿ ವೈಫಲ್ಯ ಆದ್ರೆ, ಅದು ವೈಫಲ್ಯ ಆದ್ರೆ ಏನಾದ್ರು ಪಾಠ ಕಲ್ತಂಗ್ ಅದು
0: ಪಾಠ ಕಲ್ತಂಗ್ ಆಗುತ್ತೆ.
4: ವೈಫಲ್ಯ ಯಾಕಾಯ್ತು ಅನ್ನೋ ಒಂದು ವಿಮರ್ಶೆ ಮಾಡ್ತೇವೆ. ಎಲ್ಲಾ ಸಕ್ಸಸ್ ಆಯ್ತಾ ಕುತ್ಕೊಬೇಡ ಆಗ್ತಾ ಇದ್ರೆ ಅದು ವೈಫಲ್ಯದ ನಮ್ ಬೆಲೆನೆ ಗೊತ್ತಾಗಲ್ಲ. ನಮ್
0: ಬೆಲೆ ಗೊತ್ತಾಗಲ್ಲ ಅಂತ
4: ಈಗ ಏನಾಗುತ್ತೆ, ಎಲ್ಲ ಸುಖದಲ್ಲೇ ಬೆಳೆದ್ಬಿಟ್ಟು ಕಷ್ಟದ ಬೆಲೆ ಹೆಂಗ್ ಗೊತ್ತಾಗಲ್ವ ಆತರ. ನಾವು ವೈಫಲ್ಯ ಅನುಭವಿಸ್ತಾದಾಗ್ಲೇ ಅದ್ರದ ಯಾಕೆ ವೈಫಲ್ಯ ಆಯ್ತು ಅಂತ ಕಾರಣ ಹುಡುಕ್ತಿವಿ. ಅದಕ್ಕೆ ಅದಕ್ಕೂ ಒಂದು ಅರ್ಥ ಬರ್ತಾವ,
0: ಅರ್ಥ ಸಿಗುತ್ತೆ.
4: ಯಾವಾಗಲೂ ಗೆಲುವಾಯ್ತಾ ಇದ್ದಾಗ ಅದನ್ನ ವೈಫಲ್ಯ ಅಂದ್ರೆ ಏನಂದ್ರೆ ಗೊತ್ತಾಗಲ್ಲ. ವೈಫಲ್ಯಗಳು ನಮ್ಮ ಪಾಠಕದ ತಪ್ಪನ್ನ ತಿದ್ದಿ ಸರಿ ಮಾಡ್ಕೊಂಡು ಮುಂದೆ ನಾವು ಮುಂದೆ ಸದ ನಮ್ಗೆ ಗುರಿ ಸಿಗುತ್ತೆ. ಮುಂದೆ ಏನ ಏನಕ್ಕೆ ತಪ್ಪಾಗಿದೆ ಅನ್ನೋ ಕಾರಣ ಸಿಗುತ್ತೆ, ಅದರಿಂದ ಅದನ್ನ ತಿದ್ಕೊಂಡು ಮುಂದೆ ನಡೆಯಬಹುದು.
0: ಸರಿ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳಿ,
4: ಸರಿ ಮಾಡ್ಕೊಳಕ್ ಒಂದು ಅವಕಾಶ ಇದ್ದಂಗೆ. ಅದು ವೈಫಲ್ಯ ಹಾಗೆ ಹಾಗೆ ಆಗುತ್ತೆ ಅಂತಾರೆ. ಒಂದಲ್ಲ ಒಂದು ವೈಫಲ್ಯ ಆಗೋದು, ಎಲ್ಲ ಸಕ್ಸಸ್ ಆಗದೇ ಇಲ್ಲ. ಈ ಬೆಳೆನೂ ಅಷ್ಟೇ, ಬೆಳೆ ನಾವು ಬೆಳೀತಾ ಇರ್ತೀವಿ ವೈಫಲ್ಯ ಆಗುತ್ತದೆ, ಹೊಸ ಒಂದು ಬೆಳೆನೇ ಹೋಗ್ಬಿಡುತ್ತೆ. ಏನಕ್ಕೆ ಹೋಯ್ತು ಅಂದ್ರೆ ನಾವು ತಿಳ್ಕೊಬೇಕು. ಹೋಯ್ತು ಅಂದ್ರೆ ಮುಂದಿನ ಅದನ್ನ ಎಚ್ಚರಿಕೆ ಇಟ್ಕೊಬಿಟ್ಟು ಮುಂದೆ ಆತರ ಆಗಲ್ಲ. ಅದು
0: ಈ ವರ್ಷ ಆಗಾಯ್ತು ಅಂತ ಮುಂದಿನ ವರ್ಷ ಬೆಳಿಲೇ ಇಲ್ಲ.
4: ಬೆಳೆ ವೈಫಲ್ಯ ಆಗುತ್ತೆ, ಯಾವ ಕಾರಣದಿಂದ ಆಯ್ತು ನಾವು ತಿಳ್ಕೊಬಿಟ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಟ್ಟು ಆತರ ಆಗಲ್ಲ. ಅದು
0: ಆಗಲ್ಲ ಅಂತ ಹೇಳಿ
4: ಅದು ಒಂದ್ರ ಪಾಠ ಕಲ್ತಂಗೆ. ವೈಫಲ್ಯ ಆದ್ರೆ ಜೀವನದಲ್ಲಿ ಒಂದ್ ಪಾಠ ಇದ್ದಂಗೆ. ಈಗ ಕಷ್ಟ ಬಂದಾಗ ಹೆಂಗೆ ನಾವು ಇದ್ ಮಾಡ್ತೀವಿ, ಸುಖ ಬಂದಾಗ ಹೆಂಗೆ, ಕಷ್ಟ ಸುಖಗಳು ಹೆಂಗೆ ಹಗಲು ರಾತ್ರಿ ಆಗಿ ಅದು ವೈಫಲ್ಯ ಮತ್ತೆ ಇದೆಲ್ಲ ಒಂಥರ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗೆ. ಅವೆಲ್ಲ
0: ಸೋಲು ಗೆಲುವು ಅನ್ನೋದು ಒಂದೇ ನಾಣ್ಯದ ಎರಡು ಮುಖ,
4: ಒಂದಕ್ಕೊಂದು ಲಿಂಕ್ ಅದು. ಆತರ ಇರುತ್ತೆ, ಅದು ವೈಫಲ್ಯ ಆದಾಗ್ಲೇ ಅದನ್ನ ಸಫಲತೆ ಬೆಲೆ ಗೊತ್ತಾಗೋದು.
0: ಗೊತ್ತಾಗದು ಇಲ್ಲ ಅಂದ್ರೆ ಗೊತ್ತೇ ಆಗಲ್ವಾ ಅಂತ.
4: ಇಲ್ಲ ಗೊತ್ತೇ ಆಗಲ್ಲ. ವೈಫಲ್ಯ ಯಾವಾಗ್ಲೂ ಗೆಲ್ತಾ ಇದ್ರೆ ಸೋಲಿನ ರುಚಿ ಏನ್ ಗೊತ್ತಾಗುತ್ತೆ, ಸೋಲೆ ಗೆಲುವಿನ ಮೆಟ್ಟಲು ಅಂತ. ಸೋಪು ಸೋಲು ನಮ್ಮ ತಪ್ಪನ್ನ ಸಿದ್ಧ ಸರಿಪಡಿಸ್ಕೊಳಕ್ ಒಂದು ಉತ್ತಮ ಅವಕಾಶ ಮೇಡಮ್.
0: ಅವಕಾಶ ಇರುತ್ತೆ, ಅದನ್ನ ಸರಿ ಮಾಡ್ಕೊಂಡು ಮುಂದೆ
4: ಮುಂದೆ ಅದು ಗೆಲುವು ಮುಂದೆ ಗೆಲುವು ಬಂದೇ ಬರುತ್ತೆ
0: ಬರುತ್ತೆ ಅಂತ ಹೇಳಿ. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
4: ಧನ್ಯವಾದಗಳು ಮೇಡಮ್.
0: ಸಿಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಎಲ್ಲರೂ ಹೇಳೋದು ಅಂತ ಹೇಳಿದ್ರೆ ನಾವು ಸೋತ್ವಿ ಅಂತ ಹೇಳಿ ಅದಕ್ಕೆ ವ್ಯಥೆ ಪಡ್ತಾ ಕೂತ್ಕೋಬಾರ್ದು. ಅದರ ಬದಲು ಮತ್ತಷ್ಟು ಪ್ರಯತ್ನವನ್ನು ಮಾಡಿ ಸೋಲು ಯಾಕಾಯ್ತು ಅನ್ನೋದನ್ನು ತಿಳ್ಕೊಂಡು ಅದಕ್ಕನ್ನ ಸರಿ ಮಾಡ್ಕೊಂಡು ಮುನ್ನೆಡಿದ್ರೆ ಅದರಿಂದ ನಾವು ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅಂದರೆ ವೈಫಲ್ಯ ಆಯಿತು ಅಂಥೇಳಿ ನಾವು ಯಶಸ್ಸಿನ ಕಡೆ ಮುಖನೇ ಹಾಕಿಲ್ಲ ಅಂತ ಹೇಳಿದ್ರೆ ನಮಗೆ ಯಶಸ್ಸು ಅನ್ನೋದು ಸಿಗದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಸೋಲು ಮತ್ತು ಗೆಲುವು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ. ಅದನ್ನು ಹೇಗೆ ನಾವು ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
5: ಹಲೋ
0: ಮೇಡಮ್, ನಮಸ್ತೆ. ಸಲ್ಮಾ
5: ನಮಸ್ತೆ ಮೇಡಮ್.
0: ನಮಸ್ತೆ,
5: ತರೀಕೆರೆಯಿಂದ ಸಲ್ಮಾ ಟೀಚರ್.
0: ಸಲ್ಮಾ ಟೀಚರ್ ಹೇಗಿದ್ದೀರಾ?
5: ಆರಾಮಿದ್ದೀವಿ, ನೀವು ಆರಾಮ ಮೇಡಮ್?
0: ಆರಾಮಾಗಿದ್ದೀನಿ ಮೇಡಮ್. ಇವತ್ತು ಅಂತಾರಾಷ್ಟ್ರೀಯ ವೈಫಲ್ಯ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
5: ಹೌದು ಮೇಡಮ್, ನಾನ್ ಹೇಳ್ತೀನಿ, ನಾನ್ ಡಿ ಎಡ್ ಮಾಡಿದೀನಿ, ಬಿ ಎಡ್ ಮಾಡಿದೀನಿ ಅಂತ ಎಲ್ಲರೂ ಮನೇಲೆ ಕೂತ್ಕೋತಾರೆ. ಒಂದ್ಸರಿ ಎರಡ್ ಸರಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, ಮತ್ ಮುಂದುವರಿಯದೇ ಇಲ್ಲ. ಯಾವ ತುಂಬಾ ಬೇಜಾರ್ ಮಾಡ್ಕೊಂತಾರೆ, ನಾನು ಅಲ್ಲಿ ಇಂಟರ್ವ್ಯೂ ಕೊಟ್ಟೆ, ಇಲ್ಲಿ ಇಂಟರ್ವ್ಯೂ ಕೊಟ್ಟೆ, ನನ್ಗೇನು ಕೆಲ್ಸ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ ಮೇಡಮ್ ರೇ. ಪ್ರಯತ್ನ ಪಡ್ತಾ ಇರ್ಬೇಕು ಯಾವಾಗ್ಲೂ ಅವರು. ಡಿ ಎ ಬಿ ಎಡ್ ಅಷ್ಟು ಕಷ್ಟಪಟ್ಟು ಓದಿರ್ತಾರೆ, ಮಾಡಿರ್ತಾರೆ. ಸ್ವಲ್ಪ ದಿವಸ ಅನುಭವ ಪಡೆಯಕಾದ್ರೂ ಪ್ರೈವೇಟ್ ಸ್ಕೂಲ್ಗಳಲ್ಲಾದ್ರೂ ವರ್ಕ್ ಮಾಡ್ಬೇಕು. ಅವರು ವರ್ಕ್ ಮಾಡಿದ್ರೆ ಆಗ ಗೊತ್ತಾಗುತ್ತೆ, ಅನುಭವನ ಆಗುತ್ತೆ, ಯಾವ ರೀತಿ ಏನು ಅಂತ ತಿಳ್ಕೊಬಹುದು. ಅವರು ಮುಂದುವರಿಬಹುದು ಬೇರೆ ಕೆಲಸ ಮಾಡ್ಲಿಕ್ಕೆ ಮಟ್ಲಿಕ್ಕೆ. ಬೇಜಾರು ಮಾಡ್ಕೊಂಡು ಕೂತಾರೆ ಮಕ್ಕಳು ಅಷ್ಟೇ ಮೇಡಮ್. ಸ್ಕೂಲಲ್ಲಿ ನಾನ್ ಫಸ್ಟ್ ಬರ್ಬೇಕು, ನಾನ್ ಫಸ್ಟ್ ಬರ್ಬೇಕು, ನಾನ್ ಫಸ್ಟ್ ಬರ್ಬೇಕು ಅಷ್ಟೇ ಹೇಳೋದು ಮಕ್ಕಳುಗಳು. ಒಂದ್ ನಂಬರ್ ಎರಡ್ ನಂಬರ್ ಕಡಿಮೆ ಬಂತು ಅಂದ್ರೆ ಅಷ್ಟು ಬೇಜಾರ್ ಹಾಕೊಂಡು ಟೆಸ್ಟ್ ಆಗಿ ಮರ್ದಿಸ ನಂಬರ್ ಹೇಳಿದ ಮರ್ದಿಸ ಶಾಲೆಗೆ ಬರೋದಿಲ್ಲ ಚಕ್ಕರು.
0: ನೀವು ಟೀಚರ್ ಆಗಿರೋದ್ರಿಂದ ಈ ತರ ಮಕ್ಕಳಿಗೆಲ್ಲ ಯಾವ ರೀತಿಯ ಇದ್ ಮಾಡ್ತೀರಾ? ಈಗ ತೆಗೆದ್ರು ಫೇಲ್ ಆದ್ರು ಅಥವಾ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ರಪ್ಪ, ಅವ್ರಿಗೆ ತುಂಬಾ ಒಂಥರ ಮಾನಸಿಕವಾಗಿ ಕುಗ್ಗು ಹೋಗ್ತಾರಲ್ಲ.
5: ಹೌದು ಮೇಡಮ್, ಕುಗ್ಗ ಹೋಗ್ತಾರೆ. ಮತ್ತೆ ಈ ಎಕ್ಸಾಮ್ ಟೈಮಲ್ಲೇ ಮಕ್ಕಳಿಗೆ ಹುಷಾರಿಲ್ದಂಗೆ ಆಗುತ್ತೆ, ಇದಾಗುತ್ತೆ. ಅವ್ರಿಗೆ ನಾವ್ ಹೇಳ್ತೀವಿ ನೆಕ್ಸ್ಟ್ ಬರ್ಸ್ತೀವಿ ಎಕ್ಸಾಮ್, ನೀವು ಓದ್ರಿ ಓದ್ರಿ ನೆಕ್ಸ್ಟ್ ಬರ್ಸ್ತೀವಿ ಅಂತ ಹೇಳಿ ನೆಕ್ಸ್ಟ್ ಅವ್ರಿಗೆ ಯಾವತ್ತು ನಮ್ದು ಮೋಸ ಮಾಡೋದಿಲ್ಲ ಮೇಡಮ್ ಅವ್ರೆ, ಓದ ಮಕ್ಕಳುಗಳಿಗೆ. ಹಾ, ಮತ್ತೆ ಓದಿ ಒಂದ್ ದಿವಸ ಅಂತ ಎರಡ್ ಸಲ ಟೈಮ್ ಕೊಟ್ಟರು ಹುಷಾರಿದ್ರು ಮತ್ತೆ ಬಂದ್ಮೇಲೆ ಎಕ್ಸಾಮ್ ಬರ್ಸ್ತೀವಿ ಮೇಡಮ್
0: ಮತ್ತೊಂದ್ಸರಿ.
5: ಹ್ಮ್ ಮೇಡಮ್, ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳುಗಳಿಗೆ ಮೇಡಮ್. ಈಗಿನ ಮಕ್ಳ ಮನ್ಸಂತ ಅಷ್ಟು ಸೂಕ್ಷ್ಮ ಇರುತ್ತಂದ್ರೆ ಏನ್ ಒಂಚೂರು ಹೇಳಿದ್ರು ಬೇಗ ಕ್ಯಾಚ್ ಮಾಡ್ತಾರೆ.
0: ಹೌದು, ಅದ್ರಲ್ಲೂ ಟೀಚರ್ಸ್ ಎಲ್ಲ ಹೇಳಿದಾಗ ಒಂದ್ ಈ ರೀತಿಯ ಒಂದು ಸಮಾಧಾನವಾಗಿ ಅಥವಾ ಆತ್ಮವಿಶ್ವಾಸ ತುಂಬಿದ್ರೆ ಮಕ್ಳಿಗೆ ಇನ್ನಷ್ಟು ಚೆನ್ನಾಗಿ ಪ್ರಯತ್ನ ಮಾಡ್ಬೇಕು ಅನ್ಸುತ್ತೆ.
5: ಹ್ಮ್ ಮೇಡಮ್, ಮಕ್ಳುಗಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಅದೇ ಮಾಡು ಇದೇ ಮಾಡು ಅಂತ ಹೇಳ್ಬೇಕು ಅವ್ರಿಗೆ, ಯಾವ್ದ್ರಲ್ಲಿ ಆಸಕ್ತಿ ಇದ್ದ ಮಾಡಿ ಅಂತ ಬಿಡ್ಬೇಕು ಅವ್ರಿಗೆ ಮೇಡಮ್,
0: ಬಿಡ್ಬೇಕು ಅಂತ.
5: ಹೌದು, ನಾವು ಅಷ್ಟೇ ಆಕಾಶವಾಣಿ ಪ್ರಯತ್ನ ಪಟ್ಟು ಪಟ್ಟು ಪಟ್ಟು ಬೇಜಾರಾಗ್ತಿವಿ, ಒಂದ್ಸರಿ ಸಿಕ್ಕದೇ ಇಲ್ಲ ಲೈನ್ ಅಂತ.
0: ನಮ್ಮ FM ಗೆ ಫೋನ್ ಮಾಡ್ತಾ ಇರ್ತೀರಾ ಹಾಗಾದ್ರೆ?
5: ಹ್ಮ್ ಮೇಡಮ್, ಬೇಜಾರಾಗುತ್ತೆ ಒಂದ್ಸರಿ ಸಿಕ್ಕಲಿಲ್ಲ ಅಂತ. ಸಿಕ್ಬಿಟ್ರ ಲೈನ್ ತುಂಬಾ ಖುಷಿ ಅವತ್ತು ನಮ್ಗೆಲ್ಲ ಮನ್ಸಲ್ಲಿ ಆಗಿರ್ತೀವಿ
0: ಅಲ್ಲ. ಆದ್ರೂ ಪ್ರಯತ್ನ ಪಡ್ದೆ ಬಿಡದೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟಾಗ ಸಿಗುತ್ತೆ ನೋಡಿ ಕಾಲ್.
5: ಹೌದು ಮೇಡಮ್, ನಾನೀಗ ಒಂದ್ 10-15 ಸರಿ ಇದು ಮಾಡಿದೆ, ಈಗ ಸಿಕ್ತು ನನಗೆ.
0: ಸಿಕ್ಕಿದೆ, ಖುಷಿ ಆಯ್ತಾ?
5: ಖುಷಿ ಆಯ್ತು ಮೇಡಮ್, ಧನ್ಯವಾದಗಳು ಮೇಡಮ್.
0: ಓಕೆ ಮೇಡಮ್, ನೀವು ಕರೆ ಮಾಡಿದ್ದಕ್ಕೆ ಖುಷಿ ಆಯ್ತು, ನಮಗೂ ಧನ್ಯವಾದ. ತರೀಕೆರೆಯಿಂದ ಸಲ್ಮಾ, ಶಿಕ್ಷಕರಾದಂತಹ ಸಲ್ಮಾ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಶಿಕ್ಷಕರಿಗೆ ಇದ್ರ ಅನುಭವ ಜಾಸ್ತಿ ಆಗಿರುತ್ತೆ, ಯಾಕೆಂದ್ರೆ ಮಕ್ಳು ಏನಾದ್ರೂ ಒಂದು ಮಾರ್ಕ್ಸ್ ಅಲ್ಲಿ ಕಮ್ಮಿ ತೆಗೆದ್ರೆ ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆದರೆ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತಾ ನೀವು ಇನ್ನೊಂದು ಎಕ್ಸಾಮಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು ಅಥವಾ ನೆಕ್ಸ್ಟ್ ಎಕ್ಸಾಮಲ್ಲಿ ಅನ್ನುವಂಥ ಒಂದು ಮಕ್ಕಳಿಗೆ ಭರವಸೆಯನ್ನು ತುಂಬಿದರೆ ಮಕ್ಕಳು ಇನ್ನಷ್ಟು ಚೆನ್ನಾಗಿ ಓದೋದಕ್ಕೆ ಸಹಕಾರಿಯಾಗುತ್ತೆ ಅಂತ ತಿಳಿಸಿದರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಪ್ರಿಯರಿಗೆ ಶುಭ ಸುದ್ದಿ,
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
10: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
9: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
10: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಮತ್ತೊಮ್ಮೆ ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವೈಫಲ್ಯ ದಿನದ ಕುರಿತು ಮಾತಾಡ್ತಾ ಇದ್ವಿ. ಅಂದರೆ ಸೋಲು ಅನ್ನೋದು ನಮಗೆ ಹೊಸ ಹೊಸ ಕಲಿಕೆಯನ್ನು ಉಂಟುಮಾಡುತ್ತೆ, ಹೊಸ ಅನುಭವವನ್ನು ಸೃಷ್ಟಿ ಮಾಡುತ್ತೆ. ಸೋತ್ವಿ ಅಂಥೇಳಿ ನಾವು ನಿರಾಶರಾಗಬಾರ್ದು ಅನ್ನುವ ವಿಚಾರವನ್ನು ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
11: ನಮಸ್ತೆ ಮೇಡಮ್.
0: ನಮಸ್ತೆ ಶಂಭುಲಿಂಗ್ ಅವ್ರೆ, ಹೇಗಿದ್ದೀರಾ?
11: ಆರಾಮಿದ್ದೆ ಮೇಡಮ್. ಸಿಕ್ಕಿಲ್ಲ ಬಹಳ ತುಂಬಾ ದಿನದಿಂದ, ಈಗ ಸ್ವಲ್ಪ ಸಿಕ್ತು ಲೈನ್.
0: ಲೈನ್ ಸಿಕ್ತು ನೋಡಿ.
11: ಟ್ರೈ ಮಾಡ್ತಾನೆ ಇರ್ತೀನಿ ಮೇಡಮ್ ಹೇಳ್ಬೇಕಂದ್ರೆ, ಎಲ್ಲ ನಮ್ಮಂಗೆ ಇರ್ತಾರಲ್ಲ ಅವ್ರು ಮಾಡ್ಲೇ ನಾವು ಸುಮ್ ಇರ್ತೀವಿ ಅಲ್ಲ, ಅವ್ರಿಗೊಂದ್ಸಲ ಚಾನ್ಸ್ ಸಿಗ್ಬೇಕಲ್ಲ ಮೇಡಮ್, ನಾವು ಒಬ್ರೇ ಮಾಡೋದಲ್ಲ.
0: ಅದಕ್ಕೋಸ್ಕರ ಕಾಯ್ತಾ ಇದ್ರ?
11: ಆಯ್ತು ಮೇಡಮ್, ಕಾಫಿ ಟೀ ಕುಡಿಯಲ್ಲ ಮೇಡಮ್, ಕಷಾಯ ಇಲ್ಲ ಏನಾಗ್ಬೋದು ಕುಡಿಯಕ್ಕಿಲ್ಲ
0: ಸರ್. ಹಾಗೆ ಇವತ್ತು ಸೋಲು ಮತ್ತೆ ಗೆಲುವಿನ ಬಗ್ಗೆ ಮಾತಾಡ್ತಾ ಇದ್ವಿ.
11: ಸೋಲು ಗೆಲುವಿನ ಬಗ್ಗೆ,
0: ಹೌದು,
11: ನಾವು ಸೋತ್ವಿ ಅಂತ ಯಾವ್ದು ಹೇಳ್ಬಾರ್ದು. ಗೆಲುವಲ್ಲಿ ಇರ್ಬೇಕು ಹೇಳ್ಬೇಕು ಅಂದ್ರೆ, ನಾವ್ ಏನೇ ಕೆಲಸ ಮಾಡೋದು ಸಕ್ಸಸ್ಫುಲ್ ನೋಡ್ಬೇಕು, ಆಗಲ್ಲ ಆಗತ್ತ ನನ್ ಕೈಲಿ ಆಗಲ್ಲ ಶಕ್ತಿ ಇಲ್ಲ ಮುಂದ್ ನೋಡಕ್ ಅದು ಹೇಳಬಾರ್ದು ಮೇಡಮ್. ಆಗದ್ರಿಂದ ಕೈಲಾಗದ ಕೈ ಕಟ್ಟಿ ಕುಳಿದ ಆಗದ ಕೆಲಸ ಮುಂದೆ ಅಂತ ರಾಜ್ಕುಮಾರ್ ಫಿಲಂ ಇದೆ ಮ್ಯಾಮ್,
0: ಹೇಳಿದ್ದಾರೆ.
11: ಆತರ ನಡೆದ್ರೆ ಆಗತ್ತೆ, ಆಗಲ್ಲ ಆಗಲ್ಲ ಅಂತಂದ್ರೆ ಕೆಲಸ ಏನು ಮಾಡಕ್ ಆಗಲ್ಲ ಮೇಡಮ್, ಪ್ರಯತ್ನ ಮಾಡ್ಕೊಂಡು ಟ್ರೈ ಅಂಡ್ ಟ್ರೈ ಹೇಗೆ ಮಾಡ್ಬೇಕು. ಈ ಆಗಲ್ಲ ಕುತ್ಕೊಂಡು ಏನಾಗಲ್ಲ, ಯಾವ್ದೇ ಕೆಲಸ ಮೇಡಮ್ ನನಗೆ ಈಗ ಒಂದ್ 6 ತಿಂಗಳ ಕೆಳಗೆ ಹುಷಾರಿಲ್ಲ, ನನಗೆ ಆಕ್ಸಿಡೆಂಟ್ ಆಗಿ ಕೈ ಮುಗಿತು ಆ ಟೈಮ್, ಇದು ಒಂದು ಹೋದ್ರೆ ಇದೇ ಟೈಮ್ ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು. ನಾನ್ ಪ್ರತಿ ವರ್ಷ ಹೊಸ ವರ್ಷ ಕ್ಯಾಲೆಂಡರ್ ಮಾಡ್ತಾ ಇದ್ದೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ಸೊ ಏನ್ ಮಾಡಿದೆ, ಪರಿಸ್ಥಿತಿ ಅಂಡೆಲ್ಲ ಮನೇಲಿ ಕುತ್ಕೊಂಡು 2 ತಿಂಗಳಾಯ್ತು, ಏನ್ ಮಾಡೋದು ಅಂತ ಏನ್ ಮಾಡಿದೆ, ನಾನೇನ್ ಮಾಡಿದೆ, ಈಗ ಹೋಗಿ ಸ್ವಲ್ಪ ತಂಗಿ ಕ್ಯಾರೆಟ್ ತಕೊಂಡು ಕ್ಯಾರೆಟ್ ಹಿಡ್ಕೊಂಡೆ ಮಾರ್ಕೊಂಡು ಹೋಗ್ತಾ ಇದೆ ಮೇಡಮ್. ಮಾರ್ಕೊಂಡು ಹೋದ್ ಮಾಡಿ ಮಾಡಿ ಹೆಚ್ಚು ಕಮ್ಮಿ ಒಂದ್ 100 ಯಾವಾಗ 300 ನಾನು ಕ್ಯಾರೆಂಡರ್ ಮಾಡೋದನ್ನ, ಒಂದ್ 100 ಮಾಡಿದೆ. ಎಷ್ಟೋ ನನಗೆ ಒಂಥರ ಖುಷಿ ಆಯ್ತು,
0: ಸ್ವಲ್ಪ
11: ನಡ್ಕೊಂಡು ಓಡಾಡಿದೀನಿ ಮೇಡಮ್. ಇವಾಗ ನನ್ನ ಆಗಲ್ಲ ಅಂತ ಮನೇಲಿ ಕುತ್ಕೊಂಡ್ರೆ ನನ್ ಯಾವ ಅನ್ನ ಕೊಡ್ತಿಲ್ಲ ಮೇಡಮ್, ನನ್ನ ನಾನೇ ದುಃಖ ಹೇಳ್ಬೇಕು ಅಂದ್ರೆ ಆತರ ಪ್ರಯತ್ನ ಮಾಡಿದೆ ಮೇಡಮ್. ಇಲ್ಲಾಂದ್ರೆ ನನಗೆ ಯಾರು ತೋರಿಸಿಲ್ಲ ಕರ್ಣೆನ,
0: ಆಗಲ್ಲ ಅಂತ ಕೂರ್ಬಾರ್ದು ಅಂತ ಹೇಳಿ,
11: ಆಗ್ಲಿ ಅಂತ ಕೂರ್ಬಾರ್ದು. ಯಾವ್ದೇ ಕೆಲಸ ಆಗಲ್ಲ, ಪ್ರಯತ್ನ ಮಾಡ್ಬೇಕು, ಆಗಲ್ಲ ಆಗಲ್ಲ ಅನ್ಬಿಡ್ದು. ಯಾವ್ದೇ ಮಂದಿ ಏನೇ ಕೆಲಸ ಮಾಡೋದು ಟ್ರೈ ಮಾಡ್ಬೇಕು, ಇಲ್ಲಾಂದ್ರೆ ಇಲ್ಲ, ಏನ್ ಮಾಡೋದು ಆಗದಿದ್ರೆ ಏನ್ ಮಾಡಕ್ಕಾಗಲ್ಲ, ನಮ್ ಪ್ರಯತ್ನ ಮಾಡ್ಲೇಬೇಕು. ಮುಂದಿನಕ್ಕೆ ಯೋಚನೆ ಮಾಡ್ಕೊಂಡು ನಾವು ಹೋಗ್ಲೇಬೇಕು, ಇಲ್ಲಾಂದ್ರೆ ನಾವು ಆಗೋದಿಲ್ಲ ಅಂತ ಹಿಂದ್ ಬೆಂದಿಂದ ನೋಡಬಾರ್ದು, ಮುಂದೆ ನೋಡ್ಕೊಂಡು ಹೋಗ್ಬೇಕು ಇಲ್ಲ ಅಂತಲ್ಲ.
0: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಶಂಭುಲಿಂಗ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟ. ಹಲೋ ಹಲೋ ಹಲೋ
12: ಮೇಡಮ್, ನಮಸ್ತೆ
0: ಸರ್. ನಮಸ್ತೆ ಸೋಮಶೇಖರ್ ಸರ್. ಸರ್ ಕೇಳ್ತಿದೆ, ವಾಯ್ಸ್ ಕೇಳ್ತಾ ಇದೆಯಾ ಸರ್? ಹಾ ಸರ್, ಇವತ್ತು ಮತ್ತು ಸೋಲು ಗೆಲುವಿನ ಬಗ್ಗೆ ಮಾತಾಡ್ತಾ ಇದ್ವಿ, ಅಂತಾರಾಷ್ಟ್ರೀಯ ವೈಫಲ್ಯ ದಿನದ ಬಗ್ಗೆ.
12: ನಿಜ ನಿಜ, ರಾಷ್ಟ್ರೀಯ ವೈಫಲ್ಯ ದಿನ ಅಂತ.
0: ಹೌದು ಹೌದು ಸರ್,
12: ನಿಜ ಮೇಡಮ್. ನಾನು ಬೆಳಗ್ಗೆನು ಕೂಡ ನಿಮ್ಮ ಅರುಣೋದಯದಲ್ಲಿ ಆ ಸೋಲನ್ನು ಕೂಡ ಆಚರಿಸ್ತಕ್ಕಂತದ್ದು ಒಂದ್ ಕಡೆ ಇದೆ ಅಂತ ಹೇಳ್ತಾ ಇದ್ರು, ಆಶ್ಚರ್ಯ ಆಯ್ತು ನಮ್ಗೆ.
0: ಶ್ವೇತಾ ಅವ್ರು ಹೇಳ್ತಾ ಇದ್ರ?
12: ಆಮೇಲೆ ಇತ್ತೆ ಒಂದ್ 2-3 ತಿಂಗಳಿಂದೆ ಒಬ್ಬ ತಂದೆ ತನ್ನ ಮಗ ಫೇಲ್ ಆಗಿದ್ರು ಕೂಡ ಸಿಹಿ ತಿಂಡಿ ಊಟ ಹಾಕಿದ್ರು ಅಂತ ಸೆಲೆಬ್ರೇಟ್ ಮಾಡುದು ಅಂತ. ಇದು ಒಂಥರ ನಿಜ ಮೇಡಮ್, ಸೋತವನಿಗೆ ತುಂಬಾ ನಿಂದನೆ ಮಾತುಗಳಾಡಿ ಅವನ್ ಕುಂದಿ ಹೋಗ್ದಂಗ್ ಮಾಡೋದ್ಕಿನ್ನ ಸ್ವಲ್ಪ ಉರಿದುಂಬಿಸಿ ಸೋಲೆ ಗೆಲುವಿನ ಮೆಟ್ಟಲು ಮುಂದೆ ಸಾಧನೆ ಮಾಡ್ತೇ ಅಂತ ಒಂದ್ ಸ್ವಲ್ಪ ಅವನ ಪ್ರೋತ್ಸಾಹ ಕೊಡೋದು ಒಳ್ಳೇದು ಮೇಡಮ್. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮೇಡಮ್. ಒಬ್ಬ ಕ್ರಿಕೆಟ್ ಆಟಗಾರ ಶ್ರೀಲಂಕಾದವನು ಮಾರ್ವನ್ ಅಡಪಟ್ಟು ಅಂತ ಮೇಡಮ್, ಅವನು ಪ್ರಾರಂಭದಲ್ಲಿ ಅವನು ಟೆಸ್ಟ್ ಗೆ ಅವನೇನು ಪದಾರ್ಪಣೆ ಮಾಡ್ದ ಮೇಡಮ್, 6 ಇನಿಂಗ್ಸ್ 3 ಟೆಸ್ಟ್ ನ 6 ಇನಿಂಗ್ಸ್ ನಲ್ಲಿ ಒಂದೇ ಒಂದ್ ರನ್ ಮಾಡಿದ್ದು ಮೇಡಮ್, 0-0-0-0 ಒಂದ್ ರನ್. ಅವನು ಅಷ್ಟು ವೈಫಲ್ಯ ಅನುಭವಿಸಿದ್ರು ಕೂಡ ಏನು ಭರವಸೆ ಇಟ್ಕೊಂಡು ಹಂಗೆ ಮುಂದುವರಿಸಿದ್ರು. ಆಮೇಲೆ ಅವನು ವಿಶ್ವವಿಖ್ಯಾತ ಬ್ಯಾಟ್ಸ್ಮನ್ ಆದ ಮೇಡಮ್, ಕ್ಯಾಪ್ಟನ್ ಬ್ಯಾಟ್ಸ್ಮನ್ ಆದ ಅಟ್ಪಟ್ ಅಂತ, ಅಮ್ಮ ಶ್ರೀಲಂಕಾ ತಂಡದ ಕ್ಯಾಪ್ಟನ್ ಕೂಡ ಆದ
0: ಕ್ಯಾಪ್ಟನ್.
12: ಪ್ರಯತ್ನ
0: ಎಲ್ಲೂ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಪ್ರಯತ್ನ ಬಿಟ್ಟಿದ್ರೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ.
12: ಈಗ ಅವನಿಗೆ ಅವಕಾಶ ಕೊಟ್ಟು ನೀನ್ ಅದು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಅವನು ಬಿಟ್ಬಿಟ್ಟಿದ್ರೆ ಅವನಿಗೆ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ. ಅವನು ಒಂದ್ 4-5 double century ಹೊಡೆದ ಮುಂದೆ. ಹಾಗಾಗಿ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ವೈಫಲ್ಯಗಳನ್ನ ಅನೇಕರು ನಾವು ಕೂಡ ಅನುಭವಿಸಿದ್ವಿ ಮೇಡಮ್. ನಾವು ಏನಾದ್ರು ಬೆಳೆ ಎಲ್ಲ ಮಾಡಿದಾಗ ಅದು ಸರಿಯಾಗಿ ಬರದಲ್ಲೇ ಅಥವಾ ಕೆಲವರು ಹೇಳರು ನಿಮ್ ಕೈಲಿ ಆಗೋದಿಲ್ಲ ಅದ್ ಮಾಡ್ಲಿಕ್ಕೆ ಅಂತಲೂ ಅನ್ನೋದು ಮತ್ತೆ ವಿಫಲವಾಗಿದ್ದು ಕೂಡ ನಂತರ ದಿನಗಳಲ್ಲಿ ಯಾಕೆ ನೋಡೋಣ ಅಂತ ಒಂದು ಛಲ ಬಿಡದೆ ಅದನ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗಿದ್ದು ಉಂಟು. ಹಾಗಾಗಿ ಎಲ್ಲದ್ರಲ್ಲೂ ಇರುತ್ತೆ ಮೇಡಮ್, ಯಾವ ಕ್ಷೇತ್ರ ತಗೊಂಡ್ರು ಸೋಲು ಗೆಲುವು ಇದ್ದಿದ್ದೇ ಅದು
0: ಇರುತ್ತೆ.
12: ಅದನ್ನ ಹೇಳ್ತಾರೆ ಸೋಲು ಗೆಲುವು ಏನು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅಂತ. ಹಾಗಾಗಿ ಸೋಲಿಗೆ ಎದೆಗುಂದದೆ ಮತ್ತೆ ಗೆಲುವಿಗೆ ಹಿಗ್ಗದೆ ಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತಾರೆ. ಅದು ಜೀವನಕ್ಕೂ ಅದು ಒಂದು ಪಾಠ ಮೇಡಮ್. ಅದು ಹಾಗಾಗಿ ಆ ವೈಫಲ್ಯ ದಿನವನ್ನು ಕೂಡ ಒಂದು ರಾಷ್ಟ್ರೀಯ ದಿನವನ್ನಾಗಿ ಆಚರಿಸ್ತಾರೆ ಅನ್ನೋದು ಒಂದು ವಿಶೇಷ ಮೇಡಮ್. ಇದು
0: ಹೌದು ಸರ್, ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸ್ತಾ ಇದಾರೆ ನೋಡಿ.
12: ಖಂಡಿತ ಬಹಳ ಒಳ್ಳೇದು ಮೇಡಮ್, ಯಾಕೆಂದ್ರೆ ವಿಜಯ ಮಾಲೆ ಧರಿಸಿದವ್ರಿಗೆ ಅವ್ರಿಗೆ ಹೊಗಳಿಕೆ ಅವೆಲ್ಲ ಇದ್ದೇ ಇರುತ್ತೆ. ಬಟ್ ಅವ್ರು ಗೆಲ್ಲಕ್ಕೆ ಕಾರಣ ಆಗಿರುತ್ತೆ ಸೋತವ್ರೆ ಮೇಡಮ್.
0: ಸೋತವ್ರೆ ಹೌದು,
12: ಅವರು ಕೂಡ ಏನು ಬಹಳ ಅಂತರದಲ್ಲಿ ಸೋತಿರಲ್ಲ, ಎಲ್ಲ ಸ್ವಲ್ಪ ಅಂತರದಲ್ಲಿ ಸೋತಿರ್ತಾರೆ. ಅವರು ಉರಿದುಂಬಿಸಿ ಅವರು ಗೆಲುವಿನ ಹಾದಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಈ ಒಂದು ಉರಿದುಂಬಿಸೋ ದಿನ ವೈಫಲ್ಯ ದಿನ ಇದೆಯಲ್ಲ, ನಿಜಕ್ಕೂ ಅದು ಮೆಚ್ಚಬೇಕು. ಹಾಗಾಗಿ ಅದನ್ನೇ ಮುಖ್ಯ ವಿಷಯವನ್ನ ತಗೊಂಡು ನೀವು ಕೂಡ ಇದನ್ನ ಚರ್ಚೆಗೆ ಅನುವು ಮಾಡಿಕೊಟ್ಟಿದ್ರಿ.
0: ಈಗ ಸೋತಾಗ ಅವರು ಆತ್ಮವಿಶ್ವಾಸದ ಜೊತೆಗೆ ನಮ್ಮ ಅವ್ರ ಸುತ್ತಮುತ್ತ ಇರೋರು ಇದಾರಲ್ಲ ಅವ್ರು ಬೆನ್ನು ತಟ್ಟೋದು ಬಹಳ ಮುಖ್ಯ ಆಗುತ್ತೆ.
12: ನಿಜ ಮೇಡಮ್, ಖಂಡಿತ ಇದೆ ನಿನ್ ಕೈಲಿ ಆಗುತ್ತಪ್ಪ ಮಾಡ್ಬೋದು, ಮುಂದಿನ ಸಾರಿ ಪ್ರಯತ್ನ ಪಡುವಂತ ಒಂದು ಪ್ರೋತ್ಸಾಹ ಮಾತುಗಳು ಸಾಕು ಅವನಿಗೆ, ಒಂದು ಛಲ ಬರುತ್ತೆ ಅವನು ಆ ಗೆಲುವಿನ ಹಾದಿಗೆ ಸಾಗ್ಬಿಡ್ತಾನೆ. ಹಾಗಾಗಿ ಇದು ಒಂದು ಒಳ್ಳೆ ವಿಷಯ, ಮತ್ತೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ಸೋತವನೇನ್ ಅವನು ದಡ್ಡ ಅಲ್ಲ, ಮತ್ತೆ ಅವನ್ ಕೈಲಿ ಆಗದವನಲ್ಲ, ಅವನಿಗೂ ಕೂಡ ಒಂದ್ ಸ್ವಲ್ಪ ನಾವು ಪ್ರೋತ್ಸಾಹ ಕೊಟ್ರೆ, ಏನ್ ಬೇಕು ಅದನ್ನೆಲ್ಲ ಕೊಟ್ರೆ, ಕಲ್ಪನೆ ಅದನ್ನ ಒದಗಿಸ್ಕೊಟ್ರೆ ಅವನು ಕೂಡ ಮುಖ್ಯವಾಹಿನಿಯಲ್ಲಿ ತುಂಬಾ ಹೆಸರು ಮಾಡ್ತಾನೆ ಅನ್ನೋದನ್ನ ಅವನಿಗೆ ಮನವರಿಕೆ ಮಾಡ್ಬೇಕು,
0: ಮನವರಿಕೆ ಮಾಡ್ಕೊಡ್ಬೇಕಾಗುತ್ತ. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
12: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಸೋಮಶೇಖರ್ ಸರ್ ಅವರು ಹಾಸನದಿಂದ ಕರೆ ಮಾಡಿದ್ರು. ಅವ್ರು ಹೇಳಿದಾಗೆ ನಾವೀಗ ಯಾರೇ ಆದ್ರೂ ಸೋತಿದ್ದಾರೆ ಅಥವಾ ಅವರ ಜೀವನದಲ್ಲಿ ಏನೋ ವೈಫಲ್ಯ ಕಂಡ್ರು ಅಂತ ಹೇಳಿದ ತಕ್ಷಣ ಅವರು ನೋಡಿ ನಗೋದಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದಕ್ಕಿಂತ ನಿಮ್ಮ ಕೈಯಲ್ಲಿ ಇನ್ನಷ್ಟು ಆಗುತ್ತೆ ಮಾಡಿ ಅನ್ನುವಂಥ ಒಂದು ಪ್ರೋತ್ಸಾಹದ ಒಂದು ಮಾತಿರ್ಬೋದು ಅಥವಾ ಒಂದು ಬೆನ್ ತಟ್ಟಿ ಪ್ರೋತ್ಸಾಹಿಸಿದ್ರೆ ಅವ್ರು ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನರು ನಾವು ಈ ಥರ ನೋಡಿರ್ತೀವಿ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ಹಲೋ
0: ಮೇಡಮ್, ನಮಸ್ತೆ. ಗುಣಾ ಮೇಡಮ್ ಹೇಗಿದ್ದೀರಾ?
13: ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಮೇಡಮ್. ಇವತ್ತು ವೈಫಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ, ಅಂತಾರಾಷ್ಟ್ರೀಯ ವೈಫಲ್ಯ ದಿನ.
13: ವೈಫಲ್ಯದ ಬಗ್ಗೆ, ರಾಷ್ಟ್ರೀಯ ವೈಫಲ್ಯ ದಿನ, ರಾಷ್ಟ್ರೀಯ ಸಾಫಲ್ಯ ದಿನನೂ ಒಂದು ಕ್ರಿಯೇಟ್ ಆಗಿತ್ತು ಅನ್ಕೊಳ್ತೀನಿ. ಹೌದು ಮೇಡಮ್, ನಿಜವಾಗ್ಲು ಜೀವನದಲ್ಲಿ ವೈಫಲ್ಯ ಸಾಫಲ್ಯ ಸೋಲು ಗೆಲುವು ಇರ್ಲೇಬೇಕು, ಇದ್ದೇ ಇದೆ. ನಾವು ಇರ್ಲೇಬೇಕು ಇರ್ಲೇಬಾರ್ದು ಅಂದ್ರೂ ಕಾಜ ಜೀವನ ಎಲ್ಲಗಳ ಸಮ್ಮಿಶ್ರಣ ಆಗಿರುತ್ತೆ. ಸೋಲೆ ಗೆಲುವಿನ ಮೆಟ್ಟಿಲು, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಜೀವನದಲ್ಲಿ ಒಮ್ಮೆನಾದ್ರೂ ಸೋಲ್ಬೇಕು ಮೇಡಮ್, ಸೋತ್ರೆ ಮಾತ್ರ ಗೆಲುವಿನ ಮಹತ್ವ ಗೊತ್ತಾಗುತ್ತೆ, ಸೋಲಿನ ನೋವು ಏನು ಅನ್ನೋದು ಗೊತ್ತಾಗುತ್ತೆ. ಸದಾ ಗೆಲ್ತಾನೆ ಇದ್ರೆ ಜೀವನದಲ್ಲಿ ಉತ್ಸಾಹ ಮತ್ತೆ ಏನು ಒಂದು ಇದೇ ಇರೋದಿಲ್ಲ, ಒಂದು ಯಾವ್ದೇ ಒಂದು ಆಸಕ್ತಿನೇ ಇರೋದಿಲ್ಲ. ಎಲ್ಲದ್ರಲ್ಲೂ ಆಡಿದ್ರಲ್ಲೆಲ್ಲ ಗೆಲ್ತಾ ಇದ್ದೀನಿ, ಬರ್ದಿರೋದ್ರೆಲ್ಲ ಪಾಸ್ ಆಗ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಏನಿರಲಿಲ್ಲ, ಗೆಲುವಿನಾಚೆ ಏನೇ ಇಲ್ಲ ಮೇಡಮ್. ಕುಣಿದು ಕುಪ್ಪಳಿಸಬಹುದು ಅಷ್ಟೇ, ಒಂದೇ ಕಣ. ಆದ್ರೆ ಸೋತ್ರೆ ಮಾತ್ರ 100 ಪಾಠ, 100
0: ಅನುಭವ ಇರುತ್ತೆ,
13: ನೀತಿಗಳನ್ನ ಕಲಿತೀವಿ. ಸೋತಿದ್ದಕ್ಕೆ ಕಾರಣ ಏನು ಅಂತ ಹುಡುಕ್ತೀವಿ, ಎಲ್ಲಿ ನಾವು ಸೋತ್ವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ಏನಕ್ಕೆ ಸೋಲ್ಬಾರ್ದಿತ್ತು, ಏನಕ್ಕೆ ಸೋತಿದ್ವಿ ಇಂಥವೆಲ್ಲವೆಲ್ಲ ಒಂದು ಕೆಲವೊಂದು ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಸೋಲನ್ನ ಇಷ್ಟೆಲ್ಲ ಹೇಳ್ತೀವಿ ಮೇಡಮ್, ಸೋಲು ಸೋಲ್ಬೇಕು ಅಂತ. ಆದ್ರೆ ನಿಜವಾಗಿ ನಾವು ಸೋತಾಗ ನಮ್ಗೆ ಎಷ್ಟು ಸಂಕಟ ನೋವಾಗುತ್ತೆ ಅಂತ ಸೋಲನ್ನ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ಸರಿ ಒಂದು ಅನುಭವ ಆಗ್ಬೇಕು ಮನುಷ್ಯನಿಗೆ, ಅನುಭವ ಆದಾಗ ಇದೆಲ್ಲದು ಗೊತ್ತಾಗುತ್ತೆ. ಮತ್ತೆ ಜೀವನದಲ್ಲಿ ಸೋಲುಗಳು ಇದ್ದಿದ್ದೆ ಮೇಡಮ್, ನನಗೆ ಬೇಡ, ನಾನು ಸೋಲೋದ್ ಬೇಡ, ನಾನು ಗೆಲ್ಲೇಬೇಕಿತ್ತು ಅಂತೆಲ್ಲ ಅನ್ಕೊಳ್ತೀವಿ. ಬಟ್ ಎಲ್ಲದನ್ನ ಹೇಳದ್ನಲ್ಲ, ಎಲ್ಲವೂ ಸೇರಿ ಇವೆಲ್ಲ ಜೀವನ ಬದುಕಿನ ನಾಡಿದೆ, ಎರಡು ಮುಖಗಳು ಆಗಿದೆ,
0: ಕೆಲವೊಂದು ಸಿಚುವೇಶನ್ ಕೂಡ ಕಾರಣ ಆಗುತ್ತೆ.
13: ಹೌದು, ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮತ್ತೆ ಸೋತಾಗ ಎದೆ ಗೊಂದಬಾರ್ದು. ಇದೊಂದು ಜೀವನದಲ್ಲಿ ದೊಡ್ಡ ಪಾಠ ಅಂತಂದ್ರೆ ಸೋತೆ ಅಂತ ಹಿಂದಕ್ಕೆ ಹೆಜ್ಜೆ ಇಡಬಾರ್ದು, ಎದೆ ಗೊಂದಬಾರ್ದು ಮೇಡಮ್. ಅಲ್ಲಿ ನಾವು ನಿಜವಾಗ್ಲ ಆತ್ಮ ಸ್ಥೈರ್ಯ ಕಳ್ಕೊಂಡೋಗ್ಲೇ ನಿಜವಾದ ಸೋಲು ನಮಗೆ ಸಂಭವಿಸೋದು. ಹಾಗಾಗಿ ಈಗ ಒಂದು ವಿದ್ಯಾರ್ಥಿಗಳಾಗ್ಲಿ ಮಕ್ಕಳಾಗ್ಲಿ ಪುಸ್ತಕದಲ್ಲಿ ಫೇಲ್ ಆದ್ರು, ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರು, ಒಂದು ಕ್ಲಾಸ್ ಅಲ್ಲಿ ಫೇಲ್ ಆದ್ರು, ನಾವ್ ಅನ್ಬೇಕು ಆ ವ್ಯಕ್ತಿ ಸೋತಿಲ್ಲ, ಆ ಮಗು ಸೋತಿಲ್ಲ, ಆ ಸಬ್ಜೆಕ್ಟ್ ಫೇಲ್ ಆಗಿದೆ, ಮಗು ಫೇಲ್ ಆಗಿಲ್ಲ, ಮಗುಗೆ ಪಾಸ್ ಆಗೋದಕ್ಕೆ ಇನ್ನೂ ಮುಂದಕ್ಕೆ ಭವಿಷ್ಯ ಇದೆ, ದಾರಿ ಇದೆ, ಜೀವನ ಇದೆ ಅಂತೇಳಿ ಅಲ್ವಾ. ಎಷ್ಟೊಂದು ಇದನ್ನ ಕುರಿತೆ ಎಷ್ಟೋ ನೀತಿ ಪಾಠಗಳು, ಪಂಚತಂತ್ರ ಕಥೆಗಳು, ಚಲನಚಿತ್ರಗಳು ನಮ್ಗೆ ಮಾದರಿಯಾಗಿ
0: ಅಂದ್ರೆ
13: ಸ್ಫೂರ್ತಿ ಆಗುತ್ತೆ. ಮತ್ತೆ ಎಷ್ಟು ನೆರೆಹೊರೆಯವ್ರನ್ನ ನೋಡ್ತೀವಿ ಬದುಕಿನಲ್ಲಿ ಏನೆಲ್ಲ ಕಷ್ಟ ನಷ್ಟಗಳನ್ನ ಹೊಂದಿನೂ ಅವ್ರ ಚೈತ್ರನ ಸ್ಫೂರ್ತಿಯಾಗಿ ಬದುಕ್ತಾ ಇರ್ತಾರೆ ಅಂದ್ರೆ ಈ ಚೈತನ್ಯ ಎಲ್ಲಿಂದ ಬಂತು? ಹಾಗಾದ್ರೆ ಆ ಸೋಲಿಗೆ ಏನು ಬೆಲೆನೇ ಇಲ್ವಾ? ಸೋಲಿಂದ ಏನು ತಿಳಿಯದೇ ಇಲ್ವಾ? ಎಲ್ಲದೂ ಆಗಿರುತ್ತೆ. ಅವರು ಮಾನಸಿಕವಾಗಿ ಅದನ್ನೆಲ್ಲ ಅನುಭವಿಸಿರ್ತಾರೆ, ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಜೀವನದಲ್ಲಿ ತುಂಬಾ ಜನ ಸೋತು ಗೆಲ್ಲೋದೇ ಜಾಸ್ತಿ, ಗೆದ್ದು ಗೆಲ್ಲೋದಕ್ಕಿಂತ ಸೋತು. ಮತ್ತೆ ಹಲವಾರು ಜನ ಒಂದು ಪಂದ್ಯ ನಡೆದಾಗ ಹಲವಾರು ಜನ ಸೋತಿದ್ದಕ್ಕೆ ಒಬ್ಬ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ.
0: ಹಲವಾರು ಹಿಂದೆ ಸಾಕಷ್ಟು ಜನರ
13: ಸಾಕಷ್ಟು ಸೋಲುಗಳು ಬೇರೆಯವ್ರ ಸೋಲನ್ನ ಗುಟ್ಟು ಅಡಗಿರುತ್ತೆ. ಹಾಗಾಗಿ ಇನ್ನೂ ಒಂದು ನಾನು ಬೇಡ ಅಂತ ಹೇಳಿದ್ರು ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಪ್ರೇಮದ ಊರಲ್ಲಿ ಕ್ರಿಕೆಟ್ ಪಂದ್ಯದಲ್ಲಿ ಅವನು ಸೋಲ್ತಾನೆ, ಸೋತಿದ್ದು ಸೋತು ಗೆದ್ದ ಅವನು. ಆ ಸ್ಟೋರಿ ನೋಡಿದವ್ರಿಗೆ ಗೊತ್ತಾಗತ್ತೆ ಇಂತ ಎಂತ ನಿದರ್ಶನಗಳು ಮೇಡಮ್ ಎಷ್ಟು ಜೀವನದಲ್ಲಿ. ಹೌದು, ವ್ಯಕ್ತಿಗಳಿಗೆ ಮತ್ತೆ ನಾವು ಸೋಲ್ಬೇಕಾಗುತ್ತೆ ಮೇಡಮ್, ಕೆಲವೊಂದು ಪ್ರೀತಿಗೆ, ಕೆಲವೊಂದು ವ್ಯಕ್ತಿಗೆ, ಕೆಲವೊಂದು ವಿಷಯಕ್ಕೆ, ಕೆಲವೊಂದು ಯಾವ್ದೋ ಒಂದು ಕಾರಣಕ್ಕೆ ನಮಗೆ ಸೋಲು ಅಗತ್ಯ ಇರೋದಿಲ್ಲ. ಸೋಲಿನ ನಾವು ಆತರ ದುರ್ಬಲರು ಆಗಿರೋದಿಲ್ಲ, ಆದ್ರೆ ಏನ್ ಮಾಡ್ತೀವಿ, ಸೋತ್ ಬಿಡ್ತೀವಿ. ಉದಾಹರಣೆಗೆ ಅಂತ ತಗೊಂಡ್ರೆ ಮಕ್ಳು, ಮಕ್ಳ ಮುಂದೆ ಎಷ್ಟು ಸೋಲ್ತೀವಿ ಮೇಡಮ್ ನಾವು, ಎಷ್ಟೆಲ್ಲ ದೊಡ್ಡ ಉನ್ನತ ವ್ಯಕ್ತಿಯಾಗಿ ಏನೆಲ್ಲ ಆಗಿದ್ರು ಮಕ್ಳು ಮಾಡೋ ತರಲೆ ಎರಗಳೇ ಆಟ ಪಾಠಗಳಲ್ಲಿ ತಂದೆ ಆಗ್ಲಿ ತಾಯಿ ಆಗ್ಲಿ ಎಲ್ಲ ಒಂದ ಒಂದ ಬರಿಗಿಟ್ಟು ಅದ್ರ ಮುಂದೆ ಮಗು ಮಗುವಾಗಿ ಬೆಳಿತೀವಲ್ಲ, ಅಲ್ಲಿ ಒಂದು ಸುಖ ಸಿಕ್ಬಿಡುತ್ತೆ. ಹಾಗಾಗಿ ಸೋಲ್ಬೇಕು, ಸೋಲ್ತಾ ಹೋದ್ರೆ ಹೇಳ್ತಾ ಹೋದ್ರೆ ತುಂಬಾ ಸೋಲಿನ ಬಗ್ಗೆ ಹೇಳ್ಬೋದು, ಸಾಕು
0: ಮೇಡಮ್. ಧನ್ಯವಾದ.
13: ಥ್ಯಾಂಕ್ ಯು.
0: ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೋಲು ಅನ್ನೋದು ನಮಗೆ ಒಂದು ಅನುಭವವನ್ನು ಕಲಿಸ್ಕೊಡುತ್ತೆ, ಸೋಲು ಅನ್ನೋದು ನಮ್ಮ ದೌರ್ಬಲ್ಯ ಅಲ್ಲ ಅನ್ನೋದನ್ನು ತಿಳಿಸಿದ್ರು. ಹಾಗೆ ಸೋಲು ಅನ್ನೋದರಲ್ಲಿ ಸಾಕಷ್ಟು ಅನುಭವನ ನಾವು ತಿಳಿಯೋದಕ್ಕೆ ಸಾಧ್ಯ. ಗೆದ್ದವ್ರ ಹತ್ರ ಒಂದು ಅನುಭವ ಇದ್ದರೆ ಸೋತವ್ರ ಹತ್ರ ಸಾಕಷ್ಟು ಅನುಭವಗಳು ಇರುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ಟಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾಫಿ ವಿತ್ ಆರ್ಟಿಸ್ಟ್ ಲೈವ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಬೊಂಬೆ ಹಬ್ಬ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
15: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
16: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
15: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
16: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
15: ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
16: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
15: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 8618386806. ಸಂಖ್ಯೆ ಮತ್ತೊಮ್ಮೆ 8618386806.
16: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
17: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
18: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
17: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
18: ಏನವಿ ಅದು?
17: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
18: ಹಂಗಾ? ಅದ್ಯಾಕಂತೆ?
17: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
18: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
17: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
19: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
15: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
16: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
15: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
16: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
20: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
21: Radio Shumaga is the platform for all this. Contact Radio Shumaga for your commercials, advertisements, trade ideas. Contact 7259176279.
20: That is 7259176279.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
22: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
23: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
22: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
24: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಲಗಾನ್ ಕಲ್ಯಾಣ ಮಂದಿರದಲ್ಲಿ 15 ಅಕ್ಟೋಬರ್ ಬೆಳಗ್ಗೆ 10:30 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀರಾಮ್ ಸೇವಾ ಸಂಕಲ್ಪದಿಂದ ಆಯೋಜಿಸಿರುವ ಕಾರ್ಯಕ್ರಮವನ್ನು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಉದ್ಘಾಟಿಸುವರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಾಸಕಿ ಶಾರದಾ ಪೂರ್ಯ ನಾಯ್ಕ್, ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಹೆಚ್ಚುವರಿ ಪೊಲೀಸ್ ಉಪಾಧೀಕ್ಷಕ ಎಜಿ ಕಾರ್ಯಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಶ್ರೀರಾಮ್ ಫೈನಾನ್ಸ್ ಸಂಸ್ಥೆ ಜಿಎಂಡಿ ಸಿಎಒ ಸುದರ್ಶನ್ ಬಿ ಹೊಳ್ಳ ಅಧ್ಯಕ್ಷತೆ ವಹಿಸುವರು. ಬೆಂಗಳೂರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಧರ್ ಮಠ್, ಮಂಗಳೂರು ಜೋನಲ್ ಬಿಸ್ನೆಸ್ ಹೆಡ್ ಶರಶ್ಚಂದ್ರ ಭಟ್ ಕಾಕುಂಜೆ, ರೀಜನಲ್ ಬಿಸ್ನೆಸ್ ಹೆಡ್ ಜಾರ್ಜ್ ಡಿಸೋಜಾ ಮತ್ತಿತರರು ಪಾಲ್ಗೊಳ್ಳುವರು. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಿರುವ ಪರಿಸರ ದಸರಾ ಕಾರ್ಯಕ್ರಮವು ಅಬ್ಬಲಗೆರೆಯ ಈಶ್ವರವನದಲ್ಲಿ ದಿನಾಂಕ 15/10/2026 ನಡೆಯಲಿದ್ದು, ಪ್ರೌಢಶಾಲಾ ಮಕ್ಕಳಿಗಾಗಿ ಪರಿಸರ ಕುರಿತಾದ ಚಿತ್ರಕಲೆ ಸ್ಪರ್ಧೆ, ಮರಗಳನ್ನು ಗುರುತಿಸುವ ಸ್ಪರ್ಧೆ ಹಾಗೂ ಪರಿಸರ ರಸಪ್ರಶ್ನೆ ಏರ್ಪಡಿಸಲಾಗಿದ್ದು, ಪಾಲಿಕೆಯ ವತಿಯಿಂದ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡಲಾಗುವುದು. ಮುಂದಿನ ವಿವರ. ಕನ್ನಡ ಚಿತ್ರರಂಗದ ಸಾಧಕರಿಗೆ ಗೌರವ ಹಾಗೂ ರಾಜ್ ಅನಂತ್ ಗೀತೆಗಳ ಸಂಗೀತ ಸಂಭ್ರಮ ಇವೆಲ್ಲವನ್ನು ಒಳಗೊಂಡ ಶಿವಮೊಗ್ಗ ಸಿನಿ ದಸರಾ 14/14 ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸಿನಿಮೊಗೆ ಶಿವಮೊಗ್ಗ ಚಿತ್ರ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಉದ್ಘಾಟಿಸಲಿದ್ದಾರೆ ಎಂದರು. ಪೋಷಕ ಕಲಾವಿದೆ ಸಂಗೀತ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ ದೇಶಾದ್ರಿ ಹೊಸ್ಮನಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಬಿವಿ ತುಕಾರಾಮ್ ರಾವ್ ಪಾಲ್ಗೊಳ್ಳಲಿದ್ದಾರೆ. ಸಿನಿಮೊಗೆ ಚಿತ್ರ ಸಮಾಜ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಗೌರವಿಸಲಾಗುವುದು. ಚಿತ್ರರಂಗದಲ್ಲಿ ಸಾಧನೆ ಮಾಡುತ್ತಿರುವ ಶಿವಮೊಗ್ಗ ನಗರದ ಪ್ರತಿಭೆಗಳಾದ ಗಾರ್ಗಿ ಕಾರೆಹಕ್ಲು, ಚಂದ್ರಶೇಖರ್ ಶಾಸ್ತ್ರಿ, ಚಂದ್ರಶೇಖರ್ ಹಿರೇಗೋಣಗೆರೆ, ದಾನಮ್ಮ, ಶಿವಮೊಗ್ಗ ರಾಮಣ್ಣ ಹಾಗೂ ರಘು ಗುಂಡ್ಲು ಅವರನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ, ಉದ್ಘಾಟನೆಯ ಬಳಿಕ ಪ್ರತಿಬಿಂಬ ಶೀರ್ಷಿಕೆಯಡಿ ಮಲೆನಾಡಿನ ಪ್ರತಿಭೆಗಳು ನಿರ್ಮಿಸಿರುವ 10 ಕಿರುಚಿತ್ರಗಳನ್ನು ಪ್ರದರ್ಶಿಸಿ ಸಂವಾದ ನಡೆಸಲಾಗುವುದು. ಮಾಲ್ಗುಡಿ ಡೇಸ್ ಖ್ಯಾತಿಯ ನಟ ಮಾಸ್ಟರ್ ಮಂಜುನಾಥ್ ಹಾಗೂ ಮಾಸ್ಟರ್ ರೋಹಿತ್ ಶ್ರೀನಾಥ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಂವಾದ ನಡೆಸಿಕೊಡಲಿದ್ದಾರೆ ಎಂದರು. ಪೃಥ್ವಿಗೌಡ ನಿರ್ದೇಶನದ ಕಬಂದ, ಪ್ರಶಾಂತ್ ಸಾಗರ್ ಅವರ ಶರಾವತಿ, ನಾಗರಾಜ್ ನೀಲ್ ಅವರ ದಿ ಗಿಫ್ಟ್, ಮೇದಿನಿ ಕೆಳಮನೆ ಅವರ ದಾಳಿ, ಈಶಾನ್ಯ ಶರ್ಮ ಅವರ ಡಬಲ್ ಟಿಕ್, ನಾಗರಾಜ್ ಕಿತ್ತೂರವರ ಖಾಸಗಿ ಕನಸಿನ ಕಾಗದ, ನವನ್ ಶ್ರೀನಿವಾಸ್ ಅವರ ಗೋಣಿಚೀಲ, ಅನೀಶ್ ಶರ್ಮಾ ಅವರ ಒಡ್ಡಾರಾಧಕ, ನವೀನ್ ತೇಜಸ್ವಿ ಅವರ ಹಬ್ಬ ಹರಿದಿನ ಸುಗ್ಗಿ ಶಿವರಾತ್ರಿ ಹಾಗೂ ವಿದ್ಯಾಲಕ್ಷ್ಮೀ ಪ್ರಹ್ಲಾದ್ ಅವರ ಘಮ ಕಿರುಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಸಂಜೆ ರಾಜ್ ಅನಂತ್ ಗಾನಯಾನ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು, ವಿನಯ್ ಶಿವಮೊಗ್ಗ, ಪೃಥ್ವಿಗೌಡ, ಕಾರ್ತಿಕ್ ನಾಗಲಾಪುರ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಮೇಲ್ವಿನ್ ಲೇಮಾ, ವಿನಯ್, ರಮೇಶ್, ರಾಘವೇಂದ್ರ ರಂಗದೋಳ್ ಹಾಗೂ ವಿಠಲ್ ರಂಗದೋಳ್ ವಾದ್ಯ ಸಂಗೀತದಲ್ಲಿ ಸಾಥ್ ನೀಡಲಿದ್ದಾರೆ. ಇಮ್ಯಾಜಿನ್ ಡ್ಯಾನ್ಸ್ ಸ್ಟುಡಿಯೋ ತಂಡದಿಂದ ಚಿತ್ರಗೀತೆಗಳಿಗೆ ನೃತ್ಯ ಪ್ರದರ್ಶನ ಇರಲಿದೆ ಎಂದರು. ಸಿನಿ ದಸರಾ ಉತ್ಸವ ಸಮಿತಿಯ ಕಾರ್ಯದರ್ಶಿ ಯಶವಂತ್, ವೈದ್ಯನಾಥ್, ವಿನಯ್ ಶಿವಮೊಗ್ಗ, ಜಿ ವಿಜಯಕುಮಾರ್ ಹಾಗೂ ಅನಂತ್ ಮಹೇಶ್ ಇದ್ದರು. ಮುಂದಿನ ವಿವರ. ರಾಜ್ ಅನಂತ್ ಸಿನಿ ಸಂಭ್ರಮದ ಅಂಗವಾಗಿ ಶಿವಮೊಗ್ಗ ನಗರದ ಚಿತ್ರಮಂದಿರಗಳಲ್ಲಿ ಕನ್ನಡದ ಜನಪ್ರಿಯ ಚಿತ್ರಗಳನ್ನು ಪ್ರದರ್ಶಿಸಲಾಗುವುದು. ಅಕ್ಟೋಬರ್ 14ರಂದು ಬೆಳಗ್ಗೆ 8:30ಕ್ಕೆ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ

ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಎರಡು ಕನಸು, ಅಕ್ಟೋಬರ್ 16 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ ಹಾಗೂ ಅಕ್ಟೋಬರ್ 17 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟ 2, ಅಕ್ಟೋಬರ್ 18 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಈ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಮಾಹಿತಿ ನೀಡಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಂಪ್ರದಾಯದ ಸೊಬಗು, ಗೊಂಬೆಗಳ ವೈವಿಧ್ಯ, ಭಕ್ತಿಯ ಭಾವ ಮತ್ತು ವಿದ್ಯಾರ್ಥಿಗಳ ಉತ್ಸಾಹದ ಸಮ್ಮಿಲನಕ್ಕೆ ಸಾಕ್ಷಿಯಾದದ್ದು ನಗರದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನ ಎಂಸಿಎ ವಿಭಾಗದಲ್ಲಿ ನಡೆದ ಎಂಸಿ ದಸರಾ ಉದ್ಘಾಟನಾ ಕಾರ್ಯಕ್ರಮ.

ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಲೇಜಿಗೆ ಆಗಮಿಸಿದ್ದ ವಿದ್ಯಾರ್ಥಿಗಳು ತಮ್ಮ ಮನೆ ಮನೆಗಳಿಂದ ತಂದಿದ್ದ ವಿವಿಧ ಬಗೆಯ ಗೊಂಬೆಗಳನ್ನು ಕಲಾತ್ಮಕವಾಗಿ ಜೋಡಿಸಿ ಮಧ್ಯದಲ್ಲಿ ದುರ್ಗಾದೇವಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಮಾವಿನ ತೋರಣ ಹಾಗೂ ಬಾಳೆ ಕಂಬಗಳಿಂದ ಅಲಂಕರಿಸಿ ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದರು. ಉಪನ್ಯಾಸಕರು ಮತ್ತು ಸಹಪಾಠಿಗಳೊಂದಿಗೆ ಸಾಮೂಹಿಕವಾಗಿ ದೇವಿಯನ್ನು ಆರಾಧಿಸಿದ ವಿದ್ಯಾರ್ಥಿಗಳು ಜಗತ್ತಿನ ಒಳಿತಿಗಾಗಿ ಹಾಗೂ ಬದುಕಿನ ಉನ್ನತಿಗಾಗಿ ಪ್ರಾರ್ಥಿಸಿದರು. ಕಲಿಕೆಯ ಅಂಗಳದಲ್ಲಿ ಸಂಸ್ಕೃತಿಯ ಕಂಪು ಹರಡಿದ ಈ ಕ್ಷಣಗಳು ವಿದ್ಯಾರ್ಥಿಗಳಲ್ಲಿ ಸಂಪ್ರದಾಯದ ಬಗೆಗಿನ ಅಭಿಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. ದಸರೆಯ ಸಾಂಸ್ಕೃತಿಕ ವೈಭವವನ್ನು ಅನಾವರಣಗೊಳಿಸಿದ ಗೊಂಬೆಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ದಶಾವತಾರವನ್ನು ಪ್ರತಿಬಿಂಬಿಸುವ ಗೊಂಬೆಗಳು, ವಿವಾಹ ಸಂಪ್ರದಾಯ ವಿವಿಧ ಆಚರಣೆಗಳನ್ನು ಬಿಂಬಿಸುವ ಗೊಂಬೆಗಳು, ಗಂಡು ಹೆಣ್ಣಿನ ಜೋಡಿಗಳು, ಎತ್ತು ಹಸು ಕರು ಆನೆ ಸೇರಿದಂತೆ ಜನಪದ ಬದುಕು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಗೊಂಬೆಗಳ ಪ್ರದರ್ಶನ ವಿಶೇಷ ಮೆರುಗು ನೀಡಿದವು. ಪ್ರತಿಯೊಂದು ಗೊಂಬೆಯೂ ಒಂದೊಂದು ಕಥೆಯನ್ನು ಹೇಳುವಂತಿತ್ತು. ಸಂಸ್ಕೃತಿಯ ಬೆರಗುಗಳನ್ನು ನೆನಪಿಸುವ ಸುಂದರ ಕಲಾಲೋಕವನ್ನು ಸೃಷ್ಟಿಸಿತು. ಮುಂದಿನ ವಿವರ. ನಗರದ ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದಿಂದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಇನ್ಸ್ಟಿಟ್ಯೂಷನ್ಸ್ ಇನೋವೇಷನ್ ಕೌನ್ಸಿಲ್ ಸಹಯೋಗದಲ್ಲಿ ಅಂತರ ಕಾಲೇಜು ಐಡಿಯಾಥಾನ್ 2026 ಸ್ಪರ್ಧೆ ಆಯೋಜಿಸಿದ್ದು, ಕರ್ನಾಟಕದ ವಿವಿಧ ಜಿಲ್ಲೆಗಳ 20 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ, ಸೃಜನಶೀಲತೆ, ಉದ್ಯಮಶೀಲ ಚಿಂತನೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಬೆಳೆಸುವುದು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಸ್ಪರ್ಧಿಗಳು ತಮ್ಮ ನವೀನ ಆಯೋಜನೆಗಳನ್ನು ಮೌಲ್ಯಮಾಪಕರ ಮುಂದೆ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮವನ್ನು ರಾಷ್ಟೀಯ ಶಿಕ್ಷಣ ಸಮಿತಿಯ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್ ಹಾಗೂ ಜಿಲ್ಲಾ ವಾಣಿಜ್ಯ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಉದ್ಘಾಟಿಸಿದರು. ಸ್ಪರ್ಧೆಯಲ್ಲಿ ಶಿವಮೊಗ್ಗ ಎನ್ಇಎಸ್ ಐಎಎಸ್ ತಂಡ ಪ್ರಥಮ ಬಹುಮಾನ ಗಳಿಸಿತು. ತಂಡದ ವಚನ್, ಸಮನ್ ನಾಡಿಕ್, ಪ್ರಾಚಿ ಜಾನಿನ್ ಮತ್ತು ಅನಿರುದ್ಧ್ ಬಹುಮಾನ ಪಡೆದರು. ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ತಂಡ ದ್ವಿತೀಯ ಬಹುಮಾನ ಗಳಿಸಿತು. ಸಹ್ಯಾದ್ರಿ ಕಾಲೇಜು ತೃತೀಯ ಬಹುಮಾನ ಪಡೆಯಿತು. ಮುಂದಿನ ವಿವರ. ಶಿವಮೊಗ್ಗದ ವನ್ಯಜೀವಿ ವಿಭಾಗದ ವ್ಯಾಪ್ತಿಯಲ್ಲಿರುವ ಪ್ರಸಿದ್ಧ ಸಕ್ರೆಬೈಲು ಆನೆ ಬಿಡಾರದ ಆನೆಗಳ ಆರೈಕೆ, ಚಿಕಿತ್ಸೆ ಹಾಗೂ ವನ್ಯಜೀವಿ ರಕ್ಷಣಾ ಕಾರ್ಯಗಳಿಗಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಪಶು ವೈದ್ಯರೊಬ್ಬರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು, ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ಅಕ್ಟೋಬರ್ 16ರವರೆಗೆ ವಿಸ್ತರಿಸಲಾಗಿದೆ. ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಕಟಿಸಿರುವಂತೆ, ಈ ಹುದ್ದೆಯು ತುರ್ತು ಸಂದರ್ಭಗಳಲ್ಲಿ ವನ್ಯ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದು, ಮರಣೋತ್ತರ ಪರೀಕ್ಷೆ ನಡೆಸುವುದು ಹಾಗೂ ಮಾನವ ವನ್ಯ ಪ್ರಾಣಿ ಸಂಘರ್ಷದ ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಅರ್ಜಿದಾರರು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡರಿ ಪದವಿ ಪಡೆದಿರಬೇಕು. ವನ್ಯಜೀವಿ ವಿಷಯದಲ್ಲಿ ಸ್ನಾತಕೋತ್ತರ ಪಶು ವೈದ್ಯಕೀಯ ಪದವಿ ಪಡೆದವರಿಗೆ ಹಾಗೂ ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳ ವನ್ಯಜೀವಿ ಕ್ಷೇತ್ರ ಅಥವಾ ಮೃಗಾಲಯಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಇರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಸಕ್ತರು ತಮ್ಮ ಸ್ವಯಂ ವಿವರಗಳೊಂದಿಗೆ ಅಗತ್ಯ ದಾಖಲೆಗಳೊಂದಿಗೆ ಅಕ್ಟೋಬರ್ 17ರಂದು ಬೆಳಗ್ಗೆ 10 ಗಂಟೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ವನ್ಯಜೀವಿ ವಿಭಾಗ, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818222223 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಗಂಗ ದಸರಾ ಉದ್ಘಾಟಿಸಿ ಮಾತನಾಡಿದ ಅವರು, ಶಿವಮೊಗ್ಗ ದಸರಾದಲ್ಲಿ ಮುಂದಿನ ದಿನಗಳಲ್ಲಿ ನಾಟಕ ಪ್ರದರ್ಶನಕ್ಕೆ ಹೊಸ ತಂಡಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಎಂದರು. ಲೋಕಾಯುಕ್ತ ಡಿವೈಎಸ್ಪಿ ಬಿಪಿ ಚಂದ್ರಶೇಖರ್ ಮಾತನಾಡಿ, ಮಕ್ಕಳಲ್ಲಿ ಕಲೆಯ ಬಗ್ಗೆ ಒಲವು ಮೂಡಿಸುವುದು ಪಾಲಕರ ಕರ್ತವ್ಯ. ಮೊಬೈಲ್ ಗೀಳಿನಿಂದ ಹೊರಬಂದು ಇಂತಹ ವೇದಿಕೆಗಳಲ್ಲಿ ತೊಡಗಿಸಿಕೊಂಡರೆ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದರು. ರಂಗಾಯಣದ ನಿರ್ದೇಶಕ ಪ್ರಸನ್ನ ಡಿ ಸಾಗರ ಮಾತನಾಡಿದರು. ಹವ್ಯಾಸಿ ರಂಗತಂಡಗಳ ಕಲಾವಿದರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕಾಂತೇಶ್, ಕದರಮಂಡಲಗಿ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್, ರಂಗದಸರಾ ಕಾರ್ಯದರ್ಶಿ ಮಧು ನಾಯ್ಕ್, ರಂಗ ಕಲಾವಿದ ಆರ್ಎಸ್ ಆಲಸ್ವಾಮಿ ಇದ್ದರು. ಮುಂದಿನ ವಿವರ. ನವರಾತ್ರಿ ಹಬ್ಬವನ್ನು ಭಾರತದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಆಚರಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಶ್ರೀ ಚಾಮುಂಡೇಶ್ವರಿ ಹೆಸರಿನಲ್ಲಿ, ಅಸ್ಸಾಂ ಸೇರಿ ಇತರೆಡೆ ದುರ್ಗಾದೇವಿ ಎಂದು ಪೂಜಿಸುತ್ತಾರೆ ಎಂದು ತಾಲೂಕು ಪಂಚಾಯಿತಿ ಇಒ ಆಶಲತಾ ಹೇಳಿದರು. ನಗರಸಭೆ ದಸರಾ ಆಚರಣೆ ಅಂಗವಾಗಿ ಜನ್ನಾಪುರದ ಬಂಟರ ಭವನದಲ್ಲಿ ಸಂಘ ಸಂಸ್ಥೆಗಳ ಮಹಿಳೆಯರಿಗೆ ಆಯೋಜಿಸಿದ್ದ ಇಂಧನರಹಿತ ಅಡುಗೆ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದರು. ದುಷ್ಟಶಕ್ತಿ ಸಂಹಾರ ಈ ಹಬ್ಬದ ಮುಖ್ಯ ಉದ್ದೇಶ. ದಸರಾ ಹಬ್ಬವನ್ನು ಬೇರೆ ರಾಜ್ಯಗಳಲ್ಲಿ ಹಬ್ಬವನ್ನಾಗಿ ಆಚರಿಸಿದರೆ ಕರ್ನಾಟಕದಲ್ಲಿ ನಾಡ ಹಬ್ಬವನ್ನಾಗಿ ಆಚರಣೆ ಮಾಡುತ್ತೇವೆ. ಈ ಹಬ್ಬಕ್ಕೆ ಇತಿಹಾಸವೂ ಇದೆ. ಇದರಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಅಪಾರ ಎಂದರು. ಪೌರಾಯುಕ್ತ ಕೆಎನ್ ಹೇಮಂತ್ ಮಾತನಾಡಿ, ಮಹಿಳೆಯರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹಿಳಾ ದಸರಾ ಆಚರಣೆ ಮಾಡಲಾಗುತ್ತಿದೆ. ತಾಲೂಕಿನ ಮಹಿಳೆಯರು ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಅಡುಗೆ ಸ್ಪರ್ಧೆಯಲ್ಲಿ 18 ತಂಡಗಳು ಭಾಗವಹಿಸಿದ್ದವು. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮಹಿಳಾ ಘಟಕ ಪ್ರಥಮ ಸ್ಥಾನ, ಶ್ರೀ ಮೇಧಾ ಸ್ವಸಹಾಯ ಸಂಘ ಜಟ್ಪಟ್ ನಗರ ದ್ವಿತೀಯ ಸ್ಥಾನ, ಕೆಎಸ್ಪಿಎಸ್ಟಿಎ ಮಹಿಳಾ ವೇದಿಕೆ ತೃತೀಯ ಸ್ಥಾನ ಪಡೆದವು. ನಗರಸಭೆ ಅಧ್ಯಕ್ಷೆ ಗೀತಾ ರಾಜ್ಕುಮಾರ್, ಸದಸ್ಯರಾದ ಕೋಟೇಶ್ವರ ರಾವ್, ಬಸವರಾಜ್, ನಾಗರತ್ನ, ಅನುಸುಧಾ ಮೋಹನ್ ಇತರರಿದ್ದರು. ಮುಂದಿನ ವಿವರ. ಜಾಗತಿಕ ಆರ್ಥಿಕ ಸವಾಲುಗಳ ನಡುವೆಯೂ ಭಾರತ ಸ್ಥಿರ ಬೆಳವಣಿಗೆ ಕಾಯ್ದುಕೊಂಡಿದೆ ಎಂದು ನಿವೃತ್ತ ಪ್ರಾಧ್ಯಾಪಕ ಟಿಆರ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗ ಮತ್ತು ಸಹ್ಯಾದ್ರಿ ಎಕನಾಮಿಕ್ ಫೋರಂ ಸಹಯೋಗದಲ್ಲಿ ಭಾರತದ ಜಿಡಿಪಿ 2026-27 ಸಾಲಿನ ಮೊದಲ ತ್ರೈಮಾಸಿಕದ ಅಂದಾಜುಗಳ ಅವಲೋಕನ ಕುರಿತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೃಷಿ ಉತ್ಪಾದನೆ ಮತ್ತು ಸೇವಾ ವಲಯಗಳ ಸಮತೋಲಿತ ಕೊಡುಗೆ ಇದಕ್ಕೆ ಕಾರಣ ಎಂದರು. ಪ್ರಾಚಾರ್ಯ ಡಾ ಸಿರಾಜ್ ಅಹಮದ್ ಮಾತನಾಡಿ, ವಿದ್ಯಾರ್ಥಿಗಳು ದೇಶದ ಆರ್ಥಿಕ ಬೆಳವಣಿಗೆ, ಜಿಡಿಪಿ ಮತ್ತು ಸರ್ಕಾರದ ನೀತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು ಎಂದರು. ಎಚ್ಎಂ ಶಂಭುಲಿಂಗಮೂರ್ತಿ, ಎಚ್ಪಿ ಮಂಜುನಾಥ್, ಸಿಆರ್ ರಾಘವೇಂದ್ರ ಇದ್ದರು. ಮುಂದಿನ ವಿವರ. ಎಡಹಳ್ಳಿ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಕ್ಟೋಬರ್ 13-15 3 ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣ ಗಾಂಧಿ ತತ್ವ ಪ್ರಣಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 13 ಬೆಳಗ್ಗೆ 10:30 ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣ ಉದ್ಘಾಟಿಸುವರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಗಣೇಶ್ ಅಧ್ಯಕ್ಷತೆ ವಹಿಸುವರು. ಜನಪದರ ಕಣ್ಣಲ್ಲಿ ಗಾಂಧಿ, ಬಹುರೂಪಿ ಗಾಂಧಿ, ಈ ವಿಷಯ ಕುರಿತು ಗೋಷ್ಠಿ ಮತ್ತು ಗಾಂಧಿ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಕುರಿತು ಉಪನ್ಯಾಸ ಇರಲಿದೆ. ಅಕ್ಟೋಬರ್ 14 ಬೆಳಗ್ಗೆ 10:30 ಗಾಂಧೀಜಿ ಹೋರಾಟದ ಆರಂಭಿಕ ದಿನಗಳು, ಮಧ್ಯಾಹ್ನ 2 ಗಾಂಧಿ ತಾತ್ವಿಕ ಚಿಂತನೆಗಳು, ಗಾಂಧಿ ಸೇವೆ ಸ್ವಚ್ಛತೆ, ಈ ವಿಷಯ ಕುರಿತು ಉಪನ್ಯಾಸ ನಡೆಯಲಿದೆ. ಅಕ್ಟೋಬರ್ 15 10:30 ಗಾಂಧಿ ಸಮಕಾಲೀನ ಸಂದರ್ಭ, ಗಾಂಧಿ ಸತ್ಯ ಮತ್ತು ಅಹಿಂಸೆ, ಮಧ್ಯಾಹ್ನ 2 ಗಾಂಧಿ ಚಿಂತನ ಮಂಥನ ಕುರಿತು ಉಪನ್ಯಾಸ ನಡೆಯಲಿದೆ. ಅಕ್ಟೋಬರ್ 15 ಮಧ್ಯಾಹ್ನ 3 ಸಾಹಿತಿ ಎಡೆಹಳ್ಳಿ ಭದ್ರಪ್ಪಗೌಡ ಸಮಾರೋಪ ಭಾಷಣ ಮಾಡುವರು. ಮುಂದಿನ ವಿವರ. ವ್ಯಕ್ತಿಯು ಬದುಕಿಗೆ ಸ್ಫೂರ್ತಿಯ ಸೆಲೆಯಾಗಿ ಹಾಗೂ ಲೋಪ ತಿದ್ದಿಕೊಳ್ಳಲು ನಾಡಹಬ್ಬ ದಸರಾ ಮಾರ್ಗದರ್ಶಕವಾಗಿದೆ ಎಂದು ಜಡೆ ಸಂಸ್ಥಾನ ಮಠದ ಶ್ರೀ ಮಹಾಂತ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಆವರಣದಲ್ಲಿ ದಸರಾ ಉತ್ಸವ ಸಮಿತಿ, ತಾಲೂಕು ಆಡಳಿತ ಹಾಗೂ ಪುರಸಭೆಯಿಂದ ಹಮ್ಮಿಕೊಂಡಿದ್ದ 18 ವರ್ಷದ ಸಾರ್ವಜನಿಕ ದಸರಾ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾಡಹಬ್ಬ ಎಂದರೆ ಎಲ್ಲರೂ ಕೂಡಿ ಒಳ್ಳೆಯ ಮಾತನಾಡುವ ಹಾಗೂ ತತ್ವಗಳ ಚಿಂತನೆಯ ಆಚರಣೆಯಾಗಿದೆ. ಬದುಕಿನಲ್ಲಿ ಬಡತನ, ಸಿರಿತನ ಬರುತ್ತವೆ. ಆಗ ನಾವು ಸಮಾಧಾನದಿಂದ ಇರಬೇಕು. ಅರಿಷಡ್ವರ್ಗಗಳನ್ನು ಮೆಟ್ಟಿ ನಿಂತರೆ ಕುಟುಂಬದ ನೆಮ್ಮದಿಗೆ ಕಾರಣವಾಗಿ ಆ ಮನೆ ನಂದಗೋಕುಲವಾಗುತ್ತದೆ ಎಂದರು.

0: ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಸಣ್ಣಬೈಲ್ ಮಾತನಾಡಿ, ಈ ಬಾರಿ ವಿಶೇಷವಾಗಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಜತೆಗೆ ಅನೇಕರ ಶ್ರಮವೂ ಅಡಗಿದೆ ಎಂದು ತಿಳಿಸಿದರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಜಯಶೀಲಗೌಡ ಮಾತನಾಡಿ, ವ್ಯಕ್ತಿಯಲ್ಲಿನ ದುಷ್ಟಗುಣಗಳನ್ನು ಹೋಗಲಾಡಿಸಿ ಸಂಸ್ಕಾರಯುತ ಗುಣಗಳನ್ನು ಬೆಳೆಸಿಕೊಳ್ಳಲು ದುರ್ಗಾದೇವಿಯ ಪ್ರಾರ್ಥನೆ ಉತ್ತಮ ಮಾರ್ಗ. ಸೊರಬದಲ್ಲಿ ದಸರಾ ಉತ್ಸವ ವರ್ಷದಿಂದ ವರ್ಷಕ್ಕೆ ವೈಭವದಿಂದ ನಡೆಯುತ್ತಿದೆ ಎಂದರು. ಕಾರ್ಯಕ್ರಮದ ಪ್ರಾಯೋಜಕರಾದ ವಿದ್ಯುತ್ ಗುತ್ತಿಗೆದಾರ ಕೆ ಪಾಂಡುರಂಗ, ಕೃಷಿಕ ರವಿಶೆಟ್ರು, ಸಮಾಜ ಸೇವಕ ಹನುಮಂತಪ್ಪ ಅವರನ್ನು ಸನ್ಮಾನಿಸಲಾಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಣ್ಣ ಭಜಂತ್ರಿ ಅವರಿಂದ ನಾದಸ್ವರ ವಾದನ, ಅಕ್ಕನ ಬಳಗದಿಂದ ವಚನಗಾಯನ ಹಾಗೂ ಭಜನೆ ಜರುಗಿತು. ನಂತರ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿಯಿಂದ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಿತು. ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ಜಿ ಪ್ರಶಾಂತ್ ಮೇಸ್ತ್ರಿ, ನಿಕಟಪೂರ್ವ ಅಧ್ಯಕ್ಷ ಎನ್ ಷಣ್ಮುಖಾಚಾರ್, ಮಹಿಳಾ ಅಧ್ಯಕ್ಷೆ ಸುಜಾತ ಜೋತಾಡಿ, ಬಗರ್ಹುಕುಂ ಸಮಿತಿ ಅಧ್ಯಕ್ಷ ಎಂಡಿ ಶೇಖರ್, ಕೆಡಿಪಿ ಸದಸ್ಯ ಅಣ್ಣಪ್ಪ ಹಾಲಗಟ್ಟ, ಹಾಪ್ಕಾಂ ನಿರ್ದೇಶಕ ಕೆವಿ ಗೌಡ, ಶಿಮುಲ್ ನಿರ್ದೇಶಕ ದಯಾನಂದ ಗೌಡ, ವಿರುಪಾಕ್ಷಪ್ಪ, ಡಿ ಶಿವಯೋಗಿ, ಜಿ ಕೆರಿಯಪ್ಪ, ಶಿವಾನಂದಪ್ಪ ಇತರರಿದ್ದರು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ. ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
2: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಹಲೋ ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ದಿನವಿಡೀ ಕೆಲಸ ಮಾಡಿ ಮನೆಗೆ ಬಂದಿರೋರಿಗೆ, ಹಾಗೆ ಕೆಲಸ ಮುಗಿಸಿ ವಿಶ್ರಾಂತಿ ಪಡಿತಾ ಇರೋರಿಗೆ, ಇನ್ನು ಕೆಲಸ ಹುಡುಕ್ತಾ ಹೊಸ ಅವಕಾಶದ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಎಸ್ ಸ್ನೇಹಿತರೆ, ಇವತ್ತು ನಿಮ್ಮ ಹತ್ರ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಏನ್ ಗೊತ್ತಾ, ನಮ್ಮ ಕೈಯಲ್ಲಿ ಒಂದು ಪದವಿ ಇದೆ, ಆದ್ರೆ ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಸುಮಾರು ಜನರು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ, ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ಕನಸಿದೆ, ತಂದೆ ತಾಯಿಗೆ ಆಸರೆಯಾಗಬೇಕು ಅನ್ನೋ ಜವಾಬ್ದಾರಿ ಇದೆ. ಆದ್ರೆ ಯಾವ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಹಾಗೆ ಇನ್ನೂ ಕೆಲವರಿಗೆ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಇನ್ನೂ ಕೆಲವರಿಗೆ ಕೆಲಸ ಗೊತ್ತಿರುತ್ತೆ, ಆದ್ರೆ ಅದಕ್ಕೆ ಸರಿಯಾದ ಪ್ರಮಾಣ ಪತ್ರ ಅಥವಾ ಹೊಸ ಅವಕಾಶ ಸಿಕ್ಕಿರಲ್ಲ. ಹಾಗಾದ್ರೆ ಇವರೆಲ್ಲರಿಗೂ ಮುಂದೆ ಸಾಗೋದಕ್ಕೆ ದಾರಿ ಇದೆಯಾ? ಎಸ್, ಖಂಡಿತವಾಗಿಯೂ ಇದೆ ಸ್ನೇಹಿತರೆ. ಅದಕ್ಕಾಗಿ ನಾವು ಮೊದಲು ತಿಳಿದುಕೊಳ್ಳಬೇಕಾದದ್ದು ಕೌಶಲ್ಯ ಅಂದ್ರೆ ಸ್ಕಿಲ್ ಬಗ್ಗೆ. ಇವತ್ತು ಬರೀ ಓದಿನ ಬಗ್ಗೆ ಮಾತನಾಡೋದಕ್ಕೆ ಬಂದಿಲ್ಲ ಸ್ನೇಹಿತರೆ. ನಮ್ಮಲ್ಲಿರೋ ಪ್ರತಿಭೆಯನ್ನ ಗುರುತಿಸಿಕೊಳ್ಳೋದು ಹೇಗೆ, ಹೊಸ ಕೆಲಸವನ್ನ ಕಲಿಯುವುದು ಹೇಗೆ, ಸರ್ಕಾರದ ಕೌಶಲ್ಯಾಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯೋದು ಹೇಗೆ, ಹಾಗೆ ನಮ್ಮ ಕೌಶಲ್ಯವನ್ನು ಉದ್ಯೋಗದ ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳೋದು ಹೇಗೆ, ಈ ಎಲ್ಲದರ ಬಗ್ಗೆ ಇವತ್ತು ಒಂದೊಂದಾಗಿ ಮಾತಾಡೋಣ. ಸೊ ಸ್ನೇಹಿತರೆ, ನೀವು ಯಾವತ್ತಾದರೂ ಸ್ಕಿಲ್ ಇಂಡಿಯಾ, NSDC, PMKVY, PMKK ಅನ್ನೋ ಹೆಸರುಗಳನ್ನ ಕೇಳಿದ್ದೀರಾ? ಇಲ್ಲ ಶ್ವೇತಾ, ಏನ್ ಹೆಸರುಗಳಿವು ಅಂತ ನೀವು ಕೇಳಬಹುದು. ಎಸ್, ಈ ಹೆಸರುಗಳು ಏನು, ಇವುಗಳಿಗೂ ನಮ್ಮ ಉದ್ಯೋಗಕ್ಕೂ ಏನ್ ಸಂಬಂಧ? ನಮ್ಮ ಮನೆಯಲ್ಲಿರುವ ಉದ್ಯೋಗ ಹುಡುಕ್ತಾ ಇರುವಂತಹ ಯುವಕ ಯುವತಿಯರಿಗೆ ಇವು ಹೇಗೆ ಉಪಯುಕ್ತವಾಗಬಹುದು ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರವನ್ನ ತಿಳಿಯೋಣ. ಕನಸು ಕಾಣೋದು ಮುಖ್ಯ, ಆ ಕನಸನ್ನು ನನಸು ಮಾಡಿಕೊಳ್ಳಲು ಕೌಶಲ್ಯ ಬೆಳೆಸಿಕೊಳ್ಳೋದು ಇನ್ನೂ ಮುಖ್ಯ. ಹಾಗಾದ್ರೆ ಕೇಳುಗರೆ, ಸ್ನೇಹಿತರೆ, ನಮ್ಮ ರೇಡಿಯೋ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಮನೆಯವರನ್ನು ಈ ಕಾರ್ಯಕ್ರಮ ಕೇಳೋದಕ್ಕೆ ಕರೆಯಿರಿ. ಇವತ್ತಿನ ನಮ್ಮ ವಿಶೇಷ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ NSDC ಅಂದ್ರೆ ಏನು, ಅದು ನಮ್ಮ ಯುವಜನರಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರಿಂದಲೇ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಉದ್ಯೋಗ, ಸ್ವಾವಲಂಬನೆ, ಯುವ ಜನರ ಭವಿಷ್ಯ ಮತ್ತು ನಮ್ಮಲ್ಲಿರುವ ಪ್ರತಿಭೆಯನ್ನು ಉದ್ಯೋಗದ ಅವಕಾಶವಾಗಿ ಪರಿವರ್ತಿಸಿಕೊಳ್ಳುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಾದ್ರೆ ಈ NSDC ಅಂದ್ರೆ ಏನು, ಇದು ಯಾಕೆ ಅಗತ್ಯವಾಯಿತು, ಯಾರಿಗೆ ಅಗತ್ಯವಾಗಿದೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಈಗ ನಾವು ತಿಳಿಯೋಣ. NSDC ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಂದ್ರೆ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ. ಇದು ಭಾರತದಲ್ಲಿ ಕೌಶಲ್ಯಾಧಾರಿತ ತರಬೇತಿಯನ್ನು ಉತ್ತೇಜಿಸಲು ಸ್ಥಾಪಿಸಲಾದ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಸಂಸ್ಥೆ. 2008 ಸ್ಥಾಪನೆಯಾದ NSDC ಕೌಶಲ್ಯ ಅಭಿವೃದ್ಧಿ ವ್ಯವಸ್ಥೆಯನ್ನು ವಿಸ್ತರಿಸುವುದು, ತರಬೇತಿ ನೀಡುವ ಸಂಸ್ಥೆಗಳಿಗೆ ಬೆಂಬಲ ಒದಗಿಸುವುದು ಮತ್ತು ಉದ್ಯಮಗಳಿಗೆ ಅಗತ್ಯವಿರುವ ಕೌಶಲ್ಯಗಳನ್ನು ಬೆಳೆಸುವ ಪ್ರಯತ್ನಗಳಿಗೆ ನೆರವಾಗುವುದು ಮುಂತಾದ ಕಾರ್ಯಗಳನ್ನು ಮಾಡುತ್ತೆ. ಇದು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕೌಶಲ್ಯ ಅಭಿವೃದ್ಧಿ ವ್ಯವಸ್ಥೆಯ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸರಿ ಶ್ವೇತಾ, ಈ NSDC ಯಾಕೆ ಅಗತ್ಯವಾಯಿತು ಅಂತ ನೀವು ಕೇಳೋದಾದ್ರೆ, ಎಸ್, ನಮ್ಮ ದೇಶದಲ್ಲಿ ಅನೇಕ ಯುವಜನರು ವಿದ್ಯಾಭ್ಯಾಸ ಮುಗಿಸಿದರೂ ಅವರಿಗೆ ಸೂಕ್ತವಾದ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತೊಂದ್ಕಡೆ ಅನೇಕ ಕಂಪನಿಗಳು ಮತ್ತು ಉದ್ಯಮಗಳಿಗೆ ಕೆಲಸ ಮಾಡಲು ಅಗತ್ಯವಾದ ಪ್ರಾಯೋಗಿಕ ಕೌಶಲ್ಯ ಹೊಂದಿರುವ ಅಭ್ಯರ್ಥಿಗಳು ಬೇಕಾಗಿರುತ್ತೆ. ಉದಾಹರಣೆಗೆ, ಒಬ್ಬ ಯುವಕ ಪದವಿ ಪಡೆದಿದ್ದಾನೆ, ಆದರೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವ ಪ್ರಾಯೋಗಿಕ ಅನುಭವ ಕಡಿಮೆ ಇದೆ. ಹಾಗೆ ಮತ್ತೊಬ್ಬರಿಗೆ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡಬೇಕು ಎಂಬ ಆಸೆ ಇರುತ್ತೆ, ಆದರೆ ಗ್ರಾಹಕ ಸೇವೆ, ಆಹಾರ ಸುರಕ್ಷತೆ ಮತ್ತು ವೃತ್ತಿಪರ ಕೆಲಸದ ವಿಧಾನಗಳ ಬಗ್ಗೆ ತರಬೇತಿ ಬೇಕಾಗಿರುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ಮಾರುಕಟ್ಟೆಗೆ ಅಗತ್ಯವಿರುವ ಕೌಶಲ್ಯ ಮತ್ತು ವ್ಯಕ್ತಿಯಲ್ಲಿರುವ ಕೌಶಲ್ಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡೋದಕ್ಕೆ NSDC ಬೆಂಬಲಿಸುವ ವ್ಯವಸ್ಥೆಗಳು ಸಹಾಯ ಮಾಡ್ತವೆ. ಸ್ನೇಹಿತರೆ, ಈ NSDC ಪ್ರಮುಖ ಉದ್ದೇಶ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಕೌಶಲ್ಯ ತರಬೇತಿಗೆ ಉತ್ತೇಜನ ಮಾಡುವುದು, ಅಂದ್ರೆ ಯುವಜನಕರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನು ಕಲಿಸುವ ವ್ಯವಸ್ಥೆಗಳಿಗೆ ಬೆಂಬಲ ನೀಡುತ್ತೆ. ಇನ್ನ ಎರಡನೇದಾಗಿ, ಕಂಪನಿಗಳಿಗೆ ಯಾವ ರೀತಿಯ ಕೆಲಸಗಾರರು ಬೇಕು ಎಂಬುದನ್ನು ಗಮನಿಸಿ ತರಬೇತಿ ವ್ಯವಸ್ಥೆಯನ್ನ ರೂಪಿಸಲು ನೆರವಾಗುತ್ತೆ. ಇನ್ನು ಮೂರನೇದಾಗಿ, ಅರ್ಹ ತರಬೇತಿ ಪಾಲುದಾರರು ಮತ್ತು ಸಂಸ್ಥೆಗಳ ಮೂಲಕ ಕೌಶಲ್ಯ ತರಬೇತಿಗಳನ್ನ ವಿಸ್ತರಿಸುವುದು. ನಾಲ್ಕನೇದಾಗಿ, ತಾಂತ್ರಿಕ ಜ್ಞಾನ, ಸಂವಹನ ಕೌಶಲ್ಯ, ಕೆಲಸದ ಶಿಸ್ತು ಮತ್ತು ಪ್ರಾಯೋಗಿಕ ಅನುಭವಕ್ಕೆ ಪ್ರೋತ್ಸಾಹ ನೀಡುವುದು. ಇನ್ನು ಐದನೇದಾಗಿ, ಸ್ವಂತ ಉದ್ಯೋಗ ಅಥವಾ ಸಣ್ಣ ಉದ್ಯಮ ಆರಂಭಿಸಲು ಅಗತ್ಯವಾದ ಕೌಶಲ್ಯಗಳ ಅಭಿವೃದ್ಧಿಗೆ ಬೆಂಬಲ ನೀಡುವ ವ್ಯವಸ್ಥೆಗಳಿಗೆ ನೆರವಾಗುತ್ತೆ. ಹಾಗೆ ನಿರ್ದಿಷ್ಟ ಅರ್ಹತಾ ಮಾನದಂಡಗಳ ಪ್ರಕಾರ ತರಬೇತಿ ಮತ್ತು ಮೌಲ್ಯಮಾಪನದ ಮೂಲಕ ಕೌಶಲ್ಯಗಳನ್ನು ಗುರುತಿಸುವ ವ್ಯವಸ್ಥೆಗಳಿಗೆ ಬೆಂಬಲವಾಗಿರುತ್ತೆ. ಓಕೆ ಶ್ವೇತಾ, ಹಾಗಾದ್ರೆ NSDC ನೇರವಾಗಿ ಎಲ್ಲರಿಗೂ ತರಬೇತಿ ನೀಡುತ್ತಾ ಅಂತ ನೀವು ಕೇಳಬಹುದು. ಇದು ಗಮನಿಸಬೇಕಾದ ಮುಖ್ಯ ವಿಷಯ ಸ್ನೇಹಿತರೆ. NSDC ಕೆಲಸ ಕೇವಲ ತರಬೇತಿ ಕೇಂದ್ರ ನಡೆಸೋದಕ್ಕೆ ಸೀಮಿತವಾಗಿಲ್ಲ. ವಿವಿಧ ಸರ್ಕಾರಿ ಯೋಜನೆಗಳು, ತರಬೇತಿ ಪಾಲುದಾರರು, ಉದ್ಯಮಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವ ಮೂಲಕ ತರಬೇತಿ ವ್ಯವಸ್ಥೆಯನ್ನ ಬಲಪಡಿಸುತ್ತೆ. ಆದ್ದರಿಂದ NSDC ಹೆಸರನ್ನು ಬಳಸುವ ಪ್ರತಿಯೊಂದು ಸಂಸ್ಥೆಯು ಸ್ವಯಂಚಾಲಿತವಾಗಿ ಅಧಿಕೃತ ಅಥವಾ ಉಚಿತ ತರಬೇತಿ ಕೇಂದ್ರವಾಗುವುದಿಲ್ಲ. ತರಬೇತಿಗೆ ಸೇರುವ ಮೊದಲು ಸಂಸ್ಥೆಯ ಮಾನ್ಯತೆ, ಸಂಬಂಧಿತ ಯೋಜನೆಯ ಅನುಮೋದನೆ, ಶುಲ್ಕ ಮತ್ತು ಪ್ರಮಾಣ ಪತ್ರದ ವಿವರಗಳನ್ನು ಪರಿಶೀಲಿಸುವುದು ಮುಖ್ಯ ಆಗಿರುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ NSDC ಅಂದ್ರೆ ಏನು, ಯಾವ ಉದ್ದೇಶಕ್ಕೆ ಹಾಗೆ ಯಾರಿಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ಸ್ಕಿಲ್ ಇಂಡಿಯಾ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ NSDC ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. NSDC ಅಂದ್ರೆ ಏನು, ಹಾಗೆ ಇದು ಯಾಕೆ ಅಗತ್ಯವಾಗಿದೆ, ಹಾಗೆ ಯಾರಿಗೆ ಅಗತ್ಯ ಅನ್ನೋದನ್ನ ನಾವು ಕಳೆದ ಭಾಗದಲ್ಲಿ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಈಗ ಸ್ಕಿಲ್ ಇಂಡಿಯಾ ಅಂದ್ರೆ ಏನು, ಅಂದ್ರೆ ಕೌಶಲ್ಯ ಭಾರತ ಅಭಿಯಾನ. ಇದು ದೇಶದ ಯುವ ಜನರು ಉದ್ಯೋಗಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಕಲಿತು ತಮ್ಮ ಜೀವನೋಪಾಯವನ್ನು ಉತ್ತಮ ಪಡಿಸೋದಕ್ಕೆ ಸಹಾಯ ಮಾಡುವ ರಾಷ್ಟ್ರೀಯ ಅಭಿಯಾನವಾಗಿದೆ. 2015 ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನದಂದು ಸ್ಕಿಲ್ ಇಂಡಿಯಾ ಮಿಷನ್ ಆರಂಭಿಸಲಾಯಿತು. ಸ್ನೇಹಿತರೆ, ಇದರ ಅಡಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೌಶಲ್ಯ ತರಬೇತಿ, ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ. ಸರಿ, ಈ ಸ್ಕಿಲ್ ಇಂಡಿಯಾ ಯಾಕೆ ಮುಖ್ಯ ಅಂತ ಹೇಳೋದಾದ್ರೆ, ಎಸ್ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಒಂದು ಕೆಲಸವನ್ನ ಕಲಿಬೇಕಾದ್ರೆ ಅನುಭವಿಗಳ ಜೊತೆ ಕೆಲಸ ಮಾಡಿ ಕಲಿತಾ ಇದ್ವಿ. ಉದಾಹರಣೆಗೆ, ಒಬ್ಬ ಬಡಗಿ ತನ್ನ ಮಗನಿಗೆ ಮರಗೆಲಸ ಕಲಿಸ್ತಾ ಇದ್ದ, ಒಬ್ಬ ದರ್ಜಿಯು ತನ್ನ ಶಿಷ್ಯನಿಗೆ ಹೊಲಿಗೆ ಕಲಿಸ್ತಾ ಇದ್ದ, ಒಬ್ಬ ಮೆಕ್ಯಾನಿಕ್ ತನ್ನ ಬಳಿ ಕೆಲಸ ಮಾಡುವ ಹುಡುಗನಿಗೆ ವಾಹನ ದುರಸ್ತಿ ಮಾಡುವುದನ್ನ ಕಲಿಸ್ತಾ ಇದ್ದ. ಇವತ್ತಿಗೂ ಈ ರೀತಿಯ ಕಲಿಕೆಗೆ ಬಹಳ ಮಹತ್ವವಿದೆ ಸ್ನೇಹಿತರೆ. ಆದರೆ ಈಗ ಉದ್ಯೋಗದ ಸ್ವರೂಪ ಬದಲಾಗಿದೆ. ಕಂಪ್ಯೂಟರ್, ಡಿಜಿಟಲ್ ತಂತ್ರಜ್ಞಾನ, ಯಂತ್ರೋಪಕರಣಗಳು, ಆಧುನಿಕ ಕೃಷಿ, ಎಲೆಕ್ಟ್ರಾನಿಕ್ ವಾಹನಗಳು ಮತ್ತು ಗ್ರಾಹಕ ಸೇವೆಯಂತಹ ಕ್ಷೇತ್ರಗಳಲ್ಲಿ ಹೊಸ ಕೌಶಲ್ಯಗಳ ಅಗತ್ಯ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಸ್ಕಿಲ್ ಇಂಡಿಯಾ ಅಭಿಯಾನವು ಜನರಿಗೆ ತಮ್ಮ ಆಸಕ್ತಿಗೆ ಮತ್ತು ಉದ್ಯೋಗಾವಕಾಶಗಳಿಗೆ ಹೊಂದುವ ಕೌಶಲ್ಯಗಳನ್ನು ಕಲಿಯಲು ಮಾರ್ಗಗಳನ್ನು ಒದಗಿಸುತ್ತೆ. ಸೊ ಸ್ಕಿಲ್ ಇಂಡಿಯಾ ಅಡಿಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ಕೌಶಲ್ಯ ಕಲಿಬಹುದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕೌಶಲ್ಯಗಳು, ಅಂದ್ರೆ ಕಂಪ್ಯೂಟರ್ ಬಳಕೆ ಮಾಡೋದು, ಡೇಟಾ ಎಂಟ್ರಿ, ಡಿಜಿಟಲ್ ಸೇವೆಗಳು, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸೂಕ್ತ ಕೋರ್ಸ್ಗಳಲ್ಲಿ ಡೇಟಾ ವಿಶ್ಲೇಷಣೆ ಮುಂತಾದ ಕೌಶಲ್ಯಗಳು. ಇನ್ನ ಎರಡನೇದಾಗಿ ತಾಂತ್ರಿಕ ಕೌಶಲ್ಯಗಳು, ಎಲೆಕ್ಟ್ರಿಷಿಯನ್ ಕೆಲಸ, ಪ್ಲಂಬಿಂಗ್, ವೆಲ್ಡಿಂಗ್, ಯಂತ್ರೋಪಕರಣಗಳ ನಿರ್ವಹಣೆ ಮತ್ತು ವಾಹನ ದುರಸ್ತಿ. ಇನ್ನ ಮೂರನೇದಾಗಿ ಸೇವಾ ಕ್ಷೇತ್ರದ ಕೌಶಲ್ಯಗಳು, ಅಂದ್ರೆ ಹೋಟೆಲ್ ನಿರ್ವಹಣೆ, ಆತಿಥ್ಯ ಸೇವೆ, ಗ್ರಾಹಕ ಸೇವೆ, ಮುಂಭಾಗದ ಕಚೇರಿ ನಿರ್ವಹಣೆ ಮತ್ತು ಪ್ರವಾಸೋದ್ಯಮ. ಇನ್ನ ನಾಲ್ಕನೇದಾಗಿ ಸ್ವಯಂ ಉದ್ಯೋಗದ ಕೌಶಲ್ಯಗಳು, ಹೊಲಿಗೆ, ಉಡುಪು ತಯಾರಿಕೆ, ಆಹಾರ ಸಂಸ್ಕರಣೆ, ಸೌಂದರ್ಯ ಸೇವೆಗಳು ಮತ್ತು ಸ್ಥಳೀಯ ಬೇಡಿಕೆಗೆ ತಕ್ಕ ಸಣ್ಣ ಉದ್ಯಮ ಕೌಶಲ್ಯಗಳು. ಇನ್ನ ಐದನೇದಾಗಿ ಹೊಸ ತಲೆಮಾರಿನ ಕೌಶಲ್ಯಗಳು, ಈಗ ಕೋರ್ಸ್ಗಳ ಲಭ್ಯತೆಯನ್ನ ಅವಲಂಬಿಸಿ ಸೌರಶಕ್ತಿ, ಎಲೆಕ್ಟ್ರಾನಿಕ್ ವಾಹನಗಳು, ಡ್ರೋನ್ಗಳು, ಕೃತಕ ಬುದ್ಧಿಮತ್ತೆ ಮತ್ತು ಇತರ ಆಧುನಿಕ ತಂತ್ರಜ್ಞಾನಗಳ ತರಬೇತಿ. ಈ ಎಲ್ಲಾ ಕೋರ್ಸ್ಗಳು ಪ್ರತಿಯೊಂದು ಕೇಂದ್ರದಲ್ಲೂ ಸಿಗುತ್ತೆ ಅಂತ ಅರ್ಥ ಅಲ್ಲ. ಸ್ಥಳೀಯ ಉದ್ಯಮದ ಬೇಡಿಕೆ, ತರಬೇತಿ ಕೇಂದ್ರದ ಸೌಲಭ್ಯ, ಅನುಮೋದಿತ ಕೋರ್ಸ್ ಮತ್ತು ಪ್ರಸ್ತುತ ಯೋಜನೆಯ ನಿಯಮಗಳನ್ನ ಆಧರಿಸಿ ಲಭ್ಯತೆ ಬದಲಾಗ್ತಾ ಇರುತ್ತೆ. ಸೊ ಸ್ಕಿಲ್ ಇಂಡಿಯಾ ಮತ್ತು NSDC ನಡುವಿನ ವ್ಯತ್ಯಾಸ ಏನು ಅಂತ ನೀವು ಕೇಳಬಹುದು. ಖಂಡಿತ ಇದೆ ಸ್ನೇಹಿತರೆ, ಇದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ಕಿಲ್ ಇಂಡಿಯಾ ಅಂತಂದ್ರೆ ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ರಾಷ್ಟ್ರೀಯ ಅಭಿಯಾನ ಆಗಿರುತ್ತೆ. NSDC ಅಂತಂದ್ರೆ ಕೌಶಲ್ಯ ತರಬೇತಿ ವ್ಯವಸ್ಥೆ, ಪಾಲುದಾರರು ಮತ್ತು ವಿವಿಧ ಕಾರ್ಯಕ್ರಮಗಳ ಅಭಿವೃದ್ಧಿಗೆ ಬೆಂಬಲ ನೀಡುವ ಪ್ರಮುಖ ಸಂಸ್ಥೆಯಾಗಿರುತ್ತೆ. ನಂತರ PMKVY ಅಂದ್ರೆ ಅರ್ಹ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿ ಮತ್ತು ಪ್ರಮಾಣೀಕರಣ ಒದಗಿಸುವ ಯೋಜನೆಯಾಗಿರುತ್ತೆ. ಸೊ PMKVY ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಾಳೆಯ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-96-8609. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗೆಲ್ಲ ನಮಗೆ ಗೊತ್ತೇ ಇದೆ ಜಾಗತಿಕ ತಾಪಮಾನ ಯಾಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ, ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗಬಹುದು. ಇವತ್ತಿನ ಶೋನಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆಧುನಿಕ ಯುರೋಪ್ ಇತಿಹಾಸ ಕೂಡ ಒಂದು ವಿಚಾರವನ್ನು ಹೇಳುತ್ತೆ. ಸೊ ಆ ವಿಚಾರ ಏನು ಆ್ಯಂಡ್ ಈ ಒಂದು ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣ ಏನು, ದುಷ್ಪರಿಣಾಮಗಳಿಗೇನಾಗುತ್ತೆ, ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಹಿಂದೆ ನಮ್ಮ ಗ್ಲೋಬಲ್ ಯಾವ ರೀತಿಯಲ್ಲಿ ಇತ್ತು ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತಿನ ಶೋನಲ್ಲಿ ನೀವು ಕೇಳಿಸ್ಕೊಳ್ಬೋದು. ಆ್ಯಂಡ್ ನಿಮಗೂ ಏನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನಮ್ಮ ಕಾರ್ಯಕ್ರಮಕ್ಕೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ ಮಾಡಿ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಗತಿಕ ತಾಪಮಾನದ ಏರಿಕೆ ಯಾಕಾಗ್ತಾ ಇದೆ, ಇದರಿಂದ ದುಷ್ಪರಿಣಾಮಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಈಗ ನಾವು ಎಕ್ಸಾಂಪಲ್ಸ್ನ ಕೊಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋದಾದರೆ, ಆಧುನಿಕ ಯುರೋಪ್ ಇತಿಹಾಸವು ಪುನರುತ್ಥಾನದ ಮೂಲಕ ಆರಂಭವಾಗುತ್ತೆ. ಪುನರುತ್ಥಾನದ ಅವಧಿಯಲ್ಲಿ ಹಬೆ ಯಂತ್ರ ಅಂದರೆ ಸ್ಟೀಮ್ ಎಂಜಿನ್ ಅನ್ನು ಕಂಡುಹಿಡಿತಾರೆ. ಈ ಯಂತ್ರ ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಗುತ್ತೆ. ನಂತರ ಬಳಕೆಗೆ ಬಂದಂತಹ ಡೀಸೆಲ್ ಎಂಜಿನ್ ಹಾಗೆ ಪೆಟ್ರೋಲ್ ಎಂಜಿನ್ ಮುಂತಾದವು ಕೈಗಾರಿಕಾ ಕ್ರಾಂತಿಯು ಅವ್ಯಾಹತವಾಗಿ ಮುಂದುವರಿಯೋದಕ್ಕೆ ನೆರವಾಗ್ತವೆ. ಸ್ಟೀಮ್ ಇಂಜಿನ್ ಕೆಲಸ ಮಾಡೋದಕ್ಕೆ ಹಬೆ ಬೇಕು. ಕಲ್ಲಿದ್ದಲನ್ನ ಸುಟ್ಟು ನೀರನ್ನ ಕುದಿಸಿ ಹಬೆನ ಉತ್ಪಾದನೆ ಮಾಡ್ತಿದ್ರು. ಹಾಗೇನೆ ಡೀಸೆಲ್ ಮತ್ತೆ ಪೆಟ್ರೋಲ್ ಇಂಜಿನ್ ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ ಡೀಸೆಲ್ ಮತ್ತೆ ಪೆಟ್ರೋಲ್ ಅನ್ನ ಸುಡಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಡೀಸೆಲ್ ಮತ್ತೆ ಪೆಟ್ರೋಲ್ ಅನ್ನು ಕೂಡ ಸುಟ್ಟಾಕ್ತಾರೆ. ಹೀಗೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸುಟ್ಟಾಗ ಅನೇಕ ಅಪಾಯಕಾರಿ ಅನಿಲಗಳ ಜೊತೆನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಯಿತು. ನಮ್ಮ ಭೂಮಿ ಭರಿಸಲಾಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಮಿತಿ ಮೀರಿ ಉತ್ಪಾದನೆ ಆಗೋಕ್ಕೆ ಶುರುವಾಗುತ್ತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಧಿಕವಾದಷ್ಟು ಅದು ಹೆಚ್ಚು ಹೆಚ್ಚು ಸೂರ್ಯನ ಶಾಖವನ್ನ ಹಿಡಿದಿಟ್ಕೊಳ್ಳುತ್ತೆ. ಆಗ ಭೂಮಿಯ ಉಷ್ಣತೆ ಕೂಡ ಹೆಚ್ಚಾಗುತ್ತೆ. ಇದನ್ನ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನು ಹೇಳ್ತೀವಿ ಆ ರೀತಿನಲ್ಲಿ ಕರೀತಾರೆ. ಈ ಜಾಗತಿಕ ತಾಪಮಾನದ ಏರಿಕೆಯಿಂದ ಅನೇಕ ದುಷ್ಪರಿಣಾಮಗಳು ಕೂಡ ಆಗ್ತಾ ಇದ್ದಾವೆ. ಅವುಗಳಲ್ಲಿ ಹವಳ ದಿಬ್ಬಗಳ ಬಿಳಚುವಿಕೆಯು ಕೂಡ ಒಂದು ಅಂತಾನೆ ಹೇಳ್ಬೋದು. ಅಂದ್ರೆ ಕಾರಲ್ ಬ್ಲೀಚಿಂಗ್ ಅಂತ ಕೂಡ ಹೇಳ್ತಾರೆ. ಸಮುದ್ರದಲ್ಲಿ ಜೂಕ್ಲೋರಿಲಿ ಮತ್ತೆ ಜುಮ್ಜಾಂತೆಲ್ಲಿ ಎನ್ನುವಂತಹ ಎರಡು ಗುಂಪಿನ ಶೈವಲಗಳಿದ್ದಾವೆ. ಇವು ಹವಳಗಳ ಜೊತೆನಲ್ಲಿ ವಾಸಿಸ್ತವೆ. ಹಾಗೇನೆ ಗಿರಕಿ ಕಶಾಂಗಿಗಳೆಂಬ ಕ್ಷುದ್ರ ಜೀವಿಗಳು ಸಮುದ್ರದಲ್ಲಿದ್ದಾವೆ. ಅಂದ್ರೆ ಡೈನೋಫ್ಲಾಜಿಲೇಟ್ಸ್ ಪ್ಲಾಂಕ್ಟನ್ಸ್ ಸಮುದ್ರದಲ್ಲಿದ್ದಾವೆ. ಇವು ಹೆಸರೇ ಸೂಚಿಸುವ ಹಾಗೆ ನೀರಿನಲ್ಲಿ ಗಿರಕಿ ಹೊಡಿತಾ ಇರ್ತವೆ. ಗಿರಕಿ ಹೊಡಿತಾನೆ ಚಲಿಸ್ತಾ ಇರ್ತವೆ. ಚಲಿಸೋದಕ್ಕೆ ಚಾವಟಿಯಂತಹ ರಚನೆ ನೆರವಾಗುತ್ತೆ. ಇವು ಮೂರು ರೀತಿಯ ಆಹಾರ ಪದ್ಧತಿಯನ್ನ ಪರಿಪಾಲಿಸ್ತವೆ. ಮೊದಲನೆಯ ಗುಂಪಿನ ಗಿರಿಕಿ ಜೀವಿಗಳ ಒಡಲಿನಲ್ಲಿ ಹರಿತು ಇರುವ ಕಾರಣ ಅಂದ್ರೆ ಕ್ಲೋರೋಫಿಲ್ ಇರುವ ಕಾರಣ ಇವು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಎರಡನೆಯ ಗುಂಪಿನ ಗಿರಿಕಿ ಜೀವಿಗಳಲ್ಲಿ ಹರಿತು ಇದ್ದು ಅಂದ್ರೆ ಕ್ಲೋರೋಫಿಲ್ ಇದ್ದು ದ್ಯುತಿ ಸಂಶ್ಲೇಷಣೆಯ ಮೂಲಕ ತಮಗೆ ಬೇಕಾದ ಆಹಾರವನ್ನ ತಯಾರಿಸಿಕೊಳ್ಳೋದ್ರ ಜೊತೆನಲ್ಲಿ ಇತರ ಸಣ್ಣ ಪುಟ್ಟ ಜೀವಿಗಳನ್ನ ಕೂಡ ಹಿಡಿದು ಸೇವಿಸ್ತವೆ. ಹಾಗಾಗಿ ಇವನ್ನ ಮಿಶ್ರ ಪುಷ್ಟಿ ಜೀವಿಗಳು ಅಂತ ಹೇಳಿ ಕರಿಬಹುದು. ಅಂದ್ರೆ ಮಿಕ್ಸೋಟ್ರಾಫ್ಟ್ ಅಂತ ಹೇಳಿ ಕೂಡ ಕರೆಯೋದಕ್ಕೆ ಸಾಧ್ಯ ಇದೆ. ಕೆಲವು ಮಾತ್ರನೇ ಪೂರ್ಣರೂಪದ ಪರೋಪಜೀವಿಗಳು ಇಲ್ಲಿ ಕಾಣಸಿಗುತ್ತೆ. ಇವು ಇತರ ಸಣ್ಣ ಪುಟ್ಟ ಜೀವಿಗಳನ್ನ ಭಕ್ಷಿಸುತ್ತಾ ಬದುಕುತ್ತವೆ. ಗಿರಕಿ ಶಾಂಗಿಗಳಲ್ಲಿ ಸುಮಾರು 2,000 ಪ್ರಭೇದಗಳಿವೆ ಅಂತ ಹೇಳಲಾಗುತ್ತೆ. ಗಿರಕಿ ಶಾಂಗಿಗಳಲ್ಲಿ ಸಿಂಬಯೋಡೈನಿಯಂ ಎನ್ನುವಂತಹ ಜಾತಿಯ ಜೀವಿಗಳು ಹವಳಗಳ ಜೊತೆನಲ್ಲಿ ಕೂಡು ಜೀವನವನ್ನ ನಡೆಸ್ತವೆ. ಹವಳಗಳ ಒಡಲಿನ ಒಳಗೆ ಗಿರಕಿ ಶಾಂಗಿಗಳು ಜೀವಿಸುವ ಕಾರಣ ಇವನ್ನ ಅಂತರ್ಕೋಡು ಜೀವಿಗಳು ಅಂತ ಹೇಳಿ ಕೂಡ ಕರೀತಾರೆ. 1 ಚದರ ಸೆಂಟಿಮೀಟರ್ ಹವಳದ ಒಡಲಿನಲ್ಲಿ 100 ಹಿಡಿದು ಮಿಲಿಯನ್ ಗಟ್ಟಲೆ ಗಿರಕಿ ಶಾಂಗಿಗಳು ವಾಸಿಸ್ತವೆ. ಈ ಗಿರಕಿ ಶಾಂಗಿಗಳ ಒಡಲಿನಲ್ಲಿ ಹರಿತು ಇರುವ ಕಾರಣ ಅಂದ್ರೆ ಕ್ಲೋರೋಫಿಲ್ ಇರುವಂತಹ ಕಾರಣ ಇವು ಸ್ವತಂತ್ರವಾಗಿ ಆಹಾರವನ್ನ ತಯಾರಿಸುವಂತಹ ಶಕ್ತಿಯನ್ನು ಹೊಂದಿದವೆ. ಗಿರಕಿ ಶಾಂಗಿಗಳು ತಯಾರಿಸುವಂತಹ ಆಹಾರವನ್ನ ಹವಳಗಳು ಸ್ವೀಕರಿಸ್ತವೆ. ಇದಕ್ಕೆ ಪ್ರತಿಯಾಗಿ ಹವಳಗಳು ಗಿರಕಿ ಶಾಂಗಿಗಳಿಗೆ ಇರೋದಕ್ಕೆ ಜಾಗವನ್ನ ಕೊಡ್ತವೆ. ಹೀಗೆ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಸಮುದ್ರದ ಜೀವಿಗಳು ಇರ್ತವೆ ಅಂತ ಹೇಳ್ಬೋದು. ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದಾವೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಅಂಡ್ ಇಷ್ಟು ಹೇಳಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ವಿಚಾರಗಳು ಅದಕ್ಕೆ ರಿಲೇಟ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ, ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದೀರಾ ರೇಡಿಯೋ ಶೋ ಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ ಜಾಗತಿಕ ತಾಪಮಾನದ ಏರಿಕೆಯಿಂದ ಏನೆಲ್ಲ ದುಷ್ಪರಿಣಾಮಗಳು ಆಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ವಿ. ಜೀವಿಗಳೆಲ್ಲ ಯಾವ್ಯಾವ ರೀತಿಯಲ್ಲಿ ಒಂದಕ್ಕೊಂದು ಅವಲಂಬಿತವಾಗಿ ಬದುಕ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಹಾಗೆಯೇ ನಾನಾಗಲೇ ಹೇಳಿದಾಗೆ ಗಿರಕಿಕ ಶಾಂಗಿಗಳು ಹಾಗೂ ಹವಳಗಳ ಕೂಡು ಜೀವನ ಅನಾದಿಕಾಲಿಂದಲೂ ಕೂಡ ಆಬಾಧಿತವಾಗಿ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಈಗ ಮನುಷ್ಯ ಈ ಎರಡು ಜೀವಿಗಳ ಗೆಳೆತನಕ್ಕೆ ಮಹಾ ಕಂಟಕವಾಗಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಫಾಸಿಲ್ ಇಂಧನಗಳ ಅಂದರೆ ಕಲ್ಲಿದ್ದಲು ಅಥವಾ ಪೆಟ್ರೋಲ್ ಉತ್ಪನ್ನಗಳು, ಇವುಗಳ ದಹನದಿಂದ ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದಿಸುವಂತಹ ಕಾರಣ ಜಾಗತಿಕ ತಾಪಮಾನ ಹೆಚ್ಚಿ ಸಮುದ್ರದ ನೀರು ಬಿಸಿಯಾಗಿದೆ. ಈ ಜಾಗತಿಕ ತಾಪಮಾನದ ಏರಿಕೆಯ ಕಾರಣ ಮಂಜು ಅಪಾರ ಪ್ರಮಾಣದಲ್ಲಿ ಕರಗಿ ಸಮುದ್ರ ನೀರಿನ ಉಪ್ಪಿನಂಶ ಕಡಿಮೆ ಆಗ್ತಾ ಇದೆ. ಜೊತೆಗೆ ವಿಪರೀತ ಹವಾಮಾನದ ಕಾರಣ ಚಂಡಮಾರುತಗಳು ಅತಿಯಾಗಿ ಅಕಾಲ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿತಾ ಇರುವ ಕಾರಣಕ್ಕೆ ಸಮುದ್ರದ ಉಪ್ಪಿನಂಶ ಕಡಿಮೆ ಆಗ್ತಾ ಇದೆ. ಜೊತೆಗೆ ಸಮುದ್ರದ ಒಳಗೆ ನಾವು ಸುರಿತಾ ಇರುವಂತಹ ವಿಪರೀತ ರಾಸಾಯನಿಕ ವಸ್ತುಗಳು ಈ ಜೀವಿಗಳ ಸಂಬಂಧಕ್ಕೆ ಕೊನೆ ಹಾಡ್ತಾ ಇದೆ. ಸಮುದ್ರದ ಉಬ್ಬರ ಇಳಿತಗಳು ಕೂಡ ತೀವ್ರವಾಗ್ತಾ ಇದ್ದಾವೆ. ಇದರ ಕಾರಣ ಹವಳ ದಿಬ್ಬಗಳು ಹೆಚ್ಚು ಹೆಚ್ಚು ಒಣಗ್ತಾ ಇದ್ದಾವೆ. ಹವಳಗಳು ವಾಸಿಸುವಂತಹ ಜಲ ಪರಿಸರ, ಈ ಅನಗತ್ಯ ಹಾಗೂ ಅಪಾಯಕಾರಿ ಬದಲಾವಣೆಗಳು ತೀವ್ರ ಸ್ವರೂಪದಲ್ಲಿ ಆಗುತ್ತಿರುವ ಕಾರಣ ಅದು ಗಿರಕಿಕ ಶಾಂಗಿಗಳನ್ನು ಅಪಾರ ಒತ್ತಡಕ್ಕೆ ಸಿಕ್ಕಿಸಿವೆ ಅಂತಲೇ ಹೇಳ್ಬೋದು. ಈ ಒತ್ತಡದ ಪರಿಣಾಮವಾಗಿ ಗಿರಕಿಕ ಶಾಂಗಿಗಳು ಹವಳಗಳ ಗೆಳೆತನವನ್ನು ತ್ಯಜಿಸ್ತಾ ಇದ್ದಾವೆ. ಹವಳಗಳ ಒಡಲಿನಿಂದ ಬೇರ್ಪಟ್ಟು ಹೊರಗೆ ಬರ್ತಾ ಇದ್ದಾವೆ. ಕೆಲವು ಗಿರಕಿಕ ಶಾಂಗಿಗಳು ಹವಳಗಳ ಒಳಗೆ ಉಳಿದರೂ ಕೂಡ ಅವುಗಳ ಒಡಲಿನಲ್ಲಿರುವಂತಹ ಕ್ಲೋರೋಫಿಲ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹವಳಗಳ ಉಜ್ವಲ ವರ್ಣಗಳಿಗೆ ಈ ಹರಿತೆ ಕಾರಣ ಅಂತಲೇ ಹೇಳ್ಬೋದು, ಅಂದರೆ ಕ್ಲೋರೋಫಿಲ್ಲೇ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಕ್ಲೋರೋಫಿಲ್ ಕಡಿಮೆ ಆದರೆ ಹವಳಗಳ ಉಜ್ವಲ ಬಣ್ಣವೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಹವಳಗಳು ಬಿಳುಚಿಕೊಂಡು ಬೆಳಗಾಗ್ತವೆ. ಇದು ಹವಳ ಬಿಳುಚುವಿಕೆಗೆ ಕಾರಣ ಕೂಡ ಆಗುತ್ತೆ. ಗಿರಕಿಕ ಶಾಂಗಿಗಳು ಹವಳಗಳನ್ನು ಬಿಟ್ಟು ಹೊರಟು ಹೋದಾಗ ಹವಳಗಳು ಆಹಾರ ಇಲ್ಲದೆ ಉಪವಾಸವಾಗಿರಬೇಕಾಗತ್ತೆ. ಹವಳಗಳ ಬೆಳವಣಿಗೆ ಸ್ಥಗಿತವಾಗುತ್ತೆ. ಹವಳಗಳಿಗೆ ಬರುವ ರೋಗಗಳು ಅಧಿಕವಾಗುತ್ತೆ. ಹವಳಗಳು ಕ್ರಮೇಣ ಸಾಯಲಾರಂಭಿಸ್ತವೆ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಎನ್ನುವಂತಹ ಅದ್ಭುತ ಹವಳ ದಿಬ್ಬವಿದೆ. ಇದು ಸುಮಾರು 2,300 ಕಿಲೋಮೀಟರ್ ಉದ್ದ ಇದ್ದು 344,400 ಚದರ ಮೀಟರ್ನಷ್ಟು ವಿಶಾಲವಾಗಿದೆ. ಇದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಹವಳ ದಿಬ್ಬ ಅಂತ ಹೇಳಿ ಕೂಡ ಕರೀತಾರೆ. ಈ ಹವಳ ದಿಬ್ಬ 1980, 1982 ಮತ್ತೆ 1992, 1994, 1998, 2002 ಹಾಗೆ 2006 ಮತ್ತೆ 2016 ವರ್ಷದಲ್ಲಿ ತೀವ್ರ ಸ್ವರೂಪದ ಬಿಳಿಚುಕೆಯನ್ನು ಎದುರಿಸಿರುತ್ತೆ. 1985 2012 ನಡುವೆ ಸುಮಾರು 50.7%ನಷ್ಟು ಹವಳ ದಿಬ್ಬದ ನಾಶವಾಗಿದೆ. ಬಿಳಿಚುವಿಕೆಯ ಜೊತೆಯಲ್ಲಿ ಈ ವಿನಾಶಕ್ಕೆ ಚಂಡಮಾರುತ ಹಾಗೆ ಹವಳಗಳನ್ನು ತಿನ್ನುವಂತಹ ನಕ್ಷತ್ರ ಮೀನುಗಳ ಸಂಖ್ಯೆ ಹೆಚ್ಚಾಗಿರುವುದು ಕೂಡ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಹವಳ ದಿಬ್ಬಗಳನ್ನು ಉಳಿಸಿಕೊಳ್ಳೋದಕ್ಕೆ ನಮಗಿರುವಂತಹ ಒಂದೇ ಒಂದು ದಾರಿ ಅಂತಂದರೆ ಜಾಗತಿಕ ತಾಪಮಾನದ ಏರಿಕೆಯ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು, ಸಮುದ್ರ ಜಲಮಾಲಿನ್ಯವನ್ನು ನಿಲ್ಲಿಸಬೇಕು. ಆಗ ಮಾತ್ರ ಹವಳಗಳು ಬದುಕುಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ನಾವು ಜಾಗತಿಕ ತಾಪಮಾನದ ಏರಿಕೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ತಿಳಿಸಾಗೆ ಇವತ್ತಿನ ಈ ವಿಷಯಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಭೇಟಿ ಮಾಡ್ತೀನಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಅಲ್ಲಿ ಕೂಡ ಬಾಯ್. ಇಷ್ಟು ತನಕ ನಿಮ್ಗೆ ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಾನಂತೂ ಸೂಪರ್ ಆಗಿದ್ದೀನಿ. ಕಾಫಿ ಕುಡ್ಕೊಂಡೇ ಕಾರ್ಯಕ್ರಮ ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕೇಳುವರೆ, ನಮ್ಮ ಕಾರ್ಯಕ್ರಮ ಏನಿದೆ, ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ಪ್ರಸಾರ ಆಗುವ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಬ್ರಲ್ಲ ಒಬ್ರು ಬಿಸ್ನೆಸ್ ಮ್ಯಾನ್ ಗಳು ಮಾತಾಡ್ತಾ ಇರ್ತಾರೆ. ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದಕ್ಕಿಂತ ಇನ್ನೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಹಾಗಿದ್ರೆ ಇವತ್ ಯಾವ ಬಿಸ್ನೆಸ್ ಬಗ್ಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನ್ನ ಕಣ್ಣಿಗೆ ಬಿದ್ದಂತಹ ಬಿಸ್ನೆಸ್ ಒಂದು ಫರ್ನಿಚರ್ ಬಿಸ್ನೆಸ್, ಅದೇನೇ ಭಾರತ್ ಕೇನ್ ಇಂಡಸ್ಟ್ರೀಸ್. ಸೊ ಈ ಭರತ್ ಕೇನ್ ಇಂಡಸ್ಟ್ರಿಯ ಮಾಲೀಕರಾಗಿರುವ ರಾಹುಲ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತಾಡೋಣ, ಅವ್ರದ್ದು ಏನ್ ಬಿಸ್ನೆಸ್, ಯಾವ ರೀತಿಯ ಸರ್ವಿಸಸ್ ಇದೆ, ಎಲ್ಲವನ್ನು ಕೂಡ ಅವರೊಟ್ಟಿಗೆ ಕೇಳೋಣವಾ. ರಾಹುಲ್ ಅವರೇ, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ನಮಸ್ತೆ ಮೇಡಮ್.
7: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ರಾಹುಲ್ ಅವರೇ.
8: ಥ್ಯಾಂಕ್ ಯು ಮೇಡಮ್.
7: ಹೇಗಿದ್ದೀರಾ?
8: ಆರಾಮಿದ್ದೀನಿ ಮೇಡಮ್, ನೀವು ಮೇಡಮ್?
7: ಥ್ಯಾಂಕ್ ಯು, ನಾನು ಕೂಡ ಆರಾಮಾಗಿದ್ದೀನಿ. ಕಾಫಿ ಟೀ ಆಯ್ತಾ?
8: ಆಯ್ತು ಮೇಡಮ್.
7: ನಮ್ಗೇನಾದ್ರು ಕಾಫಿ ಸಿಗುತ್ತಾ?
8: ಕುಡ್ಸೋಣ ಮೇಡಮ್.
7: ಥ್ಯಾಂಕ್ ಯು ರಾಹುಲ್ ಅವರೇ. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತೀರಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
8: ನಾನು ಆ್ಯಕ್ಚುಲಿ ಎಲ್ಲ ಓದಿದ್ದೆಲ್ಲ ತೀರ್ಥಹಳ್ಳಿಲಿ. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿ ಸೈಬರ್ ಸೆಕ್ಯುರಿಟಿ ಕೋರ್ಸ್ ಮಾಡಿಕೊಂಡೆ ಬೆಂಗಳೂರಲ್ಲಿ. ಅಲ್ಲಿ ಒಂದು ವರ್ಷ ಕೆಲಸ ಮಾಡ್ತಾ ಇದ್ದೆ ಐ ಟಿ ಫೀಲ್ಡಲ್ಲೇ. ಆಮೇಲೆ ನಮ್ಮದು ತಂದೆಯವ್ರದ್ದು ಹೆಲ್ತ್ ಕಂಡೀಷನಿಂದ ವಾಪಸ್ ಬರಬೇಕಾಯಿತು ನಾನು, ಯಾಕಂದರೆ ಒಬ್ಬನೇ ನಾನು ಇರೋದು ಮಗ. ಅಲ್ಲೂ ಎಲ್ಲ ಅಂಗಡಿ ಎಲ್ಲ ನೋಡ್ಕೊಳ್ಬೇಕು, ಲೇಬರ್ಸ್ ಎಲ್ಲ ಸುಮಾರು ಜನ ಇರ್ತಾರೆ, ಅವ್ರಿಗೆ ಪೇಮೆಂಟು, ಮತ್ತು ನಾವೇ ಕೆಲಸ ಮಾಡ್ತೀವಿ. ನಮ್ಮ ತಂದೆಯವರೇ ಕೆಲಸ ಮಾಡ್ತಾರೆ, ಅವ್ರು ಮಾಡೋ ಕೆಲಸ ಈಗ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಅವರಿಗೆ ಆಗಲ್ಲ ಅಂತೇಳಿ ನಾನು ಇದೇ ಫೀಲ್ಡೇ ಬಂದಿದ್ದೀನಿ.
7: ಸೊ ಬೇಸಿಕಲಿ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಆ್ಯಂಡ್ ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ನೀವು ಮತ್ತೆ ವಾಪಸ್ ಬರಬೇಕಾಯ್ತು. ಸೊ ಬಿಸ್ನೆಸ್ ಹೇಗಿದೆ
8: ಈಗ? ಆಗ್ತಾ ಇದೆ ಮೇಡಮ್, ಕವರಪ್ ಆಗ್ತಾ ಇದೆ. ಆಗ್ತಾ ಇದೆ ಮೇಡಮ್.
7: ಬೇಸಿಕಲಿ ಇದು ತೀರ್ಥಹಳ್ಳಿಲಿ ಇರುವಂತಹ ಒಂದು ಬ್ರಾಂಚ್, ಅಂದ್ರೆ ಮೇನ್ ಬ್ರಾಂಚ್ ಅಲ್ಲೇ ಇರೋದು. ಅಲ್ಲಿಂದ ಈಗ ಶಿವಮೊಗ್ಗದಲ್ಲಿ ಕೂಡ ಒಂದು ಚಿಕ್ಕ ಬ್ರಾಂಚ್ ಸ್ಟಾರ್ಟ್ ಮಾಡಿದೀರ. ನನಗೀಗ ಭರತ್ ಕೇನ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ. ಇಲ್ಲಿ ಆಕ್ಚುಲಿ ಏನೇನೆಲ್ಲ ಸೇಲ್ಸ್ ಆಗುತ್ತೆ, ಏನೇನು ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
8: ಇದು ಆ್ಯಕ್ಚುಲಿ ಬಂದು ಮೇಡಮ್ ಫುಲ್ಲು ಕೇನ್ ಪ್ರಾಡಕ್ಟ್ಸ್ ಮಾತ್ರ. ನಿಮಗೆ ಕೇನಲ್ಲಿ ನೀವು ಏನೇ ಇಂಟೀರಿಯರು ಎಕ್ಸ್ಟೀರಿಯರು ಏನೇ ಥರ ಹೇಳಿದ್ರು ಮಾಡಿಕೊಡ್ತೀವಿ ನಾವು. ಬೆತ್ತದ್ದು ಬೆತ್ತದಲ್ಲಿ ನಿಮ್ಗೆ ಏನೇ ಮಾಡೋದಿದ್ರು ಮಾಡ್ತೀವಿ, ಫರ್ನಿಚರು, ಸೋಫಾ ಸೆಟ್ಸು, ಕಾಟು, ಆಮೇಲೆ ನಿಮಗೆ ಇಂಟೀರಿಯರ್ ಸಣ್ಣ ಪುಟ್ಟ ಎಲ್ಲ ಬಾಸ್ಕೆಟ್ಸು, ಹೂವಿನ ಬಾಸ್ಕೆಟ್ಸು, ಲ್ಯಾಂಪ್ ಶೇಡ್ಸು, ಮಿರರ್ ಸ್ಟ್ಯಾಂಡ್ಸು, ಎಲ್ಲ ಥರದ್ದು ನೀವು ಕಸ್ಟಮರ್ ನೀವು ಯಾವ ಥರ ಹೇಳ್ತಾರೋ ಆ ಥರ ನಾವು ಮಾಡಿಕೊಡ್ತೀವಿ.
7: ಸೊ ಇಲ್ಲಿ ಬೆತ್ತದಿಂದ ತಯಾರು ಮಾಡಿದಂಥ ಚೇರ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಹಾಗೆ ಚಿಕ್ಕ ಚಿಕ್ಕ ಟೇಬಲ್ಸ್, ಫರ್ನಿಚರ್ಸ್ ಎಲ್ಲವೂ ಕೂಡ ಸಿಗುತ್ತೆ ಅಲ್ವಾ ಸರ್?
8: ಹೌದು ಮೇಡಮ್, ಹೌದು.
7: ಇದು ಮೂಲತಃ ಸ್ಟಾರ್ಟ್ ಮಾಡಿದ್ದು ನಿಮ್ಮ ತಂದೆಯವರ?
8: ಹೌದು ಮೇಡಮ್, ತಂದೆಯವರು ಸ್ಟಾರ್ಟ್ ಮಾಡಿದ್ದು 40 ಇಯರ್ಸ್ ಆಯಿತು ಅವ್ರು ಸ್ಟಾರ್ಟ್ ಮಾಡಿ. ಅವರು ಧರ್ಮಸ್ಥಳದಲ್ಲಿ ಒಂದು ಟ್ರೈನಿಂಗ್ ಸೆಷನ್ ತೊಗೊಂಡು ಅವರು ವೀರೇಂದ್ರ ಗಡೆಯವರಿಂದ ಒಂದು ಲೈಸೆನ್ಸನ್ನು ತೊಗೊಂಡು ಅವರು ಶುರು ಮಾಡಿದ್ದು. ಅದು ನಾವು ಮಾಡ್ತಾ ಮಾಡ್ತಾ ಈಗ ಶಿವಮೊಗ್ಗದಲ್ಲೆಲ್ಲ ಸ್ವಲ್ಪ ಎನ್ಕ್ವೈರೀಸ್ ಜಾಸ್ತಿ ಆಗ್ತಿತ್ತು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮತ್ತೆ ಎಕ್ಸ್ಟ್ರಾದು ಆಗ್ತಿತ್ತು. ಅದಕ್ಕೋಸ್ಕರ ಇಲ್ಲೇ ಒಂದು ಶಾಪ್ ಓಪನ್ ಮಾಡಿ ಇಲ್ಲೇ ಸರ್ವಿಸ್ ಕೊಡೋಣ ಅಂತ ಮಾಡಿದ್ವಿ.
7: ಓಕೆ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಸ್ಟಾರ್ಟ್ ಮಾಡಿದ್ದು, ಈಗ ಶಿವಮೊಗ್ಗಕ್ಕೆ ಬಂದಿದ್ದೀರಾ. ಸೊ ಅಲ್ಲಿಂದ ಇಲ್ಲಿಗೆ ಹೇಗಿದೆ ಬಿಸ್ನೆಸ್ ಚೇಂಜಸ್, ಆ್ಯಂಡ್ ಅಲ್ಲಿಗಿಂತ ಇಲ್ಲಿ ಬಿಸ್ನೆಸ್ ಜಾಸ್ತಿ ಆಗ್ತಿದೆಯೋ ಅಥವಾ ಈಗ ಇನ್ನೂ ಸ್ಟಾರ್ಟಪ್ ಆಗಿರೋದ್ರಿಂದ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್?
8: ಇನ್ನೂ ಆಗ್ತಾಯಿದೆ, ಒಂದೊಂದು ಸತಿ ಆಗುತ್ತೆ ಸ್ವಲ್ಪ. ಇನ್ನೂ ನಾವು ಮಾರ್ಕೆಟಿಂಗ್ ಎಲ್ಲ ಇಲ್ಲ, ಮೌತ್ ಟು ಮೌತ್ ಮಾರ್ಕೆಟಿಂಗು, ಅಡ್ವರ್ಟೈಸ್ಮೆಂಟು. ಆದರೆ ಪರವಾಗಿಲ್ಲ, ನಾವು ಮಾಡಿರೋ ಇದಕ್ಕೆ ಇಷ್ಟು ಕವರ್ ಆಗಿರೋದು ನಮಗೆ ಖುಷಿನೇ ಇದೆ ಮೇಡಮ್.
7: ಸರ್, ಈಗ ಫರ್ನಿಚರ್ಸ್ ಅಂದರೆ ಬೇರೆ ಬೇರೆ ಮರಗಳಿಂದ ಕೂಡ ಪೀಠೋಪಕರಣಗಳನ್ನ ತಯಾರು ಮಾಡ್ತಾರೆ, ಬಟ್ ನೀವು ಬೇಸಿಕಲಿ ಬೆತ್ತದಿಂದ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಬೇರೆ ಮರದಿಂದ ಮಾಡಿರುವಂಥ ಫರ್ನಿಚರ್ಸ್ಗೂ ಬೆತ್ತದಿಂದ ಮಾಡಿರುವಂಥ ಫರ್ನಿಚರ್ಸ್ಗೂ ಏನು ತುಂಬ ಡಿಫ್ರೆನ್ಸ್ ಇದೆ, ಹಾಗೆ ಯಾಕೆ ಈ ಒಂದು ಫರ್ನಿಚರ್ಸ್ನ ನಾವು ಯೂಸ್ ಮಾಡಬೇಕು?
8: ಬೆತ್ತ ಆ್ಯಕ್ಚುಲಿ ಮೇಡಮ್ ಏನಂದರೆ ತುಂಬ ಹಳೇ ಕಾಲದಿಂದನೂ ಮಾಡ್ಕೊಂಬಂದಿರೋ ಅಂಥ ಇದು ಒಂದಿದು ಕಲೆ ಇದು. ಇದು ಆ್ಯಕ್ಚುಲಿ ಏನಂದರೆ ಫುಲ್ಲು ಹ್ಯಾಂಡ್ಮೇಡು, ಯಾವುದು ನಿಮಗೆ ಮಿಷನ್ರಿ ವರ್ಕ್ ಮಾಡೋಕ್ಕಾಗಲ್ಲ. ತುಂಬ ಜನ ಕೆಲಸದವರು ಈಗ ಕೆಲಸ ಇಲ್ಲದೇ ಬಿಟ್ಟು ಬೇರೆ ಇದಕ್ಕೆ ಹೋಗ್ಯಾರೆ. ನಾವು ಇದನ್ನು ಮಾಡಿಕೊಂಡು ಸುಮಾರು ಜನ ಕೆಲಸದವರು ಕೇಳ್ಕೊಂಬರ್ತಾರೆ ನಮಗೆ ಕೆಲಸ ಕೊಡಿ ಅಂತ, ಆ ಥರ ಇದೆ ಈಗ ಪ್ರೊಸೆಸ್. ಆಮೇಲೆ ಬೆತ್ತ ಎಷ್ಟು ಗಟ್ಟಿ ಅಂದರೆ ನಿಮಗೆ ಸ್ಟೀಲಿಗೆ ಕಂಪೇರ್ ಮಾಡ್ತಾರೆ ಬೆತ್ತನ, ಅಂದರೆ ಅದರಲ್ಲಿ ಸುಮಾರು ಜಾತಿ ಬೆತ್ತ ಬರುತ್ತೆ. ನಾವು ಒಳ್ಳೆ ಜಾತಿ ಬೆತ್ತ ಹಾಕಿದಷ್ಟು ನಿಮಗೆ ಎಷ್ಟು ವರ್ಷ ಆದರೂ ನಿಮಗೆ ಏನಾಗಲ್ಲ.
7: ಓಕೆ, ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ, ಬೆತ್ತದಿಂದ ಮಾಡಿದಂತಹ ಪೀಠೋಪಕರಣಗಳನ್ನು ಬಳಸೋದ್ರಿಂದ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನ ಇದೆ, ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಹೇಳಿ ಭಾರತ್ ಕೇನ್ ಇಂಡಸ್ಟ್ರೀಸ್ ಮಾಲೀಕರಾಗಿರುವಂತಹ ರಾಹುಲ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಸೂಪರ್ ಸಾಂಗ್ ಏನೋ ಕೇಳಿದಾಯ್ತು. ಸೊ ಕಾರ್ಯಕ್ರಮ ಮುಂದುವರ್ಸೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭತ್ತದಿಂದ ಅಂದ್ರೆ ಕೇನಿಂದ ತಯಾರಿಸಿದಂತಹ ಫರ್ನಿಚರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಅದೇನೇ ಭಾರತ್ ಕೇನ್ ಇಂಡಸ್ಟ್ರೀಸ್. ಸೊ ಈ ಒಂದು ಇಂಡಸ್ಟ್ರೀಸ್ ಮೇನ್ ಬ್ರಾಂಚ್ ಇರೋದು ತೀರ್ಥಹಳ್ಳಿಲಿ. ಅಲ್ಲಿಂದ ಈಗ ಶಿವಮೊಗ್ಗಕ್ಕೂ ಕೂಡ ಟ್ರಾನ್ಸ್ಫರ್ ಆಗಿ ಇಲ್ಲೂ ಕೂಡ ಬಿಸ್ನೆಸ್ ನಡೆಸ್ತಾ ಇದಾರೆ. ಸೊ ಇದರ ಈಗಿನ ಮಾಲೀಕರಾಗಿರುವ ರಾಹುಲ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ರಾಹುಲ್ ಸರ್, ನೀವು ಹೇಳ್ತಾ ಇದ್ರಿ ಈ ಭಾರತ್ ಕೇನ್ ಇಂಡಸ್ಟ್ರೀಸ್ ಅಲ್ಲಿ ಇರುವಂತಹ ಫರ್ನಿಚರ್ಸ್ ಗಳನ್ನ ಉಪಯೋಗಿಸೋದ್ರಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ ಅಂತ. ಸೊ ಹಾಗಿದ್ರೆ ಇದರ ಬೆಲೆ ಬಗ್ಗೆ ಹೇಳ್ಬೋದಾ ಸರ್? ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ವರೆಗೂ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಆಕ್ಚುಲಿ ಕಂಪ್ಯಾರಿಟಿವ್ಲಿ ಅಂದ್ರೆ ಏನಂದ್ರೆ ಬೆತ್ತದ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಏನಂದ್ರೆ ನಿಮಗೆ ಒಳ್ಳೆ ಜಾತಿ, ನಾವೆಲ್ಲ ಡಿಪೋಯಿಂದ ಬೆತ್ತ ತಗೊಂತೀವಿ. ನಮಗೆ ನಾವು ಅಪ್ಲಿಕೇಶನ್ ಕೊಟ್ಟು ಡಿಪೋಯಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಬೆತ್ತಗಳನ್ನ ತಗೊಂತೀವಿ. ಆ ಬೆತ್ತ ಸೈಜ್ ಮೇಲೆ ನಮ್ಮ ಫರ್ನಿಚರಿಂದು ರೇಟ್ ಡಿಪೆಂಡ್ ಆಗುತ್ತೆ ಮೇಡಮ್.
2: ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸರ್, ಟೇಬಲ್ಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಚೇರ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇದೆ. ಇನ್ಫ್ಯಾಕ್ಟ್ ಡೈನಿಂಗ್ ಟೇಬಲ್ ತರ ಒಂದು ಚಿಕ್ಕ ಟೇಬಲ್ ಕೂಡ ಇದೆ, ನೋಡೋಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಒಂದು ಚೇರಿಗೆ ಎಷ್ಟು ಬೆಲೆ ಇರ್ಬೋದು?
3: ಚೇರಿಗೆ ಸ್ಟಾರ್ಟಿಂಗ್ ಚೇರಿಗೆ ಮೇಡಮ್ ನಿಮಗೆ ಒಂದು 2500 ಇಂದ ಶುರು, 2500 ರೂಪಾಯಿಂದ. ಅದು ಕೆಲಸದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕೆಲಸ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅದ್ರ ಮೇಲೆ ರೇಟ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಮೇಡಮ್.
2: ಸರ್, ನೀವು ಕೂಡ ತಂದೆಯವ್ರ ಹತ್ರ ಜೊತೆಗಿದ್ದು ಕೆಲಸಗಳನ್ನ ಕಲ್ತಿರ್ತೀರಾ, ಈಗ ನೀವು ತಯಾರು ಮಾಡೋದನ್ನ ಕಲ್ತಿದ್ರು ಅಥವಾ ಬರೀ ಮಾರಾಟ ಮಾಡೋದಷ್ಟೇ ಕಲ್ತಿದ್ರು, ಹೇಗೆ?
3: ಇಲ್ಲ, ತಯಾರು ಮಾಡ್ತೀನಿ, ಫುಲ್ ಇನ್ನ ಕಲ್ತಿಲ್ಲ, ಅದಕ್ಕಿನ್ನ ತುಂಬಾ ಕಲಿಯಕ್ಕಿದೆ. ಈಗ ಸಣ್ಣ ಪುಟ್ಟ ಏನ್ ನಮ್ಮ ತಂದೆಯವ್ರು ಕಲ್ಸ್ಕೊಟ್ಟಿರೋ ಅದನ್ನೆಲ್ಲ ನಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
2: ಹಾಗೇನೆ ರಾಹುಲ್ ಅವರೇ, ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಸಡನ್ ಆಗಿ ಬಿಸ್ನೆಸ್ ಗೆ ಬರಬೇಕು ಅನ್ನುವಾಗ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು, ಹಾಗೆ ಬಿಸ್ನೆಸ್ ನ ಹೇಗೆ ನೀವು ಸ್ವೀಕಾರ ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
3: ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ಯಾಕಂದರೆ ನಮ್ಮ ತಂದೆ ತಾಯಿಯವ್ರಿಗೆ ನೋಡ್ಕೊಳ್ಳೋಕೆ ನಾನು ಒಬ್ಬನೇ ಇರೋದು, ನಾನು ನೋಡ್ಕೊಳ್ಳೋಕೆ ಬರಲೇಬೇಕಿತ್ತು. ನಮ್ಮ ತಾಯಿಯವರಿಗೂ ಅಷ್ಟು ಹುಷಾರಿರ್ತಿರ್ಲಿಲ್ಲ. ಮತ್ತು ಅಲ್ಲಿ ಅಂಗಡಿ ಕೆಲಸದವರೆಲ್ಲ ಅವರಿಗೆ ಪೇಮೆಂಟ್ಸು, ಅವ್ರಿಗೇನು ಕೆಲಸ ಹೇಳಬೇಕು ಮಾಡಬೇಕು ಅವೆಲ್ಲ ಸಡನ್ನಾಗಿ ಪೆಂಡಿಂಗ್ ಆಗಿಬಿಟ್ರೆ ಮತ್ತು ಅವರು ಮನೆಗೆ ಹೋಗ್ಬಿಡ್ತಿದ್ರು ಕೆಲಸದವ್ರು. ಆ ಒಂದು ಇದಕ್ಕೋಸ್ಕರ ತುಂಬ ಇಷ್ಟು ವರ್ಷದಿಂದ ಅಪ್ಪನೂ ಕಷ್ಟಪಟ್ಟು ಇದು ಮಾಡಿರೋದು. ನಾವು ಸಣ್ಣ ಶಾಪಿಂದ ಓಪನ್ ಮಾಡಿದ್ದು, ಈಗ ಫ್ಯಾಕ್ಟ್ರಿ ಎಲ್ಲ ಮಾಡಿಕೊಂಡು ಈಗ ಸ್ವಲ್ಪ ಇದರಲ್ಲಿದ್ದೀವಿ. ಅದಕ್ಕೋಸ್ಕರ ಆ ಒಂದು ಇದರಲ್ಲೇ ಈ ಫೀಲ್ಡಲ್ಲೇ ಮುಂದೋಗೋಣ, ಈ ಫೀಲ್ಡೇ ಎಲ್ಲರಿಗೂ ಜನಕ್ಕೆ ಗೊತ್ತಾಗೋ ಥರ ಮಾಡೋಣ ಅಂತ ಈ ಫೀಲ್ಡಿಗೆ ಬಂದೀನಿ ಮೇಡಮ್.
2: ಸೂಪರ್, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಹಾಗೆ ತಂದೆ ತಾಯಿ ಮೇಲಿರುವಂಥ ಕನ್ಸರ್ನಿಗೋಸ್ಕರ ನಿಮ್ಮ ಫ್ಯೂಚರ್ನ ಇಲ್ಲೇ ಕಾಣಬೇಕು ಅಂತ ಹೇಳಿ ಬಂದಿದ್ದೀರಾ. ನಿಮಗೆ ಆಲ್ ದ ವೆರಿ ಬೆಸ್ಟ್ ರಾಹುಲ್ ಅವರೇ. ಹಾಗೆಯೇ ಇಲ್ಲಿರುವಂಥ ಫರ್ನಿಚರ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಯುನೀಕ್ ಆಗಿದೆ ಕೂಡ. ಸೊ ಇದನ್ನು ಜನರು ಯಾಕೆ ಕೊಂಡ್ಕೋಬೇಕು, ಎಸ್ಪೆಷಲಿ ಈ ಒಂದು ಬಿ ಎಚ್ ರೋಡ್ ವಿದ್ಯಾನಗರದಲ್ಲಿರುವಂಥ ಭಾರತ್ ಕೇನ್ ಇಂಡಸ್ಟ್ರೀಸ್ಗೆ ಜನ ಯಾಕೆ ಬರಬೇಕು, ನಿಮ್ಮಲ್ಲೇ ಯಾಕೆ ಈ ಒಂದು ಫರ್ನಿಚರ್ಸ್ನ ಕೊಂಡ್ಕೋಬೇಕು?
3: ಇದು ಮೇಡಮ್ ಬೆತ್ತ ಅಂದರೆ ಇದು ಯುನಿಕ್ ಫರ್ನಿಚರ್. ಅದು ಏನಂದರೆ ನಿಮಗೆ ಎಲ್ಲೂ ಸಿಗಲ್ಲ, ಈ ಬೆತ್ತನೇ ಬೇಕು ಅಂತಲೇ ಬರೋರಿದ್ದಾರೆ. ಇದು ಆ್ಯಕ್ಚುಲಿ ಹೆಲ್ತಿಗೂ ತುಂಬ ಇಂಪಾರ್ಟೆನ್ಸ್ ಬರುತ್ತೆ. ಏನಂದರೆ ಈ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ, ಅವರಿಗೆಲ್ಲ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಬೆತ್ತದಲ್ಲಿ ಕೂತ್ಕೊಳ್ಳಿ ಅಂತ. ಯಾಕಂದರೆ ಈ ಬೆತ್ತ ಆ್ಯಕ್ಚುಲಿ ತುಂಬ ತಂಪು, ಬಾಡಿ ತಂಪಿಡತ್ತೆ. ಆಮೇಲೆ ನ್ಯಾಚುರಲ್ ಎಕೋ ಫ್ರೆಂಡ್ಲಿ. ಏನಂದರೆ ಇದು ತುಂಬ ಎಲಿಗೆನ್ಸು, ಎಷ್ಟು ವರ್ಷ ಆದರೂ ನಿಮಗೆ ಏನಾಗಲ್ಲ, ಒಂದು 50-60 ಇಯರ್ಸ್ ತನಕ ನಿಮಗೆ ಬಾಳ್ಕೆನೂ ಚೆನ್ನಾಗಿ ಬರುತ್ತೆ. ಯೂಸರ್ ಫ್ರೆಂಡ್ಲಿ, ಮತ್ತು ಆರಾಮಾಗಿ ಕ್ಯಾರಿ ಮಾಡ್ಬೋದು, ತುಂಬ ವೆಯ್ಟ್ ಎಲ್ಲ ಜಾಸ್ತಿ ಬರಲ್ಲ. ಆ ಒಂದು ಪರ್ಪಸ್ಗೋಸ್ಕರ ಇದು ಚೆನ್ನಾಗಿದೆ.
2: ಓಕೆ, ಕೇಳ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ಭಾರತ್ ಕೇನ್ ಇಂಡಸ್ಟ್ರೀಸ್ ಅಲ್ಲಿ ಇರುವಂತಹ ಫರ್ನಿಚರ್ ಗಳನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಜೊತೆಗೆ ಇದು ವೆಯ್ಟ್ ಲೆಸ್ ಕೂಡ ಹಾಗೆ ಫ್ರೆಂಡ್ಲಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ರಾಹುಲ್ ಸರ್ ಜೊತೆ ಮಾತಾಡ್ಲಿಕ್ಕೆ ಮತ್ತಷ್ಟು ವಿಷಯಗಳು ಬಾಕಿ ಇದೆ, ಯಾಕಂದ್ರೆ ತಂದೆಯವರಿಂದ ಏನೆಲ್ಲ ಬಿಸ್ನೆಸ್ ಟೆಕ್ನಿಕ್ಸ್ ಗಳನ್ನ ಕಲ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಮುಖ್ಯ ಇದೆ. ಹಾಗಿದ್ಮೇಲೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಫಿಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತ್ ಕೇನ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಬೆತ್ತದಿಂದ ತಯಾರಿಸಿದಂತಹ ಪೀಠೋಪಕರಣಗಳು ಅಂದ್ರೆ ಫರ್ನಿಚರ್ಸ್ ಗಳು ಸಿಗುವಂತದ್ದು. ಇದರ ಓನರ್ ಆಗಿರುವಂತಹ ರಾಹುಲ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ರಾಹುಲ್ ಸರ್, ನೀವೇ ಹೇಳಿದ್ರಿ ಈ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ತೀರ್ಥಹಳ್ಳಿಯಲ್ಲಿ. ನಿಮ್ಮ ತಂದೆಯವರು ಸುಮಾರು 40 ವರ್ಷಗಳಿಂದ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಬಂದಿದ್ರು ಅಂತ. ಹಾಗಿದ್ರೆ ನಿಮ್ಮ ತಂದೆಯವರ ಹೆಸರೇನು, ಜೊತೆಗೆ ಅವರಿಂದ ಕಲ್ತಂತಹ ಬಿಸ್ನೆಸ್ ಟೆಕ್ನಿಕ್ಸ್ ಅಂದ್ರೆ ಏನೆಲ್ಲ ಕಲ್ತಿದ್ದೀರಾ, ಅದ್ರ ಬಗ್ಗೆ ನಮಗೊಂದಿಷ್ಟು ಮಾಹಿತಿ ಹಂಚ್ಕೋಬಹುದಾ?
1: ಪುರುಷೋತ್ತಮ್ ಅಂತ.
0: ಅಪ್ಪನಿಂದ ಕಲ್ತಂತಹ ಒಂದಿಷ್ಟು ಬಿಸ್ನೆಸ್ ನಾಲೆಜ್ ಅಂದ್ರೆ ಏನ್ ಕಲ್ತಿದ್ದೀರಾ ಸರ್?
1: ಅವ್ರದ್ದು ಸೇಲ್ಸ್ ಮೇಡಮ್, ಸೇಲ್ಸ್. ಅವರು ಮಾತಾಡೋ ಕಸ್ಟಮರ್ ಇಟ್ಕೊಳ್ತಾರಲ್ಲ, ಅವ್ರ ಥರ ನಾವು ಇನ್ನೂ ಅದು ಅದು ಕಲಿಬೇಕು ಮೇಡಮ್. ಅದರಿಂದ ಅದು ತುಂಬ ಇದಿದೆ, ಅದೊಂದು ಕಲಿಬೇಕು ನಮ್ಮ ತಂದೆಯವರಿಂದ.
0: ಸೊ ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು, ಅವ್ರಿಗೆ ಹೇಗೆ ಸ್ಯಾಟಿಸ್ಫೈಡ್ ಮಾಡಬೇಕು ಅನ್ನೋದನ್ನು ನಿಮ್ಮ ತಂದೆಯವ್ರನ್ನ ನೀವು ಕಲಿಬೇಕು. ಹಾಗೆ ಏನೇನು ಕಲ್ತಿದ್ದೀರಾ ಆಲ್ರೆಡಿ?
1: ಅವ್ರದ್ದು ಲೇಬರ್ಸ್ ಹತ್ರ ಯಾವ ಥರ ಇರ್ತಾರೆ, ಅವ್ರಿಗೆ ಹೆಂಗೆ ಕೆಲಸ ಮಾಡಿ ಅವ್ರಿಗೆ ಹೆಂಗೆ ಮೇಂಟೈನ್ ಮಾಡಬೇಕು. ಈಗ ಒಂದು 5-6 ಜನ ಲೇಬರ್ಸ್ ಇರ್ತಾರೆ, ಅವ್ರಿಗೆ ಅಷ್ಟು ಜನಕ್ಕೂ ಕೆಲಸ ಹೇಳಿ ಅಷ್ಟು ಜನದ ಹತ್ರನೂ ವರ್ಕ್ ತೊಗೊಬೇಕು. ಆ ಒಂದು ಇದೆಲ್ಲ ನಾನು ಕಲ್ತಿದ್ದೀನಿ ಮೇಡಮ್.
0: ಯಾವಾಗ್ಲೂ ಬಿಸ್ನೆಸ್ ಮನ್ ಗಳು ಹೇಳ್ತಾರೆ ಬಿಸ್ನೆಸ್ ಮನ್ ಗೆ ಪೇಷನ್ಸ್ ಅನ್ನೋ ತುಂಬಾ ಮುಖ್ಯ ಆಗುತ್ತೆ ಅಂತ. ಸೊ ನೀವು ಪೇಷನ್ಸ್ ಕಲ್ತಿದ್ದೀರಾ?
1: ಕಲ್ತಿದ್ದೀನಿ ಮೇಡಮ್. ಪೇಷನ್ಸ್ ಅನ್ನೋದು ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲಿ ಭಾರಿ ಕಷ್ಟ ಆಗುತ್ತೆ.
0: ಖಂಡಿತ ಸರ್. ಈಗ ನಿಮ್ಮಲ್ಲಿ ಒಟ್ಟಾರೆ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ?
1: ಈಗ 6 ಜನ ವರ್ಕ್ ಮಾಡ್ತಾರೆ, ಅದರಲ್ಲಿ ನಾನು ವರ್ಕ್ ಮಾಡ್ತೀನಿ.
0: ತೀರ್ಥಹಳ್ಳಿ ಸೇಲ್ಸ್ ಹೇಗಿದೆ?
1: ತೀರ್ಥಹಳ್ಳಿ ಪರವಾಗಿಲ್ಲ, ಅಲ್ಲೆಲ್ಲ ಆಲ್ಮೋಸ್ಟ್ ಟೂರಿಸ್ಟ್ ಗಿರಾಕಿ. ಇದು ಸಿಟಿಲಿ ಸ್ವಲ್ಪ ಬ್ರಾಡ್ ಸಿಟಿಜನ್ ಇರ್ತಾರಲ್ಲ, ಎಲ್ಲರೂ ಬರ್ತಾರೆ ಮೇಡಮ್. ಹಾಂ ಮೇಡಮ್.
0: ಸೊ ಅಲ್ಲಿಗಿಂತ ಸೇಲ್ಸ್
1: ಪರವಾಗಿಲ್ಲ ಮೇಡಮ್, ಇಲ್ಲಿ ಚೆನ್ನಾಗಿದೆ.
0: ಓಕೆ, ರಾಹುಲ್ ಅವರು ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಬೇಸಿಕ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ ಸರ್?
1: ಮೇನ್ ಪರ್ಸ್ನಾಲಿಟಿ ಮೇನ್ ಮುಖ್ಯ ಆಗಿರುತ್ತೆ, ಆಮೇಲೆ ಪೇಷನ್ಸ್ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಒಂದು ವರ್ಕ್ ಎಥಿಕ್ಸ್ ಇರಬೇಕು, ಆಮೇಲೆ ಎಲ್ಲ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು. ಅವರಿಗೆ ರಿಸ್ಕ್ ಎಷ್ಟೇ ಇದ್ರೂ ಅದು ಮ್ಯಾನೇಜ್ಮೆಂಟ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು. ಒಂದೊಂದು ಸತಿ ಬಿಸ್ನೆಸ್ ಡೌನ್ ಇರುತ್ತೆ, ಬಿಸ್ನೆಸ್ ಅಪ್ಸೈಡ್ ಆಗುತ್ತೆ, ಅದೆಲ್ಲ ಮ್ಯಾನೇಜ್ಮೆಂಟು ಕರೆಕ್ಟಾಗಿರಬೇಕು.
0: ಹೌದು, ನೀವು ಕೂಡ ನೋಡ್ತಾ ಇರ್ತೀರಾ ಸಾಕಷ್ಟು ಜನ ಕಸ್ಟಮರ್ಸ್ ಬರ್ತಾರೆ, ಒಬ್ಬರು ತುಂಬ ಎಲ್ಲ ನೋಡ್ಕೊಂಡು ಹೋಗಿ ಇನ್ನೇನು ರೇಟಿಂಗ್ ಟೈಮಲ್ಲಿ ಬೇಡ ಅಂತ ಹೇಳಿ ವಾಪಸ್ ಹೋಗುವಂಥ ಕಸ್ಟಮರ್ಸ್ ಕೂಡ ನೀವು ನೋಡಿದ್ದೀರಾ. ಆ್ಯಂಡ್ ಕೆಲವರು ರೂಡಾಗಿ ಬಿಹೇವ್ ಮಾಡ್ತಾರೆ, ಕೆಲವರು ಕೋಪದಿಂದ ಬಿಹೇವ್ ಮಾಡ್ತಾರೆ, ಎಲ್ಲ ಥರ ಕಸ್ಟಮರ್ಸ್ ಕೂಡ ನೋಡಿದ್ದೀರಾ. ಸೊ ಈ ಕಸ್ಟಮರ್ಸ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
1: ಅಥವಾ ಹ್ಯಾಂಡಲ್ ಮಾಡ್ತೀವಿ ಮೇಡಮ್, ಆಟೋಮೆಟಿಕ್ ಅದೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಬಿಸ್ನೆಸ್ ಮಾಡ್ತಿರೋರು ಅವ್ರು ಏನೇ ಹೇಳಲಿ ನಾವು ಪಾಸಿಟಿವ್ ಆಗೇ ಇರಬೇಕು, ಮತ್ತು ನಾವೇನು ಜಾಸ್ತಿ ಇದು ಮಾಡೋಂಗಿರಲ್ಲ, ಏನಿದ್ರೂ ನಾವು ಸರ್ವಿಸ್ ಕೊಡ್ತೀವಿ ಮೇಡಮ್. ಹೌದಾ ಮೇಡಮ್.
0: ಸೊ ಇಲ್ಲಿ ಕಸ್ಟಮೈಸ್ಡ್ ಡಿಸೈನ್ ಕೂಡ ಮಾಡ್ಕೊಡ್ತೀರಾ? ಐ ಮೀನ್ ಅಂದರೆ ಈಗ ಕೆಲವರಿಗಿರುತ್ತೆ ಬೆತ್ತದಿಂದ ಈ ರೀತಿ ಫರ್ನಿಚರೇ ಮಾಡಿಸ್ಬೇಕು ಅಂದರೆ ಅವ್ರ ಮನೆಗೆ ಅಳತೆಯ ತಕ್ಕಂತೆ ಡಿಸೈನ್ ಮಾಡಿಸ್ಬೇಕು ಅಂತಿರ್ತಾರೆ. ಸೊ ನಿಮ್ಮಲ್ಲಿ ಕಸ್ಟಮೈಸ್ಡ್ ಡಿಸೈನ್ಸ್ ಕೂಡ ಸಿಗುತ್ತೆ ಸರ್?
1: ಹಾಂ ಸಿಗುತ್ತೆ ಮೇಡಮ್, ಯಾವ ಥರದ್ದು ಕಸ್ಟಮೈಸ್ಡ್ ಡಿಸೈನ್ ಮಾಡ್ತೀವಿ ಎಲ್ಲ ನಮ್ಮ ಬೆತ್ತದ ಆಲ್ಮೋಸ್ಟ್ ಜಾಸ್ತಿ ಹೋಮ್ ಸ್ಟೇ, ರೆಸಾರ್ಟ್ಸು, ಈ ಹೋಟೆಲ್ಸು ಅದಕ್ಕೆ ಜಾಸ್ತಿ ಯೂಸ್ ಮಾಡೋದು ಬೆತ್ತದ್ದು. ಸ್ವಲ್ಪ ಯುನೀಕ್ ಆಗಿರುತ್ತೆ, ಯುನೀಕ್ ಡಿಸೈನ್ ಕಾಣಿಸುತ್ತೆ ಅಂತಲೇ ಮಾಡ್ತಾರೆ.
0: ಸೂಪರ್ ಸರ್. ಆ್ಯಂಡ್ ನೀವು ಕೂಡ ಯಂಗ್ ಬಿಸ್ನೆಸ್ ಮ್ಯಾನ್, ಈಗಿನ ಯಂಗ್ ಜನರೇಷನ್ ಅವರು ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕಂತಿರ್ತಾರೆ, ಅಂಥವ್ರಿಗೆ ನೀವು ಒಂದಿಷ್ಟು ಸಲಹೆನ ಕೊಡೋದಾದರೆ ಏನು ಕೊಡ್ತೀರಾ? ಯಾರು ಬೇಕಾದರೂ ಬಿಸ್ನೆಸ್ ಫೀಲ್ಡಿಗೆ ಬರ್ಬೋದಾ, ಅಥವಾ ಬಿಸ್ನೆಸ್ಸಿಗೆ ಬರೋಕೆ ಒಂದಿಷ್ಟು ಮೈಂಡ್ ಸೆಟ್ ಇರಬೇಕು ಅನ್ನೋದಾದರೆ ಏನು ಇರಬೇಕಾಗತ್ತೆ ಸರ್?
1: ಏನಿಲ್ಲ ಮೇಡಮ್, ಅವ್ರ ಡೆಡಿಕೇಶನ್ ಇರಬೇಕು, ಅವ್ರಿಗೆ ಒಂದು ನಾವು ಮಾಡ್ತೀವಿ ಅನ್ನೋ ಒಂದು ಛಲ ಇದ್ದರೆ ಮಾಡ್ಬೋದು, ಡಿಸಿಪ್ಲಿನ್ ಇರಬೇಕು ಮೇನು, ಮಾಡ್ಬೋದು ಮೇಡಮ್.
0: ಸೂಪರ್ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಈ ಒಂದು ಸ್ಪೆಷಲ್ ಬಿಸ್ನೆಸ್ ಬಗ್ಗೆ ನಮಗೆ ಮಾಹಿತಿನ ನೀಡಿದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
1: ತುಂಬ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು.
0: ಓಕೆ ರಾಹುಲ್ ಅವರೇ, ಫೈನಲಿ ನಮ್ಮ ಜನ ನಿಮ್ಮ ಶಾಪ್ಗೆ ಯಾಕೆ ಬರಬೇಕು ವಿತ್ ಅಡ್ರೆಸ್ ಒಮ್ಮೆ ಹೇಳ್ಬೋದಾ?
1: ಇದು ಬೆತ್ತದ ಫರ್ನಿಚರ್ಸು, ನಿಮಗೆ ಯಾವ ಥರದ್ದು ಏನೇ ಜೋಕಾಲಿ ಫರ್ನಿ ಸೋಫಾ ಸೆಟ್ಸು, ಡೈನಿಂಗ್ ಸೆಟ್ಸು, ಆರಾಮ್ ಚೇರ್ ಏನೇ ಬೇಕಿದ್ರೂ ನಾವು ಮಾಡಿಕೊಡ್ತೀವಿ, ಆಮೇಲೆ ಅಫೋರ್ಡೆಬಲ್ ಪ್ರೈಸಲ್ಲೇ ಮಾಡಿಕೊಡ್ತೀವಿ. ಇದು ಬಂದು ನಿಮಗೆ BH ರೋಡು, ವಿದ್ಯಾನಗರ, ಶಿವಶಂಕರ್ ವೈನ್ಸ್ ಕೆಳಗಡೆ, ನಿಯರ್ ಮಾಧವಿ ಟಾಕೀಸ್. ಓಕೆ,
0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಸೋ ಮಚ್.
0: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ವಿದ್ಯಾನಗರ ಹತ್ರ ಇರುವಂತಹ ಈ ಒಂದು ಭಾರತ್ ಕೇನ್ ಇಂಡಸ್ಟ್ರೀಸ್ ಮಾಲೀಕರಾಗಿರುವಂತಹ ರಾಹುಲ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಅವರ ತಂದೆಯವರಿಂದ ಕಲಿತಂತಹ ಬಿಸ್ನೆಸ್ ಟೆಕ್ನಿಕ್ಸ್ ಬಗ್ಗೆ ಕೂಡ ತಿಳಿಸ್ಕೊಟ್ರು, ಜೊತೆಗೆ ಯಾಕೆ ಈ ಒಂದು ಕೇನ್ ಫರ್ನಿಚರ್ಸ್ ಗಳನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡ್ರು. ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಪ್ರೋಗ್ರಾಂ ಹೇಗಿತ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನನ್ ಯಾವ ಹಾಲನ್ನು ಬಳಸಲಿ?
7: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಬೆಳೆದು ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿದೆ. ಹಾಗೆ ಇವರು ಕೂಡ ಜೇನು ಕೃಷಿಯನ್ನು ಆರಂಭ ಮಾಡ್ತಾರೆ. ಹಾಗೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಮಗ್ರ ಕೃಷಿಯ 5ನೇ ಪ್ರಮುಖ ಘಟಕ ಅಂದರೆ ಅದು ಜೇನು ಕೃಷಿ. ಸೊ ಜೇನು ಕೃಷಿಯನ್ನು ಮಾಡ್ತಾ ಎಷ್ಟೋ ಜನ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಜೇನು ಕೃಷಿಯಲ್ಲಿ ಬರೀ ಜೇನಿಗಷ್ಟೇ ಅಥವಾ ಜೇನಿನ ಹನಿಯಿಂದ ಮಾತ್ರ ನಾವು ಆದಾಯವನ್ನು ಗಳಿಸೋದಲ್ಲ, ಜೇನಿನಿಂದ ಹಲವಾರು ಉಪಯೋಗಗಳು ಕೂಡ ಇದೆ. ಹಾಗೆ ಉತ್ತಮ ಆದಾಯ ಕೂಡ ಜೇನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಜೇನನ್ನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ನಾವು ಪರಾಗಸ್ಪರ್ಶದಿಂದ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಜೇನು ಕೃಷಿಯನ್ನು ಮಾಡೋದು ಯಾವತ್ತೂ ಕೂಡ ಲಾಸ್ ಅಲ್ಲ. ಹಾಗೆ ಜೇನು ಕೃಷಿಯಿಂದ ನಾವು ತಿಳ್ಕೊಳ್ಳುವಂತಹ ವಿಚಾರಗಳು ಕೂಡ ಸುಮಾರಿದ್ದಾವೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಮಾತಾಡೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನಿನ ಕೃಷಿಯನ್ನು ಮಾಡ್ತಾ ಅವರ ಜೇನು ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ, ಸೊ ನಮ್ಮ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇರುವಂತಹ ಇವರು ಉತ್ತರ ಕನ್ನಡ ಜಿಲ್ಲೆಯ ಮಂಜು ಅವರು. ಬನ್ನಿ ಹಾಗಿದ್ರೆ ಮಂಜು ಅವರು ಈ ಒಂದು ಜೇನು ಕೃಷಿನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಜೇನು ಕೃಷಿಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು ಅನ್ನೋದನ್ನ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜು ಅವ್ರನ್ನ ಸ್ವಾಗತಿಸೋಣ. ಮಂಜು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜು ಅವರೇ, ಮೊದಲನೇದಾಗಿ ಜೇನು ಕೃಷಿಯನ್ನು ಆರಂಭ ಮಾಡೋಕ್ಕೂ ಮುಂಚೆ ಜೇನು ಕೃಷಿಗೆ ಬೇಕಾದಂತೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾಗತ್ತೆ, ನಮ್ಮ ಮನೋಭಾವ ಹೇಗಿರಬೇಕಾಗತ್ತೆ ಜೇನು ಕೃಷಿ ಮಾಡುವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
11: ಜೇನು ಹುಳುಗಳು ನಮ್ಮ ಮಾನವನಿಗೆ ನಿಧಾನವಾಗಿ ಅದನ್ನು ಬಳಕೆ ಮಾಡಿ ಹೆಚ್ಚಿನ ಜೇನುಗೂಡುಗಳನ್ನು ನಾವು ಬೆಳೆಸೋದರಿಂದ ನಮ್ಮ ಪರಿಸರದಲ್ಲಿ ಒಂದು ಒಳ್ಳೆಯ ಲಾಭವನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದು ನಮ್ಮ ಜೇನು ಕುಟುಂಬಗಳು ನಮಗೆ ಯಾವತ್ತೂ ಕೂಡ ಯಾವತ್ತೂ ನಮ್ಮ ಒಂದು ಅವಿನಾಮ ಭಾವ ಸಂಬಂಧವನ್ನು ಇವು ಹೊಂದಿವೆ. ಜೇನು ಹುಳುಗಳನ್ನು ನಾವು ಬಳಕೆ ಮಾಡುವ ವಿಧಾನದಿಂದ ಅವು ನಮಗೆ ನಿಧಾನವಾಗಿ ನಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಳ್ತವೆ. ಹಾಗಾಗಿ ನಾವು ನಿಧಾನವಾಗಿ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು ಬಹಳ ಮಹತ್ವ. ಜೇನು ಕೃಷಿಯಲ್ಲಿ ಬಹಳ ಸಹನೆ ಬೇಕು. ಯಾಕೆ ಕೇಳಿದರೆ ನಾವು ಜೋರಾಗಿ ಈ ಕೆಲಸವನ್ನೆಲ್ಲ ಮಾಡಲಿಕ್ಕೆ ಹೋದರೆ ತಾಳ್ಮೆ ಇಲ್ಲದೇ ನಾವು ಈ ಜೇನು ಕೃಷಿಗೆ ಇಳಿದ್ರೆ ಖಂಡಿತವಾಗಿಯೂ ನಮ್ಮ ಹತ್ರ ಜೇನು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಜೇನು ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ಅದಕ್ಕೆ ಒಂದು ಆಸಕ್ತಿಯನ್ನು ಮೂಡ್ತಾ ಇದೆ. ಕಾರಣ ಏನು ಕೇಳಿದರೆ ಇದರಲ್ಲಿ ಇರತಕ್ಕಂತಹ ಒಂದು ಲಾಭಾಂಶ. ಲಾಭ ಅಂದರೆ ಹೇಗೆ, ಇವತ್ತು ಜೇನಿನ ಪರಾಗ ಇರಬಹುದು, ರಾಯಲ್ ಜೆಲ್ಲಿ ಇರಬಹುದು, ಬಿ ವೇನಮ್ ಇರಬಹುದು, ಇದೆಲ್ಲವನ್ನು ಇವತ್ತು ಮನುಷ್ಯ ಕಂಡುಕೊಂಡು ಇದರಿಂದ ಒಂದು ಆರೋಗ್ಯ ವರ್ಧನೆ ಕೂಡ ಆಗತಕ್ಕಂತಹ ಒಂದು ವಿಷಯವನ್ನು ತಿಳ್ಕೊಂಡಾಗ ಇವತ್ತು ಈ ಜೇನು ಕೃಷಿಗೆ ಹೆಚ್ಚಿನದಾಗಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಇನ್ನೂ ಹೆಚ್ಚಿನ ಯುವಕರು ಈ ಜೇನು ಕೃಷಿಯಲ್ಲಿ ಪಾಲ್ಗೊಂಡು ಹೆಚ್ಚಿನ ಒಂದು ಆದಾಯವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಇವತ್ತು ಜೇನಿನ ಮಹತ್ವವನ್ನು ತಿಳಿದಂತಹ ಮನುಷ್ಯ ಇವತ್ತು ಜೇನು ಕೃಷಿಗೆ ಒತ್ತು ಕೊಡ್ತಾ ಇದ್ದಾನೆ. ಇವತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಇದಕ್ಕೆ ಒಂದು ಸ್ಪಂದಿಸ್ತಾ ಇದ್ದಾವೆ. ತೋಟಗಾರಿಕಾ ಇಲಾಖೆ ಇದಕ್ಕೆ ಸಹಾಯಧನವನ್ನು ಕೊಟ್ಟು ಇವತ್ತು ಜೇನು ಕೃಷಿ ಹಾಗೂ ತೋಟಗಳ ಬೆಳೆಗಳ ಹೆಚ್ಚಳೀಕರಣದಲ್ಲಿ ಪಾಲ್ಗೊಳ್ಳುವಂತೆ ಉತ್ತೇಜನ ಕೊಟ್ಟು 75%

0: ಸೇವೆಯನ್ನು ಕೂಡ ಇವತ್ತು ಕೊಡ್ತಾ ಇದೆ.
1: ಖಂಡಿತ ಸರ್, ನೀವು ಹೇಳಿದಂತ ಮಾತು ನಿಜ. ಇವತ್ತು ಎಲ್ಲಾ ರೀತಿಯ ಸೌಕರ್ಯಗಳು ಕೂಡ ಇದೆ, ಅದನ್ನ ಬಳಕೆ ಮಾಡಿಕೊಂಡು ಯುವಜನತೆ ಆಗಿರ್ಬೋದು, ರೈತರಾಗಿರ್ಬೋದು, ಕೃಷಿಯನ್ನ ಮಾಡಿದಾಗ, ಅದರಲ್ಲಿ ಜೇನು ಕೃಷಿಯನ್ನ ಮಾಡಿದಾಗ ಒಳ್ಳೆಯ ಒಂದು ಆದಾಯದ ಜೊತೆಗೆ ಆರೋಗ್ಯವನ್ನು ಕೂಡ ಇಟ್ಕೊಳ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ನಾವು ಇವತ್ತು ಮಂಜು ಅವರ ಜೊತೆಯಲ್ಲಿ ಮಾತಾಡ್ತಿದ್ದೀವಿ. ಸೊ ಅವರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಈ ಜೇನು ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ, ಅದನ್ನು ಕೂಡ ಕೇಳೋಣ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ, ರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಜೇನು ಕೃಷಿಯ ಕುರಿತಂತೆ ಮಾತಾಡ್ತಾ ಇದ್ವಿ. ಹಾಗೆ ಜೇನು ಕೃಷಿ ಮಾಡುವಂಥದ್ದು ಬರೀ ಆದಾಯಕ್ಕಷ್ಟೇ ಸೀಮಿತವಾಗಲ್ಲ, ಜೇನು ಕೃಷಿಯಿಂದ ಹಲವಾರು ವಿಚಾರಗಳನ್ನು ಕೂಡ ನಾವು ತಿಳ್ಕೋಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಜೇನು ಕೃಷಿಯ ಕುರಿತಂತೆ, ಹಾಗೆ ಜೇನುಗಳಲ್ಲಿ ಯಾವ್ಯಾವ ರೀತಿ ಜೇನುಗಳಿದೆ ಮತ್ತು ಅವುಗಳನ್ನ ಸಾಕಾಣಿಕೆ ಮಾಡೋದು ಹೇಗೆ, ಯಾವ ರೀತಿಗಳಲ್ಲಿ ಒಂದು ಜೇನು ಪೆಟ್ಟಿಗೆಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಜೇನು ಕೃಷಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮಂಜು ಅವರು. ಬನ್ನಿ, ಹಾಗಿದ್ರೆ ಜೇನು ಕೃಷಿಯ ಕುರಿತಂತೆ ಅವರು ಇನ್ನೂ ಏನೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಕೇಳೋಣ. ಮಂಜು ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜು ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳಿದಾಗೆ ಜೇನು ಕೃಷಿ ಮಾಡುವಾಗ ಸಹನೆ ತುಂಬಾನೇ ಮುಖ್ಯ ಆಗುತ್ತೆ, ಸಮಾಧಾನದಿಂದ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದ್ರೆ ಈಗ ಜೇನು ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತಾಗ ಯಾವ ರೀತಿಯ ಜೇನನ್ನು ಸಾಕಾಣಿಕೆ ಮಾಡಬೇಕಾಗತ್ತೆ, ಮತ್ತು ಜೇನುಗಳಲ್ಲಿ ಯಾವ್ಯಾವ ವಿಧದ ಜೇನುಗಳಿದ್ದಾವೆ, ಮತ್ತು ಅವುಗಳ ಮೇಂಟೆನೆನ್ಸ್ ಎಲ್ಲ ಹೇಗೆ ಇರುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ?
4: ಈ ಜೇನು ಕುಟುಂಬಗಳಲ್ಲಿ ಒಂದು ರಾಣಿ ಜೇನು ಮತ್ತು ಕೆಲಸಗಾರ ನೊಣ, ಗಂಡು ನೊಣ ಈ ಥರ ಇರ್ತದೆ. ಇದರಲ್ಲಿ ಈಗ ನಾನು ರಾಣಿ ಜೇನನ್ನು ನಿಮಗೆ ಈ ಒಂದು ಗೂಡಿನಲ್ಲಿ ನಿಮಗೆ ತೋರಿಸ್ತೇನೆ. ರಾಣಿ ನೊಣ ಇದು ಇಡೀ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂತಹ ಇದನ್ನು ಹೊಂದಿದೆ. ಹೆಚ್ಚು ಬಲಶಾಲಿಯಾಗಿ ಇರ್ತದೆ ಇದು. ಆನಂತರ ಒಂದು ಸಾಧಾರಣವಾಗಿ 2,000 ಮೊಟ್ಟೆಯನ್ನು ಇಡುವಂತಹ ಕೆಪಾಸಿಟಿಯನ್ನು ಇದು ಹೊಂದಿದೆ. ಇದು ರಾಣಿ ನೊಣ. ಈ ಕೆಲಸಗಾರ ನೊಣದ ಕೆಲಸ ಮಾಡುವಂಥದ್ದು ಹೊರಗಡೆ ಹೋಗಿ ಪೋಲನ್ನು ಎಲ್ಲ ನೆಕ್ಟರು ಇದನ್ನೆಲ್ಲ ತರತಕ್ಕಂತಹದ್ದು ಕೆಲಸಗಾರ ನೊಣದ ಕೆಲಸ. ಆನಂತರ ಈ ರಾಣಿ ನೊಣದ ಕೆಲಸ ಮೊಟ್ಟೆಯನ್ನು ಇಡ್ತಕ್ಕಂಥದ್ದು, ಇಡೀ ಸಂಸಾರದ ನಿರ್ವಹಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಜವಾಬ್ದಾರಿ ರಾಣಿಯ ಕೆಲಸ ಇರ್ತದೆ. ಈ ಕೆಲಸಗಾರ ನೊಣಗಳು 40,000-80,000 ಇರ್ತವೆ. ರಾಣಿ ನೊಣ ಒಂದೇ ಇರ್ತದೆ. 500-600 ಗಂಡು ನೊಣಗಳು ಇರ್ತವೆ. ಸಾಧಾರಣವಾಗಿ ಒಂದು ಸಮೃದ್ಧ ಕುಟುಂಬ ಅಂತಂದರೆ ಅದು 80,000 ಕೂಡ ಅಲ್ಲಿ ಆ ಹುಳುಗಳ ಸಂಖ್ಯೆ ಇರ್ತದೆ. ರಾಣಿ ನೊಣ ಸಂಪೂರ್ಣವಾಗಿ ಕುಟುಂಬದ ನಿರ್ವಹಣೆ ಮಾಡಿದರೆ ಕೆಲಸಗಾರ ನೊಣಗಳು ಅಚ್ಚುಕಟ್ಟಾಗಿ ಹೊರಗಡೆಯಿಂದ ನೆಕ್ಟರನ್ನು ತಗೊಂಡು ಬಂದು ತುಪ್ಪವನ್ನು ಮಾಡ್ತಕ್ಕಂಥದ್ದು, ಇವನ್ನೆಲ್ಲ ಕೆಲಸಗಾರ ನೊಣಗಳು ಅದನ್ನು ಮಾಡ್ತವೆ. ಹೆಚ್ಚಾಗಿ ಈ ಸೀಲಾದಂಥ ಮೊಟ್ಟೆಗಳು, ಉಬ್ಬಾದ ಮೊಟ್ಟೆಗಳಿದ್ದಾವಲ್ಲ, ಈ ಉಬ್ಬಾದ ಮೊಟ್ಟೆಗಳು ಗಂಡು ನೊಣದ ಮೊಟ್ಟೆಗಳು. ಈ ಫ್ಲ್ಯಾಟಾಗಿ ಇರತಕ್ಕಂಥದ್ದು ಕೆಲಸಗಾರ ನೊಣದ ಮೊಟ್ಟೆಗಳು. ಇದು ಬಹಳ ಚೆನ್ನಾಗಿ ಇದು ಕೆಲಸ ಕಾರ್ಯಾಚರಣೆಗಳನ್ನು ಈ ಗೂಡು ಮಾಡ್ತಾ ಇದೆ. ಎಲ್ಲ ರೀತಿಯ ಎರಿಗಳು ಕೂಡ ಇದರಲ್ಲಿದ್ದಾವೆ. ಹೊಸದಾಗಿ ಕಟ್ಟಿರ್ತಕ್ಕಂತಹ ಎರಿ ಇದೆ, ಹಳೆಯ ಎರಿ ಇದೆ, ಇದು ಮತ್ತೆ ಬೆಳೆದಿರ್ತಕ್ಕಂತಹ ಮೊಟ್ಟೆ ಮರಿಗಳ ಎರಿಗಳು ಕೂಡ ಇದರಲ್ಲಿ ಇದ್ದಾವೆ. ಇದು ಒಂದು ಗೂಡಿನ ಬೆಳವಣಿಗೆಯ ಒಂದು ಹಂತ. ಹಾಗಾಗಿ ಇದನ್ನು ನಾವು ನೋಡಿ, ಈ ಜೇನು ಕುಟುಂಬಗಳು ಯಾವ ರೀತಿ ನಮಗೆ ತಲೆ ಮೇಲೆ ಹಾಕಿಕೊಂಡರೂ ಕೂಡ ಈ ಥರ ಏನೂ ಮಾಡೋದಿಲ್ಲ. ಇದು ನಮ್ಮದು ಮೇನಾಗಿ ಈ ಜೇನು ಹುಳುಗಳನ್ನು ನಾವು ಬಳಸುವಂಥ ಇದು ಒಂದು ಒಳ್ಳೆಯ ಇದು. ನಾವು ಈ ರೀತಿ ಮಾಡಿ ನಾವು ಜೇನುಗೂಡುಗಳನ್ನು ಇದು ಮಾಡಬೇಕು. ಅವನ್ನು ನಾವು ಪ್ರೀತಿ ಮಾಡಿದರೆ ಅವು ಕೂಡ ನಮ್ಮನ್ನು ಪ್ರೀತಿ ಮಾಡ್ತವೆ. ಜೇನು ಹುಳುಗಳ ಭಯಪಟ್ಟು ನಾವು ಅದನ್ನು ಹೇಗಾದರೂ ಘಾಸಿಗೊಳಿಸಿದರೆ ಅವಕ್ಕೂ ಕೂಡ ಗೊತ್ತಾಗ್ತದೆ ಇವರು ನಮ್ಮವರಲ್ಲ ಹೇಳುವಂಥದ್ದು. ಹಾಗಾಗಿ ಈ ಜೇನುಗೂಡುಗಳಿಗೆ ನಮ್ಮ ಒಂದು ಎಲ್ಲ ಬಳಕೆ ಆಗಿಬಿಟ್ಟಿದೆ. ಇವು ನಮ್ಮ ಒಟ್ಟಿಗೆ ಒಂದು ಜೀವನದಲ್ಲಿ ಇರತಕ್ಕಂತಹ ಒಂದು ಜೇನು ಹುಳುಗಳು. ಇದು ನೋಡಿ, ನಮ್ಮದು ಒಂದು ಕುಟುಂಬ ಜೇನಿನ ಕುಟುಂಬ ಅಂತಲೇ ಹೇಳ್ತೇನೆ ನಾನು. ಯಾಕೆ ಕೇಳಿದರೆ, ನನ್ನ ಒಂದು ಅಭಿವೃದ್ಧಿಯಲ್ಲಿ ಈ ಜೇನು ಹುಳುಗಳ ಪಾತ್ರ ಬಹಳ ಮಹತ್ವ. ನನ್ನ ಒಂದು ಬಡತನ, ಹೊಟ್ಟೆಗೆ ತುತ್ತು ಕೂಳಿಗೆ ಗತಿ ಇಲ್ಲ, ಆನಂತರ ಬಸ್ ಚಾರ್ಜಿ ಕೂಡ ಹೊರಗಡೆ ಹೋಗಬೇಕು ಅಂದರೆ ದುಡ್ಡಿಲ್ಲ ದುಡಿಲಿಕ್ಕೆ, ಆ ಥರ ಒಂದು ಸಂದರ್ಭದಲ್ಲಿ ನನ್ನ ಕೈ ಹಿಡಿದಂಥದ್ದು ಜೇನು. ನನ್ನ ಮಗನಿಗೆ ಪರಾಗ ಅಂತ ಇಟ್ಟಿದ್ದೇನೆ ನಾನು, ನನ್ನ ಮಗನಿಗೆ ಹೆಸರಿಡತಕ್ಕಂಥದ್ದನ್ನು. ನನ್ನ ಮಗಳಿಗೆ ಮಧು ಅಂತ ಇಟ್ಟಿದ್ದೇನೆ. ನಮ್ಮ ಮನೆಯವರು ಸವಿತಾ, ಸವಿ ಮಧು ಇಂಡಸ್ಟ್ರೀಸ್ ಹೇಳುವಂಥದ್ದನ್ನು ನಾವು ನಾಮಕರಣ ಮಾಡಿ ಇಂಡಸ್ಟ್ರಿಯನ್ನು ಕೂಡ ಅದನ್ನು ಮಾಡಿದ್ದೇವೆ. ಮಧು ಬೀ ನರ್ಸರಿ ಅಂದರೆ ಜೇನು ಹುಳುಗಳ ಉತ್ಪಾದನಾ ಘಟಕವನ್ನು ಕೂಡ ನಾವು ಮಾಡಿದ್ದೇವೆ. ಜೇನು ಹುಳುಗಳನ್ನು, ಜೇನು ಗೂಡುಗಳನ್ನು ಸೇರಿಸಿ ಅದನ್ನು ಎಲ್ಲ ಸ್ಟ್ಯಾಂಡ್ ಸಹಿತ ನಾವು ಅದನ್ನು ಪೂರೈಕೆ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಜೇನು ಹುಳುಗಳನ್ನು ಮಾರಾಟ ಮಾಡಿ, ಆನಂತರ ಜೇನು ತುಪ್ಪವನ್ನು ಮಾರಾಟ ಮಾಡಿ, ಜೇನಿನಿಂದಲೇ ಜೀವನವನ್ನು ಕಟ್ಟಿಕೊಟ್ಟಂತಹ ನಮ್ಮ ಒಂದು ಇದಕ್ಕೆ ಮನೆಗೆ ನಾವು ಮಧುಬನ ಅಂತ ನಾಮಕರಣ ಮಾಡಿದ್ದೇವೆ.
3: ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಜೇನು ಕೃಷಿಯ ಮಾಡ್ಕೊಳ್ತಾ ಸೊ ಜೇನಿನಿಂದಲೇ ಒಂದು ಜೀವನವನ್ನು ಕಟ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ರಿ. ಹಾಗೆ ಜೇನು ಕೃಷಿಯ ಜೊತೆಗೆ ಜೇನಿನ ಬಗ್ಗೆ ಎಷ್ಟೊಂದು ಆಸಕ್ತಿನ ಇಟ್ಕೊಂಡು ಜೇನು ನೋಡ್ಗಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಹಾಗಾದ್ರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರ್ಸಿನ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯನ್ನು ಮಾಡ್ತಾ ಜೇನು ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿರುವಂತಹ ಮಂಜು ಅವ್ರ ಜೊತೆಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಅರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಜೇನು ಕೃಷಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಹಾಗೆ ರಾಣಿ ಜೇನಾಗಿರ್ಬೋದು ಮತ್ತೆ ಕೆಲಸಗಾರ ಹುಳು ಆಗಿರ್ಬೋದು, ಅವುಗಳೆಲ್ಲ ಹೇಗೆ ಕೆಲಸವನ್ನು ಮಾಡ್ತವೆ ಮತ್ತೆ ಅವುಗಳನ್ನ ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ಅವರ ಹತ್ರ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಮಂಜು ಅವರು. ಮನೆ ಆಗಿದ್ರೆ ಮಂಜು ಅವರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಮಂಜುವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಜೇನು ನಮ್ಮ ಕೈ ಹಿಡಿದು ಜೀವನವನ್ನು ನಡೆಸ್ತಾ ಇದೆ ಅಂತ ಹೇಳಿ. ಸೊ ಹಾಗಾದ್ರೆ ಈ ಜೇನು ಕೃಷಿ ನಿಮಗೆ ಇನ್ನೂ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ, ಹಾಗೆ ಜೇನು ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಜೇನೇ ನಮಗೆ ದೇವರು ಅಂತ ನಾನು ಹೇಳ್ತೇನೆ. ಯಾಕೆ ಕೇಳಿದ್ರೆ ಮೂಲದಿಂದ ನನಗೆ ಇಷ್ಟೊಂದು ಏನೂ ಇಲ್ಲದೆ ಹೋದಂತಹ ಒಂದು ಸಂದರ್ಭವನ್ನು ಇವತ್ತು 15-20 ಕೋಟಿಯಷ್ಟು ಆದಾಯವನ್ನು ನನಗೆ ಗಳಿಸುವಲ್ಲಿ ಈ ಜೇನಿನ ಪಾತ್ರ ಬಹಳ ಮಹತ್ವದ್ದು. ಜೇನು ಸಾಕಾಣಿಕೆ ಇದರಿಂದ ನನಗೆ ಜೀವನದಲ್ಲಿ ಮರೆಯುವಂತಿಲ್ಲ. ಜೇನೇ ನನ್ನ ದೇವರು.
2: ಓಕೆ ಸರ್, ಹಾಗಾದರೆ ಈಗ ಜೇನು ನೋಣಗಳ ಕೆಲಸ ಯಾವ ರೀತಿಯಲ್ಲಿ ಇರುತ್ತೆ, ಅವುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮತ್ತು ಜೇನನ್ನ ಹೇಗೆ ಸಂಗ್ರಹ ಮಾಡುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಈಗ ಈ ಕೆಲಸಗಾರ ನೊಣಗಳು ಸಾಧಾರಣವಾಗಿ 3-4 ತಿಂಗಳು ಬದುಕತ್ತೆ. ಈ ಗಂಡು ನೊಣ ಹೆಚ್ಚಾಗಿ 5-6 ತಿಂಗಳವರೆಗೂ ಬದುಕುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ರಾಣಿ ನೊಣ 4.5 ವರ್ಷದಷ್ಟು ಬದುಕುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಈ ಕೆಲಸಗಾರ ನೊಣ ರಾಯಲ್ ಜೆಲ್ಲಿಯನ್ನು ಅದು ಕಡಿಮೆ ದಿನ ತಿನ್ನೋದರಿಂದ ಅದಕ್ಕೆ ಕಡಿಮೆ ಆಯುಸ್ಸು. ಗಂಡು ನೊಣ ಸ್ವಲ್ಪ ಅದಕ್ಕಿಂತ ಹೆಚ್ಚಿಗೆ ದಿನ ತಿಂತದೆ, ಹಾಗೆಯೇ ರಾಣಿ ನೊಣ ಅದಕ್ಕಿಂತನೂ ಹೆಚ್ಚಿನ ದಿನ ರಾಯಲ್ ಜೆಲ್ಲಿಯನ್ನು ಸೇವನೆ ಮಾಡಿದ್ರಿಂದ ಅದು ರಾಣಿ ನೊಣ 4.5 ವರ್ಷ ಬದುಕ್ತದೆ. ಗಂಡು ನೊಣಗಳ ಪಾತ್ರ ಅದು ಹೆಚ್ಚಾಗಿ ರಾಣಿಯ ಜೊತೆ ಮೀಟ್ ಆಗ್ಲಿಕ್ಕೆ ಮಾತ್ರ ಅವಶ್ಯಕ. ಕೊನೆಗೆ ಗಂಡು ನೊಣಗಳ ಅವಶ್ಯಕತೆ ಗೂಡಿನಲ್ಲಿ ಇರೋದಿಲ್ಲ. ಗಂಡು ನೊಣಗಳು ಬೇಕು ಹಾಗಂತೇಳಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವು ಅವಶ್ಯಕತೆ ಇಲ್ಲ. ಒಂದೇ ಗಂಡು ನೊಣದ ಜೊತೆ ಅದು ಜೀವನದಲ್ಲಿ ಒಂದು ಸರ್ತಿ ಮೀಟ್ ಆಗಿ ಬಂದರೆ ಜೀವನ ಪರ್ಯಂತ ಅದು ಮೊಟ್ಟೆಯನ್ನು ಇಡತಕ್ಕಂತಹ ಒಂದು ಶಕ್ತಿಯನ್ನು ಹೊಂತದೆ ಅದು.
2: ಓಕೆ ಸರ್, ಹಾಗಾದರೆ ಈಗ ಜೇನುತುಪ್ಪದಿಂದ ಇಷ್ಟೊಂದು ಲಾಭ ಇದೆ, ಇಷ್ಟೊಂದು ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಅಂದಾಗ, ಸೊ ಜೇನು ನಾವು ಯಾಕೆ ಸೇವನೆ ಮಾಡಬೇಕು, ಜೇನು ಸೇವನೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದಾ?
3: ಜೇನುತುಪ್ಪ ಅಂದರೆ ಇದು ಭೂಲೋಕದ ಅಮೃತ ಅಂತಲೇ ಹೇಳ್ತಾರೆ. ಈ ಒಂದು ಜೇನುತುಪ್ಪವನ್ನು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ನಮ್ಮ ಶರೀರದಲ್ಲಿ ಕಾಂತಿ ಜಾಸ್ತಿ ಆಗ್ತದೆ, ಇಮ್ಮಡಿಗೊಳ್ತದೆ. ಆನಂತರ ನಮ್ಮ ಬ್ಲಡ್

0: ಸರ್ಕ್ಯುಲೇಷನ್ ಅನ್ನ ಸರಿ ಮಾಡುವಂತಹ ಒಂದು ಗುಣವನ್ನ ಈ ಜೇನುತುಪ್ಪ ಹೊಂದಿದೆ. ಚಳಿಗಾಲದಲ್ಲಿ ಇದನ್ನ ಜೇನುತುಪ್ಪದ ಬಳಕೆ ಮಾಡೋದ್ರಿಂದ ನಾವು ಅತಿಯಾದ ಚಳಿಯನ್ನ ಅನುಭವಿಸೋದನ್ನ ಕಡಿಮೆ ಮಾಡ್ಕೊಳ್ಬಹುದು. ಆನಂತರ ಈ ಜೇನುತುಪ್ಪವನ್ನ ಮುಖದ ಪೇಸ್ ಪ್ಯಾಕಿಂಗ್ ಮಾಡಿ ಅದನ್ನ ತೊಳೆಯೋದ್ರಿಂದ ಮುಖದಲ್ಲಿ ಹೆಚ್ಚಿನ ಒಂದು ಕಾಂತಿ ಬರ್ತದೆ. ಆನಂತರ ಜೇನುತುಪ್ಪದ ಹೆಚ್ಚಿನ ಬಳಕೆಯಿಂದ ರಕ್ತ ಜಾಸ್ತಿ ಆಗ್ತದೆ, ಬ್ಲಡ್ ಜಾಸ್ತಿ ಆಗ್ತದೆ. ಆನಂತರ ಈ ಜೇನುತುಪ್ಪವನ್ನ ಯಾವುದೇ ಗಾಯಗಳಿಗೆ ಹಚ್ಚಿದಾಗ ಆ ಗಾಯಗಳು ಬೇಗನೆ ಗುಣವಾಗುತ್ತದೆ. ಆನಂತರ ಜೇನುತುಪ್ಪ ಅದನ್ನ ನಾವು ಕಣ್ಣಿಗೆ ರಟ್ಟಿ ಆ ಎರಿಯಿಂದನೇ ನಾವು ಈ ತರ ಎರಿಯಿಂದನೇ ನಾವು ಡೈರೆಕ್ಟ್ ಆಗಿ ಜೇನುತುಪ್ಪವನ್ನ ಬಿಡ್ತಕ್ಕಂಥದ್ದು. ಅಂದ್ರೆ ಇದು ತುಡುವೆ ಜೇನಿನ ಮಾತ್ರ ಆಗಬೇಕು, ಅದನ್ನ ಮಾತ್ರ ನಾವು ಅದನ್ನ ಜೇನುತುಪ್ಪವನ್ನ ಕಣ್ಣಿಗೆ ಬಿಡೋದ್ರಿಂದ ಕಣ್ಣಿನ ಪೊರೆ ಕೂಡ ಕಡಿಮೆ ಆಗುವಂತ ಒಂದು ಶಕ್ತಿಯನ್ನ ಹೊಂದಿದೆ. ಹಾಗಾಗಿ ಜೇನುತುಪ್ಪ ಒಟ್ಟಾರೆ ಹೇಳಬೇಕಂತಂದ್ರೆ ನಮ್ಮ ಶರೀರದ ಉತ್ತಮವಾದಂತಹ ಬೆಳವಣಿಗೆಗೆ ಯಾವುದೇ ಒಂದು ತೊಂದರೆಗಳು ಬರದೇ ಇದ್ದಂತೆ ಇರಲಿಕ್ಕೆ ಈ ಶರೀರ ಜೇನುತುಪ್ಪ ಬಹಳ ಮುಖ್ಯ. ಜೇನುತುಪ್ಪದಿಂದ ನಾವು ಸಾಕಷ್ಟು ರೋಗಗಳನ್ನು ಗುಣಪಡಿಸ್ಕೊಳ್ಬಹುದು. ಬೇರೆ ಬೇರೆ ಕಾಯಿಲೆಗಳಲ್ಲಿ ಜೇನುತುಪ್ಪದ ಒಟ್ಟಿಗೆ ಔಷಧವನ್ನು ಕೊಡುವಂತಹ ಪದ್ಧತಿ ಕೂಡ ಹಿಂದಿನಿಂದಲೂ ಕೂಡ ನಡೆದು ಬಂದಿದೆ. ಹಾಗಾಗಿ ಜೇನುತುಪ್ಪವನ್ನು ನಾವು ಈ ಒಂದು ತೊಟ್ಟು ಕೂಡ ಇದನ್ನು ಹಾಳು ಮಾಡದೇನೆ ಇದನ್ನು ಔಷಧೀಯ ರೀತಿಯಲ್ಲಿ ಅಥವಾ ನಮ್ಮ ಆರೋಗ್ಯಕ್ಕೋಸ್ಕರ ಇದನ್ನು ಉಪಯೋಗ ಮಾಡಬಹುದು. ಹಾಗಾಗಿ ಜೇನುತುಪ್ಪ ಯಾವತ್ತೂ ಕೂಡ ನಮಗೆ ಅದು ಲಭಿಸೋದು ನಮ್ಮದು ಒಂದು ಭಾಗ್ಯ ಅಂತಲೇ ಹೇಳಬಹುದು. ಯಾಕೆ ಕೇಳಿದರೆ ಉತ್ತಮವಾದಂತಹ ಜೇನುತುಪ್ಪವನ್ನು ತಿನ್ನಲಿಕ್ಕೂ ಕೂಡ ಒಂದು ಯೋಗ ಬೇಕು ಅಂತಲೇ ಹೇಳಬೇಕು. ಯಾಕೆ ಕೇಳಿದರೆ ಇವತ್ತಿನ ದಿನಮಾನದಲ್ಲಿ ಎಲ್ಲ ಕಲಬೆರಕೆಗಳು ಜಾಸ್ತಿ ಆಗಿರೋದ್ರಿಂದ ಉತ್ತಮವಾದಂತಹ ಜೇನುತುಪ್ಪ ಸಿಗ್ತಾ ಇಲ್ಲ, ಅದರ ಪರೀಕ್ಷೆ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಥರದ ಪರಿಸ್ಥಿತಿಯಲ್ಲಿ ಹಳ್ಳಿಯ ಜನರಲ್ಲಿ ಇವತ್ತು ಈ ಜೇನು ಪೆಟ್ಟಿಗೆಗಳನ್ನು ಯಾರ್ಯಾರು ಸಾಕಿಕೊಂಡು ಇವತ್ತು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರ ಹತ್ರ ಈ ಜೇನುತುಪ್ಪವನ್ನು ಪಡೆಯೋದ್ರ ಮುಖಾಂತರ ನಮಗೆ ಖಾತ್ರಿಯಾದಂತಹ ಜೇನುತುಪ್ಪವನ್ನು ನಾವು ತಗೊಳ್ಬಹುದು. ಹಾಗಾಗಿ ನಮ್ಮಂತಹ ಜೇನು ಕೃಷಿಕರು ಸಾಕಷ್ಟು ಜನ ಇದ್ದಾರೆ, ಅವ್ರ ಹತ್ರನೇ ನೇರವಾಗಿ ಹೋಗಿ ಜೇನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಒಂದು ಉತ್ತಮ. ಜೇನಿನಿಂದ ಜೇನಿನ ತುಪ್ಪ, ಆನಂತರ ಜೇನಿನ ಪರಾಗ, ಆನಂತರ ಜೇನಿನ ಮೇಣ, ಆನಂತರ ರಾಯಲ್ ಜೆಲ್ಲಿ, ಆನಂತರ ಬಿ ವೇನಮ್, ಇದಿಷ್ಟು ನಮಗೆ ಸಿಗ್ತಕ್ಕಂತಹ ಉತ್ಪನ್ನಗಳು. ಇದರಲ್ಲಿ ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ಜೇನಿನ ಮೇಣದಿಂದ ನಾವು ಈ ಮೇಣದ ಹಾಳೆಯನ್ನು ಮಾಡ್ತೀವಿ. ಇದು ಫೌಂಡೇಶನ್ ಕೂಂಬ್ ಅಂತ ಕರಿತೀವಿ. ಇದಕ್ಕೆ ಸೂಪರಿನ ಒಂದು ಫ್ರೇಮ್ಗಳಿಗೆ ಇದನ್ನು ಕಟ್ಟೋದ್ರ ಮೂಲಕವಾಗಿ ನಾವು ಜೇನಿಗೆ ಫೌಂಡೇಶನನ್ನು ಹಾಕಿಕೊಟ್ಟಂತೆ ಅವು ಮೇಲಿನ ಖಾನೆಗಳನ್ನು ಮಾತ್ರ ರಚನೆ ಮಾಡಿದರೆ ಆಯಿತು. ಇದರಲ್ಲಿ ತುಪ್ಪವನ್ನು ಮಾಡುವಾಗ ಬೇಗನೆ ಅವು ಕೆಲಸವನ್ನು ಮಾಡಲಿಕ್ಕೆ ನಾವು ಈ ಥರ ಫೌಂಡೇಶನ್ ಕೂಂಬನ್ನು ಹಾಕಿಕೊಡ್ತೇವೆ. ಆನಂತರದಲ್ಲಿ ಈ ಜೇನು ಮೇಣದಿಂದ ನಾವು ಕ್ರೀಮನ್ನು ಮಾಡ್ತೇವೆ. ಇದು ಆಕಳ ತುಪ್ಪ ಹಾಕ್ತೇವೆ, ಮತ್ತು ಆನಂತರ ಅರಿಶಿಣವನ್ನು ಹಾಕುವಂಥದ್ದು, ಆನಂತರ ಅಲೋವೆರಾ ಇದಿಷ್ಟನ್ನು ಸೇರಿಸಿ ಮಾಡ್ತಕ್ಕಂಥದ್ದು. ಇದು ಶುಷ್ಕವಾದಂತಹ ಚರ್ಮವನ್ನು, ಇವತ್ತು ಚಳಿಗಾಲದಲ್ಲಿ ಕೆಲವೊಂದು ಜನರಿಗೆ ಕಾಲು ಒಡಕು ಬರ್ತದೆ, ಮೈ ಬೀರುತ್ತದೆ, ಆ ಥರ ಸಂದರ್ಭದಲ್ಲಿ ಕ್ರೀಮನ್ನು ಉಪಯೋಗ ಮಾಡೋದ್ರಿಂದ ಆ ಚರ್ಮದ ಶುಷ್ಕವಾದಂಥದ್ದು ಹೋಗ್ತದೆ. ಹಾಗಾಗಿ ಈ ಒಂದು ಕ್ರೀಮನ್ನು ಕೂಡ ಮಾಡ್ತೇವೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರೆಸಿನಿ. ಇನ್ನೂ ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ತಿಳ್ಕೊಳ್ಳೋದು ಇದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಂಜು ಅವ್ರ ಜೊತೆ ಮಾತಾಡ್ತಾ ಇದ್ವಿ, ಜೇನು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಹಾಗೆ ಅವ್ರ ಜೊತೆಗೆ ಮಾತನ್ನ ಮುಂದುವರೆಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಜೇನು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಜೇನು ಕೃಷಿಯನ್ನು ನಾವು ಮಾಡೋದ್ರಿಂದ ಜೇನು ಕೃಷಿಯಿಂದಲೇ ಒಂದು ಜೀವನ ಕೂಡ ಕಟ್ಕೊಳ್ಬೋದು. ಹಾಗೆ ಜೇನು ಕೃಷಿನಲ್ಲಿ ಹಲವಾರು ವಿಚಾರಗಳನ್ನ ಕೂಡ ತಿಳ್ಕೊಳ್ಳೋದಕ್ಕಿರುತ್ತೆ. ಜೇನು ಕೃಷಿಯನ್ನು ಮಾಡಿದಾಗ ಮಾತ್ರನೇ ಅದರಲ್ಲಿರುವಂತಹ ವಿಚಾರಗಳು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಇವತ್ತು ನಮಗೆ ಉತ್ತರ ಕನ್ನಡ ಜಿಲ್ಲೆಯ ಮಂಜು ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಅವರು ಕೂಡ ಜೇನು ಕೃಷಿಯನ್ನು ಮಾಡ್ತಾ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾರೆ. ಹಾಗೆ ಅದರಿಂದ ಜೀವನವನ್ನು ಕೂಡ ಕಟ್ಕೊಂಡಿದ್ದಾರೆ. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅವರು ಜೇನು ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಜೇನು ನೊಣಗಳ ಕೆಲಸ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಹಾಗೆ ಜೇನು ಉತ್ಪನ್ನಗಳನ್ನ ಇನ್ನೂ ಯಾವ್ಯಾವ ರೀತಿಯಲ್ಲಿ ನಾವು ಆದಾಯ ಗಳಿಸ್ಬೋದು ಅದ್ರ ಬಗ್ಗೆ ಹೇಳ್ಬೋದಾ?
3: ರಾಯಲ್ ಜೆಲ್ಲಿ, ಈ ರಾಯಲ್ ಜೆಲ್ಲಿ ಇದು 3600 ರೂಪಾಯಿ 20 ಗ್ರಾಮಿಗೆ ಇದೆ. ಕಾರಣ ಏನು ಇಷ್ಟೊಂದು ಬೆಲೆ ಬರಲಿಕ್ಕೆ ಇದಕ್ಕೆ ಕೇಳಿದರೆ, ಇದರಿಂದ ಒಂದು ವಯಸ್ಸಾದಂತೆ ಕಾಣೋದಿಲ್ಲ ನಮಗೆ. ಆ್ಯಂಟಿ ಏಜ್ ಅಂತ ಹೇಳ್ತೇವೆ ಇದಕ್ಕೆ. ಹೆಚ್ಚು ವರ್ಷ ಮನುಷ್ಯ ಬದುಕ್ತಾನೆ ಇದನ್ನು ತಿನ್ನೋದ್ರಿಂದ. ಹಾಗಾಗಿ ಇದು ನಮಗೆ ಈ ರಾಯಲ್ ಜೆಲ್ಲಿ ಇದಕ್ಕೆ 20 ಗ್ರಾಮ್ಗೆ 3600 ರೂಪಾಯಿ ಇದೆ. ನಾವು ಇದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಬೇಡಿಕೆ ಇರೋದ್ರಿಂದ ಮುಂಜಾಗ್ರತವಾಗಿ ನಮಗೆ ಬರೋ ವರ್ಷದ ಆರ್ಡರನ್ನು ಈ ವರ್ಷನೇ ನಮಗೆ ಕೊಡ್ತಾರೆ. ಹಾಗಾಗಿ ನಾವು ಆ ಆರ್ಡರ್ ತಗೊಂಡು ಆ ನಂತರದಲ್ಲಿ ಅವರಿಗೆ ಮುಂದಿನ ದಿನಗಳ

0: ಅಲ್ಲಿ ಅದಕ್ಕೆ ಸಪ್ಲೈ ಮಾಡ್ತೇವೆ. ಇದು ಹೆಚ್ಚಿನದಾಗಿ ನಮಗೆ ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಸೆರೆನಾ ಅಂದರೆ ತುಡುವೆ ಜೇನಿನ ರಾಯಲ್ ಜೆಲ್ಲಿ. ಅದೇ ನಿಮಗೆ ಮಲ್ಲಿಫೆರಾ ರಾಯಲ್ ಜೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ, ಅದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಇರೋದಿಲ್ಲ. ಇದನ್ನೇ ಜನ ಬಯಸೋದ್ರಿಂದ ಈ ಒಂದು ರಾಯಲ್ ಜೆಲ್ಲಿಯನ್ನು ಹೆಚ್ಚಿನದಾಗಿ ನಾವು ತೆಗೆದು ಇದನ್ನು ಮಾರಾಟ ಕೂಡ ಮಾಡ್ತೇವೆ. ಜೇನಿನ ಪರಾಗದ ಪೌಡರನ್ನು ಕೂಡ ಮಾಡ್ತೇವೆ. ಜೇನಿನ ಪರಾಗದಿಂದ ನಾವು ಚಾಕ್ಲೇಟನ್ನು ಮಾಡುವಾಗ ಚಾಕ್ಲೇಟ್ ಪೌಡರ್ ಈ ಥರ ಪೌಡರನ್ನು ಮಾಡಿಕೊಂಡು ಇದರಲ್ಲಿ ಕೋಕೋ ಬೀಜದ ಪೌಡರನ್ನು ಹಾಕ್ತೀವಿ. ಆನಂತರ ಇದರ ಜೊತೆಗೆ ಆ ಪರಾಗವನ್ನು ಹಾಕ್ತೀವಿ. ಹಾಕಿ ಆ ಪರಾಗದಿಂದ ಒಂದು ಚಾಕ್ಲೇಟನ್ನು ಕೂಡ ಮಾಡ್ತೀವಿ. ಈ ಚಾಕ್ಲೇಟ್ ಒಂದು ಬುದ್ಧಿಶಕ್ತಿಯ ಬೆಳವಣಿಗೆಗೆ ಬಹಳ ಒಳ್ಳೆಯದು. ಆನಂತರ ಪರಾಗದಿಂದ ನಾವು ಪೌಡರನ್ನು ಮಾಡಿಕೊಂಡು ಮುಖಕ್ಕೆ ಹಚ್ಚುವಂತಹ ಕ್ರೀಮ್ಗಳನ್ನು ಕೂಡ ಮಾಡ್ತೀವಿ. ಇದು ಬಹಳ ಒಂದು ಸ್ಕಿನ್ ಗ್ಲೋ ಅಂತ ಹೇಳ್ಬೋದು, ಇದಕ್ಕೆ ಬಹಳ ಒಳ್ಳೆಯ ಇದು. ಆನಂತರ ಇನ್ನೊಂದು ಅಂತಂದರೆ ಈ ಬಿ ವೇನಮ್ ಅಂತ ಕರಿತೀವಿ. ಈ ಬಿ ವೇನಮ್ ನಾವು ಹೊರಗೆ ನಾವು ತಗೊಂಡೋಗಿ ನಾವು ಇಂಜೆಕ್ಟ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ತಕ್ಕಂಥದ್ದು. ಇದರಿಂದ ನಮಗೆ ಬಿ ವೇನಮ್ಮಿಂದ ನಮಗೆ ಏನಾಗ್ತದೆ ಕೇಳಿದ್ರೆ ಆರ್ಥರೈಟಿಸನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಇದು ಈ ಸಂಧಿವಾತವನ್ನು ಕಡಿಮೆ ಮಾಡ್ತದೆ. ಆನಂತರ ಇದರಿಂದ ಆ್ಯಂಟಿಬಯೋಟಿಕ್ ಬರ್ತದೆ. ಹಾಗಾಗಿ ಬಿ ವೇನಮ್ಗೆ ಬಹಳ ಬೇಡಿಕೆ ಇದೆ. ನಮ್ಮಲ್ಲಿ ಹೆಚ್ಚಾಗಿ ಈ ಭಾನುವಾರ ಮತ್ತು ಗುರುವಾರ ದಿವಸ ಹೊರಗಿನಿಂದ ಬೇರೆ ಬೇರೆ ಒಂದು ಫಾರಿನರ್ಸ್ ಬರ್ಬೋದು, ಟಿಬೆಟಿಯನ್ಸ್ ಬರ್ಬೋದು, ಜರ್ಮನಿಯವರು ಬರ್ಬೋದು, ಈ ಥರ ಎಲ್ಲ ಜನಗಳು ಬರ್ತಾರೆ. ಬಂದು ಆ ಜೇನುಹುಳವನ್ನು ಚುಚ್ಕೊಂಡು ಹೋಗ್ತಾರೆ. ಜೇನುಹುಳವನ್ನು ಚುಚ್ಚೋದ್ರಿಂದ ಏನು ಲಾಭ ಕೇಳಿದರೆ ನಮಗೆ ಆರ್ಥರೈಟಿಸ್ ಕಡಿಮೆ ಮಾಡುವಂಥದ್ದು, ಆ್ಯಂಟಿಬಯೋಟಿಕ್ ಬರುವಂಥದ್ದು. ಯಾವುದೇ ಗುಣವಾಗದಂತಹ ರೋಗವನ್ನು ಗುಣಪಡಿಸಲಿಕ್ಕೆ ಈ ಒಂದು ಬಿ ವೇನಮ್ ಬಹಳ ಸಹಕಾರಿ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ಬಿ ವೇನಮ್ ಥೆರಪಿ ಅಥವಾ ಬಿ ಥೆರಪಿ, ಎಪಿ ಥೆರಪಿ ಅಂತ ಹೇಳ್ತೇವೆ ನಾವು, ಅಂದರೆ ಜೇನುಹುಳುಗಳನ್ನು ಚುಚ್ಚೋದು. ಈ ಜೇನುಹುಳ ಎಲ್ಲಿ ಚುಚ್ಚಬೇಕು? ಜೇನುಹುಳವನ್ನು L3 ಮತ್ತು L4 ಕೊಂಡಿಯ ಬಲಭಾಗದಲ್ಲಿ ಚುಚ್ಚಿದ್ರೆ ಮಾತ್ರ ಅದರಿಂದ ನಮಗೆ ಹೆಚ್ಚಿನ ಒಂದು ಪ್ರಯೋಜನವನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಫಾರಿನರ್ಸ್ ಎಲ್ಲ ಬರ್ತಾರೆ, ಬಂದು ಆ ಜೇನುಹುಳವನ್ನು ಚುಚ್ಚಿಕೊಂಡು ಹೋಗ್ತಾರೆ. ಜನವರಿಯಿಂದ ಏಪ್ರಿಲ್ ಮೇ ತಿಂಗಳವರೆಗೂ ಕೂಡ ಜೇನುತುಪ್ಪ ಸಿಗುವಂಥ ಕಾಲ, ಜೇನಿನ ಸುಗ್ಗಿಯ ಕಾಲ ಅಂತಲೇ ಹೇಳ್ಬೋದು. ಆವಾಗ ಆನಂತರ ಸಾಧಾರಣವಾಗಿ ಒಂದು ತುಡುವೆ ಜೇನಿನ ಕುಟುಂಬದಿಂದ ನಾವು ಸಾಧಾರಣವಾಗಿ 10 ರಿಂದ 15 KGಯವರೆಗೆ ಒಂದು ವಾರ್ಷಿಕ ತುಪ್ಪದ ಇಳುವರಿಯನ್ನು ನಾವು ತಗೊಳ್ಬಹುದು. ಆನಂತರ ಹೆಜ್ಜೇನಿನಲ್ಲಿ ಹೆಚ್ಚಿನದಾಗಿ ಹೆಜ್ಜೇನು ಕೊಯ್ಲು ಮಾಡಿದಾಗ ಹೆಜ್ಜೇನಿನಲ್ಲಿ ಹೆಚ್ಚಿನ ತುಪ್ಪ ಸಿಗ್ತದೆ, ಆದರೆ ಅದು ಉತ್ತಮವಾದಂತಹ ಒಂದು ತುಪ್ಪ ಆಗಿರೋದಿಲ್ಲ. ಆನಂತರ ಆ ಒಂದು ಇಡುವಂಥ ಸಾಮರ್ಥ್ಯ ಕೂಡ, ಅದನ್ನು ಸ್ಟಾಕ್ ಮಾಡುವಂಥ ಸಾಮರ್ಥ್ಯ ಕೂಡ ಕಡಿಮೆ ಇರೋದರಿಂದ ಅದಕ್ಕೆ ಆ ಒಂದು ತುಪ್ಪ ಹುಳಿ ಬುರುಗು ಬರೋ ಸಾಧ್ಯತೆ ಇರ್ತದೆ. ಆನಂತರ ಇದು ಕೋಲ್ಜೇನು ಅಂತ ಹೇಳ್ತೇವೆ. ಈ ಕೋಲ್ಜೇನು ತುಪ್ಪ ಹೆಚ್ಚಿನದಾಗಿ ಬೇಡಿಕೆ ಇರತಕ್ಕಂಥದ್ದು ಕೋಲ್ಜೇನಿಗೆ. ಈ ಕೋಲ್ಜೇನು ಒಂದು ಜೇನಿನಲ್ಲಿ ಸಾಧಾರಣವಾಗಿ 1/4 KGಯಷ್ಟು ತುಪ್ಪವನ್ನು ನಾವು ಕಲೆಕ್ಟ್ ಮಾಡ್ಬೋದು. ಈ ಕೋಲ್ಜೇನು ಬೇರೆ ಬೇರೆ ಹೂವುಗಳಿಗೆ ಹೋದಾಗ ಅದಕ್ಕೆ ಬೇರೆ ಬೇರೆ ರೇಟು ಇದೆ. ಹಾಗಾಗಿ ಮಿಸ್ರಿ ಜೇನು ಅಂತ ಹೇಳ್ತೇವೆ. ಮಿಸ್ರಿ ಜೇನು ಹೆಚ್ಚಾಗಿ ನಮಗೆ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಪಡಿಬಹುದು. ಒಂದು 2 ಸರ್ತಿ ಅದನ್ನು ತುಪ್ಪವನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಅತಿ ಕಡಿಮೆ ತುಪ್ಪವನ್ನು ಇದರಿಂದ ನಾವು ಪಡಿಬಹುದು, ಬಿಟ್ಟರೆ ಹೆಚ್ಚಿನ ತುಪ್ಪವನ್ನು ಪಡೀಲಿಕ್ಕೆ ಸಾಧ್ಯತೆ ಇಲ್ಲ. ಔಷಧಿಗೋಸ್ಕರ ಇದನ್ನು ನಾವು ಈ ತುಪ್ಪದ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ಈ ಮಿಸ್ರಿ ಜೇನನ್ನು ಸಾಕಾಣಿಕೆ ಮಾಡೋದು ಕೂಡ ಔಷಧಕ್ಕೋಸ್ಕರನೇ. ಹಾಗಾಗಿ ಆನಂತರ ಇದರಿಂದ ಹೆಚ್ಚಿನದಾಗಿ ಪರಾಗಸ್ಪರ್ಶ ಆಗ್ತಕ್ಕಂಥದ್ದು. ಇವತ್ತು ನೆಲ್ಲಿ ಅಂತ ಚಿಕ್ಕ ಚಿಕ್ಕ ಹೂವುಗಳಿಗೂ ಕೂಡ ಈ ಒಂದು ಮಿಸ್ರಿ ಜೇನು ಪರಾಗಸ್ಪರ್ಶ ಮಾಡುವಲ್ಲಿ ಯಶಸ್ವಿಯದು. ಇವತ್ತು ನೋಡಿ, 80% ಪರಾಗಸ್ಪರ್ಶ ಆಗುವಂಥದ್ದು ಜೇನಿನ ಪ್ರಭೇದದಿಂದ, ಉಳಿದಿದ್ದು 20% ನೀರಿನಿಂದ, ಗಾಳಿಯಿಂದ, ಬೇರೆ ಕೀಟಗಳಿಂದ. ಹಾಗಾಗಿ ಜೇನು ಕುಟುಂಬಗಳು ನಮ್ಮ ಪ್ರಪಂಚದಲ್ಲಿ 4 ವರ್ಷ ಇಲ್ಲ ಅಂತಂದರೆ ಮನುಷ್ಯ ಕುಲ ಅಂತ್ಯ ಆಗುವಂಥದ್ದನ್ನು ಕೂಡ ಆಲ್ಬರ್ಟ್ ಐನ್ಸ್ಟೀನ್ ಹೇಳುವಂಥ ವಿಜ್ಞಾನಿ ಹೇಳಿದ್ದಾರೆ, ಕರಾರುವಕ್ಕಾಗಿ ಅದನ್ನು ಹೇಳಿದ್ದಾರೆ. ಹಾಗಾಗಿ ಜೇನಿಗೂ ಮಾನವನಿಗೂ ಇದೆಂತಹ ಸಂಬಂಧ ಆಗುವಂಥದ್ದನ್ನು ತಾವೇ ಇದನ್ನು ಕಲ್ಪನೆ ಮಾಡಬಹುದು. ಯಾಕೆ ಕೇಳಿದರೆ ಜೇನು ಕುಟುಂಬಗಳಿಲ್ಲದೆ ನಾವು ಮನುಷ್ಯರು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಬೇರೆ ಬೇರೆ ಬೆಳೆಗಳು ಕೂಡ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದೇ ಒಂದು ಕಾಡಿನ ಸಸ್ಯಗಳು ಬೀಜೋತ್ಪಾದನೆ ಆಗಲಿಕ್ಕೂ ಕೂಡ ಸಾಧ್ಯತೆ ಇಲ್ಲ. ಹಾಗಾಗಿ ಇವತ್ತು ಜೇನು ಕುಟುಂಬ ಬಹಳ ಅವಶ್ಯಕ ನಮಗೆ. ಜೇನುಹುಳುಗಳು ಸಾಧಾರಣವಾಗಿ ಅವಕ್ಕೆ ತೊಂದರೆ ಕೊಟ್ಟಾಗ ಅಥವಾ ನಾವು ಸರಿಯಾಗಿ ಹ್ಯಾಂಡ್ಲಿಂಗ್ ಮಾಡದೇ ಇದ್ದಾಗ ಜೇನುಹುಳುಗಳು ಚುಚ್ಚೋದು ಸ್ವಾಭಾವಿಕ. ಜೇನುಹುಳುಗಳು ಚುಚ್ಚದೇ ಹೋದಂಗೆ ಅಥವಾ ಅವು ರಾಣಿ ಶೆಲ್ ಮಾಡಿದಾಗ ಹೆಚ್ಚಿನ ಒಂದು ಪೆರೋಸಿಸ್ ಆಗ್ತವೆ. ರಾಣಿ ಕಣಗಳನ್ನು ರಚನೆ ಮಾಡಿದಾಗ ತಮ್ಮ ಕುಟುಂಬವನ್ನು ಯಾರಾದರೂ ಘಾಸಿಗೊಳಿಸಬಹುದು ಹೇಳುವಂಥ ನಿಟ್ಟಿನಲ್ಲಿ ಅವು ಹೆಚ್ಚಾಗಿ ನಮ್ಮ ಮೇಲೆ ದಾಳಿ ಮಾಡುವಂಥ ಒಂದು ಇದನ್ನು ಗುಣವನ್ನು ಹೊಂದಿರ್ತವೆ. ಆ ಹೊತ್ತಿನಲ್ಲಿ ನಾವು ಜೇನು ಕುಟುಂಬಗಳಿಗೆ ಹೇಗೆ ನಾವು ಅದನ್ನು ಚುಚ್ಚಿಕೊಳ್ಳದೇ ಹೆಚ್ಚಿನದಾಗಿ ಕೆಲಸ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಹೊಗೆ ತಿದಿ ಬಹಳ ಒಂದು ಉತ್ತಮವಾದಂತಹ ನಮಗೆ ಕೆಲಸವನ್ನು ಕೊಡ್ತದೆ. ಇದು ಇದಕ್ಕೆ ನಾವು ಹೆಚ್ಚಾಗಿ ಈ ಒಂದು ಇದರೊಳಗಡೆ ತೆಂಗಿನ ನಾರನ್ನು ಹಾಕಬೇಕು. ಒಂದು ಉಮ್ಮತ್ತಿನ ಸೊಪ್ಪು ಅಂತ ಹೇಳ್ತೇವೆ, ದತ್ತೂರ ಸೊಪ್ಪು, ಅದನ್ನು ಇದರೊಳಗೆ ಹಾಕಿಬಿಟ್ಟು ನಾವು ಜೇನು ಕುಟುಂಬಗಳಿಗೆ ಈ ಉಮ್ಮತ್ತಿನ ಸೊಪ್ಪಿನ ಹೊಗೆ ಹೋದಾಗ ನಾವು ಆ ಒಂದು ಜೇನು ಕುಟುಂಬವನ್ನು ಇದನ್ನು ಮಾಡಿ ವೀಕ್ಷಣೆ ಮಾಡಿ ನಾವು ಆ ಜೇನು ಹುಳುಗಳನ್ನು ತೆಗೆದು ತಲೆ ಮೇಲೆ ಹಾಕಿಕೊಂಡ್ರು ಕೂಡ ಅವು ಏನನ್ನು ಮಾಡೋದಿಲ್ಲ, ಒಂದು 20 ನಿಮಿಷದವರೆಗೆ ಅವು ಮತ್ತು ಬರ್ತದೆ ಅವಕ್ಕೆ, ಸುಮ್ಮನೆ ಕೂತ್ಕೊಂಡಿರ್ತವೆ ಆ ಮತ್ತಿನಲ್ಲಿ, ಅವು ಏನು ನಮಗೆ ಚುಚ್ಚೋದಾಗಲಿ ಏನನ್ನು ಮಾಡೋದಿಲ್ಲ. ಆ ಥರ ಮಾಡಿ ನಾವು ಜೇನು ಕುಟುಂಬಗಳನ್ನು ನಿಧಾನವಾಗಿ ಅದನ್ನು ಹ್ಯಾಂಡಲ್ ಮಾಡಬಹುದು.
1: ಖಂಡಿತ ಸರ್, ತುಂಬಾ ಚೆನ್ನಾಗಿ ಒಳ್ಳೊಳ್ಳೆಯ ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಟ್ಟಿದ್ರ. ಜೇನು ಕೃಷಿಯನ್ನು ಮಾಡೋದ್ರಿಂದ ಯಾವ ರೀತಿ ಉಪಯೋಗ ಇದೆ, ಹೇಗೆ ಆದಾಯ ಗಳಿಸಬಹುದು, ಹಾಗೆ ಜೇನು ಕೃಷಿಯನ್ನ ಮಾಡ್ತಾ ಇದೀವಿ ಅಂತ ಅಂದಾಗ ಸಹನೆ, ಪ್ರೀತಿ ಮತ್ತೆ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಏನೇ ಮಾಡ್ತೀವಿ ಅಂದ್ರೂ ಕೂಡ ನಾವು ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನೋಭಾವದಿಂದ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ವಿನಾಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಜೇನು ಕೃಷಿಯ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ವಿಚಾರಗಳನ್ನ ನಮಗೆ ಮಂಜು ಅವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಮಂಜು ಅವರೇ, ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಈ ಎಲ್ಲ ವಿಚಾರಗಳನ್ನ ನಮಗೆ ತಿಳಿಸಿದ್ದಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಮಂಜು ಅವರು ಜೇನು ಕೃಷಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸಿದ್ದಾರೆ. ನೀವು ಕೂಡ ಇದರ ಉಪಯೋಗನ ಪಡ್ಕೊಂಡಿದ್ದೀರ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಜೇನು ಕೃಷಿಯನ್ನು ಮಾಡಿ ಒಳ್ಳೆಯ ಆದಾಯವನ್ನು ಗಳಿಸಿ ಮತ್ತು ಒಳ್ಳೆಯ ಜೀವನವನ್ನು ಕೂಡ ಕಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತ ಶೇಖರ್ ಗೌಳೇರವರು.
7: ಜಗತ್ತಿನ ಹೊಸಮುಖ ಕಪ್ಪು ಮೆಲಿನಿನ್ ಜೀಬ್ರಾ ಟಿರಾ. ಆಫ್ರಿಕಾದ ಸವನ್ನಾ ಹುಲ್ಲುಗಾವಲಿನ ಮಸೈ ಮಾರಾದ ಪ್ರಾಣಿಗಳನ್ನು ನೋಡುವುದು, ಛಾಯಾಗ್ರಹಣ ಮಾಡುವುದು ರೋಮಾಂಚಕಾರಿ ಸಂಗತಿ. 2 ಬಾರಿ ಅಲ್ಲಿಗೆ ಹೋಗಿದ್ದ ನನಗೆ ಮತ್ತೆ ಹೋಗಬೇಕೆನ್ನಿಸಿತ್ತು. 2019 ಸೆಪ್ಟೆಂಬರ್ನಲ್ಲಿ ಗೆಳೆಯರ ಜೊತೆ ಮತ್ತೆ ಹೊರಟು ಬಿಟ್ಟೆ. ಮುಂಬೈವರೆಗೆ ರೈಲು ಪ್ರಯಾಣ, ಅಲ್ಲಿಂದ ನೈರೋಬಿಗೆ ವಿಮಾನ ಪ್ರಯಾಣ ಮಾಡಿ ನಂತರ ಮಸೈ ಮಾರಾ ತಲುಪಿದಾಗ ಹೊಸ ಚೈತನ್ಯ ಮೂಡಿತ್ತು. ಕಾಡಿನ ನಡುವಿನ ಹಳ್ಳದ ದಡದ ಇಲ್ ಮುರಾನ್ ಲೆಂಟಿಮ್ ಕ್ಯಾಂಪ್, ಪ್ರಶಾಂತವಾದ ನಿರ್ಜನ ಪ್ರದೇಶ, ವಿಭಿನ್ನ ಊಟ ಉಪಚಾರ, ಟೆಂಟ್ ವಾಸ ಹಾಗೂ ದಿನವಿಡೀ ಸಫಾರಿ ಹೊಸ ಅನುಭವ ನೀಡಿದ್ದವು. 2 ದಿನಗಳ ಕಾಲ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳ ಛಾಯಾಗ್ರಹಣ ಮಾಡಿ ಸಂತಸಪಟ್ಟಿದ್ದೆವು. 3ನೇ ದಿನ ಕ್ಯಾಂಪ್ನಿಂದ 45 ಕಿಲೋಮೀಟರ್ ದೂರದ ಔಟ್ಲುಕ್ ರೋಲಿಂಗ್ ಲ್ಯಾಂಡ್ ಎಂದೇ ಪ್ರಸಿದ್ಧಿಯಾದ ಮಟೀರಾ ಬುಷ್ ಕ್ಯಾಂಪಿನಲ್ಲಿ ಅಚ್ಚರಿಯೊಂದು ಕಾದಿತ್ತು. ಅದು ಇಳಿಜಾರಿನ ಹುಲ್ಲುಗಾವಲು. ದಾರಿಯುದ್ದಕ್ಕೂ ಸಫಾರಿ ಜೀಪು ಸಾಲುಗಟ್ಟಿ ನಿಂತಿದ್ದವು. ಸುತ್ತ ನಿಶ್ಶಬ್ದ, ನೀರವ ಮೌನ. ಕ್ಯಾಮರಾಗಳ ಕ್ಲಿಕ್ ಸಪ್ಪಳ ಬಿಟ್ಟರೆ ಮತ್ತೇನು ಕೇಳಿಸುತ್ತಿರಲಿಲ್ಲ. ಅಲ್ಲಿ ನೂರಾರು ಜೀಬ್ರಾ, ವೈಲ್ಡ್ ಬೀಸ್ಟ್ ಹುಲ್ಲು ಮೇಯುತ್ತಿದ್ದವು. ಅವುಗಳ ಮಧ್ಯದ ಯಾವುದೋ ಒಂದು ಪ್ರಾಣಿಗೆ ಗುರಿಯಿಟ್ಟು ಎಲ್ಲರೂ ಫೋಟೋ ತೆಗೆಯುತ್ತಿದ್ದರು. ಆಗ ನಮ್ಮ ಜೀಪಿನ ಚಾಲಕ ಡೊಮಿನಿಕ್ ಸಕೂಟ್ ಬೆರಳು ತೋರಿಸಿ, ಅಲ್ಲಿ ನೋಡಿ, ಕಪ್ಪು ಜೀಬ್ರಾ ಮರಿ ಮಲಗಿದೆ ಎಂದರು. ಆಗ ನಮ್ಮ ದೃಷ್ಟಿ ಅರಳಿತು. ಕ್ಯಾಮ್ರಾದ ವ್ಯೂ ಫೈಂಡರ್ನಲ್ಲಿ ಝೂಮ್ ಮಾಡಿದಾಗ ಆಕರ್ಷಕವಾದ ಕಪ್ಪು ಬಣ್ಣದ ಜೀಬ್ರಾ ಮರಿ ಕಾಣಿಸಿಕೊಂಡಿತು. ಮರಿ ನಿಧಾನವಾಗಿ ಮೇಲೆದ್ದು ತಾಯಿಯ ಕೆಚ್ಚಲು ನೇವರಿಸುತ್ತಾ ಹಾಲು ಕುಡಿಯತೊಡಗಿತು. ಎಲ್ಲರೂ ಬಿಟ್ಟು ಬಿಡದೆ ಫೋಟೋ ಕ್ಲಿಕ್ಕಿಸುತ್ತಿದ್ದರು. ನಮಗೆಲ್ಲ ಆಶ್ಚರ್ಯ, ಬಿಳಿ ಬಣ್ಣದ ಜೀಬ್ರಾಕ್ಕೆ ಕಪ್ಪು ಬಣ್ಣದ ಮರಿ ಹೇಗೆ ಹುಟ್ಟಿತು, ಇದು ಹೇಗೆ ಸಾಧ್ಯ ಎಂಬುದು. ನಮ್ಮ ಜೀಪಿನ ಚಾಲಕ ಮತ್ತು ಗೈಡ್ ಪ್ರಕಾರ ಅದು ಮೆಲಿನಿನ್ ಜೀಬ್ರಾ. ಬೆನ್ನು ಕಪ್ಪು, ಎದೆಪಕ್ಕಿಗಳು ಕಪ್ಪು, ಕಾಲು ತೊಡೆಗಳು ಕಪ್ಪು ಮತ್ತು ಮುಖ ಮಾತ್ರ ಕಂದು. ಮೈತುಂಬ ಬಿಳಿ ಚುಕ್ಕೆಗಳು ಗುಲ್ಲು ಕೊಟ್ಟಂತೆ ಎದ್ದು ಕಾಣುತ್ತಿದ್ದವು. 100 ಮೀಟರ್ ದೂರದ ಮೆಲಿನಿನ್ ಜೀಬ್ರಾ ಅದರ ಬಳಿ ತಳಿಗಳ ಮಧ್ಯೆ ಆಕರ್ಷಕವಾಗಿ ಕಂಡಿತ್ತು. ಅಲ್ಲಿ ಕೆಲವರು ಮರಿಯನ್ನು ವೈಲ್ಡ್ ಬೀಸ್ಟ್ ಅಥವಾ ಹೈನಾಕ್ಕೆ ಹುಟ್ಟಿದ ಅಡ್ಡತಳಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮಸೈ ಮಾರಾದಲ್ಲಿ ಮೆಲಿನಿನ್ ಜೀಬ್ರಾ ಹುಟ್ಟು ಅತ್ಯಂತ ಅಪರೂಪದ್ದು ಮತ್ತು ಐತಿಹಾಸಿಕ ದಾಖಲೆ. ಹಿಂದೆಂದು ಅಲ್ಲಿಯ ಜನ ಇಂತಹ ಜೀಬ್ರಾ ಮರಿಯನ್ನು ನೋಡಿರಲಿಲ್ಲ. ಹಿಂದೆಂದು ಇಂತಹ ಪ್ರಾಣಿ ಅಲ್ಲಿ ಜನಿಸಲೂ ಇಲ್ಲ. ಆಗ ನೋಡಿದಾಗ ಆ ಪ್ರಾಣಿ ಹುಟ್ಟು ಕೇವಲ 5 ದಿನಗಳು ಕಳೆದಿದ್ದವು. ಮೊದಲ ಬಾರಿಗೆ ಆ ಪ್ರಾಣಿಯನ್ನು ನೋಡಿದ ಮಸೈ ಮಾರಾದ ಗೈಡ್ ಮತ್ತು ಛಾಯಾಗ್ರಾಹಕ ಆಂಟೋನಿ ಟಿರಾ. ಆಂಟೋನಿ ಟಿರಾ ಅತ್ಯಂತ ಹಳೆಯ ಜೀಪ್ ಡ್ರೈವರ್. ಯಾರೋ ಜೀಬ್ರಾ ಮರಿಯನ್ನು ಕಪ್ಪು ಬಣ್ಣದಲ್ಲಿ ಪೇಂಟ್ ಮಾಡಿ ಗ್ರೇಟ್ ಮೈಗ್ರೇಷನ್ಗೆ ಸಜ್ಜು ಮಾಡಿರಬಹುದೆಂದು ಆಂಟೋನಿ ಟಿರಾ ಊಹಿಸಿದ್ದ. ಕೊನೆಗೆ ಕ್ಯಾಮ್ರಾದಲ್ಲಿ ಜೂಮ್ ಮಾಡಿದಾಗ ಅದರ ನಿಜವಾದ ಮೈ ಬಣ್ಣ ಕಪ್ಪು ಎಂದು ಅವನಿಗೆ ತಿಳಿಯಿತು. ಕೂಡಲೇ ಆಂಟೋನಿ ಟಿರಾ ಆ ಮರಿಯ ಫೋಟೋವನ್ನು ತೆಗೆದು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ. ಅದು ವೈರಲ್ ಆಗಿ 100 ಜನ ನೋಡಲು ಸಾಧ್ಯವಾಯಿತು. ಜಗತ್ತಿನ ಮೂಲೆ ಮೂಲೆಯಿಂದ ಜೀಬ್ರಾ ಮರಿಯನ್ನು ನೋಡಲು ಮಸೈ ಮಾರಾಗೆ ಪ್ರವಾಸಿಗರು ಬಂದಿಳಿಯುತ್ತಾರೆ. ಅದೇ ಸಂದರ್ಭದಲ್ಲಿ ಛಾಯಾಗ್ರಾಹಕ ಫ್ರಾಂಕ್ ಲೀವ್, ಭಾರತದ ಛಾಯಾಗ್ರಾಹಕ ರಾಹುಲ್ ಸಚ್ಚದೇವ್ ಕೂಡ ಮೆಲಿನಿನ್ ಜೀಬ್ರಾದ ಛಾಯಾಗ್ರಹಣ ಮಾಡಿ ಇದು ಹೊಸ ಪ್ರಭೇದವೆಂದು ತಲೆಕೆಡಿಸಿಕೊಂಡಿದ್ದರು. ಕೂಡಲೇ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನವರು, BBCಯವರು ಮೆಲಿನಿನ್ ಜೀಬ್ರಾದ ಗುರುತನ್ನು ದೃಢಪಡಿಸಿದರು. ಮೊದಲು ನೋಡಿದ ಛಾಯಾಗ್ರಾಹಕ ಆಂಟೋನಿ ಟಿರಾ ಅವರ ಹೆಸರನ್ನೇ ಆ ಜೀಬ್ರಾ ಮರಿಗೆ ಇಟ್ಟು ಟಿರಾ ಎಂದು ನಾಮಕರಣ ಮಾಡಿದರು. ಲಾಸ್ ಏಂಜಲೀಸ್ ವಿಶ್ವವಿದ್ಯಾಲಯದ ರೆನ್ ಲಾರಿಸನ್ ಈ ಜೀಬ್ರಾಗಳ ವಿಕಾಸದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅವರ ಪ್ರಕಾರ ಕಪ್ಪು ಬಣ್ಣದ ಟಿರಾ ಹೈಬ್ರಿಡ್ ತಳಿ ಅಥವಾ ಅನುವಂಶೀಯ ವಿಕೃತಿ ಅಥವಾ ಉತ್ಪರಿವರ್ತನೆ. ಇಂಗ್ಲಿಷ್ನಲ್ಲಿ ಇದನ್ನೇ ಮ್ಯುಟೇಷನ್ ಎಂದು ಕರೆಯುತ್ತಾರೆ. ಕೆಂಪು, ಹಳದಿ, ಕಂದು ಹಾಗೂ ಕಪ್ಪು ವರ್ಣದ್ರವ್ಯಗಳು ಚರ್ಮದಲ್ಲಿ ಮತ್ತು ಕೂದಲಿನಲ್ಲಿ ಸೇರಿಕೊಂಡಿರುತ್ತವೆ ಮತ್ತು ಅವು ಅದರ ಬಣ್ಣವನ್ನು ನಿರ್ಧರಿಸುತ್ತವೆ. ವರ್ಣದ್ರವ್ಯಗಳು ಅನುವಂಶೀಯವಾಗಿ ಸಮತೋಲನದಿಂದ ಹಂಚಿಕೆಯಾದರೆ ಆ ವರ್ಣದ್ರವ್ಯಗಳು ಮರಿಗಳು ತಂದೆ ತಾಯಿಯ ಬಣ್ಣಗಳನ್ನೇ ಹೋಲುತ್ತವೆ. ವಿಪರೀತವಾದರೆ, ಏರುಪೇರಾದರೆ ವಿಕೃತ ಬಣ್ಣದ ಮರಿಗಳು ಜನಿಸುತ್ತವೆಂದು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಕಪ್ಪು ಜಿರಾಫೆ, ಕಪ್ಪು ಪೆಂಗ್ವಿನ್, ಬಿಳಿ ಹುಲಿ, ಬಿಳಿ ನವಿಲು ಇವೆಲ್ಲವೂ ಅಡ್ಡತಳಿಯ ಅನುವಂಶೀಯ ಅಸಮತೋಲನವೇ ಕಾರಣವೆಂದು ತಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಒಟ್ಟಿನಲ್ಲಿ ನಾವು ನೋಡಿದ ಕಪ್ಪು ಮೆಲಿನಿನ್ ಜೀಬ್ರಾ ಅತ್ಯಂತ ಅಪರೂಪವಾದ ಒಂದು ಜೀಬ್ರಾ ಎಂದು ಹೇಳಬಹುದು. ಆರಂಭದಲ್ಲಿ ಈಗಾಗಲೇ 3 ವರ್ಷ ಕಳೆದಿದೆ. ವಿಜ್ಞಾನಿಗಳು ಇದು 6 ತಿಂಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಹೇಳಿದ್ದರು. ಆದರೆ ಇದು 3 ವರ್ಷ ಬದುಕಿದೆ. ಇಂಥ ಅಪರೂಪದ ಪ್ರಾಣಿಗಳನ್ನು ನಾವು ಯಾವ ಮೂಲೆಯಲ್ಲೂ ನೋಡಲು ಸಾಧ್ಯವಿಲ್ಲ. ಅಂಥವುಗಳನ್ನು ನೋಡಲೇಬೇಕೆಂದರೆ ನಾವು ಕೀನ್ಯಾ, ಉಗಾಂಡ, ಮತ್ತು ಟಾಂಜಾನಿಯಾದ ಹುಲ್ಲುಗಾವಲಿಗೆ ಹೋದರೆ ನಾವು ಅಪರೂಪದ ಆಶ್ಚರ್ಯಕರ ಪ್ರಾಣಿಗಳ ಮರಿಗಳನ್ನು ನೋಡಬಹುದಾಗಿದೆ.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ದಸರಾ ಬೊಂಬೆ ಹಬ್ಬ.
4: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ದಸರಾ ಬೊಂಬೆ ಹಬ್ಬ.
6: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
5: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
5: ಭರ್ಜರಿ

0: ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
1: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
1: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಲಿಸುವ ಮೋಡಗಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ವಚನ ವಿಹಾರ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ನಾಗರಹಾವು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಬಾರೇ ಬಾರೇ ಚಂದದ ಚೆಲುವಿನ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ. ಇದು ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಆರತಿ ಅವರ ಒಂದು ಅಮೋಘವಾದಂತಹ ನಟನೆಯ ಚಿತ್ರ, ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ, ತಮ್ಮ ಇಷ್ಟವಾದಂತಹ ಗೀತೆಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೀವನ ಚೈತ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಾದಮಯ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿಯ ಗೀತೆ ನಾದಮಯ ಬರ್ತಾ ಇದೆ. ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುಲಿಯ ಹಾಲಿನ ಮೇವು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಚಿನ್ನದ ಮಲ್ಲಿಗೆ ಹೂವೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಗೀತೆ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕಸ್ತೂರಿ ನಿವಾಸ ಚಿತ್ರದ ಒಂದು ಗೀತೆಯನ್ನ. ಅದುವೇ ಆಡಿಸಿ ನೋಡು, ಬೀಳಿಸಿ ನೋಡು. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆ. ಇದು ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಜಿ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು ದೊರೆ ಭಗವಾನ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಆಫ್ ಡೈರಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ RJ ರಕ್ಷಿತಾ ಹಾಳ್ರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ತಮಗಾಗಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ. ಅದುವೇ ಆಡಿಸಿ ನೋಡು, ಬೀಳಿಸಿ ನೋಡು ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆ ನಿಮಗಾಗಿ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಪಾವನ ಗಂಗಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಆಕಾಶ ದೀಪವು ನೇನು ಎನ್ನುವಂತ ಈ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯತ್ತ ಸಾಗೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಆರತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸತ್ತು ಎನ್ನುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ನಮ್ಮ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಸೊಗಸುಗಾರ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ, ಚೆಂದಿರನಿಲ್ಲದ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಕೆಜಿ ಯೇಸುದಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರ ಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅದೃಷ್ಟವಂತ ಚಿತ್ರದ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಹಾಗೂ ಸುಲಕ್ಷಣ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೇಮ ಪರ್ವ ಎನ್ನುವಂತಹ ಒಂದು ಚಿತ್ರದ ಗೀತೆ, ಏನೇ ಸರಸವ್ವ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. ಮುರುಳಿ ಹಾಗೂ ಭವ್ಯ ಅವರ ಒಂದು ಜೋಡಿಯ ಗೀತೆ ಇದು. ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಪ್ರತಿ ಶುಕ್ರವಾರ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ತಪ್ಪದೆ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಂಕುತಿಮ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ನೋಡಿದಾಗ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1980 ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ಬಾರ್ಕಿಶ್ ಅವರ ಒಂದು ಅಮೋಘವಾದಂತಹ ನಟನೆ ಹಾಗೂ ಮಂಜುಳಾ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭೂಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೇಮ್ ಮನೆ ಮನೆ ಕತೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹೇ ಹುಡುಗಿ ಅಲ್ಲೇ ನಿಲ್ಲು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

is Raj. What's your name, please? My name is Raj. ಹೇಳ್ಬಾರ್ದಾ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರೇ ಇಟ್ಟಿಲ್ವೋ ನಿನಗೆ? ಮೈ ನೇಮ್

ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನ ಮಾತಾಡ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ ಬೊಂಬೆನಾ

0: ಭದ್ರ ಕಾಳಮ್ಮನು ಹೇಳೆ ಬೇಗ ಚಿನ್ನ.
1: ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ハロ
1: ー、やる、
0: ラブ、
1: ラノンで
0: カーヌ、
1: ヤオカーヌ、
0: アメリカーヌ。

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ. ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಜೀವನದಲ್ಲಿ ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತದೆ.

0: ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರೆ ಅಂದ್ರೆ ಹುಡುಗರು ತಮ್ ತಮ್ಮಲ್ಲಿ ಮಾತನಾಡ್ಕೊಳ್ಳುವಾಗ ಅವರನ್ನು ಎಂದೇ ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ. ಅವರನ್ನು ಜಿಕೆ ಮಾಸ್ಟರ್ ಎಂದೇ ತಿಳಿದಿದ್ರು.
2: ಮಾತು
1: ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
3: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ತುಟಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮ ಒಪ್ಪಿತ್ತು ಅವರ ಉಡುಪು.
0: ಸ್ವಚ್ಛವಾದ ಗರಿಗರಿ ಸ್ತೋತ್ರ ಉಂಟು, ಮ್ಯಾಲೊಂದು ಬಿಳಿ ಶರಟು,
3: ಅದರ ಮ್ಯಾಲೊಂದು ಕೋಟು ಹಾಕಿಕೊಂಡು ಪಕ್ಕ
0: ತಲೆಯನ್ನ ಹಾಗೆ ಬಿಡ್ತಾ ಇದ್ರು. ಹುಡುಗರೇನಾದ್ರು ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ
4: ನಂಗೆ ಸೂಟ್ ಬೇಕು.
1: ಮಂಜ ನನ್ನ ಮಗನ ಹೀಗೆ ಮಾಸ್ತದ ನೋಡ್ಕಲಿ ಬರ್ದ ಹಂಗದ ನೋಡು
0: ಎಂದು ಮನೆಯಲ್ಲಿ ಗದರಿಸ್ತಿದ್ರು.
3: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
1: ಹೌದೌದು,
3: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
0: ಅಷ್ಟೇ ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
3: ಅದು ಆದಾಗ ತಾವೇ ಅದರ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ಕೊಂಡವರಲ್ಲ.
0: ಅವರ ಸದಾ ಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿ,
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
5: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
1: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
3: ಗಾಂಧೀಜಿ ಏನಾದ್ರೂ ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
1: ಗಾಂಧೀಜಿಗೆ ಏನ್ ಗೊತ್ತಲ್ಲ
2: ಎಂದು
1: ಆಗಂತೂ ಜಿಕೆ ಸಿಕ್ ಸಿಕ್ಕವ್ರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
3: ಉದಯವಶಾತ್ ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಸಿಕ್ಕಬೇಕಾಗಿರುವುದನ್ನು ಧಾರಾಳವಾಗಿ ಏರ್ಪಡಿಸಿದ್ದರು.
2: ಈ ವಿಚಾರದಲ್ಲಿ ಮನುಷ್ಯ
0: ಇನ್ನು ಜಿಕೆ ಪಾಠ ಮಾಡುವ ಕ್ರಮವೂ ಅವರದ್ದೇ. ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳ ತೊಡಗಿದರೆ
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ತಿರಲಿಲ್ಲ. ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
3: ಜಿಕೆ ಮಾಸ್ತರರ ಖಾಸಗಿ ಬದುಕು ಅಷ್ಟೇ.

0: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ, ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
1: ಅಯ್ಯೋ ಅಮ್ಮ ಅಮ್ಮ

बड़ी महिला की आवाज।

0: ಮಗನ ಬಳಿ ಕದ್ದು ಹೋಗಿ ಹೋಗು, ಡಾಕ್ಟರ್ ಬಳಿ ಹೋಗು, ಹೋಗು ಎಂದು ತಂದೆ ಮಾಡಿ ಶೂನ್ಯಕ್ಕೆ ಬಂದಳು.
1: ಹೋಗಲಿಲ್ಲ, ನೋವು ತಡೆಯದೆ ಬಿದ್ದು ಸಾಡಿ ಕೋಳ ತೊಡಗಿದ. ಅಯ್ಯೋ ಅಮ್ಮ ಅಮ್ಮ,
0: ಹವಗಳನ್ನು ನೋಡಿ ಅಮ್ಮನು ಹೇಳಲಿಲ್ಲ.

ಬೆಳೆಯುವವೆಂಬ ಚಿಂತೆ ಅವರಿಗಿದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ

0: ಕಾಲೇಜಿನ ಹವಾಮಾನವೇ ಬದಲಾಗಿತ್ತು.
1: ಹದ್ದು ಮೀರಿ ಸ್ವಾತಂತ್ರ್ಯ ಬೇಡ್ತಿದ್ರು.
2: ಈ

0: ಆರಿಕಣ್ಣು ಹೋರಿಮ್ಯಾಗೆ ಕಟ್ಟಂಕಣ್ಣು ಕೂರಿಮ್ಯಾಗೆ ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಟಂಕಣ್ಣು ಕೂರಿಮ್ಯಾಗೆ ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಲೆ ಊರ ಕಣ್ಣು ಇವರ ಮ್ಯಾಲೆ
1: ಆತನ ಬಗ್ಗೆ ಅಧ್ಯಾಪಕರಾರು ಇತರ ಮಾತಾಡಿರಲಿಲ್ಲ. ಆತ ಹುಡುಗರ ಕ್ಯಾಸ್ ಮಾಡಿಕೊಂಡು ಹುಡುಗಿಯರನ್ನು ಸೇರಿಸುತ್ತಾರೆಂದು

தொடர்ந்து இல்லவே அங்கே மீறிய பற்றி

0: ಶರ್ಟ್ ಹಾಕಿದ್ದ, ಕೈ ವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
1: ಮೀಸೆ ಉರಿ ಮಾಡಿ
0: ಕೂವಕ್ಕಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದಲ್ಲಿ ಅಸಹ್ಯಕರವಾಗಿರು.
2: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ
1: ಕಾಣಿಸಬಹುದು.

0: ಕಾಲೇಜು ಪ್ರಾರಂಭವಾಗಿ 10 ವರ್ಷ ಆಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
1: 3 ಬಾರಿ ಬಿಎ ರ್ಯಾಂಕ್ಗಳು, ರಾಜ್ಯಮಟ್ಟದ 6 ಶೀಲ್ಡ್ಗಳು,
2: ಕಬ್ಬಡಿ ಶೀಲ್ಡ್ಗಳು,
3: ವೈಯಕ್ತಿಕ ಪ್ರಶಸ್ತಿಗಳು. ಇಷ್ಟನ್ನೇ ಲೆಕ್ಕ ಹೇಳಿದರೆ ಒಟ್ಟು ಪ್ರಶಸ್ತಿಗಳೇ 100 ಚಿಲ್ಲರೆ. ಅದು
0: ಇಷ್ಟೆಲ್ಲ ಸಾಧನೆಗಳಿರುವಾಗ ಕಾಲೇಜಿನ ದಶಮಾನೋತ್ಸವ ಮಾಡಬಹುದಲ್ಲ?
2: ಇನ್ನು ಕೇಳಬೇಕೆ?

0: ఏంటి మొత్తు సన్న మనసిన సామాన్య జనరల్ ఈ రోజుకింత చూసు హెచ్చాగి ద్వేష అసూయములు అనుకొండు యార బగ్గೆಯೂ అంత ఒళ్ళే అభిప్రాయమును హొందిరిల చాడి హెళ్తా కంగెళ్తా ఓగరే వాత కంటె గట్టలు బేకాదరే ఒబ్బర బగ్గೆ చాడి హెళవనా
1: ఒమ్మె ఇవ విత్ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
2: ವಿದ್ಯಾರ್ಥಿಗಳಿಂದ ಇದು ಜಿ ಕೆ ಗೊತ್ತಾಗಿ ಕರೆದು ಕೇಳಿದ್ರೆ
1: ಬ್ರಾಹ್ಮಣರು ಹುಡುಗರಿಗೆ ನಾನು ಕಂಡ್ರೆ ಆಗಂಗಿಲ್ರಿ ಹಿಂಗಂದರ್ರಿ ಎಂದು ಏನೇನೋ ತುದುಕ. ಇವನ ಪಾಠಗಳೆಂದರೆ ಭಾರಿ ಬೋರು. ಅದಂತ ಹೇಳಿದ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎನ್ ಡಿ ಅನ್ನೋ ಬದಲು ಎಂ ಡಿ ಅಂತಿದ್ರು. ಇನ್ನು ಮೂಡು ಬಂದ್ರೆ
2: ತನ್ನ ಈ ಐಬುಗಳನ್ನ ಚೋಡಿ ಹೇಳುವ ಕಥೆ ತುಂಡಿಕೊಳ್ಳುತ್ತಿದ್ದ. ಮತ್ತೆ ಜೀಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
3: ಪ್ರಿನ್ಸಿಪಾಲ್ ಕರೆ ಕಟ್ಟರ.
2: ಪ್ರಿನ್ಸಿಪಾಲ್ ಕರೆ ಕಟ್ಟರ. ಅಯ್ಯೋ ದೇವ್ರೇ, ನನ್ ಮೇಲೆ ಏನ್ ದೇವರು ದೂರಿದೇವ ದೇವ್ರೇ
4: ಬಂಡಲ್ ಬಡಾಯಿ ಮಾದೇವಾ ಬಿಡುವನು ಕಂಬಿ.
5: ಒಟ್ಟಲ್ಲವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರಿವ.
2: ಆದಿನ ಜೀಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಹೋದ. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಆದರೆ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
5: ಕಣ್ಣು ಕಣ್ಣು ಕಲೆದಾಗ
2: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧ ಬುದ್ಧಿಯೋ, ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳ ಶರದಿಂದು ಕೋಧರ ಶರಚಂದ್ರನಂತಹ ಮುಖವುಳ್ಳವನೇ ಸಂಕ್ಷಿಪ್ತ ವಿಭ್ರಾನ್ನತಃ
1: ದುಃಖದಲ್ಲಿ ಅವರೊಡೆದಿತ್ತು ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವ ಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿತ್ತು. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು ಇನ್ನೊಂದು ಪದ್ಯವನ್ನು ಓದಬೇಕು ಎನ್ನುವಷ್ಟರಲ್ಲಿ

ಅದರಲ್ಲಿ ಹಿಂದೆಂದು ಹೀಗೆ ಆಗಿರಲಿಲ್ಲವಲ್ಲ. ಜೀಕೆ ಕುರಿತು ಚಿಂತಿಸತೊಡಗಿದೆ. ಮುಖ ಕಪ್ಪಟ್ಟೆ, ಕರ್ಚೇಪಿನಿಂದ ಅದನ್ನು ಒರೆಸಿಕೊಂಡು ಅವರಿಗೆ ಆಶ್ಚರ್ಯವಾದದ್ದು ಆ ಹುಡುಗಿ ಮೂರ್ಛೆ ಬಿದ್ದಿದ್ದಕ್ಕಲ್ಲ, ಇದ್ದಿರಬಹುದು ಮೈನಲ್ಲಿ ಹುಷಾರಿರಲಿಕ್ಕಿಲ್ಲ ಅಥವಾ ನಿದ್ದೆಗೆ ಬಿದ್ದಾಳು. ತಮ್ಮ ಧ್ವನಿ ಈ ದಿನ ಅಸ್ವಾಭಾವಿಕವಾಗಿ ಮೇಲೆ ನಿಂತಿದ್ದಲ್ಲ, ಅದು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದೆ. ಬಗೆಹರಿಯಲಿಲ್ಲ. ಆಗ ಅವರ ಮನಸ್ಸಿನೊಳಗೆ ಹೋಗಿದ್ದು ಎಂಟಿ ಹೇಳಿದ ಮಾತುಗಳು. ಮುಚ್ಚು ಹೋದ ಹುಡುಗಿಯನ್ನೊಮ್ಮೆ ಜ್ಞಾಪಿಸಿಕೊಂಡರು. ಹುಡುಗಿಯೇನು ಚೆಲುವೆ, ಬಿಡಿ ಹುಡುಗಿ, ವಯಸ್ಸಿಗೆ ತುಸು ಹೆಚ್ಚೆನಿಸುವಂತೆ ಬೆಳೆದಿದ್ದರು. ಹೆಚ್ಚಿದ್ದು ಅವಳ ಮುಖಭಾವವನ್ನ, ಅದು ಮಗುವಿನಂತೆ ಮುಗ್ಧ ಮತ್ತು ಸರಳವಾಗಿದೆ. ಇಂಥವಳು ಆ ಗಿರಿಯಪ್ಪನನ್ನ ಮೆಚ್ಚುವಳೆ. ಅವನು ಸೊಕ್ಕಿದ ಕಾಡು ಕೋಣನಂತಿದ್ದ. ಭೂಮುಗೂ ಆ ಕಾಡು ಪ್ರಾಣಿಗೂ ಎಲ್ಲಿಯ ಸಂಬಂಧ ಸಾಧ್ಯ? ಎಲ್ಲೋ ಮಾತಾಡಿದ್ದರಾಯಿತು ಎಂದು ಮನಸ್ಸಿನಿಂದ ಈ ವಿಚಾರವನ್ನು ತಳ್ಳಿ ಹಾಕಿ ಹಾಗೆಯೇ ಹಿಂತಿರುಗಿದರು.

0: ಬಾರಿ ರೋಜಾಳ ಕ್ಲಾಸಿಗೂ ಹೋಗಿದ್ರು.
1: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
2: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು.
3: ಎಲ್ಲರ ಎದುರಿನಲ್ಲಿ ಅದರಲ್ಲೂ ಪ್ರಿನ್ಸಿಪಾಲ್ರ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರೂ

0: ಆಗಲಿ ಅವಳ ಮುಖದಲ್ಲಿ ನಗುವೇ ಇಲ್ಲ. ಮಾತ್ರವಲ್ಲ, ಒಳಗೊಳಗೆ ನಗುತ್ತಿದ್ದಳೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡಿಗಳ ಮೇಲೆ ಸ್ವಚ್ಛವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬೆರಳಿನಿಂದ ಹಿಂದೆ ಕರೆಸಿಕೊಳ್ಳುವುದರಲ್ಲಿ ಒಂದು ಮಾದಕ ಸಾಯಿತು.
1: ಪ್ರಜೆಗಳ ಬಗ್ಗೆ ಚೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷಣ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದರೆ. ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳು ಭೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಉಡುಪುಗಳಲ್ಲಿ ಹರೆಯದ ಸೂರ್ಯನೆಂದುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇಲ್ಲಿ ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಗ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಾಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಸೈನ್ಯನಂತೆ ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈಕಾವೇರಿ ಕತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೂ ಅದರಿಂದ ಬಚಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಒರಗಿದಂತೆ

0: ಎಂಬುವವನು ತನಗೆ ತಿಳಿಯುವ ಯಾವುದೋ ಒಂದು ಪದ್ಯದ ಭಾಗವನ್ನು ವಿವರಿಸುವಂತೆ ಕೇಳಿದ್ರೆ ಆಯ್ತು.
1: ಹೀಗೆ ಹೋಗಿ ಮೊರೆ ಬರ್ಬಿಟ್ಟು ಅವಳು ಕೇಳಿದ್ದು ಮಾಳವಿಕಾಗ್ನಿ ಮಿತ್ರದ ಒಂದು ಸಾಮಾನ್ಯ ಪದ್ಯದ ಒಂದು ಸಾಲಿನ ಅರ್ಥವನ್ನು.
2: ಅದನ್ನ ಇವರು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು. ಅದು ಬಿಟ್ಟು ತಮಗೆ ಅಸಹಜವಾದ ಎತ್ತರದ ಧ್ವನಿಯಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಒದರಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಡವನ್ನೆಲ್ಲ ತೋರಿಸುತ್ತಾ ನಿರರ್ಗಳ ಭಾಷಣ ಮಾಡತೊಡಗಿದರು.
3: ನಾಚಂ ಭಿನ್ನರು ಛೇಚ್ಛನಸ್ಯ ಬಹುದಾಪ್ಯಖಂ ಸಮಾರಾಧನಂ.
4: ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ಹೊಯ್ಯುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತ.
0: ಆದರೆ ಧ್ವಜ ಮಾತ್ರ ಅವರ ಒಂದೊಂದು ಮಾತಿಗೂ ಅಬ್ಬ ಎಂತ ಅಪರೂಪದ ಜ್ಞಾನವಿದು
2: ಎಂಬಂತೆ ಆಶ್ಚರ್ಯವನ್ನು ಮತ್ತಿದು ನನಗೆ ಮಾತ್ರ ಸಿಕ್ಕಿತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು.
4: ಮುಂದೆ ಗಂಟೆ ಆದಾಗಲೇ ಜಿ ಕೆ ಭೂಲೋಕ
5: ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಸ ಬೀರುತ್ತ ಆಕಾಶದಲ್ಲಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ
4: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ ನಲ್ಲಿದ್ರು. ಸಿಪಾಯಿ ಸಿಂಗಪ್ಪನಿಂದ ಚಹ ತರಿಸಿ ಅವನಿಗೂ ಕುಡಿಯಲು ಹೇಳಿದ್ದಲ್ಲದೆ ಅವನು
5: ಕಾಂತಿಯ ರವಿ ಕಾಂತಿಯ.
4: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೇಂಬರಿಗೆ ಕರೆಸಿಕೊಳ್ಳೋದು ರೂಢಿ.
6: ಆ ದಿನ ಜಿ ಕೆ ಅವರೇ ಸ್ವತಃ ಸ್ಟಾಕ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.
7: ದಶಮಾನೋತ್ಸವದ ಸಿದ್ಧತೆ.

ಮತ್ತು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ಸೇರುತ್ತಿರುವುದನ್ನು ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ ಮುಪ್ಪಿಟ್ಟು ಚಹಾ ತರಿಸು.

0: तिथीकडे
1: ಹಾಗೆ ಎಂಟಿಯ

நடித்தில்லை.

0: ಹಾಗೆ ನಡುಗುತ್ತಿದ್ದರು.
1: ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
2: ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ ಕುಕ್ಕರಿಸಿ ಕೈ ಕೈ ಹಿಸುಕಿಕೊಂಡರು. ತಕ್ಷಣ ಏನ್ ಹೊಳೆಯಿತು,
1: ಇರಪ್ಪ ನಮ್ಮ

0: ಪ್ರಿನ್ಸಿಪಾಲನ್ನು ಮಾಡದ ಕೆಲಸವನ್ನ ಜಿಕೆ ಮಾಡಿದ್ದರು.
1: ನಾಳೆ ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನೇ ಡಿಸ್ಮಿಸ್ ಮಾಡುವುದು ಎಂದರೆ ಒಂದೇ ಕೀಳಿನ ಮೇಲೆ ತೆಗೆದುಕೊಂಡಂತೆ. ಇದನ್ನ ಜಿಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?
0: ಮಾರನೇ ದಿನ

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡಲ್ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಗಿರೆಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ
0: ಹುಡುಗರು ಸ್ಟ್ರೈಕ್ ಹೊಡೆದ್ರು.
2: ಹುಡುಗರು

0: ಬಂತು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ.
3: ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಯಕಶ್ಚಿತ್ ಗಿರೆಪ್ಪನಂತ ಪಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿದೆ. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರು ನನ್ನನ್ನು ಗುರುತಿಸಲಿಲ್ಲ. ಗಿರೆಪ್ಪನಂತ ಯಕಷ್ಟೆ ಹಲ್ಕಟ್ಟ ಮಾತಿಗೆ ಬೆಲೆ ಕೊಟ್ಟರಿಂದ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

அருமைய வேண்டும். நான் இருவரையும் சொந்த காலேஜில் விட்டு கொட்டை கட்டி கட்டு நிட்டு என்று கொண்டு வந்தது தண்டம் என்றாய். ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯಿತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ 10 ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ. ಸಾಕಲ್ಲ, ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು. ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದ್ದರು.

ಗೊತ್ತಾಗೋದೇನು?

0: ಮಿಸ್ ಮಾಡಲಿಲ್ಲ. ಇಷ್ಟೇ ಏನೋ ನಡೆದದ್ದು, ಆದ್ರೇನು ಕಿಸ್ ಮಾಡ್ಲಿ ಮಾಡಿದಿರಲಿ, ಒಬ್ಬ ಹುಡುಗ ಒಂದ್ ಹುಡುಗಿನ ಈ ರೀತಿ ಛೇಡ್ಸೋದು ಅಂದ್ರ ಅದು ಕೂಡ ಡಿಸ್ಮಿಸ್ ಮಾಡ್ಲಿಕ್ಕೆ ಲಾಯಕ್ಕಾದ ವ್ಯವಹಾರವೇ? ನೀನು ಯಾರಾದವ್ರನ್ನ ಯಾರಿಗೋ ಪ್ರೀತಿ ಮಾಡ್ತೀನಿ ಅಂತೇಳ ಯಾರದು? ನೋಡು, ನಾನು ಪ್ರಿನ್ಸಿಪಲ್ ಆಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದ. ನಿನಗವ ಹಾಂಗ್ ಮಾಡಿದ್ದು ಜಲಸಿಯಿಂದ, ನಾಳೆ ನಿನಗೂ ನೀವು ಜಗಳ ಆಗ್ಬಹುದು, ಇನ್ನೇನೋ ಅಂತ ಆಗಬಹುದು. ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.
1: ಯಾರದು

0: ಹೇಳಿತು
1: ಸಾಕಷ್ಟು ವಯಸ್ಸಿನ ಅಂತರವಿದೆ.

लड़ा दी।

0: ಚಿಕ್ಕಿನಲ್ಲಿ ಹರಿದಂತಾಯ್ತು. ಏನೋ ತೊದಲುತ್ತ ಬಹುಶಃ ಎನ್ನುವಷ್ಟರಲ್ಲಿ ಕರೆಂಟ್ ಹೋಯ್ತು. ಕತ್ತಲಲ್ಲಿ ಬೆಳಕಿಗಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು.
1: ಕೈ ಕೈ ಮಿಲಾಯಿಸಿದ ಜೀವವೀಣಿ ನೀ

Thank you.

0: ಜಿಕೆ ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹು ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಎದ್ದವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೆ ನಗುತ್ತಿದ್ರು
2: ಮತ್ತು ಆ ನಗೆಯನ್ನು ಬಹು ಪ್ರಯತ್ನದಿಂದ ತಡೆ ಹಿಡಿದಿದ್ರು.
3: ಹೊರಗೆ ಬಂದರೆ

ನಾನು ಹೆಂಡತಿಗೆ ದ್ರೋಹ ಬಗೆಯುವಂತವೇ, ಹಾಗೆ ಸುಡುವ ಸುಖದ ಮುಂದೆ ದ್ರೋಹ ಶುದ್ಧವಾಗಿ ಕಟ್ಟಿತ್ತು.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ದಶಮಾನೋತ್ಸವದ ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು ನಿಜ.
0: ಜೊತೆಗೆ ಹ್ಯಾಗೂ ಇದು ಅವನ ಅಂತಿಮ ವರ್ಷ.
1: ನನ್ನನ್ನು ಸೋಸ್ಬೇಕಂತಲ್ಲ, ನನ್ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊರಕು ಬುದ್ಧಿಯು ಅವರಲ್ಲಿತ್ತು. ಚೀಕೆ ಪಾಠಗಳದ್ದು ಈಗೀಗ ವಾಚಾಲಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ.
3: ಇನ್ನೊಮ್ಮೆ ಆದರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕ ಮಾಡುವ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿ ಕೆ ಮಾಸ್ಟರ್ ಅವರೀಗ ನೀಟಾಗಿ ಖುಷ್ ಶರ್ಟು ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗನಿಗೆ ಎಡಪ್ರಾಯ ಅವನಿಗೆ
1: ಮುದಿ ಹುಚ್ಚಿರ್ಬೇಕು ಕಣ.
3: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ, ಇದ್ದಷ್ಟು ದಿನ ಮಜಾ ಮಾಡೋಣ ಅಂತ
1: ಇರ್ಬೇಕು. ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿ ಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿ ಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳ ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು. ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ. ಹೀಗೆ ತರುವಾಗ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ಗಮನಿಕೆ ಉಳ್ಳವನು ಎಂತ ಅವಕಾಶ ಬಿಟ್ಟನೇ.
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಗೂ ಹೇಳುತ್ತಿದ್ದ. ಆಕೆ ಆ ದಿನ ಭಾರತದಲ್ಲಿದ್ದರು ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
1: ಎಂದು ವರದಿ ಒಪ್ಪಿಸುತ್ತಿದ್ದ. ಆಶ್ಚರ್ಯವೆಂದ್ರೆ ನಿಜವಾಗಿಯೂ ಈ ವಿಚಾರವಾಗಿ ಯಾರನ್ನು ಬಾಯಿ ಬಿಟ್ಟಿಲ್ಲ.
4: ಯಾಕಂದ್ರೆ ಅದೇನಾದರೂ ಜೀಕೆಗೆ ಗೊತ್ತಾದ್ರೆ ಪ್ರಿನ್ಸಿಪಾಲ್ ಅನ್ನೋದಿರ್ಲಿ ಕೆಲಸದಲ್ಲಿರುವುದು ಶಕ್ಯವಿಲ್ಲವೆಂದು ಆತನಿಗೆ ಗೊತ್ತಿತ್ತು.
1: ಜೀಕೆ ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
0: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
4: ಗಿರಪ್ಪ ಹೋಗಿ ಜಿಕೆ ಮಾಸ್ತರನ್ನು ಕೇಳುತ್ತಲೋ
1: ಆಗೋದಿಲ್ಲ. ತಗೊಳ್ರಿ.
0: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
1: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸಿಕೊಂಡು ವಾಪಸ್ ಬರೋಣ.
3: ಕೆಲ ಹುಡುಗರಂತ ಆ ಮುದಿ ಜೀಕೆ ಜೊತೆ ಅದೇನು ಮದುವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
1: ಅಂದು ಇಂದು ಮುಕ್ಕಾಲು ಬಸ್ ಜನ

0: ಹಿಡಿದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ.
2: ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು.
1: ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
3: ಎಂಟಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ಟು

ಹುಡುಗರು ಈ ಚೀಜಾಕ್ ಹೋದಾರು ಬರೀ ನಡಿ.

ಹೋಗಿ ನೋಡಿದರೆ ಕೀರಪ್ಪ ಬಹಳ ದೂರದಲ್ಲಿದ್ದ. ಸುಸ್ತಾದಂತಾಯ್ತು, ಕೈ ಕಾಲುಗಳಲ್ಲಿ ಶಕ್ತಿ ಉರುಗಿತು. ಸೋಲೋದಿರ್ಲಿ, ಜೀವ ಉಳಿದ್ರೆ ಸಾಕೆನಿಸ್ತು. ಬೆಲ್ಲನೆ ಕೈ ಬೀಸುವುದು ಸಾಧ್ಯವಾಗದಾಯ್ತು, ಸಾಗದಾಯ್ತು. ನೀರು ಕುಡಿದ್ರು

0: ಸಾಧ್ಯವಾಗಲಿಲ್ಲ. ನಿಮ್ಮನ್ನು ಹೊತ್ತು ನೀರು ಹೊರಗೆ ತಂದು ಮಲಗಿಸಿದ.
1: ಹೊಟ್ಟೆಯ ಮೇಲೆ ಭಾರ, ಕುಡಿದ ನೀರನ್ನು ಹೊರಗೆ ತೆಗೆದ.

0: ಕಂಡು ಆಸ್ತಿಯಲ್ಲಿ ಓಡಿಸಿದ್ರು.
1: ಅವರು ಕಣ್ಣು ಬಿಟ್ಟು ನೋಡುವಾಗ ರೋಜಾ ತಮ್ಮ ಹಾಸಿಗೆಯ ಬಳಿ ಅಳುತ್ತಾ ಕುಳಿತಿರುತ್ತಾಳೆಂದು ತಿಳಿದಿದ್ದರು. ಆಕೆಯಲ್ಲಿ
2: ಸರ ಹೊರಗಡೆ ಕೂತಿದ್ರಿ, ಊಟನೂ ಮಾಡಿಲ್ಲ.
1: ಆಕೆಯ ಜೊತೆ ಕುಳಿತಾಳೇನು?
2: ಇಲ್ರಿ ಸರ, ಹುಡುಗರೇ ಬೇರೆ ಹುಡುಗಿಯರೇ ಬೇರೆ ಕೂತರ್ರಿ.
1: ತುಸು ನೆಮ್ಮದಿ ಆಯ್ತು.
3: ಊಟ ಮಾಡಿ ಅದೇ ದಿನ ವಾಪಸ್ ಬಂದ್ರು.

0: 생각해 나의 생활로 무기라.
1: 이 바디 아무런 간도 마다 아니 담마 본디는 지원하다 밖에 온도 지르고하나께 바랄래. 아들에 아우리는 벌타로 이루.
2: 아들에 아우리는 이리도 세라이와 만드라온 이루.
1: 로자
3: ಬಿಎ
1: ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗಾ ಬರ್ತದ. ಏನ್ ಕಳಿಸ್ತೀನಿ ಬಂದ್ಬಿಡು.
2: ಉತ್ತರ ಪತ್ರಿಕೆಗಳು ಬಂದವು.
3: ಹೇಳಿ ಕಳಿಸಿದ ಹಾಗೆ ರೋಜಾ ಕೂಡ ಬಂದಿದ್ದಳು.
2: ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
1: ಸುತ್ತಲೂ ಮನೆಗಳಿಲ್ಲದ್ದರಿಂದ ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
2: ಸಂಜೆ ಆರೂವರೆಗೆ ಕತ್ತಲಾಗಿತ್ತು.
4: 7 ಗಂಟೆಗೆ ಸರಿಯಾಗಿ
2: ಸರಿಯಾಗಿ
4: ಜಿಕೆ ಮಾಸ್ತರರು
2: ಮಾಸ್ತರರು
4: ವರಾಂಡದ ಲೈಟುಗಳನ್ನು ಆರಿಸಿ
2: ಆರಿಸಿ
4: ಹೆಂಡತಿಗೆ ಗಂಜಿ ಕುಡಿಸಿ
2: ಕುಡಿಸಿ
4: ಮಲಗಿಸಿ
2: ಮಲಗಿಸಿ
4: ಗೇಟಿನ ಹೊರಗೆ ಕಾಯುತ್ತಾ

0: ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತರು.
1: ಮನವು
0: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತು ಇಂದಿವಳು ನನ್ನವಳೆ, ನನ್ನವಳು ಮಾತ್ರ.
2: ಸಂತೋಷಿಸಿದ್ದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸುತ್ತ
0: ಇದ್ರಾಗ ನಿನ್ ಪೇಪರ್ ತೆಗಿ.

ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಗ್ತೇನೆ ಸರ?
0: ನಾವು ಯಾವಾಗ ಮದುವೆ ಆಗೋಣ
1: ಸರ? ರಿಸಲ್ಟ್ ಇದ್ದೀನ, ನಾನು ಹುಬ್ಳಿ ಬರ್ತೀನಿ, ನೀವು ಕೂಡ ಅಲ್ಲಿಗೆ ಬನ್ನಿ. ಅಶೋಕ್ ಖಂಡಿತಾಗಿರ್ತೀನಿ, ಬರೋ ಮರಿನ.
0: ಹೆಂಡತಿಯನ್ನು ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

ಮಲಗಿ ಹೋಗಿ ಹೆಂಡತಿಯನ್ನು ನೋಡಿದರು. ಆಕೆ ಮಲಗಿದ್ದರು.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋಜಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟುನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ನಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಮೆಚ್ಚುಗೆಗಾಗಿ ಸಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರಿಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಪ್ರೇಮ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಪ್ರೇಮ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ. ತಾನೆದ್ದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದು ದ್ರೋಹದ ನೋವಿನಿಂದಲೋ. ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ್ದರು. ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದರು.

0: ಕಳೆದು ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದೇ ನೋಡಿದ್ದೆ ತಡ.
1: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಹುದಲ್ಲ, ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
1: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಬಂದು ರೋಜಾ ಬಂದಿರಲಿಲ್ಲ. ನನ್ನ ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋದ ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದರು. ಏನು ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಪರಿ ಪಾಸ್ ಆದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೆ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವನದ್ದಿರಬಹುದೇ? ಹೌದು, ಮೋಸವಾಯಿತು.
0: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ಗೆ 6 ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಕೊಡ್ಸಣ ಕೊಡ್ಸಣ. ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಕಿರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು. ಅಂದ್ರೆ ಅಂದ್ರೆ ಇಡೀ ವರ್ಷ ನಾನು ಮೂರ್ಖ ತರದ ಉತ್ಕಟಾವಸ್ಥೆಯಲ್ಲಿದ್ದೇನೆ.
3: ಅರೆ ಬರೆ ಆಶಾಭಾವನೆಯಂತೆ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿ
0: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದಳಲ್ಲ
3: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದರು. ಬಾಗಿಲಿಕ್ಕೆ ಬಾಗಿಲು ಕುಡಿದು ಕಾಯುತ್ತಾರೆ.
0: ಬಾಗಿಲು ತೆರೆದು ಎದುರಿಗೆ ನಿಂತಿದ್ದವನು ಕಿರಪ್ಪ. ಕಿರಪ್ಪ ತಕ್ಷಣ ಬಂದವನೇ ಅವರನ್ನು ಹಿಡಿದು ಒಳಗೆ ನಡೆಸಿಕೊಂಡು
2: ಜೀಕೆಗೆ ಆಯಾಸವಾಗಿತ್ತು,
4: ಭ್ರಷ್ಟಾಚಾರ ಮಾಡಿದ್ದರು.
3: ಏನಾದರೇನು, ಕಳೆದುಕೊಂಡದ್ದು ಮತ್ತೆ ವಾಪಸ್ ಬರ್ತದೆ.
0: ಇದನ್ನೆಲ್ಲ ನೆನೆದಂತೆ ನಾಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ ಥೂ ಎಂದು ಉಗುಳಿಕೊಂಡರು.
2: ಶಿವಲಿಂಗ ಶಿವಲಿಂಗ, ನನ್ ಯಾಕೆ ಹೋಯ್ತಿಲ್ಲೋ?
5: ಪಶ್ಚಾತ್ತಾಪದಿಂದ ರೋಜಾಳಲ್ಲಿ ಪ್ರದೇಶ ದೃಷ್ಟಿಯಿಂದ ಶಾಪ.
4: ಸಾರಿ ಸರ, ನಾವೇನು ನಿಮ್ ಜೋಡಿ ಆಟ ಆಡ್ಬೇಕಂದ್ರಿ? ನೋಡೋಣ, ಇವ್ರನ್ನ ಬುಟ್ಟಿಗೆ ಹಾಕು, ನೀನ್ 100 ರೂಪಾಯಿ ಕೊಟ್ಟಿನಂತ ಗಿರೇಶ್ವರ ಬೆಟ್ಟ.
0: ಆದ್ರ
6: ನೀವು ಇಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ ನಮ್ಮಿಬ್ರಿಗೂ ಕಲ್ಪನೂ ಇರಕ್ಕಿಲ್ಲ.
4: ನಾ ಕೊಡ್ತಿದ್ದೆ ಪ್ರೇಮ ಪತ್ರನ ಕಿರಣ್ಣ ಬರೀತಿದ್ದ, ನೀವು ಮೋಸ ಹೋದ್ ಹೋದಂಗ ನಾವು ಆತಿರ್ತಿದ್ವಿ. ಇದನ್ನೆಲ್ಲ ಹಿಂದ ಹೇಳಿ ನಿಮ್ ಕೈ ಕಾಲ್ ಕಟ್ಕೋಬೇಕಂತ ಹುಬ್ಳಿಗ್ ಬರ ಕೇಳ್ದೆ. ತಪ್ಪಾದ್ರಿ ಸರ, ನಮ್ ತಪ್ಪ ಮಾಫಿ ಮಾಡ್ರಿ ಸರ.
6: ಹೌದ್ರಿ ಸರ, ನೀವು ನನ್ ಗಂಡ ಆಗ್ಲಿಲ್ಲ ಯಾಕೋ ಒಂದ ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ರಿ. ನೀವು ದೊಡ್ಡವರು, ನಮ್ ಬೆಲೆ ಬೀಳಕ್ಕಿಲ್ಲ ಅಂತ ತಿಳಿದ್ರಿ. ಆದ್ರ ನೀವು ನಮ್ಗ ನಂಬಿಟ್ರಿ, ತಪ್ಪಾಯ್ತ್ರಿ ಸರ. ನಾನ್ ನಿಮ್ ಮಗ ಅಂತ ತಿಳ್ಕೊಂಡು ನಮ್ ತಪ್ಪ.

ಸ್ವಯಂ ಹೆಣವೇ ಎಂದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

ಹೇಳಿ ಬೆಳಕು ಬರೆಯುವ ಜಾಲವಿತ್ತು. ಕಳೆದ ಕಡೆಯಲ್ಲಿ ಕಳ್ಳು ಬೆಂಚಿನ ಮೇಲೆ ಕೂತರು.

0: ಹೀಗೆ ಮಾತಾಡಲು
1: ರೈಲು ಹಳಿಯಲ್ಲಿ ಸಿಕ್ಕು,
0: ರೈಲು ಹಳಿಯಲ್ಲಿ ಸಿಕ್ಕು,
1: ಸತ್ತರೆಂಬ ಸುದ್ದಿ ಬಂತು,
0: ಸತ್ತರೆಂಬ ಸುದ್ದಿ ಬಂತು.
1: ಎಡ ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಕ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
2: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರ ಹೆಸರನ್ನಿಟ್ಟರು.
1: ಮತ್ತು ಅವರ ಪ್ರಿಯ ಚೇಲ ಎಂಟಿ ಅವರ ಪ್ರಿನ್ಸಿಪಾಲನ
3: ಶಾಪವಿರಬೇಕೆಂದುಕೊಂಡರು. ಇಬ್ಬರು ಕೂಡುತ್ತಿದ್ದರು.

ಇಬ್ಬರ ಬಳಿಯೂ ಅಡವಿರಲಿಲ್ಲ.

0: ಪರಮಾತ್ಮ ಬಂದಿತ್ತು ಅದ ಹೊಂದಲ್ಲ ಇಲ್ಲ. ನಾ ಸತ್ತದ ಒಳ್ಳೇದಾಗಿ ಆ ಜನ್ಮ ನನಗೆ ಸಾಕಾಗಿ ಈಗ ನೋಡು ನೋಡು ಹೊಸ ಮನ್ಸಾಗೆ ನೀ ಆ ಹೆಸರಿಗೆ ಎಷ್ಟೊಂದು ಬಂಧನ ಎಷ್ಟೊಂದು ಕಟ್ಟು ನಿಟ್ಟಿದ್ದು ಈಗ ನೋಡು
1: ಆನಂದದೊಳು ತಾನಿರಲು
0: ನೋಡ್ತೀನಿ ಕೊಡುತ್ತೀನಿ
1: ಸ್ವಾನಂದದಿರಕ್ಕೆಯ ಬಡಿಯುತ್ತ
0: ಯಾರಿಗೂ ನನ್ ಗೊತ್ತಿಲ್ಲ ಹಿಂದಿನ ಹೆಸರಿಲ್ಲ ಆದ್ರೆ ನಿಮ್ಮಿಬ್ಬರು ಬಗ್ಗೆ ಜವಾಬ್ದಾರಿ ಅದಕ್ಕ ನಿಮ್ಮನ್ನು ಹುಡುಕ್ತಿದ್ದೆ. ಆ ದಿನ ನೀವಿಬ್ರು ಒತ್ತು ಕರೆದ್ರಿ ಕಾಲು ಹಿಡಿದ್ರು ಮಕ್ಕಳಂತ ತಿಳಿದು ತಪ್ಪು ಮಾಫಿ ಮಾಡಲಿ ಅಂದ್ರಿ. ಆದ್ರ ಜಿ ಕೆ ಮಾಸ್ತರ್ಗಾದಿ ಯಾವುದೂ ಕಾಣಲಿಲ್ಲ ಹೇಳೋದು ಇಲ್ಲ. ಕರೆ ಹೇಳಬೇಕು ಅಂದ್ರ ಆ ದಿನ ನಾ ನಿಮಗ ಮನಸ್ಸಾಗ ಭಾಸ ಮಾಡಿದೆ. ಎಲ್ಲೆಲ್ಲೋ ಅಡ್ಡಾಡಿದೆ ತಿರುಗದೆ ಮನ್ಸು ಶಾಂತ ಆಗ್ಲಿ ಏನೋ ಹುಡುಕ್ತಿದ್ರೆ ಏನು ಅಂತ ಗೊತ್ತಿಲ್ಲ. ಶಿವಲಿಂಗನ ಧ್ಯಾನ ಮಾಡಿದೆ

0: ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಆಯ್ತೇನು? ಇರಾಕ ಬೇಕಂತಿಲ್ಲ ಬಿಡಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದ್ರ ನಾವು ಉಳ್ಳಾರ್ತೀವಿ. ನೋಡು, ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿತ್ತು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ. ನೋಡಿರಪ್ಪ, ಈ ಸಂಬಂಧ ಆಗ್ತೀವಲ್ಲ, ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ. ಅದು ನನಗ್ ಖಾತ್ರಿ ಆಗೈತೆ ಕರೆ. ಆದ್ರ ಹೇಳಕ್ ಬರಲಿಲ್ಲ. ನಾನು ಯಾರು, ನೀ ಯಾರು? ಏನೋ ಹೊಡೆದೈತ, ನಾ ಬಿಡು ಬಾಕಿ ನನಗದು ಕಾಣ್ತೋರಿ. ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಬೋರ್
1: ಮಾಡಿದ್ದೇನ?
0: ಬರ್ರಿ ಬರ್ರಿ. ಅಷ್ಟು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡ ಮನುಷ್ಯ ನಾನು ಅದಿರ್ಲಿ. ನೀವಿಬ್ರಿ ಯಾಕೆ ಹಿಂಗದಿರಿ? ಹೇಳಿದ್ರಿ ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆ ತಾರೀಖಾಗಿ ಒಂದು ಪತ್ರ ಬರ್ತದೆ. ಅವರು ನನ್ನ ಹಳೆ ಶಿಷ್ಯರು, ನನ್ನ ಮಾತು ಹಾಕಲ್ಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೊಂದು ನೌಕರಿ ಕೊಟ್ಟೆ ಕೊಡ್ತಾರ. ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರಿನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ. ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರೋ ಆರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು.
2: ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

Wir sind die Stadt!

0: ರಾಘವೇಂದ್ರ ಕೆ ಆರ್
1: ಪ್ರವೀಣ್ ಎಸ್ ಆಲ್ಮುತ್ತು
2: ನಿತಿನ್ ಎಂ
0: ಕಾರ್ತಿಕ್ ಕುಮಾರ್ ಕೆ ಆರ್
3: ಪೂಜಾ ಶೆಟ್ಟಿ
4: ಭರತ್ ಕುಮಾರ್
5: ನಿತಿನ್ ಹೆಗಡೆ
1: ಸಂದೇಶ್ ಜೌಳಿ
2: ಕಾರ್ತಿಕ್ ಎಸ್ ಕೌಶಿಕ್ ಟಿ ಎಂ
3: ವಿಶ್ರಾಂತಿ ಪೈ ಶೋಭಿತಾ
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿವಿ ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ ವಸ್ತ್ರ ವಿನ್ಯಾಸ ಸುಪ್ರೀತಾ
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
8: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
9: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
10: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
11: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಡೆದು ಬಾರಮ್ಮ ಲಕ್ಷ್ಮಿ ಎನ್ನುವಂತ ಒಂದು ಗೀತೆಯನ್ನ CS ಶಿಲ್ಪ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ನಮ್ಮ ವಿಡಿಯೋಸ್ ನ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ಬರಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆರತಿ ಒಕ್ಕಡ ಮಾರಮ್ಮ, ಆ ಮಾರಮ್ಮ ದೇವಿಯ ಮೇಲಿನ ಒಂದು ಶ್ಲೋಕವನ್ನ KS ಸುರೇಖ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಲೋಕೇಶ್ ಗೌಡರು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ಹೊರನಾಡ ತಾಯಿಯಾಗಿರುವ ಅನ್ನಪೂರ್ಣೇಶ್ವರಿಯು ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಆ ದೇವಿಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಚೆಲ್ಲಿದರು ಮಲ್ಲಿಗೆಯ ಎನ್ನುವಂತಹ ಒಂದು ಲೋಕೇಶ್ ಗೌಡ್ ಅವರು ಬರೆದಿರುವಂತಹ ಒಂದು ಭಕ್ತಿಗೀತೆಯನ್ನ KS ಸುರೇಖ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬಂದಾಳು ಮಹಾಲಕ್ಷ್ಮಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ನಿವೇದಿತ ಭರದ್ವಾಜ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ಕಟೀಲು ಆ ದೇವಿಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂಥ ಭಕ್ತಿಗೀತೆಯತ್ತ ಸಾಗೋಣ.

ಯಶೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಜಯ ಜಯ ದುರ್ಗಾ ಶಂಕರಣಂ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಎಸ್ ಜಾನಕಿ ಹಾಗೂ ಪ್ರಕಾಶ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆದಿಶಂಕರಾಚಾರ್ಯರ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ತಾಯಿ ಮಂದಾರ್ತಿ ಮಾತೆಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.